ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 25ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 15ನೇ ತಾರೀಕು ಸೋಮವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್. ಈಗ ವೇಳೆ 5:58 ಸೆಕೆಂಡ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ಮೀನಾ ಎನ್ ಮಾಡುವ ನಮಸ್ಕಾರ ಹಾಗೂ ಶುಭೋದಯ.

ಸಮಯ ಸರಿಯಾಗಿ 6:10. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಗ್ಗೆ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಪ್ರೊಫೆಸರ್ ಮಂಜುನಾಥ್ ಲಮಾಣಿಯವರಿಂದ, 6:35 ಕರುನಾಳುವ ಬೆಳಗ್ಗೆ ಡಾಕ್ಟರ್ ಗುರುರಾಜ್ ಕರ್ಜಗವರಿಂದ ಕಥನಗಳು, 6:40 ನೇಗಿಲು ಮಿಡಿತ ಕಾರ್ಯಕ್ರಮ. ಇದರಲ್ಲಿ ದ್ರವರೂಪದ ಗೊಬ್ಬರಗಳ ತಯಾರಿಕೆ ಮತ್ತು ಸಾವಯವ ಕೃಷಿಯಲ್ಲಿ ಅವುಗಳ ಬಳಕೆ, ಈ ಕುರಿತು ಶಿವಮೊಗ್ಗ ನವಲೆ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಡಾಕ್ಟರ್ ಸಂತೋಷ್ ಯುಎನ್ ಅವರಿಂದ ಮಾಹಿತಿ. 6:45 ಹೆಲ್ತ್ ಅಂಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಆಯುರ್ವೇದ ಅಡುಗೆ ಮನೆ, ಈ ಕುರಿತು ಮಾಹಿತಿ ನೀಡಿದ್ದಾರೆ ಡಾಕ್ಟರ್ ಗಿರಿಧರ್ ಕಜೆ. 6:50 ಸುದ್ದಿ ಮಿಂಚು, 7:15 ಭಾವಗೀತೆಗಳ ಕಾರ್ಯಕ್ರಮ, 7:45 ಹಾಗೂ 8:30 ಚಿತ್ರಗೀತೆಗಳು ಮೂಡಿಬರಲಿವೆ. 8:45 IMA ಪ್ರಾಯೋಜಿತ ಕಾರ್ಯಕ್ರಮ ಎಲ್ಲರಿಗೂ ಆರೋಗ್ಯ, ಇದರಲ್ಲಿ ನಿಕೋಟಿನ್, ಈ ಕುರಿತು ಶಿವಮೊಗ್ಗದ ಉಷಾ ನರ್ಸಿಂಗ್ ಹೋಂನ ಸಲಹಾ ವೈದ್ಯರಾದ ಡಾಕ್ಟರ್ ಸುಧೀಂದ್ರ ಅವರಿಂದ ಮಾಹಿತಿ. 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:30 ಪಕ್ಷಿ ಪ್ರಪಂಚ ಪ್ರಸ್ತುತಿ ಶ್ರೀನಿಧಿ ಆರ್ಕೆ, ಪರಿಚಯಿಸುವ ಪಕ್ಷಿ ಹಳದಿಬೆನಿನ ಮರಕುಟಿಕ. 9:45 ನನ್ನ ಹಾಡು ನನ್ನ ಆಯ್ಕೆ, ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ಹನ್ನೊಂದು ಭಾವಗೀತೆಗಳ ಕಾರ್ಯಕ್ರಮ, 11:30 ಸೇವಾ ಮಾಹಿತಿ, 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಮಲ್ಲಳ್ಳಿಯ ಶ್ರೀಮತಿ ಗಂಗಮ್ಮ ಮತ್ತು ಸಂಗಡಿಗರಿಂದ ಗಂಗಮ್ಮನ ಪದಗಳನ್ನು ಕೇಳುವಿರಿ. 11:55 ಆರೋಗ್ಯ ಅಡುಗೆ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ, ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ್. ನಂತರ ಎನರ್ಜಿ ಬೂಸ್ಟರ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗವಾಣಿ ನಿತ್ಯ ಯೋಗ, ಈ ಕುರಿತು ಬಾನುಲಿ ಸರಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೆ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಗ್ರಾಮ ಸಡಕ್ ಯೋಜನೆ, ಈ ಕುರಿತು ಮಾಹಿತಿ ನೀಡಿದ್ದಾರೆ ವಿವೇಕಾದಿತ್ಯ ಕಣಿಯಾಲ. 1:20 ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಹಿಂದಿ ಪಾಠ ಮೂಡಿಬರಲಿದೆ. ಈ ಮಧ್ಯಾಹ್ನ 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 5:00 ಚಿತ್ರಗೀತೆಗಳು ಮೂಡಿಬರಲಿವೆ, 6:00 ಸೇವಾ ಮಾಹಿತಿ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗ ಕಾರ್ಯಕ್ರಮ. ಇದರಲ್ಲಿ ಕಬ್ಬಿನ ಬೆಳೆಯಲ್ಲಿ ಕಂಡುಬರುವ ಕೀಟಗಳು ಮತ್ತು ಅವುಗಳ ನಿರ್ವಹಣೆ, ಈ ಕುರಿತು ಕೃಷಿ ಮಹಾವಿದ್ಯಾಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಎಂ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 9:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಮುಖ ಮಂಜುನಾಥ್ ಅವರ ಹಾಡುಗಾರಿಕೆ ಕೇಳಲಿದ್ದೀರಿ. ಈ ರಾತ್ರಿ 10:00

ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 10:30 ಗಂಟೆಗೆ ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಲಿದ್ದೀರಿ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲೂ ತಿಳಿಯಬಹುದು.

0: at 8:05 a.m. Following this, the first regular commercial flight from Noida to Bengaluru will also commence operations. The first flight from Jewar Airport to Lucknow will take off at 8 a.m. The National Testing Agency, NTA, has released the admit cards for the NEET undergraduate re-examination for admission to undergraduate medical education. Candidates can download their admit cards from NTA's official website, neet.nta.nic.in. The re-examination is scheduled to be held on 21st of this month from 2 p.m. to 5:15 p.m. The Criminal Investigation Department interrogated Trinamool Congress MP Abhishek Banerjee for over 9 hours for his alleged involvement in the signature forgery case of party MLAs. According to sources, the agency interrogated yesterday Trinamool Congress MLA Kunal Ghosh and Abhishek Banerjee face-to-face at Bhavani Bhavan. And that is the end of this news bulletin.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 6:10 ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿದರೆ ನಾವಿಂದು ತುಂಗಭದ್ರಾ ನದಿಯ ತಟದಲ್ಲಿರುವ ಒಂದು ಶಿವನ ದೇಗುಲದ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೀವಿ. ಇದು ಸುಮಾರು 7ನೇ ಶತಮಾನದ ಶಿವನ ದೇವಾಲಯ ಅಂತ ಕೂಡ ಹೇಳಲಾಗುತ್ತೆ. ಶಿವನ ಒಂದು ವೈಭವಪೂರಿತವಾದ ದೇಗುಲಗಳಲ್ಲಿ ಈ ದೇಗುಲವು ಕೂಡ ಒಂದಾಗಿದ್ದು, ಈ ಒಂದು ದೇವಸ್ಥಾನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಹೇಳಿ ಕೂಡ ಗುರುತಿಸಿಕೊಂಡಿದೆ. ಅದು ಯಾವ ದೇವಾಲಯ ಅದರ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ ಗೀತಾರಾಧನ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದ ಆರಂಭದಲ್ಲಿ ಈಗ ಕೇಳೋಣ ಪಿ ಸುಶೀಲಾ ಅವರ ಸ್ವರದಲ್ಲಿ ಒಂದು ಭಕ್ತಿ ರಚನೆಯನ್ನು, ಶರಣು ಶಿವಪಚ್ಚಯ್ಯ.

ಪಟ್ಟಿಯಲ್ಲಿ ಸೇರ್ಪಡೆಯಾದಂಥ ದೇಗುಲದ ಪರಿಚಯವನ್ನು ಮಾಡಿಕೊಳ್ತಾ ಇದ್ವಿ. ಈ ದೇಗುಲ ವಿಜಯನಗರ ಸಾಮ್ರಾಜ್ಯದ ಪ್ರೌಢದೇವರಾಯನ ಕಾಲದ ನಾಯಕ ಲಕ್ಕಣ್ಣ ದಂಡೇಶನಿಂದ ನಿರ್ಮಿಸಲ್ಪಟ್ಟಿದ್ದು ಅಂತೇಳಿ ತಿಳಿದುಬರುತ್ತೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದ ಹಂಪಿಯಲ್ಲಿರುವ ತುಂಗಭದ್ರಾ ನದಿಯನ್ನು ಪಂಪಾ ನದಿ ಅಂತೇಳಿ ಆಗಿನ ಕಾಲದಲ್ಲಿ ಕರೀತಾ ಇದ್ರಂತೆ. ಸ್ಥಳೀಯವಾದ ಇಲ್ಲಿನ ಒಂದು ದೇವತೆ ಅಂತಂದರೆ ಪಂಪಾವತಿ ಅಥವಾ ಪಂಪಾದೇವಿ. ಪಂಪಾದೇವಿಯ ಪತಿಯೇ ವಿರೂಪಾಕ್ಷ ಸ್ವಾಮಿ. ವಿರೂಪಾಕ್ಷ ದೇಗುಲದ ಪರಿಚಯ ಇವತ್ತಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ. ಇದು ಶಿವನ ದೇವಾಲಯ ಆಗಿದೆ. ಈ ಒಂದು ವಿರೂಪಾಕ್ಷ ದೇಗುಲದ ಜೊತೆಗೆ ನಾವು ಪಂಪಾದೇವಿ ಹಾಗೆಯೇ ಕನ್ನಡಾಂಬೆ ಭುವನೇಶ್ವರಿಯ ಒಂದು ದೇಗುಲ ಕೂಡ ಈ ಒಂದು ವಿರೂಪಾಕ್ಷ ದೇಗುಲದ ಒಂದು ಆವರಣದಲ್ಲಿ ನಾವು ಕಾಣಬಹುದು. ವಿರೂಪಾಕ್ಷ ಸ್ವಾಮಿಯು ಇಲ್ಲಿ ಬಂದು ನೆಲೆ ನಿಲ್ಲೋದಕ್ಕೆ ಒಂದು ಕಾರಣ ಕೂಡ ಇದೆ. ಅದಕ್ಕೆ ಪುರಾಣದ ಹಿನ್ನೆಲೆ ಕೂಡ ನಮಗೆ ತಿಳಿದು ಬರುತ್ತೆ. ಅದರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಮತ್ತೊಂದು ಭಕ್ತಿ ರಚನೆಯ ನಂತರ ಪುಟ್ಟರಾಜ ಗವಾಯಿಗಳ ರಚನೆ, ಹಾಡಿದ್ದಾರೆ ನೌಶಾದ್ ಹರ್ಲಾಪುರ್, ಕಲ್ಲು ಕಟ್ಟಿಗೆಯಲ್ಲಿ.

ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ನಲ್ಲಿ ಕೆಳಗೆ ವಿರೂಪಾಕ್ಷ ಸ್ವಾಮಿಯು ಹಂಪಿಯಲ್ಲಿ ನೆಲೆ ನಿಲ್ಲೋದಕ್ಕೆ ಒಂದು ಕಾರಣ ಇದೆ ಅಂತ ಹೇಳಿದೆ. ಅದಕ್ಕೆ ನಮಗೆ ಪುರಾಣದ ಒಂದು ಹಿನ್ನೆಲೆ ಕೂಡ ಸಿಗುತ್ತೆ. ಏನಪ್ಪ ಅಂದರೆ, ಸತೀದೇವಿಯಾದ ತಂದೆಯು ದಕ್ಷನು ಸತೀದೇವಿಯ ತಂದೆಯಾದ ದಕ್ಷನು ಶಿವನನ್ನು ಅವನು ಮಾಡ್ತಿರುವಂಥ ಒಂದು ಯಜ್ಞಕ್ಕೆ ಆಮಂತ್ರಣ ನೀಡಿದೆ. ಯಜ್ಞವನ್ನು ಮಾಡ್ತಾ ಇರ್ತಾನೆ. ಅದಕ್ಕೆ ಸತೀದೇವಿಯು ಅಲ್ಲಿಗೆ ಹೋಗಿ ನೋಡಿದಾಗ ತನ್ನ ಪತಿಯನ್ನು ಆಮಂತ್ರಿಸದೆ ಎಲ್ಲ ದೇವತೆಗಳನ್ನು ಆಮಂತ್ರಿಸಿ ತನ್ನ ತಂದೆ ಯಜ್ಞವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಆಕೆಗೆ ಕೋಪ ಬರುತ್ತೆ. ಆ ಕೋಪದಿಂದ ಆಕೆ ದಕ್ಷ ಮಾಡ್ತಿದ್ದಂಥ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ. ಇದರಿಂದ ವಿರಾಗಿಯಾದಂಥ ಪರಮೇಶ್ವರನು ತುಂಗಭದ್ರಾ ನದಿಯ ತೀರದಲ್ಲಿರುವ ಈ ಒಂದು ಕ್ಷೇತ್ರಕ್ಕೆ ಬಂದು ತಪಸ್ಸನ್ನು ಮಾಡ್ತಾನಂತೆ. ಆಗ ಅವನ ಒಂದು ತಪಸ್ಸನ್ನು ಭಂಗ ಮಾಡೋದಕ್ಕೋಸ್ಕರ ಕಾಮದೇವನು ತನ್ನ ಒಂದು ಬಾಣವನ್ನು ಬಿಡ್ತಾನೆ. ಇದರಿಂದ ಕೋಪಗೊಂಡಂಥ ಪರಮೇಶ್ವರನು ಕಾಮದೇವನನ್ನು ತನ್ನ ಮೂರನೇ ಕಣ್ಣಿನಿಂದ ದಹನ ಮಾಡ್ತಾನೆ. ನಂತರ ಶಾಂತಗೊಂಡಂಥ ಶಿವನು ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಕ್ಷೇತ್ರದಲ್ಲಿ ವಿರೂಪಾಕ್ಷ ಸ್ವಾಮಿಯಾಗಿ ನೆಲೆಗಿಂತ ಅಂಥೇಳಿ ನಮಗೆ ಪುರಾಣದ ಒಂದು ಮಾಹಿತಿಯಿಂದ ತಿಳಿದು ಬರುತ್ತೆ. ಇನ್ನು ವಿರೂಪಾಕ್ಷ ಸ್ವಾಮಿಯ ಈ ದೇಗುಲದ ಮುಖ್ಯ ಪೋಷಕರು ಅಂತಂದರೆ ದೊರೆ ಕೃಷ್ಣದೇವರಾಯರು. ಇವರು ನವರತ್ನ ಖಚಿತವಾದ ಒಂದು ಮುಖಕಮಲವನ್ನು ಇಲ್ಲಿಗೆ ಕಾಣಿಕೆಯಾಗಿ ನೀಡಿದ್ದಾರಂತೆ. ಈ ಮುಖಕಮಲವನ್ನು ವಿಶೇಷವಾದ ಸಂದರ್ಭದಲ್ಲಿ ಇಲ್ಲಿ ದೇವರಿಗೆ ತೊಡಿಸಿ ಪೂಜೆಯನ್ನು ಮಾಡಲಾಗುತ್ತೆ. ಈ ಒಂದು ದೇಗುಲದಲ್ಲಿ ತ್ರಿಕಾಲ ಪೂಜೆ ನಡೆಯುತ್ತೆ. ಹಾಗೆಯೇ ಯುಗಾದಿ, ಶಿವರಾತ್ರಿ ಹಾಗೂ ನವರಾತ್ರಿಗಳಲ್ಲಿ ರಥೋತ್ಸವವು ಕೂಡ ನಡೆಯುತ್ತೆ ಅಂತೇಳಿ ತಿಳಿಯುತ್ತೆ. ಹಂಪಿಯ ವಿರೂಪಾಕ್ಷ ದೇಗುಲದ ಪರಿಚಯವನ್ನು ಮಾಡಿಕೊಂಡು ಇವತ್ತಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಈ ದೇಗುಲದಲ್ಲಿ ಮತ್ತೊಂದು ವಿಶೇಷತೆ ಅಂದರೆ ಸ್ನೇಹಿತರೆ, ಇಲ್ಲಿ ವಿಶೇಷವಾದ ಒಂದು ಸಂಗೀತದ ಕಂಬಗಳನ್ನು ನಾವು ಕಾಣಬಹುದಾಗಿದೆ. ಹಾಗೆಯೇ ಒಂದು ರಂಧ್ರದಲ್ಲಿ ಈ ದೇಗುಲವನ್ನು ನೋಡಿದ್ರೆ, ಅಲ್ಲಿರುವಂಥ ಒಂದು ರಂಧ್ರದಲ್ಲಿ ದೇಗುಲವನ್ನು ನೋಡಿದರೆ ತಲೆ ಕೆಳಗಾಗಿ ಕಾಣುತ್ತಂತೆ ಈ ಒಂದು ಹಂಪಿಯ ವಿರೂಪಾಕ್ಷ ದೇಗುಲದ. ಎಷ್ಟೊಂದು ವಿಶೇಷತೆಯನ್ನು ಇರುವಂಥ ಈ ದೇಗುಲವನ್ನು ನಾವು ಕೂಡ ಸಮಯ ಸಿಕ್ಕಾಗ ಹೋಗಿ ನೋಡಬಹುದು ಅಂತ ಹೇಳ್ತಾ ಮುಂದಿನ ಭಕ್ತಿಗೀತೆಯನ್ನು ಕೇಳೋಣ. ಬಸವಣ್ಣನವರ ವಚನ, ಹಾಡಿದ್ದಾರೆ ಹುಮಾಯುನ್ ಹರ್ಲಾಪುರ್. ಗೀತವ ಹಾಡಿದರೇನು

ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:30 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನಾ.

0: ಚಿಂತನ ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ.
1: ಓದುವುದು ಕೇವಲ ಹವ್ಯಾಸವಲ್ಲ, ಅದು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಲೇಬೇಕಾದ ಮಹತ್ವದ ಜೀವನ ಶೈಲಿ. ಒಳ್ಳೆಯ ಪುಸ್ತಕ ನಮ್ಮ ಮನಸ್ಸಿಗೆ ಒಂದು ಹೊಸ ಚೇತನವನ್ನ, ದಾರಿಯನ್ನ ತೋರಿಸುತ್ತದೆ, ಹೊಸ ಜಗತ್ತನ್ನ ಪರಿಚಯಿಸುತ್ತದೆ, ಉಲ್ಲಾಸ ಹಾಗೂ ಸಂತೋಷವನ್ನ ಇಮ್ಮಡಿಗೊಳಿಸುತ್ತದೆ, ಹೊಸ ಆಲೋಚನೆಯನ್ನ ಬಿತ್ತುತ್ತದೆ. ಪುಸ್ತಕವನ್ನ ಓದುವುದರಿಂದ ನಾವು ನಮ್ಮ ಸುತ್ತಲಿನ ಸೀಮಿತ ಲೋಕದಿಂದ ಹೊರಬಂದು ವಿಶಾಲವಾದ ಜ್ಞಾನ ಲೋಕವನ್ನ ಪ್ರವೇಶಿಸುವಂತೆ ಮಾಡುತ್ತದೆ. ಫ್ರಾನ್ಸಿಸ್ ಬೇಕನ್ ಅವರು ಹೇಳಿದ ಮಾತು ನೆನಪಿಗೆ ಬರುತ್ತದೆ, ರೀಡಿಂಗ್ ಮೇಕ್ಸ್ ಎ ಫುಲ್ ಮ್ಯಾನ್, ಅಂದರೆ ಓದುವವನು ಪರಿಪೂರ್ಣ ವ್ಯಕ್ತಿಯಾಗುತ್ತಾನೆ ಎಂದರ್ಥ. ಇಂದಿನ ರಭಸದ ತಂತ್ರಜ್ಞಾನದ ಯುಗದಲ್ಲಿ ಮೊಬೈಲ್, ಟಿವಿ, ಕಂಪ್ಯೂಟರ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಗಂಟೆಗಟ್ಟಲೆ ಕಾಲ ಕಳೆಯುತ್ತಿದ್ದೇವೆ. ಆದರೆ ಪುಸ್ತಕ ಓದುವ ಹವ್ಯಾಸ ನಿಧಾನವಾಗಿ ಹಿಂದೆ ಸರಿಯುತ್ತಿದೆ. ಆದರೆ ನೆನಪಿಡಬೇಕು, ಗಾಂಧೀಜಿಯವರು ಹೇಳುವಂತೆ ಪುಸ್ತಕಗಳು ನಮ್ಮ ಅತ್ಯುತ್ತಮ ಹಾಗೂ ಅತ್ಯಂತ ನಿಷ್ಠಾವಂತ ಸ್ನೇಹಿತರಿದ್ದಂತೆ. ಅವು ಯಾವತ್ತೂ ಬೇಸರ ಪಡಲಾರವು, ಯಾವತ್ತೂ ದೂರ ಹೋಗದ ಮತ್ತು ಹೊಸದನ್ನ ಕಲಿಸುವ ಮಹಾನ್ ಚೇತನಗಳು. ಓದುವುದು

0: ನಮ್ಮ ಬುದ್ಧಿಶಕ್ತಿಗೆ, ಭಾಷಾ ಶೈಲಿಗೆ ಮತ್ತು ಚಿಂತನೆಗೆ ಬೆಳಕು ನೀಡುತ್ತದೆ. ಓದಿದವನು ಸ್ಪಷ್ಟವಾಗಿ ಮಾತನಾಡಲು, ಯೋಚಿಸಲು ಮತ್ತು ತೀರ್ಮಾನಿಸಲು ಕಲಿಯುತ್ತಾನೆ. ಇದೇ ಓದಿನ ಅಭ್ಯಾಸದಿಂದ ಸಹಾನುಭೂತಿ ಕೂಡ ಬೆಳೆಯುತ್ತದೆ. ಕಾದಂಬರಿಗಳು, ಜೀವನ ಚರಿತ್ರೆಗಳು, ಕಥೆಗಳು ಇತ್ಯಾದಿಗಳನ್ನು ಓದಿದಾಗ ಇತರರ ಬದುಕನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಬರುತ್ತದೆ. ಇದು ನಮ್ಮನ್ನು ದೇಶದ ಅತ್ಯುತ್ತಮ ನಾಗರಿಕರನ್ನಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಓದು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಅಕ್ಷರಗಳು, ಪದಗಳು, ವಾಕ್ಯಗಳು ಹಾಗೂ ಪಠ್ಯದ ಅರ್ಥವನ್ನು ಗ್ರಹಿಸುವ ಪ್ರಕ್ರಿಯೆ. ಓದು ಎಂದರೆ ಕೇವಲ ಅಕ್ಷರಗಳನ್ನು ಉಚ್ಚರಿಸುವುದಷ್ಟೇ ಅಲ್ಲ, ಅವುಗಳ ಅರ್ಥವನ್ನು ತಿಳಿದು ಮನಸ್ಸಿನಲ್ಲಿ ಆಲೋಚನೆ ರೂಪಿಸುವುದು. ತಿಳುವಳಿಕೆ ಮತ್ತು ಅರಿವನ್ನು ಪಡೆಯುವ ಪ್ರಕ್ರಿಯೆಗೆ ಓದು ಎಂದು ಕರೆಯಲಾಗುತ್ತದೆ. ಓದು ಜ್ಞಾನ ಪಡೆಯಲಿಕ್ಕೆ, ಅರ್ಥ ಗ್ರಹಣಕ್ಕೆ ಮತ್ತು ಆಲೋಚನೆ ಶಕ್ತಿಯ ಅಭಿವೃದ್ಧಿಗೆ ಸಹಾಯಕಾರಿಯಾಗಿದೆ. ಓದು ಮನುಷ್ಯನ ಬುದ್ಧಿಯ ಬೆಳವಣಿಗೆಗೆ, ಭಾಷೆಯ ಶುದ್ಧಿಗೆ ಮತ್ತು ಸಂಸ್ಕೃತಿಯನ್ನ ಬೆಳೆಸುವ ಸಾಧನವಾಗಿದೆ ಎಂದು ಹೇಳಬಹುದು. ಅಂದರೆ ಅಕ್ಷರಗಳ ಅರಿವು ಅರ್ಥ ಗ್ರಹಿಕೆಗೆ ಮತ್ತು ಜ್ಞಾನದ ಬೆಳಕನ್ನು ಪಡೆಯುವ ಮಾನಸಿಕ ಪ್ರಕ್ರಿಯೆ. ಅದು ಮನಸ್ಸಿಗೆ ಬೆಳಕು ನೀಡುವ ದೀಪವೂ ಹೌದು. ಓದಿನಿಂದಾಗುವ ಪ್ರಯೋಜನಗಳನ್ನ ನಾವು ನೋಡೋದಾದ್ರೆ, ಪುಸ್ತಕ ಓದುವುದರಿಂದ ಹೊಸ ವಿಷಯಗಳು, ಹೊಸ ವಿಚಾರಗಳು ಮತ್ತು ಹೊಸ ಅನುಭವಗಳ ಕುರಿತು ತಿಳಿಯಬಹುದು. ಇದರಿಂದ ಜ್ಞಾನವು ವೃದ್ಧಿಯಾಗುತ್ತದೆ. ಓದುವುದರಿಂದ ಶಬ್ದ ಸಂಪತ್ತು ಹೆಚ್ಚುತ್ತದೆ, ವ್ಯಾಕರಣ ಜ್ಞಾನವೂ ಸುಧಾರಣೆಯಾಗುತ್ತದೆ ಮತ್ತು ಅಭಿವ್ಯಕ್ತಿಯ ಶೈಲಿ ಉತ್ತಮಗೊಳ್ಳುತ್ತದೆ. ಆ ಮೂಲಕ ಭಾಷಾ ಕೌಶಲ್ಯವೂ ಅಭಿವೃದ್ಧಿಯಾಗುತ್ತದೆ. ಓದಿನ ಮೂಲಕ ವ್ಯಕ್ತಿಯು ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಸುವ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುವ ಶಕ್ತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆ ಮೂಲಕ ವ್ಯಕ್ತಿತ್ವ ವಿಕಸನದ ಪರಿಪೂರ್ಣತೆ ಸಾಧ್ಯವಾಗುತ್ತದೆ. ಓದಿನ ಅಭ್ಯಾಸ ಮನಸ್ಸನ್ನು ಏಕಾಗ್ರಗೊಳಿಸುತ್ತದೆ ಹಾಗೂ ಸಹನೆಯನ್ನು ಬೆಳೆಸುತ್ತದೆ. ಸಾಹಿತ್ಯ ಓದುವುದರಿಂದ ನೈತಿಕತೆ, ಮಾನವೀಯತೆ ಮತ್ತು ಜೀವನ ಮೌಲ್ಯಗಳ ಅರಿವು ಮೂಡುತ್ತದೆ. ಪತ್ರಿಕೆಗಳು, ಲೇಖನಗಳು ಓದುವುದರಿಂದ ದೇಶ ವಿದೇಶಗಳ ಮತ್ತು ಪ್ರಚಲಿತ ವಿದ್ಯಮಾನಗಳ ಅರಿವು ಓದುಗನಿಗೆ ಮೂಡುತ್ತದೆ. ಓದಿನ ಅಭ್ಯಾಸ ಸಮಯವನ್ನು ಫಲಪ್ರದವಾಗಿ ಉಪಯೋಗಿಸಲು ಸಹಾಯ ಮಾಡುತ್ತದೆ. ಓದಿನ ಅಭ್ಯಾಸವು ಜೀವನದ ಎಲ್ಲ ಹಂತಗಳಲ್ಲೂ ಹೊಸದನ್ನು ಕಲಿಯುವ ಉತ್ಸಾಹವನ್ನು ಉಳಿಸುತ್ತದೆ. ಹಾಗಾಗಿ ಓದು ಮನುಷ್ಯನ ಸಮಗ್ರ ಅಭಿವೃದ್ಧಿಗೆ, ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ದಾರಿದೀಪವಾಗಿದೆ. ಓದಿನ ಹವ್ಯಾಸವನ್ನ ಸಮತೋಲನದಿಂದ ಸಮಯ ನಿರ್ವಹಣೆ ಮಾಡಿಕೊಂಡು ನಡೆಸಿದರೆ ಓದು ಜೀವನದ ಅತ್ಯಂತ ಅಮೂಲ್ಯವಾದ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಸುಶಿಕ್ಷಿತ ಸಮಾಜವು ನಿರ್ಮಾಣವಾಗುತ್ತದೆ.
1: ಇದುವರೆಗೂ ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿ.
4: ಅಲ್ಲೊಂದು ದೊಡ್ಡ ಪರ್ವತ ಪ್ರದೇಶ. ಪರ್ವತ ಪ್ರದೇಶದಲ್ಲಿ ಎರಡು ಜನಾಂಗಗಳು ವಾಸ ಆಗಿದ್ದವು. ಒಂದು ಜನಾಂಗ ಬೆಟ್ಟದ ಮೇಲೆ ಇದ್ದವರು, ಇನ್ನೊಂದು ಬೆಟ್ಟದ ಕೆಳಗೆ ತಪ್ಪಲು ಪ್ರದೇಶದಲ್ಲೇ ಉಳಿದಿತ್ತು. ಎಷ್ಟೋ ವರ್ಷಗಳಿಂದ ಅವರಿಬ್ರು ಜೊತೆಗೇ ಇದ್ರು ಅಂತ ಹೇಳ್ತಿದ್ರಂತೆ. ನಡುವೆ ಯಾವ ತಕರಾರು ಬಂತೋ, ಜಗಳ ಬಂತೋ ಗೊತ್ತಿಲ್ಲ. ಒಂದು ಗುಂಪು ಮೇಲೆ ಹೋಯ್ತು, ಒಂದು ಗುಂಪು ಕೆಳಗೆ ಬಂತು. ಆದರೂ ಏನೇನೋ ತಕರಾರು ಆಗ್ತಾನೆ ಇರ್ತದೆ. ಒಂದು ಸಣ್ಣ ಘಟನೆ ಏನಾದರೂ ಆದರೆ ಅನಾಹುತ ಆಗಿಬಿಡ್ತದೆ. ಒಂದ್ಸಲ ಬೆಟ್ಟದ ಮೇಲಿನವರಿಗೆ ಈ ಕೆಳಗಿನವ್ರ ಬಗ್ಗೆ ಏನೋ ಕೋಪ ಬಂದು ತಮ್ಮ ಸೈನ್ಯ ಕರ್ಕೊಂಬಂದು, ಆ ಹುಡುಗ್ರೆ ಎಲ್ಲ ಬಂದು ಇಲ್ಲಿಯವ್ರನ್ನೆಲ್ಲ ಹೊಡೆದು ಮನೆಗೆಲ್ಲ ಬೆಂಕಿ ಹಚ್ಚಿ ಲೂಟಿ ಮಾಡಿ ಕೆಲವರನ್ನ ಕೊಂದು ಮಕ್ಕಳನ್ನ ಎತ್ಕೊಂಡು ಓಡೋಗ್ಬಿಟ್ರಂತೆ. ಈ ಕೆಳಗಿನ ಜನ ಕೆಲವರು ಗಾಬರಿಯಾಗಿ ಊರು ಬಿಟ್ಟೆ ಹೋಗ್ಬಿಟ್ರು ಬೇರೆ ಕಡೆಗೆ. ಈ ಗಲಾಟೆ ಆಗಿ ಹೋದ ಎರಡು ಮೂರು ದಿವಸಕ್ಕೆ ನಿಧಾನಕ್ಕೆ ಮತ್ತೆ ತಮ್ಮ ಊರಿಗೆಲ್ಲ ಬರ್ತಾ ಇದ್ರು. ಜನ ಬಂದು ನೋಡ್ತಾರೆ ಏನೇನು ಹಾನಿಯಾಗಿದೆ ಅಂತ ಲೆಕ್ಕಾಚಾರ ಮಾಡುವಾಗ ಎಷ್ಟು ಜನ ಸತ್ತೋಗಿದ್ದವ್ರಿಗೆಲ್ಲ ಅಂತ್ಯಕ್ರಿಯೆ ಮಾಡಿದರು, ಗಾಯ ಆದವ್ರಿಗೆಲ್ಲ ಔಷಧಿ ವ್ಯವಸ್ಥೆ ಆಯಿತು, ಒಂದಿಷ್ಟು ಜನ ತರುಣರು ಆಯುಧ ತಗೊಂಡು ಹೋಗಿ ಕಾಡಲ್ಲಿ ಅಡ್ಕೊಂಡಿದ್ರಲ್ಲ ಜನ, ಯುದ್ಧ ಮುಗಿದಿದೆ ಅಂತ ಗೊತ್ತಿಲ್ಲ, ಅವ್ರನ್ನೆಲ್ಲ ಕರ್ಕೊಂಬಂದರು. ಯಾರ್ಯಾರು ಕಳೆದು ಹೋಗಿದ್ದಾರೆ ನೋಡೋಣ ಅಂತ ವಿಚಾರ ಮಾಡುವಾಗ ಒಬ್ಬ ಮಹಿಳೆ ಬಂದು ಜೋರಾಗಿ ಅಳೋಕೆ ಶುರು ಮಾಡಿದ್ಲು. ಹಿರಿಯರ ಮುಂದೆ ಕೂತು, ನನ್ನ ಒಬ್ಬನೇ ಮಗ ಕಣೆಯಾಗಿದ್ದಾನೆ, ಹುಡುಕೊಡಿ ಅಂತ. ಅವ್ರ ಹುಡುಗ 4 ವರ್ಷ ಹುಡುಗ, ಒಬ್ಬನೇ ಮಗ ನಾಪತ್ತೆಯಾಗಿದ್ದಾರೆ. ಪಾಪ ಹಿಂದೆ ಒಂದ್ಸಲ ದಾಳಿ ಆದಾಗ ಆಕೆ ಗಂಡ ಕೂಡ ಹೀಗೆ ಸತ್ತೋದಿತ್ತು. ಆಕೆ ರೋದನ ಹೃದಯ ವಿದ್ರಾವಕವಾಗಿತ್ತು. ಆಕೆ ಹೇಳ್ತಾಳೆ, ಬದುಕೋದು ನನಗೆ ಒಂದೇ ಆಸರೆ ಮಗು, ಅದು ಅದನ್ನು ಹೇಗಾದ್ರೂ ಮಾಡಿ ತಂದ್ಕೊಡಿ, ಮೇಲಿನವ್ರು ತಗೊಂಡು ಹೋಗಿದ್ದಾರೆ ಅದನ್ನು,

0: ತಂದು ಕೊಡಿ ಅಂತ. ಉಳಿದವ್ರಿಗೂ ಗೊತ್ತು, ಬೆಟ್ಟದ ಮೇಲಿನವರು ಎತ್ಕೊಂಡು ಹೋಗಿದ್ದಾರೆ, ಅಡಗಿಸಿಟ್ಟಿದ್ದಾರೆ ಎಲ್ಲೋ ಒಂದ್ ಕಡೆ, ತರೋದು ಹೇಗೆ, ಯಾರು ತರೋರು? ಕೊನೆಗೆ ಆಕೆ ಬಗ್ಗೆ ಪ್ರೀತಿ ಬಂದು ಒಂದ್ ತರುಣರ ತಂಡ ಸಿದ್ಧ ಆಯ್ತು. ಅವ್ರು ತಮ್ಮ ವೇಷ ಮರೆಸ್ಕೊಂಡು ಬೆಟ್ಟದ ಮೇಲೆ ಹೋಗ್ಬೇಕು, ಎಲ್ಲಿ ಎಲ್ಲಿ ಹುಡುಕಾಡಿ ಆ ಮಗುನ ಎತ್ಕೊಂಡ್ಬರ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಅವರೆಲ್ಲ ಭಾರಿ ಯೋಧರೆ, ಬುದ್ಧಿವಂತರು. ಪ್ರಸಂಗ ಬಂದ್ರೆ ಹೋರಾಡಿ ವೈರಿಗಳನ್ನು ಕೊಂದು ಆ ಮಗುವನ್ನು ತರಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೋದ್ರು. ಮೇಲೆ ಹೋದ್ರು ಮಗು ಸಿಗ್ಲಿಲ್ಲ. ಎರಡ್ ಮೂರು ಬಾರಿ ಬೇರೆ ಬೇರೆ ಪ್ರಯತ್ನ ಮಾಡಿದ್ರು ಕೂಡ ಆ ಬೆಟ್ಟದ ಮೇಲಿರುವಂತಹ ಕಾವಲುಗಾರನ್ನು ತಪ್ಪಿಸೋಕೆ ಆಗ್ಲಿಲ್ಲ. ಅಷ್ಟು ಕಾವಲುಗಾರ ಭರ್ಜರಿ ಇದ್ದಾರೆ. ಮೇಲೆ ದಿನ ಕಳೀತು. ಮಗುವಿಗೆ ಏನಾದ್ರೂ ಆಗಿತೋ ಏನೋ, ಮಗು ಬದುಕಿದೆಯಲ್ಲೋ ಅಂತ ಚಿಂತೆ ಬೇರೆ. ಒಂದು ನಾಲ್ಕು ದಿವಸದ ನಂತರ ಮತ್ತೆ ತರುಣರು ಬೇರೆ ದಾರಿಯಿಂದ ಬೆಟ್ಟ ಹತ್ತಿ ಹೋಗುವ ಪ್ರಯತ್ನ ಮಾಡ್ತಾ ಇದ್ರು. ಹೋಗುವಾಗ ಆಶ್ಚರ್ಯ ಅವರಿಗೆ, ಮಗುವಿನ ತಾಯಿ ಬೆಟ್ಟದ ಮೇಲಿಂದ ಬರ್ತಾ ಇದ್ದಾಳೆ, ಕಂಕಣಲ್ಲಿ ಮಗು ಇದೆ, ಹೊತ್ಕೊಂಡು ಬರ್ತಾ ಇದ್ದಾಳೆ. ಆಕೆ ಮುಖದ ಮೇಲೆ ಇರುವಂತಹ ತೃಪ್ತಿ ಸಂತೋಷ ಅಸಾಧ್ಯವಾದದ್ದು. ಹುಡುಗರಿಗೆ ಆಶ್ಚರ್ಯ ಆಯ್ತು. ಅಮ್ಮ ನೀನು ಹೆಂಗ್ ಮಾಡಿದೆ ಇದನ್ನ, ಮೇಲೆ ಹೇಗೆ ಹೋದೆ? ನಾವು ಮೂರು ಸಲ ಹೋಗಿದ್ದೀವಿ, ತಂಡ ಕಟ್ಕೊಂಡು ನಮ್ಗೆ ಸಿಗ್ಲಿಲ್ಲ, ಮಗು ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ, ಕಾವಲುಗಾರನ್ನು ತಪ್ಪಿಸೋಕಾಗ್ಲಿಲ್ಲ, ಹೆಂಗ್ ಕಂಡಿಡಿದೆ ನೀನು? ನಮ್ಗೆ ಎಷ್ಟು ಕಡೆ ಸಾಧ್ಯ ಆಗ್ಲಾರ, ನಿನ್ ಕಡೆಯಿಂದ ಹೇಗೆ ಸಾಧ್ಯ ಆಯ್ತು ಅಂತ ಕೇಳಿದ್ರು ತರುಣರು. ಆಗ ತಾಯಿ ಉತ್ತರ ಕೊಟ್ಟದ್ದು ಅದ್ಭುತ ಸ್ವಾಮಿ. ಆ ಕೇಳ್ತಾಳೆ, ಈ ಮಗು ನಂದಪ್ಪ, ನಿಮ್ದಲ್ಲ, ಹಡದ ಕೆರಳು ಏನಾದ್ರೂ ಮಾಡಿಸ್ತದೆ ಅಂತ. ಎಂತ ಅದ್ಭುತ, ನೀವು ಒಂದು ಕರ್ತವ್ಯ ಅಂತ ಹೋಗಿ ಮಗು ಹುಡ್ಕೋಕ್ ಹೋಗಿದ್ದೀರಿ, ನನ್ನ ಕರುಳಿನ ತುಂಡದು, ತಾಯಿ ಏನಾದ್ರೂ ಮಾಡ್ತಾಳೆ ಮಗನಿಗೋಸ್ಕರ ಅಂತ. ಇದಕ್ಕೆ ಗುಂಡಪ್ಪನವರು ಒಂದು ಅದ್ಭುತ ಮಾತು ಹೇಳ್ತಾರೆ, ಹೊಟ್ಟೆಯಲ್ಲಿನ ಹಸಿವು ಮನಸ್ಸಿನಲ್ಲಿಯ ಮಮತೆ, ಗುಟ್ಟು ಕೀಲುಗಳಿಹವು ಸೃಷ್ಟಿಯಂತ್ರದಲ್ಲಿ, ಕಟ್ಟಿಪವು ಕೋಟೆಗಳ ಕೀಳಿಪವು ತಾರೆಗಳ ಸೊಟ್ಟಾಗಿಪವು ನಿನ್ನ ಮಂಕುತಿಮ್ಮ ಅಂತ. ಎರಡೇ ಅಂತೆ, ಹೊಟ್ಟೆಯಲ್ಲಿನ ಹಸಿವು ಮನಸ್ಸಿನಲ್ಲಿಯ ಮಮತೆ, ಇವೇನ್ ಮಾಡ್ತವೆ, ಗುಟ್ಟು ಕೀಲುಗಳಿಹವು ಸೃಷ್ಟಿಯಂತ್ರದಲ್ಲಿ. ಸೃಷ್ಟಿಯಂತ್ರಗಳು ಎರಡು ಸೀಕ್ರೆಟ್ ಕೀಸ್ ಅವು. ಏನು? ಕಟ್ಟಿಪವು ಕೋಟೆಗಳ ಕೀಳಿಪವು ತಾರೆಗಳ. ಹೊಟ್ಟೆಯೊಳಗೆ ಬೆಂಕಿ ಇದೆಯಲ್ಲ, ಹಸಿವಿನ ಬೆಂಕು ಏನಾದರೂ ಕೆಲಸ ಮಾಡಿಸ್ಬಿಡುತ್ತೆ. ಅದೇ ರೀತಿ ಮನಸ್ಸಲ್ಲಿದ್ದಂಥ ಮಮತೆ ಕೂಡ ನಂಬೋಕೆ ಸಾಧ್ಯ ಇಲ್ಲದಂಥ ಕೆಲಸಗಳನ್ನು ಮಾಡಿಬಿಡುತ್ತದೆ. ಕಟ್ಟಿಪವು ಕೋಟೆಗಳ ಕೀಳಿಪವು ತಾರೆಗಳ ಸೊಟ್ಟಾಗಿಪವು ನಿನ್ನ ಮಂಕುತಿಮ್ಮ, ಹುಷಾರಾಗಿರು, ಅವನಿನ್ನೂ ಸರಿ ಮಾಡ್ತಾ ಹೊಟ್ಟ ಮಾಡಿಬಿಡ್ತಾವ ನಿನ್ನ ಅಂತ ಹೇಳಿದಂಥ ಮಂಕುತಿಮ್ಮನ ಮಾತು. ಮಗುವಿಗಾಗಿ ತಾಯಿಯ ಪ್ರೀತಿ ಅದು ಪವಾಡ ಅಲ್ಲ ಸ್ವಾಮಿ, ಆ ಪ್ರೀತಿನೇ ಪವಾಡ. ಎಂಥ ಪವಾಡಗಳನ್ನಾದರೂ ಮಾಡಿಬಿಡ್ತದೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೇಗಿಲು ಮಿಡಿತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ದ್ರವ ರೂಪದ ಗೊಬ್ಬರಗಳ ತಯಾರಿಕೆ ಮತ್ತು ಸಾವಯವ ಕೃಷಿಯಲ್ಲಿ ಅವುಗಳ ಬಳಕೆ, ಈ ಕುರಿತು ಶಿವಮೊಗ್ಗ ನವಿಲೆ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಡಾಕ್ಟರ್ ಸಂತೋಷ್ ಯುಎನ್ ಅವರಿಂದ ಮಾಹಿತಿ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೋರಲು ಮಾಹಿತಿ ಬೇಕು.
5: ರೈತ ಬಂಧುವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುಎನ್ ಅಂತ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಿಷಯ ಬಂದ್ಬಿಟ್ಟು ದ್ರವ ರೂಪದ ಗೊಬ್ಬರಗಳ ತಯಾರಿಕೆ ಮತ್ತು ಸಾವಯವ ಕೃಷಿಯಲ್ಲಿ ಅವುಗಳ ಬಳಕೆಯ ಕುರಿತು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಸಾವಯವ ಕೃಷಿಯಲ್ಲಿ ದ್ರವ ರೂಪದ ಗೊಬ್ಬರಗಳು ಅಂತ ಬಂದಾಗ ನಮಗೆ ರೈತರಿಗೆ ನೆನಪಾಗೋದು ಜೀವಾಮೃತ, ಪಂಚಗವ್ಯ, ಬೀಜಾಮೃತ, ಈ ರೀತಿಯಾಗಿರ್ತಕ್ಕಂಥ ಗೊಬ್ಬರ, ಮೀನಿನ ಟಾನಿಕ್, ಈ ರೀತಿಯಾದ ಗೋಕೃಪಾಮೃತ, ಜೊತೆಗೆ ಬಯೋಡೈಜೆಸ್ಟರ್ ಲಿಕ್ವಿಡ್, ಈ ರೀತಿ ಗೊಬ್ಬರ ಜೊತೆಗೆ ಜೈವಿಕ ಅನಿಲದ ಬಗ್ಡ, ಇವೆಲ್ಲವೂ ಕೂಡ ನೆನಪಾಗ್ತವೆ. ಟ್ರೆಡಿಷನಲ್ ಆಗಿ ಅಂತ ಬಂದಾಗ ಗೋಮೂತ್ರನ ನಮ್ಮ ಕೃಷಿನಲ್ಲಿ ಹಿಂದಿಂದ ಅನಾದಿ ಕಾಲದಿಂದ ಕೂಡ ಬಳಸ್ತಕ್ಕಂಥ ಒಂದು ಕ್ರಮ ಇದೆ. ನಂತರದಲ್ಲಿ ಜೈವಿಕ ಅನಿಲದ ಬಗ್ಡನ ಕೂಡ ನಂತರದಲ್ಲಿ ಬಳಸ್ತಾ ಬಂದ್ರೆ ಬೆಳೆಗಳಿಗೆ ನೇರವಾಗಿ ನಾವು ಅಪ್ಲೈ ಮಾಡಿದಾಗ ಬೆಳೆ ಬೆಳವಣಿಗೆ ಚೆನ್ನಾಗುತ್ತೆ, ಜೊತೆಗೆ ಹೂವು ಆಡ್ತಕ್ಕಂಥದ್ದು ಇದು ಚೆನ್ನಾಗುತ್ತೆ. ಇದರ ಅವರೂಪದ ಗೊಬ್ಬರಗಳು ಏನಾಗುತ್ತೆ, ಇನ್ಸ್ಟೆಂಟಾಗಿ ನಾವು ಪೋಷಕಾಂಶಗಳನ್ನು ಬೆಳೆಗಳಿಗೆ ಸಾವಯವ ವಿಧಾನದಲ್ಲಿ ನಿರ್ವಹಣೆ ಮಾಡೋದಕ್ಕೆ ಸುಲಭ ಆಗುತ್ತೆ. ಎಕ್ಸಾಂಪಲ್, ಕಾಳು ಕಟ್ತಕ್ಕಂಥ ಸಮಯಗಳು, ಹೂವು ಆಡ್ತಕ್ಕಂಥ ಸಮಯದಲ್ಲಿ ಕಾಳುಗಳು ಗಟ್ಟಿ ಆಗ್ತಕ್ಕಂಥ ದಪ್ಪ ಗಾತ್ರದಲ್ಲಿ ದಪ್ಪ ಆಗ್ತಕ್ಕಂಥ ಸಮಯದಲ್ಲಿ, ಈ ರೀತಿ ಸಂದಿಗ್ಧ ಪರಿಸ್ಥಿತಿನಲ್ಲಿ ಬೆಳೆ ಪೋಷಕಾಂಶಗಳನ್ನು ಡಿಮ್ಯಾಂಡ್ ಮಾಡಿದಾಗ ಇನ್ಸ್ಟೆಂಟಾಗಿ ಪೂರೈಕೆ ಮಾಡೋದಕ್ಕೆ ಈ ದ್ರವರೂಪದ ಗೊಬ್ಬರಗಳು ಒಂದು ಪ್ರಮುಖವಾದ ಪಾತ್ರನ ವಹಿಸ್ತವೆ. ಇದು ಕೃಷಿನಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯನ, ಕೃಷಿ ತ್ಯಾಜ್ಯಗಳು, ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯದಿಂದ ಬರ್ತಕ್ಕಂಥ ಪದಾರ್ಥಗಳನ್ನು ನಾವು ದ್ರಾವಣದ ರೂಪದಲ್ಲಿ ಮಿಕ್ಸ್ ಮಾಡಿ

0: ಮಾಡಿ ಬೆಳೆಗಳಿಗೆ ಬೆಳೆ ವರ್ಧಕಗಳಾಗಿ ಅಂತ ಕರಿತೀವಿ, ಅಥವಾ ಜೈವಿಕ ಗೊಬ್ಬರಗಳ ಜೊತೆಯನ್ನು ಕೂಡ ನಾವು ಮಿಶ್ರಣವಾಗಿ ನೀಡೋದಕ್ಕೆ ಬಳಸಬಹುದು. ಜೈವಿಕ ಗೊಬ್ಬರಗಳು ಕೂಡ ಲಿಕ್ವಿಡ್ ಫಾರ್ಮ್ ಅಲ್ಲಿ ಸಿಗುತ್ತೆ ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ. ಇದನ್ನ ಈ ರೀತಿ ತಯಾರಿಸಿರ್ತಕ್ಕಂಥ ದ್ರಾವಣ ಜೊತೆ ಮಿಕ್ಸ್ ಮಾಡಿಬಿಟ್ಟು ಬೆಳೆಗಳಿಗೆ ನಾವು ಸೂಕ್ತ ಕಾಲದಲ್ಲಿ ನೀಡೋದ್ರಿಂದ ನೀರಿನ ಜೊತೆ ಇದು ಸಾಕಷ್ಟು ಪೋಷಕಾಂಶಗಳನ್ನ ಬೆಳೆಗಳಿಗೆ ನೀಡುತ್ತೆ. ಇಲ್ಲಿ ನಾವು ಬಳಸ್ತಕ್ಕಂಥ ಪ್ರಮುಖವಾದ ದ್ರವ ರೂಪದ ಗೊಬ್ಬರಗಳು ಅಂದ್ರೆ ಬೀಜಾಮೃತ, ಜೀವಾಮೃತ, ಪಂಚಗವ್ಯ, ದಶಗವ್ಯ, ಅಮೃತ್ ಪಾನಿ, ಮೀನಿನ ಟಾನಿಕು, ಜೈವಿಕ ಅನಿಲದ ಬಗ್ಗಡ, ಜೊತೆಗೆ ಜೀರ್ಣಕ್ರಿಯೆ ಬಯೋಡೈಜೆಸ್ಟರ್ ಲಿಕ್ವಿಡ್. ಈ ರೀತಿಯಾಗಿ ಹಲವಾರು ದ್ರಾವಣಗಳು, ದ್ರವ ರೂಪದ ಗೊಬ್ಬರಗಳು ನಮಗೆ ರೈತರಿಗೆ ಆಪ್ಷನ್ಸ್ ಇದಾವೆ ಬಳಸೋದಕ್ಕೆ. ಹಂಗಾಗಿ ಸರಳವಾಗಿ ರೈತರು ಇದನ್ನ ತಯಾರಿಸ್ಕೊಳ್ಬಹುದು. ಇಲ್ಲಿ ನಾನು ನಿಮಗೆ ಜೀವಾಮೃತ ಬಳಸ್ತಕ್ಕಂಥ ಪದ್ಧತಿನ ನಾನು ತಿಳಿಸ್ಕೊಡ್ತೀನಿ. 10 ಕೆಜಿ ಸಗಣಿ, 10 ಲೀಟರ್ ಗಂಜಲ, 2 ಕೆಜಿ ಕಪ್ಪು ಬೆಲ್ಲ ಯೂಸ್ ಮಾಡ್ತೀವಿ, 2 ಕೆಜಿ ಕಡಲೆ ಹಿಟ್ಟು, ಒಂದು ಹಿಡಿ ಮಣ್ಣನ್ನು ಹೊಲದ ಮಣ್ಣನ್ನು ಯೂಸ್ ಮಾಡಬೇಕಾಗುತ್ತೆ. ಉಳಿದ 200 ಲೀಟರ್ ಡ್ರಮ್ಗೆ ನಾವು ಏನು ಮಾಡ್ತೀವಿ, ಇದೆಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಂತೀವಿ. ಸಗಣಿ, ಗಂಜಲ, ಬೆಲ್ಲ, ಕಡಲೆ ಹಿಟ್ಟು, ಒಂದು ಹಿಡಿ ಮಣ್ಣನ್ನು ಮಿಕ್ಸ್ ಮಾಡ್ಕೊತೀವಿ. 7 ದಿವಸಗಳ ಕಾಲ ನಾವು ದಿನಕ್ಕೆ 2 ಬಾರಿ ಕೋಲಿನಿಂದ ವೃತ್ತಾಕಾರದಲ್ಲಿ ತಿರುಗಿಸ್ತಾ ಬರ್ತೀವಿ, ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ. ಹೀಗೆ 7 ದಿವಸದಲ್ಲಿ ಆ ಸಗಣಿನಲ್ಲಿರ್ತಕ್ಕಂಥ ಮತ್ತು ಗಂಜಲದಲ್ಲಿರ್ತಕ್ಕಂಥ ಉಪಯೋಗ ಆಗ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಮಲ್ಟಿಪ್ಲೈ ಆಗ್ತಾ ಬರ್ತಾವೆ. ಈ ರೀತಿ ಉಪಯೋಗ ಆಗ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಮಲ್ಟಿಪ್ಲೈ ಮಾಡಿ ತಯಾರಿಸಿರ್ತಕ್ಕಂಥ ದ್ರಾವಣನೇ ಜೀವಾಮೃತ. ಇದನ್ನು ನಾವು ಬೆಳೆಗಳಿಗೆ ಸಿಂಪರಣೆ ಮಾಡ್ಬೋದು, ಜೊತೆಗೆ ಬೆಳೆಗಳಿಗೆ ಭತ್ತದ ಗದ್ದೆನಲ್ಲಾದರೆ ಹರಿಯೋ ನೀರ್ ಜೊತೆ ಬಿಡ್ಬೋದು. ಬಹುವಾರ್ಷಿಕ ಬೆಳೆಗಳ ಅಡಿಕೆ ತೆಂಗಿನಂಥ ಗಿಡಗಳಿಗೆ ಗಿಡ ಸುತ್ತಲೂ ಕೂಡ ನೀವು ಹಾಕ್ಬೋದು. ಈ ರೀತಿಯಾಗಿ ಜೀವಾಮೃತನ ಬಳಸ್ತೀವಿ. ಜೊತೆಗೆ ಪಂಚಗವ್ಯ ಅಂತ ಹಸುವಿನ 5 ಪ್ರಾಡಕ್ಟ್, ಹಸುವಿನ ಸಗಣಿ, ತುಪ್ಪ, ಗಂಜಲ, ಹಾಲು, ಮೊಸರು, ಈ ರೀತಿಯಾಗಿ ಹಸುವಿನ 5 ಪ್ರಾಡಕ್ಟ್ ಜೊತೆ ಎಳ್ನೀರು, ಬೆಲ್ಲ, ಉಳಿದಂಥ ಹಣ್ಣುಗಳನ್ನು ನಾವು ಬಳಸಿಬಿಟ್ಟು ಪಂಚಗವ್ಯನ ತಯಾರಿಸ್ಬೋದು. ಪಂಚಗವ್ಯದಿಂದನೂ ಕೂಡ ಉತ್ತಮವಾದ ಫಲಿತಾಂಶಗಳು ಸಿಕ್ಕಿದ್ದಾವೆ. 7 ಕೆಜಿ ಸಗಣಿಗೆ 10 ಲೀಟರ್ ಗಂಜಲ, 3 ಲೀಟರ್ ಹಾಲು, 2 ಲೀಟರು ಮೊಸರನ್ನ ಜೊತೆಗೆ 1 ಕೆಜಿ ತುಪ್ಪದೊಂದಿಗೆ ಸಗಣಿನ ನಾವು ಕಲಿಸ್ತೀವಿ. ನಂತರದಲ್ಲಿ ಉಳಿದಿರ್ತಕ್ಕಂಥ ದ್ರಾವಣ, ಗಂಜಲ, ಹಾಲು, ಮೊಸರು ಇದೆಲ್ಲದನ್ನು ಕೂಡ ಮಿಕ್ಸ್ ಮಾಡ್ತೀವಿ. ಹಂತ ಹಂತವಾಗಿ ನಾವು ಇದನ್ನು ಮಿಕ್ಸ್ ಮಾಡ್ತೀವಿ. ಒಟ್ಟು ತಯಾರಿಕೆ, ಪಂಚಗವ್ಯ ತಯಾರಿಕೆಗೆ 21 ದಿವಸಗಳ ಕಾಲ ಬೇಕಾಗುತ್ತೆ. 1-10 ದಿವಸಗಳ ಕಾಲ ನಂತರ ನಾವು ಬೇರೆ ದ್ರಾವಣದ ಗಂಜಲ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಬರ್ತೀವಿ. ಕೊನೆಗೆ 2-3 ದಿವಸ ಇರಬೇಕಾದ್ರೆ ಕೊಳೆತಿರ್ತಕ್ಕಂಥ ಹಣ್ಣುಗಳನ್ನ ಹಾಕ್ತೀವಿ. ಇವು ಉಪಯೋಗ ಆಗ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನ ಮಲ್ಟಿಪ್ಲೈ ಮಾಡಿ ದ್ರಾವಣದ ರೂಪದಲ್ಲಿ ನಮಗೆ ಸಿಗುತ್ತೆ. ಒಂದ್ಸರಿ ಪಂಚಗವ್ಯ ತಯಾರಾಯಿತು ಅಂದರೆ ಗೋಲ್ಡನ್ ಯೆಲ್ಲೋ ಕಲರ್ ದ್ರಾವಣ ಆಗುತ್ತೆ. ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನನ್ನನ್ನು ನೀವು ಸಂಪರ್ಕಿಸ್ಬೋದು. ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 8867097307. ಧನ್ಯವಾದಗಳು.
1: ನೇಗಿಲು ಮಡಿತ ಕಾರ್ಯಕ್ರಮದಲ್ಲಿ ದ್ರವ ರೂಪದ ಗೊಬ್ಬರಗಳ ತಯಾರಿಕೆ ಮತ್ತು ಸಾವಯವ ಕೃಷಿಯಲ್ಲಿ ಅವುಗಳ ಬಳಕೆ ಈ ಕುರಿತು ಶಿವಮೊಗ್ಗ ಕೃಷಿ ನವಲೆ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಡಾಕ್ಟರ್ ಸಂತೋಷ್ ಯುಎನ್ ಅವರಿಂದ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:45. ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಆಯುರ್ವೇದ ಅಡುಗೆ ಮನೆ ಈ ಕುರಿತು ಮಾಹಿತಿ ನೀಡಿದ್ದಾರೆ ಡಾಕ್ಟರ್ ಗಿರಿಧರ್ ಕಜೆ.
2: ನಾನು ಡಾಕ್ಟರ್ ಗಿರಿಧರ್ ಕಜೆ, ಆಯುರ್ವೇದ ತಜ್ಞ. ಈಗ ಆಯುರ್ವೇದ ಗ್ರಂಥಗಳಲ್ಲಿ ಒಂದು ಉದಾಹರಣೆಗೆ ಒಂದು ಔಷಧ ಗುಡಾರ್ಧಕ ನಸ್ಯ ಅಂತ ಇದೆ. ತಲೆನೋವು ಇದ್ದಾಗ ಬೆಲ್ಲ ಮತ್ತು ಶುಂಠಿಯ ರಸ, ಗುಡ ಅಂದರೆ ಬೆಲ್ಲ, ಆರ್ದ್ರಕ ಅಂದರೆ ಶುಂಠಿ, ಇದೆರಡರ ರಸವನ್ನು ಸೇರಿಸಿ ಬೆಲ್ಲ ಒಂದು ಸ್ವಲ್ಪ ನೀರು ಮಾಡಿ ಒಂದು 2-2 ಹನಿ ಮೂಗಿಗೆ ಹಾಕಿದರೆ ತಕ್ಷಣ ತಲೆನೋವು ಕಡಿಮೆ ಆಗ್ತದೆ ಅಂತ ಹೇಳೋದು ಆಯುರ್ವೇದ ವಿವರಣೆ ಇರೋದು. ಇದು ಗ್ರಂಥಗಳಲ್ಲಿರುವಂಥದ್ದು. ಇದು ಒಬ್ಬರಿಗೆ ಇದು ಸಾಮಾನ್ಯವಾದ ಎಕ್ಸ್ಪ್ಲನೇಷನ್. ಇದು ಒಬ್ಬರು ಡಾಕ್ಟರ್ ಹೇಳಿದರೆ ಅದು ಎಲ್ಲ ಮನೆಯವರಿಗೆಲ್ಲ ಗೊತ್ತಾಗಿಬಿಡ್ತದೆ ಏನು ಔಷಧ ಅಂತ ಹೇಳೋದು, ಅದರಲ್ಲಿ ಸೀಕ್ರೆಸಿ ಅಂತ ಹೇಳೋದಿಲ್ಲ. ಹೀಗೆ ಇದು ಒಬ್ಬರು ಮಾಡಿ ಕಡಿಮೆ ಆಯ್ತು ಆದಮೇಲೆ ಅವರು ಅದರ ಪಕ್ಕದ ಮನೆಯವರಿಗೆ ಹೇಳ್ತಾರೆ ತಲೆನೋವು ಇದೆಯಾ ಇದನ್ನು ಮಾಡಿ ಅಂತ, ಅವ್ರಿಗೂ ಕಡಿಮೆ ಆಗ್ತದೆ. ಆಮೇಲೆ ಅವರ ಜನರೇಷನ್ ಅವರು ಇನ್ನೊಬ್ರಿಗೆ ಹೇಳ್ತಾರೆ ಅಲ್ಲೂ ಕಡಿಮೆ ಆಗ್ತದೆ. ಆದರೆ ಈ ಜನರೇಷನ್ ಜನರೇಷನ್ಗೆ ಇದು ಪಾಸ್ ಆಗುವಾಗ ಸ್ವಲ್ಪ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಬೆಲ್ಲ ಅದ ಬದಲು ಸಕ್ಕರೆ ಉಪಯೋಗಿಸ್ಲಿಕ್ಕೆ ಆರಂಭ ಮಾಡ್ತಾರೆ. ಸಕ್ಕರೆ ಬದಲು ಕೆಲವೊಮ್ಮೆ ಮರೆತೋಗಿಲ್ಲ ಆಯುರ್ವೇದದಲ್ಲಿ ಜೇನುತುಪ್ಪ ಹೇಳಿದ್ದಿರಬೇಕು ಅಂತ ಹೇಳ್ಕೊಂಡು ಜೇನುತುಪ್ಪ ಯೂಸ್ ಮಾಡ್ತಾರೆ. 2 ಹನಿ ಹಾಕೋದ್ರ ಬದಲು 4 ಹನಿ ಹಾಕ್ಲಿಕ್ಕೆ ಆರಂಭ ಮಾಡ್ತಾರೆ. ಶುಂಠಿ ರಸ ಸ್ವಲ್ಪ ಜಾಸ್ತಿ ಹಾಕ್ಲಿಕ್ಕೆ ಆರಂಭ ಮಾಡ್ತಾರೆ. ಹೀಗೆ ವ್ಯತ್ಯಾಸ ಆಗ್ತಾ ಆಗ್ತಾ ಕೊನೆಯಲ್ಲಿ ಯಾವುದೋ ಒಂದು ಎಷ್ಟೋ ತಲೆಮಾರು ದಾಟಿದ ಮೇಲೆ ಸುಮಾರು ಬೇರೆ ರೀತಿ ಬೇರೆ ರೂಪವನ್ನು ಪಡ್ಕೊಂಡಿದ್ರು ಕೂಡ ಅದು ಆಕ್ಷನ್ ಆಗ್ತಾ ರಿಯಾಕ್ಷನ್ ಮಾಡ್ತಾ ಇರ್ತದೆ. ಅದನ್ನು ನಾವು ಹಾಗೆ ನಮ್ಮ ಸುತ್ತಲೂ ಬೆಳೆಯುವಂಥ ಗಿಡಗಳಿಂದ ಬರುವಂಥ ಆರೋಗ್ಯ ಅಂತ ಹೇಳ್ತೇವೆ. ಈ ಗಿಡಗಳನ್ನು ಆಯುರ್ವೇದ ಗ್ರಂಥಗಳಲ್ಲಿ ಅಂದರೆ ಆಯುರ್ವೇದ ಮತ್ತು ಅದಕ್ಕೆ ಸಂಬಂಧಪಟ್ಟ ಗ್ರಂಥಗಳಲ್ಲಿ ಸುಮಾರು 7,500 ಔಷಧೀಯ ಸಸ್ಯಗಳನ್ನು ವಿವರಿಸಿದ್ದಾರೆ. ಈ 7,500 ಔಷಧೀಯ ಔಷಧಿಗಳನ್ನು ಉಪಯೋಗಿಸ್ಕೊಂಡ್ರೆ ಜಗತ್ತಿನಲ್ಲಿ ಮಾನವನಿಗೆ ತುಂಬ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ಬಳಸ್ಕೊಳ್ಳುವಂಥ ಒಂದು 400-500 ಔಷಧಿ ಗಿಡಗಳು ಮಾತ್ರ, ಅಷ್ಟರಲ್ಲೇ ಆರೋಗ್ಯವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲವನ್ನು ತಿಳ್ಕೊಂಡ್ರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಒಂದು ಮಾತಿದೆ ಅಲ್ವಾ, ಅದು ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳೋದು ತಪ್ಪು. ಹಿತ್ತಲ ಗಿಡವೇ ಮದ್ದು ಅಂತ ಹೇಳೋದು ನಮಗೆ ಯಾವಾಗ ಅರ್ಥ ಆಗ್ತದೆ ಆವಾಗ ನಮ್ಮ ಬದುಕು ಚೆನ್ನಾಗಿ ಆಗ್ತದೆ. ಯಾಕೆಂತ ಹೇಳಿದ್ರೆ ನಮ್ಮ ಮನೆಯಲ್ಲಿರುವ ಅಡುಗೆ ಕೋಣೆ ಒಂದು ದೊಡ್ಡ ಔಷಧ ಆಗಾರ. ಅದು ಅದನ್ನು ಸರಿಯಾಗಿ ತಿಳ್ಕೊಂಡ್ರೆ ಆರೋಗ್ಯವನ್ನು ಭಾಳಷ್ಟು ಚೆನ್ನಾಗಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ಅದು ಅದರಲ್ಲಿ ಕಡಿಮೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ವೈದ್ಯರನ್ನು ಹೋಗಿ ನಾವು ತಲುಪಬೇಕಾಗ್ತದೆ. ಬಿಟ್ಟರೆ ಸಾಮಾನ್ಯ ಸಂದರ್ಭಗಳಲ್ಲಿ ಔಷಧಿ ಸಸಿ ಎಷ್ಟು ಗೊತ್ತಿದೆ ಅಷ್ಟು ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ. ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಅಡುಗೆ ಚೆನ್ನಾಗಿರಬೇಕು ಅಂತ ಈ ಆಹಾರ ಪದ್ಧತಿಯನ್ನು ಆಯುರ್ವೇದ ವಿವರಿಸಿದ ರೀತಿ ಅದು ಅದ್ಭುತ. ಅದು ಉದಾಹರಣೆಗೆ ಅದರಲ್ಲಿ ಈಗ ಮನೆಯ ಅಡುಗೆ ಕೋಣೆಯಲ್ಲಿ ಬೇರೆ ಬೇರೆ ಸಾಂಬಾರು ಪದಾರ್ಥಗಳು ಇರ್ತದೆ, ಅದ್ರ ಜೊತೆಯಲ್ಲಿ ಅಡುಗೆ ಮಾಡಲಿಕ್ಕೆ ಬೇರೆ ಬೇರೆ ಪರಿಕರಗಳೆಲ್ಲ ಇರ್ತದೆ. ಈಗ ಅರಿಶಿನ ಇರ್ತದೆ, ಅದನ್ನು ಉಪಯೋಗವನ್ನು ನಾವು ತಿಳ್ಕೊಂಡಿದ್ರೆ ಬರೀ ಅಡುಗೆ ಮಾಡೋದು ಮಾತ್ರ ಅಲ್ಲ, ಈಗ ಸಾಂಬಾರು ಮಾಡುವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾರೆ, ಅದರಿಂದ ಏನು ಉಪಯೋಗ ಅಂತ ಹೇಳೋದು ಗೊತ್ತಿರೋದಿಲ್ಲ. ಆದರೆ ಶೀತ ಇದೆ ಅಂತ ಇಟ್ಕೊಳ್ಳಿ, ನೆಗಡಿ ಶೀತ ನೆಗಡಿ ಇದ್ದಾಗ ಒಂದು ಗ್ಲಾಸು ಹಾಲಿಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರನ್ನು ಹಾಕಿ ಅದನ್ನು ಒಂದು 3-4 ನಿಮಿಷ ಕುದಿಸಬೇಕು. ಕುದಿಸಿ ಅದನ್ನು ಫಿಲ್ಟರ್ ಮಾಡಿ ಮತ್ತೆ ಕುಡಿಬೇಕು. ಆಗ ಅದು ಹೆಚ್ಚು ಉಷ್ಣವನ್ನು ಮಾಡೋದಿಲ್ಲ ಹೀಗೆ ಕುದಿಸಿದರೆ, ಅದ್ರ ಜೊತೆಯಲ್ಲಿ ಆ ಶೀತ ಕಡಿಮೆ ಆಗ್ತದೆ. ಹೀಗೆ ಪ್ರತಿಯೊಂದು ಔಷಧಕ್ಕೆ ಕೂಡ ಅಲ್ಲಿಗ ಅರಿಶಿನದ್ದೇ 100 ಉಪಯೋಗಗಳಿದೆ. ಇದೇ ರೀತಿಯಲ್ಲಿ ಪ್ರತಿ ಈಗ ಜೀರಿಗೆ ಹೊಟ್ಟೆ ನೋವಿರುತ್ತದೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ಯಾವುದು ಆಹಾರ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಅಥವಾ ಆಹಾರ ತಗೊಳ್ಳೋದು ಲೇಟ್ ಆದಾಗ ಎಸಿಡಿಟಿ ಜಾಸ್ತಿ ಆದಾಗ ಹೊಟ್ಟೆ ನೋವೆಲ್ಲ ಬರ್ತದೆ. ಒಂದು 2 ಜೀರಿಗೆ ತಗೊಂಡು ಅದನ್ನು ಒಂದು ಗ್ಲಾಸ್ ನೀರಿಗೆ ಹಾಕಿ ಅದನ್ನು 1/2 ಆಗೋ ತನಕ ಕುದಿಸಿ ಬತ್ತಿಸಿ ಅದನ್ನು ಸೋಸಬೇಕು. ಸೋಸಿ ಅದನ್ನು ಕುಡಿದ್ರೆ ಅದರಿಂದ ತಕ್ಷಣ ಹೊಟ್ಟೆ ಉರಿ, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಇದೆಲ್ಲ ಕಡಿಮೆ ಮಾಡಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತದೆ. ಹೀಗೆ ಪ್ರತಿಯೊಂದು ಧನಿಯಾ ಇದೆ, ಕೊತ್ತಂಬರಿ ಬೀಜ ಇದೆ. ಆ ಕೊತ್ತಂಬರಿ ಬೀಜವನ್ನು 1 ನೀರಿನಲ್ಲಿ 1-2 ಹಾಕಿಟ್ಟು ರಾತ್ರಿ ಹಾಕಿಟ್ಟು ಬೆಳಗ್ಗೆ ಅದನ್ನು ಫಿಲ್ಟರ್ ಮಾಡಿ, ಅದಕ್ಕೆ ಧಾನ್ಯಕ್ಕೆ ಹಿಮ ಅಂತ ಆಯುರ್ವೇದದಲ್ಲಿ ಹೇಳೋದು, ಫಿಲ್ಟರ್ ಮಾಡಿ ಕುಡಿದ್ರೆ ಅದು ತುಂಬ ನಮ್ಮ ದೇಹದ ಉರಿ ಇದ್ದರೆ, ಕೆಲವರಿಗೆ ಉಷ್ಣ ಆದಾಗ ಅನ್ನಿಸ್ತಾ ಇರ್ತದೆ, ಕಣ್ಣು ಉರಿ ಇರ್ತದೆ, ಮೈಯೆಲ್ಲ ಉರಿ ಬರ್ತಾ ಇರ್ತದೆ, ಇದನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಅನುಕೂಲ ಮಾಡ್ತದೆ. ಜೊತೆಯಲ್ಲಿ ಮಧುಮೇಹವನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಅದು ಪೂರಕವಾಗಿ ಕೆಲಸ ಮಾಡ್ತದೆ. ಹೀಗೆ ಪ್ರತಿಯೊಂದು ಅಲ್ಲಿರುವ ಸಾಂಬಾರ ಪದಾರ್ಥಗಳನ್ನು ನಾವು ತಿಳ್ಕೊಂಡು ಹೋದಾಗಿ, ಈಗ ಲವಂಗ, ಲವಂಗ ಅಡುಗೆ ಮನೆಯಲ್ಲಿರ್ತದೆ ಆದರೆ ಅದರ ಉಪಯೋಗವನ್ನು ತಿಳ್ಕೊಂಡ್ರೆ, ಈಗ ನೀವು ಡೆಂಟಿಸ್ಟ್ ಹತ್ರ ಹೋದರೆ ಈಗಲೂ ಕೂಡ ಹಲ್ಲನ್ನು ಫಿಲ್ ಮಾಡುವ ಆ ದ್ರವ್ಯದಲ್ಲಿ ಲವಂಗ ಅಂತ ಹೇಳೋದು ಒಂದು ಘಟಕ ದ್ರವ್ಯ ಇವತ್ತು ಕೂಡ. ಅಂದರೆ ನಾವು ಅದನ್ನು ಆಧುನಿಕವಾಗಿ ಕೂಡ ಅಷ್ಟು ಬಳಕೆ ಮಾಡ್ತಾ ಇದೆ. ಅದು ನಮಗೆ ಗೊತ್ತಿದ್ರೆ ಅದರ ಲವಂಗದ ಎಣ್ಣೆ ಆಗಲಿ ಅಥವಾ ಲವಂಗವನ್ನು ಹಾಗೆ ಹಲ್ಲುಗಳ ಮಧ್ಯೆ ಸ್ವಲ್ಪ ಹೊತ್ತು ಕಚ್ಚಿ ಹಿಡ್ಕೊಂಡ್ರೆ, ಒಂದು 5 ಹಿಡ್ಕೊಂಡ್ರೆ ಹಲ್ಲು ನೋವು ಕಡಿಮೆ ಆಗ್ತಾ ಹೋಗ್ತದೆ. ಹೀಗೆ ಅದರ ಗುಣಗಳನ್ನು ನಾವು ತಿಳಿತಾ ಹೋದಾಗೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಮಾಡಿಕೊಳ್ಳೋದು, ನಮಗೆ ಆಹಾರವು ಕೇವಲ ಆಹಾರವಾಗಿಲ್ಲದೆ ಅದುವೇ ಔಷಧ ಆಗ್ತದೆ. ಇಲ್ಲಾಂತಂದರೆ ಔಷಧವೇ ಆಹಾರ ಆಗುವಂಥ ಪರಿಸ್ಥಿತಿ ಬರ್ತದೆ. ಕೆಲವರಿಗೆ ತುಂಬ 15 ಔಷಧ ಟ್ಯಾಬ್ಲೆಟ್ಗಳನ್ನು ಒಂದೊಂದು ಹೊತ್ತಲ್ಲಿ ತಗೊಳ್ಬೇಕಾದ ಪರಿಸ್ಥಿತಿ ಬರ್ತದೆ. ಇದು ಇಲ್ಲದೆ ನಮಗೆ ಆಹಾರವನ್ನೇ ಔಷಧ ಮಾಡಬೇಕು ಅಂತ ಆದರೆ ನಮ್ಮ ಅಡುಗೆ ಮನೆಯನ್ನು ನಾವು ತಿಳ್ಕೊಳ್ಳೇಬೇಕು.
1: ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಆಯುರ್ವೇದ ಅಡುಗೆ ಮನೆ ಈ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಗಿರಿಧರ ಕಜೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:50.

0: ಕೇಳುಗರೆ, ಸಾರ್ವಜನಿಕರಿಗೆ
1: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
0: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
1: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
0: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
0: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
1: IMV ಶಿವಮೊಗ್ಗ ಶಾಖೆ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನ ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.

ಸುದ್ದಿ ಮಿಂಚು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 16 ಅಂದರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗೆ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ರಾಹುಲ್ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದು, ಪಿಯುಸಿ, ಐಟಿಐ, ಬಿಇ ಮತ್ತು ಯಾವುದೇ ಪದವಿ ಪೂರೈಸಿದ 18-30 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಹೀಗಿದೆ: 9380663606. ಮತ್ತೊಂದು ಸಂಖ್ಯೆ 9108235132 ಸಂಪರ್ಕಿಸಬಹುದಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ 2026-27 ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಹಿಂದಿನ ಸಾಲಿನಲ್ಲಿ ವಿದ್ಯಾರ್ಥಿ ವೇತನ ಪಡೆದಿರುವ ವಿದ್ಯಾರ್ಥಿಗಳು ಸಹ ಪ್ರಸಕ್ತ ಸಾಲಿನಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ. ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ಅರ್ಜಿಯು ತಿರಸ್ಕೃತಗೊಂಡ ವಿದ್ಯಾರ್ಥಿ ವೇತನ ಪಡೆಯದೇ ಇರುವಂತಹ ವಿದ್ಯಾರ್ಥಿಗಳು ಹಾಗೂ ಈ ಹಿಂದೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸದೇ ಇರುವಂತಹ ಮತ್ತು 2026-27 ಸಾಲಿನ ನವೀನ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಈ ತಿಂಗಳ 30ನೇ ತಾರೀಕು. ಜೂನ್ 30ರ ಒಳಗಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಶಿವಮೊಗ್ಗ ತಾಲೂಕು ಸಹಾಯಕ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ತಾಲೂಕು ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ವಿದ್ಯಾನಗರ, ಬಿಎಚ್ ರಸ್ತೆ ಇವರನ್ನು ಸಂಪರ್ಕಿಸಬಹುದು. ಕಚೇರಿಯ ದೂರವಾಣಿ ಸಂಖ್ಯೆ ಹೀಗಿದೆ: 08182224051212 ಸಂಪರ್ಕಿಸಬಹುದಾಗಿದೆ. ಸುದ್ದಿ ಮಿಂಚು ಕೇಳಿದಿರಿ.

ಕೇಳಿದರೆ ಇನ್ನು ಮುಂದೆ 7:15 ಭಾವಗೀತೆಗಳ ಕಾರ್ಯಕ್ರಮ ಕೇಳಲಿದ್ದೀರಿ. 7:45 ಚಿತ್ರಗೀತೆಗಳ ಕಾರ್ಯಕ್ರಮ, 8:45 IMA ಪ್ರಾಯೋಜಿತ ಕಾರ್ಯಕ್ರಮ ಎಲ್ಲರಿಗೂ ಆರೋಗ್ಯ, ಇದರಲ್ಲಿ ನಿಕೋಟಿನ್, ಈ ಕುರಿತು ಶಿವಮೊಗ್ಗದ ಉಷಾ ನರ್ಸಿಂಗ್ ಹೋಮ್ನ ಸಲಹಾ ವೈದ್ಯರಾದ ಡಾಕ್ಟರ್ ಸುಧೀಂದ್ರ ಅವರಿಂದ ಮಾಹಿತಿ ತಿಳಿಯಬಹುದು. 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:30 ಪಕ್ಷಿ ಪ್ರಪಂಚ, ಪ್ರಸ್ತುತಿ ಶ್ರೀನಿಧಿ ಆರ್ಕೆ, ಪರಿಚಯಿಸುವ ಪಕ್ಷಿ ಹಳದಿ ಬೆನ್ನಿನ ಮರಕುಟಿಕ, 9:45 ನನ್ನ ಹಾಡು ನನ್ನ ಆಯ್ಕೆ, ಕೇಳುಗರ ಮೆಚ್ಚಿನ ಪಾತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 10:00 ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9

1 ಈ ಸಂಖ್ಯೆಗೆ ಸಂದೇಶಗಳನ್ನು ಕಳಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈ ಬೆಳಿಗ್ಗೆ 10 ಗಂಟೆಗೆ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ, 11 ಗಂಟೆಗೆ ಭಾವಗೀತೆಗಳ ಕಾರ್ಯಕ್ರಮ, 11:30 ಗಂಟೆಗೆ ಸೇವಾ ಮಾಹಿತಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 7:02 ಆಗಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ. ನಂತರ 7:05 ಕ್ಕೆ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೆ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕ

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ. ವಿಶ್ವ ಪವನಶಕ್ತಿ ದಿನಾಚರಣೆ. ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ. ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು. ನ್ಯಾಯಮೂರ್ತಿ ಎಚ್ಪಿ ಸಂದೇಶ್. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ. ವಿದ್ವಾಂಸ ಎವಿ ನಾವಡ. ಈಗ ವಾರ್ತೆಗಳ ವಿವರ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನಾಚರಣೆ. ಪ್ರಸ್ತುತ ನೀತಿಗಳು ಮತ್ತು ಕಾರ್ಯಸಾಧ್ಯತೆ ಮಧ್ಯೆ ಹಿರಿಯರ ಹಕ್ಕುಗಳ ರಕ್ಷಣೆ, ಇಳಿ ವಯಸ್ಸಿನಲ್ಲಿ ನೆಮ್ಮದಿ ಖಾತ್ರಿಪಡಿಸುವತ್ತ ವ್ಯಕ್ತಿ, ಸಮುದಾಯ ಮತ್ತು ಸಂಸ್ಥೆಗಳು ವೃದ್ಧರ ಮೇಲಿನ ದೌರ್ಜನ್ಯವನ್ನು ಗುರುತಿಸಿ ಪರಿಹರಿಸಲು ಜಾಗತಿಕ ಕ್ರಮಕ್ಕೆ ವಿಶ್ವಸಂಸ್ಥೆ ಕರೆ ನೀಡಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಸರ್ಕಾರ

0: ಸರ್ಕಾರ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಹಿರಿಯ ನಾಗರಿಕರ ರಕ್ಷಣೆ ಹಾಗೂ ಯೋಗಕ್ಷೇಮಕ್ಕಾಗಿ ಮಹತ್ವದ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ. ಹಿರಿಯ ನಾಗರಿಕರಿಗೆ ಸುಲಭ ಹಾಗೂ ಕೈಗೆಟಕುವ ಸಮಗ್ರ ಆರೋಗ್ಯ ಸೇವೆಯನ್ನು ಒದಗಿಸಲು ನ್ಯಾಷನಲ್ ಪ್ರೋಗ್ರಾಂ ಫಾರ್ ದಿ ಹೆಲ್ತ್ ಕೇರ್ ಆಫ್ ದಿ ಎಲ್ಡರ್ಲಿ ಎಂಬ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದ್ದು, 60 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆಗಟ್ಟುವಿಕೆ, ಅನಾರೋಗ್ಯ ಗುಣಪಡಿಸುವಿಕೆ ಮತ್ತು ಅಗತ್ಯವಿದ್ದರೆ ಪುನರ್ವಸತಿ ಕಲ್ಪಿಸುವತ್ತ ಕೇಂದ್ರೀಕರಿಸಿದೆ. ಕಳೆದ ಏಪ್ರಿಲ್ 1 ರಿಂದ ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದೆ.
1: ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯನಗರ ಜಿಲ್ಲೆಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದ್ದು, ಕಳೆದ ಏಪ್ರಿಲ್ನಿಂದ ಇಲ್ಲಿಯವರೆಗೆ ಒಟ್ಟು 16 ದೂರುಗಳು ದಾಖಲಾಗಿವೆ. ಆ ಪೈಕಿ 6 ದೂರುಗಳು ಇತ್ಯರ್ಥಗೊಂಡಿವೆ. ಹಿರಿಯ ನಾಗರಿಕರು ಹಾಗೂ ವಿಶೇಷಚೇತನರ ಸಬಲೀಕರಣ ಇಲಾಖೆಯ ವಿಜಯನಗರ ಜಿಲ್ಲೆ ಉಪನಿರ್ದೇಶಕಿ ಅನುಪಮಾ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ನಮ್ಮಲ್ಲಿ ಜಿಲ್ಲಾ ಸಂಯೋಜಕರಂತೇಳಿ ನಾವು ಜಿಲ್ಲಾ ಸಹಾಯವಾಣಿಯನ್ನ ಮಾಡಿದೀವಿ. 1090 ಕರೆ ಮಾಡಿದಲ್ಲಿ ಹಿರಿಯ ನಾಗರಿಕರಿಗೆ ಯಾವುದೇ ಒಂದು ಸಮಸ್ಯೆ ಬಂದಲ್ಲೂ ಸಹ ಅವರಿಗೆ ಪರಿಹಾರ ನೀಡಲಾಗುತ್ತದೆ. ವೃದ್ಧಾಪ್ಯ ವೇತನ ಇದೆ. 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಮಾಸಿಕವಾಗಿ ಇರುತ್ತೆ. 65 ವರ್ಷ ಮೇಲ್ಪಟ್ಟವರಿಗೆ 1200 ರೂಪಾಯಿ ಮಾಸಾಸನ ಇರುತ್ತೆ. ವೃದ್ಧರು ಹ್ಯಾಂಡಿಕ್ಯಾಪ್ಡ್ ಇದ್ರೆ ಅವರಿಗೆ 1200 ರೂಪಾಯಿ ಮಾಸಾಸನವನ್ನ ಕೊಡಲಾಗುತ್ತದೆ. ಗುರುತಿನ ಚೀಟಿಯನ್ನು ಸಹ ನಮ್ಮ ಇಲಾಖೆಯಿಂದ ನೀಡಲಾಗುತ್ತದೆ. ಬಸ್ ಪಾಸ್ 25% ಅವ್ರಿಗೆ ರಿಯಾಯಿತಿಯನ್ನು ಕೊಡಲಾಗುತ್ತೆ. ಟ್ರೈನ್ ಪಾಸ್ ಅಲ್ಲಿ 40% ಇರುತ್ತೆ. ಫ್ಲೈಟ್ ಸಹ 40% ಅವರಿಗೆ ರಿಯಾಯಿತಿ ನೀಡಲಾಗುತ್ತದೆ. ಆಪ್ತ ಸಮಾಲೋಚನೆ ಬೇಕು ಅಂದ್ರೂ ಸಹ ಸಹಾಯವಾಣಿಯಲ್ಲಿ ಸಿಗುತ್ತದೆ. ಕೌಟುಂಬಿಕ ದೌರ್ಜನ್ಯ, ಮಕ್ಕಳು ಸರಿಯಾಗಿ ನೋಡ್ಕೊಳ್ಳದೆ ಇರೋದು, ಈ ತರ ಇದ್ದಲ್ಲಿ ದೂರನ್ನು ಸಲ್ಲಿಸಬಹುದು. ಎಸ್ಪಿ ಕಚೇರಿಯಲ್ಲಿ ಇರುತ್ತೆ. ವೃದ್ಧರಿದ್ದಲ್ಲಿ ಅವ್ರಿಗೆ ಯಾರು ನೋಡ್ಕೊಳ್ಳಕ್ಕೆ ಇಲ್ಲದೆ ಇರ್ತಕ್ಕಂತ ಸಮಯದಲ್ಲಿ ಕೂಡ್ಲಿಗಿಯಲ್ಲಿ ನಮ್ಮ ಒಂದು ವೃದ್ಧಾಶ್ರಮ ಇದೆ, ಉಚಿತವಾಗಿ ಅವರನ್ನ ಅಲ್ಲಿ ಇರಿಸಿಕೊಳ್ಳಲಾಗುತ್ತದೆ.
1: ಇಂದು ಜಾಗತಿಕ ಪವನಶಕ್ತಿ ದಿನ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಇಂದು ಗೋವಾದಲ್ಲಿ ಪವನಶಕ್ತಿ ಮಹತ್ವಾಕಾಂಕ್ಷೆಯಿಂದ ವೇಗವರ್ಧನೆಗೆ ಎಂಬ ವಿಷಯದಡಿ ರಾಷ್ಟೀಯ ಸಮ್ಮೇಳನ ಆಯೋಜಿಸಿದೆ. ಜಾಗತಿಕ ಹವಾಮಾನ ಗುರಿ ಸಾಧನೆಯಲ್ಲಿ ಪವನಶಕ್ತಿಯ ನಿರ್ಣಾಯಕ ಪಾತ್ರವನ್ನು ಈ ರಾಷ್ಟೀಯ ಸಮ್ಮೇಳನ ಧ್ವನಿಸುತ್ತದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ವಿದ್ಯುತ್ ಪ್ರಾಧಿಕಾರ, ಭಾರತೀಯ ಸೌರಶಕ್ತಿ ನಿಗಮ, ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆ, ರಾಷ್ಟೀಯ ಪವನಶಕ್ತಿ ಸಂಸ್ಥೆ, ಗ್ರಿಡ್ ಇಂಡಿಯಾ, ಭಾರತೀಯ ಪವನ ಟರ್ಬೈನ್ ತಯಾರಕರ ಸಂಘ ಸೇರಿದಂತೆ ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ಭಾರತ ವಿಶ್ವದ 4ನೇ ಅತಿದೊಡ್ಡ ಪವನ ವಿದ್ಯುತ್ ಮಾರುಕಟ್ಟೆಯಾಗಿದೆ. 2030 ವೇಳೆಗೆ 100 ಗಿಗಾವ್ಯಾಟ್, 2070 ವೇಳೆಗೆ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ವಿದ್ಯುತ್ ಸಾಮರ್ಥ್ಯ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಭಾರತದ ಗುರಿಗೆ ಪವನಶಕ್ತಿ ಮುಖ್ಯವಾಗಿದೆ. ಜಾಗತಿಕ ಪವನ ದಿನ 2026 ಶುದ್ಧ ಇಂಧನ ಮಾರ್ಗಸೂಚಿ ರೂಪಿಸುವಲ್ಲಿ ಪ್ರಮುಖ ಮೈಲುಗಲ್ಲಾಗಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಳೆದ 12 ವರ್ಷಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಮತ್ತು ಪರಿವರ್ತನೆ ಕಂಡಿದೆ ಎಂದು ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರು ಬಳಿಯ ದೇವನಹಳ್ಳಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ಮಾತನಾಡಿದರು. ಯುಪಿಐ, ಡಿಜಿಟಲ್ ಪೇಮೆಂಟ್, ವಂದೇ ಭಾರತ್ ಸೇರಿದಂತೆ ಅಮೃತ್ ರೈಲು ನಿಲ್ದಾಣಗಳು, ವಾಯುಯಾನ ಸೇವೆ ಮತ್ತು ಕೈಗಾರಿಕಾ ಕಾರಿಡಾರ್ಗಳು ಹಾಗೂ ಏಮ್ಸ್ ಮತ್ತು ಐಐಟಿಗಳ ಸ್ಥಾಪನೆ ರಾಷ್ಟವನ್ನು 2047 ವೇಳೆಗೆ

0: ವಿಕಸಿತ ಭಾರತವಾಗಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಶ್ರೀಸಾಮಾನ್ಯನಿಗೆ ಸಾಮಾಜಿಕ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದಾಗಿದ್ದು, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಜನರ ವಿಶ್ವಾಸ ಉಳಿಸುವ ಜವಾಬ್ದಾರಿ ವಕೀಲರ ಮೇಲಿದೆ ಎಂದು ರಾಜ್ಯ ಉಚ್ಚ ನ್ಯಾಯಾಲಯದ ಆಡಳಿತ ನ್ಯಾಯಮೂರ್ತಿ ಎಚ್ಪಿ ಸಂದೇಶ್ ತಿಳಿಸಿದ್ದಾರೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ 4ನೇ ವಲಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಕಕ್ಷಿದಾರರು ನ್ಯಾಯದ ವಿಶ್ವಾಸದಿಂದ ನ್ಯಾಯಾಲಯಕ್ಕೆ ಬಂದಾಗ ಅವರ ಹಿತರಕ್ಷಣೆ ವಕೀಲರ ಕರ್ತವ್ಯ ಎಂದರು. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯವಾಗಿದೆ ಎಂದು ಹಿರಿಯ ವಿದ್ವಾಂಸ ಡಾ ಎವಿ ನಾವಡ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ತುಳು ಭವನದಲ್ಲಿ ಆಯೋಜಿಸಿದ್ದ ತುಳು ಭಾಷೆಗೆ ಅನುವಾದಿಸಲಾದ ಕನಕದಾಸರ ಸಮಗ್ರ ಸಾಹಿತ್ಯ ಕೃತಿಗಳ ಸಂವಾದ ಹಾಗೂ ಕಾವ್ಯವಾಚನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರಾನಾಥ್ ಗಟ್ಟಿ ಕಾಪಿಕಾಡ್ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ 2024ನೇ ಸಾಲಿನ ಅಕಾಡೆಮಿ ರತ್ನ ಪುರಸ್ಕಾರಕ್ಕೆ ನಾಡಿನ ಖ್ಯಾತ ಮೃದಂಗ ವಿದ್ವಾನ್ ಬೆಂಗಳೂರಿನ ಆನೂರು ಅನಂತಕೃಷ್ಣ ಶರ್ಮಾ ಭಾಜನರಾಗಿದ್ದಾರೆ. 28ಕ್ಕೂ ಹೆಚ್ಚು ವಾದ್ಯಗಳನ್ನು ನುಡಿಸಬಲ್ಲ ಅಪರೂಪದ ಕಲಾವಿದ ವಿದ್ವಾನ್ ಶರ್ಮಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಲ್ಲಿಂದ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದು ಬಹಳ ಸಂತೋಷವಾಗಿದೆ. ನನ್ನ ಸಾಧನೆ ಅಧ್ಯಯನ ಸಂಗೀತದಲ್ಲಿ ಅಷ್ಟು ಯೋಗ್ಯ ಇದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇಷ್ಟು ದಿನದ ಒಂದು ಶ್ರಮಕ್ಕೆ ಸಿಕ್ಕ ತಕ್ಕ ಫಲ ಅಂತ ಅನ್ಕೊಂಡಿದ್ದೀನಿ. ಇನ್ನು ಮೇಲೆ ಇನ್ನೂ ಹೆಚ್ಚಿನ ಸಂಗೀತದ ಸೇವೆಯನ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಸಂಗೀತ ಅಥವಾ ಸಾಂಸ್ಕೃತಿಕವಾಗಿ ಯಾವುದೇ ಆಗ್ಲಿ, ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಜಾನಪದ, ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಪರಂಪರೆಯನ್ನ ಮುಂದುವರ್ಸ್ಕೊಂಡು ಬರಬೇಕು ಅಂದ್ರೆ ಯುವ ಜನರು ಬಹಳ ಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಮುಖ್ಯವಾಗಿ ಎರಡು ರೀತಿಯಾದಂತಹ ಸಂಗೀತ ಬಹಳ ಪ್ರಚಲಿತ, ದಕ್ಷಿಣಾದಿ ಉತ್ತರಾದಿ ಅಂತ. ನಿತ್ಯವೂ ಅಷ್ಟೇ ಭರತನಾಟ್ಯ, ಕೂಚಿಪುಡಿ, ಕಥಕ್, ಚಾವ್, ಒಡಿಸ್ಸಿ, ವೈವಿಧ್ಯಮಯವಾದ ದೇಶ ನಮ್ದು, ವಾದ್ಯಗಳಿರಬಹುದು, ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯಾದಂತಹ ಕಲೆ ಎಷ್ಟು ಸೀಮಂತವಾಗಿದೆ. ನಮ್ಮ ಪೋಷಕರು ಕೂಡ ಸಾಂಸ್ಕೃತಿಕ ಕಲೆಗಳಲ್ಲಿ ಮಕ್ಕಳನ್ನ ಅರಿವು ಮೂಡಿಸುವಂತೆ ಮಾಡಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ಜಿಲ್ಲೆ ಗೋರೂರು ಬಳಿ ಹೇಮಾವತಿ ಜಲಾಶಯದ ಹಿನ್ನೀರಿನ ಶೆಟ್ಟಿಹಳ್ಳಿ ಚರ್ಚ್ ಬಳಿ ಈಜಲು ತೆರಳಿದ್ದ ಮೂವರು ಯುವಕರು ಸಾವನ್ನಪ್ಪಿದ್ದಾರೆ. ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರಂಭಿಸಿದ ನಮ್ಮ ಕ್ಲಿನಿಕ್ ಅನ್ನು ಶಾಸಕ ಆಸಿಫ್ ಸೇಟ್ ಉದ್ಘಾಟಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಹಿನ್ನೆಲೆ ಇಂದು ಜನಜಾಗೃತಿ ಜಾಥಾ ಆಯೋಜಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿಸಿದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಕೃಷಿ ಇಲಾಖೆ ನಿರ್ದೇಶಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ. ವಿಶ್ವ ಪವನಶಕ್ತಿ ದಿನಾಚರಣೆ. ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ. ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು. ನ್ಯಾಯಮೂರ್ತಿ ಎಚ್ಪಿ ಸಂದೇಶ್. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ. ವಿದ್ವಾಂಸ ಎವಿ ನಾವಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಭಾವಗೀತೆಗಳ ಕಾರ್ಯಕ್ರಮ ಕೇಳಿದರೆ, ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ವಿಸಿ ಐರಸಂಗ ಅವರ ಒಂದು ರಚನೆಯನ್ನ. ಹಾಡಿದ್ದಾರೆ ಸುನಂದಾ ನಾಗರಾಜ್, ನೀರ ಮೇಲಿನ ಗುಳ್ಳೆ.

0: ಭಾವಗೀತೆಗಳನ್ನು ಕೇಳಿದಿರಿ. ಪುನಃ ಭಾವಗೀತೆಗಳನ್ನು ಈ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರ ಮಾಡಲಾಗುವುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 7:31.
1: ಎಸ್ಜೆಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434349.

ಕೆಳಗಡೆ ಬೆಳಿಗ್ಗೆ 9:30 ಗಂಟೆಗೆ ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡುತ್ತಾರೆ ಶ್ರೀನಿಧಿ ಹೆಬ್ಬಾರ್. ಪರಿಚಯಿಸುವ ಪಕ್ಷಿ ಹಳದಿ ಬೆನ್ನಿನ ಮರಕುಟಿಕ. 9:45 ಗಂಟೆಗೆ ನನ್ನ ಹಾಡು ನನ್ನ ಆಯ್ಕೆ. ಕೆಳಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ

0: ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.
1: ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋ

0: ಗಾರು.
1: ಆತ್ಮೀಯ ಕೇಳುಗರೆ, ಮನುಷ್ಯರ ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ಮುಂದುವರಿಯಬೇಕೆನ್ನುವ ಛಲ ಇದ್ದರೆ ಸಾಧಿಸಬಹುದು ಎನ್ನುವ ವ್ಯಕ್ತಿಗಳ ಪರಿಚಯಿಸುವ ಬದುಕು ಜಟಕ ಬಂಡಿ ವಿಶೇಷ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗುತ್ತಿದೆ. ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ
2: ಬದುಕು ಜಟಕ ಬಂಡಿ
1: ಸಾಧಕರ ಸರಣಿ. ಇದು ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
1: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
1: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಸ್ಲೋವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮುಜ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ. ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ಧ ಭಾರತ ತಂಡಕ್ಕೆ ಭರ್ಜರಿ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೋವಾಕಿಯಾದ ರಾಜಧಾನಿ ಬ್ರಾಟಿಸ್ಲಾವಾದಲ್ಲಿ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೋವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರೇನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಫ್ರಾನ್ಸ್ನ ನೈಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ಮೋದಿ ಅವರು 2 ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ರಾತ್ರಿ ಸ್ಲೋವಾಕಿಯಾಕ್ಕೆ ಆಗಮಿಸಿದರು. ಈ ಭೇಟಿಯು ಭಾರತ ಸ್ಲೋವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೋವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993ರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಸ್ಲೋವಾಕಿಯಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. 2025ರ ಏಪ್ರಿಲ್ನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಸ್ಲೋವಾಕಿಯಾ ಭೇಟಿ ಮತ್ತು 2026ರ ಫೆಬ್ರವರಿಯಲ್ಲಿ ಸ್ಲೋವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಅವರ ಏ ಇಂಪ್ಯಾಕ್ಟ್ ಶೃಂಗಸಭೆಗಾಗಿ ಭಾರತಕ್ಕೆ ಭೇಟಿ ನೀಡಿದ್ದರು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೋವಾಕಿಯಾ

0: ರಾಷ್ಟ್ರದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ಧತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. ಬ್ರಾಟಿಸ್ಲಾವಾಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಬರಮಾಡಿಕೊಂಡಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ಫ್ರಾನ್ಸ್ ಭೇಟಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗಿನ ಚರ್ಚೆಗಳ ಫಲಿತಾಂಶಗಳ ಕುರಿತು ವಿದೇಶಾಂಗ ಸಚಿವಾಲಯ ನೈಸ್ನಲ್ಲಿ ವಿಶೇಷ ಸಂಕ್ಷಿಪ್ತ ವಿವರಣೆಯನ್ನು ನೀಡಿದೆ. ಈ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತ ಫ್ರಾನ್ಸ್ ನಾವೀನ್ಯತೆ ಮಾರ್ಗಸೂಚಿ 2030 ಭೇಟಿಯ ಪ್ರಮುಖ ಅಂಶವಾಗಿದೆ. ಇದು ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು, ಕೃತಕ ಬುದ್ದಿಮತ್ತೆ, ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ಶೈಕ್ಷಣಿಕ ವಿನಿಮಯಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದರು. ಎಐ ಆಡಳಿತದ ಕುರಿತು ಜಂಟಿ ಭಾರತ ಫ್ರಾನ್ಸ್ ಎಐ ಕಾರ್ಯಪಡೆಯ ರಚನೆ ಮತ್ತು ಎನ್ಎಸ್ಟಿಐ ಕಾನ್ಪುರದಲ್ಲಿ ಏರೋನಾಟಿಕ್ಸ್ ಹಾಗೂ ವಿವಿಧ ವಲಯಗಳಲ್ಲಿ ಕೌಶಲ್ಯಕ್ಕಾಗಿ ರಾಷ್ಟೀಯ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಎಂದು ಅವರು ತಿಳಿಸಿದರು. 52ನೇ ಜಿ7 ಶೃಂಗಸಭೆ ಇಂದು ಫ್ರಾನ್ಸ್ನ ಎವಿಯನ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ ಜಿ7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತಿವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ ಪಾಲುದಾರ ರಾಷ್ಟವಾಗಿ ಜಿ7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. ಜಿ7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ಧಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ ಜಿ7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಇನ್ನೊಂದೆಡೆ ಜಿ7 ಶೃಂಗಸಭೆಯಲ್ಲಿ ಭಾಗವಹಿಸುವಿಕೆಯು ಭಾರತ ಜಾಗತಿಕ ದಕ್ಷಿಣದ ಹಿತಾಸಕ್ತಿಗಳನ್ನು ಪ್ರತಿಪಾದಿಸಲು, ಸುಧಾರಿತ ತಂತ್ರಜ್ಞಾನಗಳಿಗೆ ಸುರಕ್ಷಿತ ಪ್ರವೇಶವನ್ನು ಪಡೆಯಲು ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳನ್ನು ಬಲಪಡಿಸಲು ಅನುವು ಮಾಡಿಕೊಡುತ್ತದೆ. ಜಗತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು, ಆರ್ಥಿಕ ಅನಿಶ್ಚಿತತೆ ಮತ್ತು ಹೊಸ ತಂತ್ರಜ್ಞಾನಗಳ ತ್ವರಿತ ವಿಕಸನದೊಂದಿಗೆ ಸೆಣಸಾಡುತ್ತಿರುವ ಸಮಯದಲ್ಲಿ ಈ ಶೃಂಗಸಭೆ ನಡೆಯುತ್ತಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ನೀಟ್ ಯುಜಿ ಮರುಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ neet.nta.nic.in ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮರುಪರೀಕ್ಷೆಯು ಈ ತಿಂಗಳ 21ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ದವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹರ್ಮುಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ರಾತ್ರಿ ಈ ಕುರಿತು ಘೋಷಣೆ ಮಾಡಿದರು. ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದರು. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಸ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದರು. 60 ದಿನಗಳ ಅವಧಿಯಲ್ಲಿ ಇರಾನ್ನ ಪರಮಾಣು ಪುಷ್ಟೀಕರಣ ಮತ್ತು ಯುರೇನಿಯಂ ವಿಲೇವಾರಿ ಕುರಿತು ಅಮೆರಿಕ ಮತ್ತು ಇರಾನ್ ಮಾತುಕತೆ ನಡೆಸಬೇಕೆಂದು ಒಪ್ಪಂದದಲ್ಲಿ ಉಲ್ಲೇಖಿಸಲಾಗಿದೆ. ಲೆಬನಾನ್ ಸೇರಿದಂತೆ ಎಲ್ಲ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ದ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಸುಪ್ರೀಂ ರಾಷ್ಟೀಯ ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ ಶೇಕಡ 4% ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಶೇಕಡ 4.6% ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಟಿಎಂಸಿ ಪಕ್ಷದ ಶಾಸಕರ ಸಹಿ ನಕಲು ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ಅಪರಾಧ ತನಿಖಾ ದಳ ಸಿಐಡಿ ತೃಣಮೂಲ ಕಾಂಗ್ರೆಸ್ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರನ್ನು

0: ಇಪ್ಪತ್ತು ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿತು. ಮೂಲಗಳ ಪ್ರಕಾರ ಸಿಐಡಿ ಅಧಿಕಾರಿಗಳು ನಿನ್ನೆ ಕೋಲ್ಕತ್ತಾದ ಭಭಾನಿ ಭವನದಲ್ಲಿ ತೃಣಮೂಲ ಕಾಂಗ್ರೆಸ್ ಶಾಸಕ ಕುನಾಲ್ ಘೋಷ್ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರನ್ನು ವಿಚಾರಣೆ ನಡೆಸಿದ್ದಾರೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಉದ್ಘಾಟನಾ ಪಂದ್ಯದಲ್ಲಿ ಭಾರತ ತಂಡ ನಿನ್ನೆ ರಾತ್ರಿ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಎ ಗುಂಪಿನ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಪರಾಭವಗೊಳಿಸಿದೆ. ಭಾರತ ತಂಡ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನಕ್ಕೆ 171 ರನ್ಗಳ ಗುರಿ ನೀಡಿತು. ಇದಕ್ಕೆ ಉತ್ತರವಾಗಿ ಪಾಕಿಸ್ತಾನ 17 ಓವರ್ಗಳಲ್ಲಿ 106 ರನ್ಗಳಿಗೆ ಆಲೌಟ್ ಆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ಗಳಿಗೆ 170 ರನ್ ಗಳಿಸಿತು. ಸ್ಮೃತಿ ವಂದನಾ 44 ಎಸೆತಗಳಲ್ಲಿ 68 ರನ್ ಗಳಿಸಿದರು. ಭಾರತದ ಪರ 5 ವಿಕೆಟ್ ಕಬಳಿಸಿದ ದೀಪ್ತಿ ಶರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ದಿನದ ಇನ್ನೊಂದು ಪಂದ್ಯದಲ್ಲಿ ಬಾಂಗ್ಲಾದೇಶ ನೆದರ್ಲ್ಯಾಂಡ್ಸ್ ವಿರುದ್ದ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ನೆದರ್ಲ್ಯಾಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 138 ರನ್ ಗಳಿಸಿತು. ಇದಕ್ಕೆ ಪ್ರತಿಯಾಗಿ ಬಾಂಗ್ಲಾದೇಶ 19.1 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 141 ರನ್ ಗಳಿಸುವ ಮೂಲಕ ಗುರಿ ತಲುಪಿತು. ಹೂಸ್ಟನ್ನಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಕ್ಯುರಾಕೋ ತಂಡವನ್ನು 7-1 ಅಂತರದಿಂದ ಸೋಲಿಸಿತು. ಮತ್ತೊಂದೆಡೆ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಜಪಾನ್ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳು 2-2 ಗೋಲುಗಳಿಂದ ಡ್ರಾ ಸಾಧಿಸಿದವು. ಇಂದು ಮೆಕ್ಸಿಕೋದ ಮಾಂಟರಿ ಕ್ರೀಡಾಂಗಣದಲ್ಲಿ ನಡೆಯುವ ಎಫ್ ಗುಂಪಿನ ಪಂದ್ಯದಲ್ಲಿ ಟುನೀಷಿಯಾ ಮತ್ತು ಸ್ವೀಡನ್ ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಇಂದಿನ ಮತ್ತೊಂದು ಪಂದ್ಯದಲ್ಲಿ ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆಯುವ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಕ್ಯಾಬೋ ವರ್ಡೆ ವಿರುದ್ಧ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಉತ್ತರ ಪ್ರದೇಶದ ಗೌತಮ್ ಬುದ್ಧ ನಗರದ ಜೇವರ್ನಲ್ಲಿರುವ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ವಾಣಿಜ್ಯ ವಿಮಾನ ಸೇವೆಗಳು ಇಂದು ಆರಂಭವಾಗಿದೆ. ಇಂಡಿಗೋ ಏರ್ಲೈನ್ಸ್ನ ಮೊದಲ ವಿಮಾನವು ಲಕ್ನೋದಿಂದ ಬೆಳಗ್ಗೆ 7:05 ಪ್ರಯಾಣ ಆರಂಭಿಸಿದ್ದು ಬೆಳಗ್ಗೆ 8:05 ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದೆ. ಇದರ ನಂತರ ನೋಯ್ಡಾದಿಂದ ಬೆಂಗಳೂರಿಗೆ ಮೊದಲ ನಿಯಮಿತ ವಾಣಿಜ್ಯ ವಿಮಾನವು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಲೋವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಅವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮೂಸ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ, ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಾಕಿಸ್ತಾನ ವಿರುದ್ಧ ಭಾರತ ತಂಡಕ್ಕೆ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:45.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರೆ, ಈ ಹೊತ್ತಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಾಜ ನನ್ನ ರಾಜ ಚಿತ್ರದ ಗೀತೆಯನ್ನ ಕೇಳೋಣ. 1976 ತೆರೆ ಕಂಡಂತ ಈ ಚಿತ್ರವನ್ನ ಎ.ವಿ. ಶೇಷಗಿರಿರವರು ನಿರ್ದೇಶನ ಮಾಡಿರ್ತಾರೆ. ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆರತಿ ಅವರು ಮುಖ್ಯ ಪಾತ್ರವನ್ನ ವಹಿಸಿದ್ದು, ಜಿ ಉದಯಶಂಕರ್ ಅವರ ಗೀತೆಗಳು ಹಾಗೆಯೇ ಜಿ.ಕೆ. ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ ಈ ಚಿತ್ರಕ್ಕಿದೆ. ರಾಜ ನನ್ನ ರಾಜ ಚಿತ್ರದ ಈ ಗೀತೆಯನ್ನು ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್. ಜಾನಕಿ ಅವರ ಕಂಠದಲ್ಲಿ.

0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಗೀತಾ ಚಿತ್ರದ ಗೀತೆಯನ್ನು 1981 ತೆರೆ ಕಂಡ ಈ ಚಿತ್ರವನ್ನು ಶಂಕರ್ ನಾಗ್ ಅವರು ನಿರ್ದೇಶನ ಮಾಡಿದ್ದು, ಶಂಕರ್ ನಾಗ್ ಅವರ ಅಭಿನಯ ಅಕ್ಷತಾರವ ಅವರೊಂದಿಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಕಂಠದಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ ನಿರ್ದೇಶನದ ಈ ಒಂದು ಸುಂದರ ಗೀತೆಯನ್ನು ಕೇಳೋಣ.
1: ಸಂಜು, ನಾ ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚುಲೇಷನ್ಸ್. ಯಾವಾಗ?
1: ನಾಳೆ ಬರ್ತಿದ್ದ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಅಣ್ಣಯ್ಯ ಚಿತ್ರದ ಗೀತೆಯನ್ನು 1993 ತೆರೆ ಕಂಡ ಈ ಚಿತ್ರಕ್ಕೆ ಹಂಸಲೇಖ ಅವರ ಗೀತ ರಚನೆ ಹಾಗೂ ಸಂಗೀತ ನಿರ್ದೇಶನವಿದ್ದು, ಚಿತ್ರವನ್ನು ಡಿ ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶನ ಮಾಡಿದ್ದಾರೆ. ಚಿತ್ರದಲ್ಲಿ ಮಧು, ವಿ ರವಿಚಂದ್ರನ್ ಹಾಗೂ ಅರುಣ ಇರಾನಿ ಅವರ ಅಭಿನಯವಿರುತ್ತೆ. ಕೇಳೋಣ ಅಣ್ಣಯ್ಯ ಚಿತ್ರದ ಈ ಗೀತೆಯನ್ನು ಎಸ್ ಜಾನಕಿ ಹಾಗೂ ಸಂಗಡಿಗರ ಸ್ವರದಲ್ಲಿ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಪುನಃ ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 8:30 ಗಂಟೆಗೆ ಪ್ರಸಾರ ಮಾಡಲಾಗುವುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳನ್ನು ಕೇಳಿದಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಪ್ರೇಮಾನುಬಂಧ ಚಿತ್ರದ ಗೀತೆಯನ್ನ ಕೇಳಿದಲ್ಲ ಸ್ನೇಹಿತರೆ. ಇನ್ನೀಗ ಕೇಳೋಣ ರಾಮ ಲಕ್ಷ್ಮಣ ಚಿತ್ರದ ಗೀತೆಯನ್ನ. ಹಾಡಿದರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಸ್ವರದಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಂಗೀತಕ್ಕೆ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ರಾಜ್ಕೋಟಿ.

0: ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ. ಪುನಃ ಚಿತ್ರಗೀತೆಗಳನ್ನ ಈ ಬೆಳಿಗ್ಗೆ 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 8:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ.
2: ಆರೋಗ್ಯವೇ ಭಾಗ್ಯ ಅಂತ
3: ಕಾಯಿಲೆ ಕಸಲೆ ಮೂಲ ಯಾವಂತೂ ಹೇಳೋಕೆ ಆಗೋದಿಲ್ಲ.
4: ಇಂದಿನ ಕಾರ್ಯಕ್ರಮದಲ್ಲಿ ನಿಕೋಟಿನ್ ಈ ಕುರಿತು ಶಿವಮೊಗ್ಗದ ಉಷಾ ನರ್ಸಿಂಗ್ ಹೋಮ್ನ ಸಲಹಾ ವೈದ್ಯರಾದ ಡಾಕ್ಟರ್ ಸುಧೀಂದ್ರ ಅವರಿಂದ ಮಾಹಿತಿ.
5: ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ಸುಧೀಂದ್ರ, ಉಷಾ ನರ್ಸಿಂಗ್ ಹೋಮ್ ಶಿವಮೊಗ್ಗದಿಂದ ಬಂದಿದ್ದೀನಿ. ಇವತ್ತು ನಾವು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಏನಪ್ಪ ಆ ವಿಷಯ ಅಂತ ಅಂದ್ರೆ ನಿಕೋಟೀನ್ ಅಥವಾ ಟೊಬ್ಯಾಕೋ ಬಗ್ಗೆ ಮಾತಾಡೋಣಂತೆ. ನಮ್ಮ ದೇಶದಲ್ಲಿ ಒಂದು ದೊಡ್ಡ ತೊಂದರೆ ಅಂತ ಅಂದ್ರೆ ನಮ್ಮ ಯುವ ಜನಾಂಗದಲ್ಲಿ ಈ ನಿಕೋಟೀನು ಟೊಬ್ಯಾಕೋ ಯೂಸೇಜು ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ನಾನು ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಲೇಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ದೇಶದಲ್ಲಿ ಸರಾಸರಿಯಾಗಿ 30-40% ಜನ ನಿಕೋಟಿನ್ ಅಥವಾ ಟೊಬ್ಯಾಕೋನ ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ನಾವು 140 crore ಜನ ಇದ್ದೀವಿ, ಅದರಲ್ಲಿ 40% ಅಂತ ಅಂದ್ರೆ ಸರಿಸುಮಾರಾಗಿ 50 crore ಜನ. 50 crore ಜನ ನಿಕೋಟಿನ್ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ ದೇಶಕ್ಕೆ ಇದೊಂದು ತುಂಬಾ ದೊಡ್ಡ ಸಮಸ್ಯೆ. ಸೊ ಈ ಸಮಸ್ಯೆ ಬಗ್ಗೆ ನಾವು ತಿಳ್ಕೊಳ್ಳೋದು ಮುಖ್ಯ, ಈ ಸಮಸ್ಯೆಯಿಂದ ನಾವು ಹೊರಗೆ ಬರೋದು ಅತಿ ಮುಖ್ಯ. ದೇಶಕ್ಕಷ್ಟೇ ಅಲ್ಲದೆ ನಮಗೂ ಕೂಡ ಅತಿ ಮುಖ್ಯ. ಈ ನಿಕೋಟಿನ್ ಇದರಿಂದ ನಮ್ಮ ಹೆಲ್ತ್ಗೆ ಆಗುವಂತ ಪರಿಣಾಮ, ಸ್ಮೋಕಿಂಗು, ಜರ್ದ ಅಥವಾ ತಂಬಾಕು, ಇದೆಲ್ಲದ್ರ ಬಗ್ಗೆ ಇವತ್ತು ಒಂದು ಕಿರುಪರಿಚಯ ಮಾಡ್ಕೊಳ್ಳೋಣ. ಇದರಿಂದಾಗಿ ನಮ್ಮ ದೇಹಕ್ಕೆ ಯಾವ ತರ ಸಮಸ್ಯೆ ಆಗತ್ತೆ, ಇದನ್ನ ಹೆಂಗ್ ತಡೆಗಟ್ಬಹುದು, ಏನೇನ್ ಮಾಡ್ಬೋದು, ವಿಧಗಳೇನು, ಇದೆಲ್ಲದನ್ನು ಕೂಡ ನಾವು ತಿಳ್ಕೊಂತ ಹೋಗೋಣ. ಮೊದಲನೆಯದಾಗಿ ಯಾಕೆ ಎಲ್ಲರೂ ಹೇಳ್ತಾರೆ, ತುಂಬಾ ಜನ ತಾಯಂದ್ರು ಮತ್ತೆ ಹೆಂಡತಿಯರು ಬಂದು ಹೇಳೋದೇನು ಅಂತ ಅಂದ್ರೆ, ಸರ್ ನನ್ನ ಮಗ ಅಥವಾ ನನ್ನ ಮನೆಯವರು ಸಿಗರೇಟ್ ಸೇರ್ತಾರೆ ಅಥವಾ ತಂಬಾಕು ತಿಂತಾರೆ, ಸರ್ ಏನ್ ಮಾಡೋದು ಅಂತ. ಯಾಕೆ ತಿಂತಾರೆ ಅಂತ ಕೇಳೋದೇ ಇಲ್ಲ ಸರ್, ನಾನು ಎಷ್ಟೆಲ್ಲ ಹೇಳ್ತೀನಿ ಆದ್ರೂ ಕೂಡ ಬಿಡೋದೇ ಇಲ್ಲ, ದಿನಾ ತಿಂತಾರೆ, ದಿನಾ ಕುಡ್ಕೊಂಡು ಬರ್ತಾರೆ ಅಂತ. ಸೊ ಫಸ್ಟಿಗೆ ಏನಿದು ನಿಕೋಟಿನ್ನು, ಹಂಗು ನಮ್ಮ ಮನೆಗಳಲ್ಲಿ ಯಾಕೆ ನಾವು ನಿಕೋಟಿನ್ ಸೇವನೆ ಮಾಡ್ತೀವಿ, ಎಲ್ಲರೂ ಎಷ್ಟೊಂದು ಜನ ಮಾಡೋರು ಯಾಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಆ ನಿಕೋಟಿನ್ ಒಂದು ಕೆಮಿಕಲ್, ನಮಗೆ ಯೂಶಲಿ ಆ ನಿಕೋಟಿನ್ ಪ್ಲಾಂಟ್ ಇಂದ ಬರುತ್ತೆ. ಅದೇನ್ ಮಾಡುತ್ತೆ ಅಂತ ಅಂದ್ರೆ, ನೀವು ಅದನ್ನ ತಿನ್ಬೋದು ಅಥವಾ ಸಿಗರೇಟ್ ರೀತಿಲಿ ತಗೋಬಹುದು ಅಥವಾ ಹುಕ್ಕಾ ಅಂತ ಮಾಡ್ತಾರೆ ಇವಾಗ ತುಂಬಾ ಮೆಟ್ರೋ ಸಿಟೀಸ್ ಅಲ್ಲಿ, ಅದರಿಂದ ತಗೋಬಹುದು. ಇದು ಯಾವುದೇ ರೀತಿಲಿ ತಗೊಂಡ್ರು ಕೂಡ ಆ ನಿಕೋಟಿನ್ ಏನಾಗತ್ತೆ ಅಂತ ಅಂದ್ರೆ, ನಿಮ್ಮ ದೇಹದ ಒಳಗೆ ಹೋದ್ಮೇಲೆ ರಕ್ತಕ್ಕೆ ಹೋಗತ್ತೆ. ರಕ್ತಕ್ಕೆ ಹೋದ್ಮೇಲೆ ಅದು ದೇಹದಲ್ಲಿ ಎಲ್ಲಾ ಆರ್ಗನ್ಗಳಿಗೂ ಹೋಗುತ್ತೆ, ಬ್ರೈನಿಗೆ ಹೋಗುತ್ತೆ, ಹಾರ್ಟಿಗೆ ಹೋಗುತ್ತೆ, ರಕ್ತ ನಾಳಗಳಿಗೆ ಹೋಗುತ್ತೆ, ಕಿಡ್ನಿಗೆ ಹೋಗುತ್ತೆ, ಲಿವರಿಗೆ ಹೋಗುತ್ತೆ, ಲಂಗ್ಸಿಗೆ ಹೋಗುತ್ತೆ, ಎಲ್ಲಾ ಕಡೆನೂ ಹೋಗುತ್ತೆ. ಈ ತರ ಹೋಗೋದ್ರಿಂದ ಫಸ್ಟ್ ನಮಗೆ ಬ್ರೈನಿಗೆ ಹೋದಾಗ ಏನ್ ಎಫೆಕ್ಟ್ ಮಾಡುತ್ತಲ್ಲ, ಇದೇ ಒಂದು ಕಾರಣದಿಂದಾಗಿ ನಾವೆಲ್ಲ

ಎಲ್ಲರೂ ಕೂಡ ಈ ತೊಂದರೆಯನ್ನು ನೋಡ್ತಾ ಇರೋದು. ಫಸ್ಟ್ ಬ್ರೈನಿಗೆ ಹೋದಾಗ ಅಲ್ಲಿ ನಮಗೆ ಡೋಪಮೀನ್ ಅನ್ನೋದನ್ನು ರಿಲೀಸ್ ಮಾಡುತ್ತೆ. ಅದೇನಪ್ಪ ಡೋಪಮೀನ್ ಒಂಚೂರು ನೋಡೋಣಂತೆ. ಡೋಪಮೀನ್ ಏನು ಅಂತ ಅಂದರೆ ನಮ್ಮ ದೇಹದಲ್ಲಿ ಅದು ರಿಲೀಸ್ ಆದಾಗ ಖುಷಿ ಆಗುತ್ತೆ ನಮಗೆ. ನಮಗೆ ಇವಾಗ ಯಾರೋ ಒಂದು ಪ್ರೈಸ್ ಕೊಟ್ಟರು ಅಥವಾ ಇನ್ನೊಂದು ಲಾಟ್ರಿ ಬಂತು ಹಂಗೇನಾದರೂ ಕೂಡ ಖುಷಿ ಆಗುತ್ತೆ. ಯಾಕೆ ಅಂತ ಅಂದರೆ ಡೋಪಮೀನ್ ರಿಲೀಸ್ ಆಗುತ್ತೆ. ಸೊ ನಾವು ಡೋಪಮೀನಿಗೋಸ್ಕರನೇ ಜೀವನದಲ್ಲಿ ಯಾವಾಗಲೂ ಕಷ್ಟಪಡ್ತಾ ಇರ್ತೀವಿ. ನಾನು ಫಸ್ಟ್ ರ್ಯಾಂಕ್ ಬಂದರೆ ಅಥವಾ ನನಗೆ ಉದ್ಯೋಗದಲ್ಲಿ ತುಂಬ ಅತಿ ಹೆಚ್ಚು ಸಂಬಳ ಬಂದರೆ ಅಥವಾ ಪ್ರೈಸ್ ಬಂದರೆ ಸಾಧನೆ ಮಾಡಿದರೆ ಡೋಪಮೀನ್ ರಿಲೀಸ್ ಆಗುತ್ತೆ. ಅದರಿಂದಾಗಿ ನನಗೆ ಸಂತೋಷ ಆಗುತ್ತೆ. ಅದೇ ಅದಕ್ಕೊಂದು ನಿಕೋಟಿನ್ ಅಡ್ಡದಾರಿ ಕೊಡುತ್ತೆ. ಏನು ಅಂತ ಅಂದರೆ ನಾನು ಸಿಗರೇಟ್ ಸೇದಿದ್ರೆ ಅಥವಾ ತಂಬಾಕು ತಿಂದರೆ ಡೈರೆಕ್ಟಾಗಿ ಡೋಪಮೀನ್ ರಿಲೀಸ್ ಆಗುತ್ತೆ ತಲೆಯಲ್ಲಿ. ಹಂಗೆ ರಿಲೀಸ್ ಆದಾಗ ನೀವು ಏನೂ ಮಾಡೋದು ಬೇಡ, ಕೂತಲ್ಲೇ ಖುಷಿಯಾಗ್ತಾ ಹೋಗುತ್ತೆ. ಅದಕ್ಕೆ ನಮ್ಮ ದೇಶದಲ್ಲಿ ತುಂಬ ಜನ ಹೇಳ್ತಾರೆ ನನಗೆ ಒಂದು ಸಿಗರೇಟ್ ಹೊಡೆದ್ರೆ ಆರಾಮ್ ಅನ್ಸುತ್ತೆ, ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಖುಷಿ ಅನ್ಸುತ್ತೆ, ಅದಕ್ಕೋಸ್ಕರ ನಾನು ಸಿಗರೇಟ್ ಸೇದ್ತೀನಿ ಅಂತ. ಇದೇ ಒಂದು ಡೋಪಮೀನ್ ಕಾರಣಕ್ಕೋಸ್ಕರ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಸಿಗರೇಟ್ ಸೇದ್ತಾ ಇರೋದು, ಇಲ್ಲ ಅಂತ ಅಂದರೆ ಯಾರೂ ಸೇದ್ತಾ ಇರಲಿಲ್ಲ. ಇದು ಈ ನಿಕೋಟೀನಿನ ವಿಶೇಷತೆ. ನಂತರದಲ್ಲಿ ಈಗ ನಿಕೋಟೀನ್ ನಮ್ಮ ಮನೆಗಳಲ್ಲಿ ತುಂಬ ಜನ ತಗೊಳ್ತಿರ್ತಾರೆ, ಯಾವ್ಯಾವ ಥರದಲ್ಲಿ ತಗೊಳ್ತಾರೆ ಅಂತ. ಒಂದು ಎಲ್ಲರಿಗೂ ಗೊತ್ತೇ ಇದೆ, ಸಿಗರೇಟು, ನಂತರದಲ್ಲಿ ಬೀಡಿ, ನಂತರದಲ್ಲಿ ತಿನ್ನುವ ತಂಬಾಕು ಅಂತ ಹೇಳ್ತೀವಲ್ಲ ಅದು, ನಂತರದಲ್ಲಿ ಹುಕ್ಕ ಅಂತ ಹೇಳ್ಬಿಟ್ಟೆಲ್ಲ ಸಿಗುತ್ತೆ. ಇದೆಲ್ಲದರಲ್ಲೂ ಕೂಡ ನಿಕೋಟಿನೇ ಇರೋದು. ಇವಾಗ ಒಂದು ಹೊಸದು ಹುಟ್ಕೊಂಡಿದೆ ನಮ್ಮ ಯಂಗರ್ ಜನರೇಷನಲ್ಲಿ, ವೇಪಿಂಗ್ ಅಂತ ಹೇಳ್ತೀವಿ. ಇದೇ ನಿಕೋಟಿನನ್ನು ಲಿಕ್ವಿಡ್ ಫಾರ್ಮಲ್ಲಿರುತ್ತೆ, ಅದನ್ನು ತಗೊಳ್ಳುವಂಥದ್ದು. ಇದು ಎಲ್ಲದರಲ್ಲೂ ಕೂಡ ಒಂದು ಕಾಮನ್ ಏನು ಅಂತಂದರೆ ನಿಕೋಟಿನ್. ಈ ನಿಕೋಟಿನ್ ಹೋಗ್ಬಿಟ್ಟು ತಲೆಯಲ್ಲಿ ನಮ್ಮ ಡೋಪಮೀನ್ ರಿಲೀಸ್ ಮಾಡುತ್ತೆ, ಅದರಿಂದ ಆಗ್ಬಿಟ್ಟು ನಮಗೆ ಖುಷಿ ಸಿಗುತ್ತೆ. ಸೊ ನಮ್ಮ ಎಲ್ಲ ಪೇಷಂಟ್ಸು ಕೂಡ ನಿಕೋಟಿನ್ ಡಿಪೆಂಡೆನ್ಸ್ ಇರೋರು ಯಾಕೆ ಬಿಡಲ್ಲ ಅಂತಂದರೆ ಈ ಖುಷಿ ಸಿಗ್ತಾನೇ ಇರುತ್ತೆ, ಅದಕ್ಕೋಸ್ಕರ ಬಿಡಲ್ಲ. ಸರಿ ಬಿಡಲ್ಲಪ್ಪ, ಒಂದು ಸಿಗರೇಟ್ ಸೇರ್ತಾರೆ, ಎರಡು ಸಿಗರೇಟ್ ಸೇರ್ತಾರೆ, ಆ ಥರ ಇದ್ದರೆ ಪರವಾಗಿಲ್ಲ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದರೆ ಇವತ್ತು ಒಂದು ಸಿಗರೇಟ್ ಸೇದಿದಾಗ ಒಂದು ಸ್ವಲ್ಪ ಖುಷಿ ಸಿಗುತ್ತೆ, ಒಂದು ನಾಲ್ಕು ದಿನ ಬಿಟ್ಬಿಟ್ಟು ಒಂದು ಸಿಗರೇಟ್ ಸೇದಿದ್ರೆ ಅಷ್ಟೊಂದು ಖುಷಿ ಸಿಗಲ್ಲ, ಯಾಕೆಂದರೆ ಡೋಪಮೀನ್ ಅಷ್ಟು ರಿಲೀಸ್ ಆಗಲ್ಲ, ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಸೊ ಅದರಿಂದ ಏನು ಮಾಡ್ತಾನೆ, ಒಂದು ಸಿಗರೇಟ್ ಇರೋದನ್ನು ಎರಡು ಸಿಗರೇಟ್ ಮಾಡ್ತಾನೆ, ಎರಡು ಸಿಗರೇಟ್ ಇರೋದನ್ನು ನಾಲ್ಕು ಸಿಗರೇಟ್ ಮಾಡ್ತಾನೆ. ಹಿಂಗೆ ಮಾಡ್ತಾ ಒಂದು ಸಿಗರೇಟ್ ಇದ್ದಿದ್ದು ದಿನಪೂರ್ತಿ ಪ್ಯಾಕ್ ಗಟ್ಟಲೆ ಸಿಗರೇಟ್ ಸೇದೋ ಥರ ಆಗೋಗ್ಬಿಡುತ್ತೆ. ಇದರಿಂದ ಆಗ್ಬಿಟ್ಟು ನಮಗೆ ಅಡಿಕ್ಷನ್ ಅಂತ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಾವೇನು ತಿಳ್ಕೋಬೇಕು ಅಂತ ಅಂದರೆ ಈ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ನಿಕೋಟಿನ್ನ ಅಡಿಯಲ್ಲಿ ಹೋಗ್ಬಿಡ್ತೀವಿ ಎಲ್ಲರೂ. ನೆಕ್ಸ್ಟ್ ಎಲ್ಲಿಂದ ಸಿಗುತ್ತೆ ಅಂತ ಗೊತ್ತಾಯಿತು, ಏನೆಲ್ಲ ಆಗುತ್ತೆ ಅಂತ ಗೊತ್ತಾಯಿತು. ಈ ಅಡಿಕ್ಷನ್ನು, ಬ್ರೈನಿಗೆ ಖುಷಿ ಸಿಗುತ್ತೆ, ಎಲ್ಲದೂ ಸರಿ. ಬಟ್ ಅಷ್ಟಕ್ಕೆ ಮುಗಿದೋಗಿತ್ತು ಅಂತಂದ್ರೆ ನಮಗೆ ಯಾರಿಗೂ ತೊಂದರೆ ಇರಲಿಲ್ಲ, ಸೇದ್ಕೊಂಡು ಆರಾಮಾಗಿ ಇರಲಿ ಬಿಡು ಅಂತ ಬಿಟ್ಬಿಡ್ತಿದ್ವಿ. ಬಟ್ ತೊಂದರೆ ಏನು ಅಂತ ಅಂದರೆ ಅದು ರಕ್ತದಲ್ಲಿದ್ದಾಗ ಬರೀ ಬ್ರೈನ್ ಅಷ್ಟೇ ಅಲ್ಲದೆ ಬೇರೆ ಎಲ್ಲಾ ಕಡೆನೂ ಹೋಗುತ್ತೆ, ಅದರಿಂದನೇ ನಮಗೆ ಸಮಸ್ಯೆ ಆಗ್ತಾ ಹೋಗುದು. ಮೊದಲು ಹಾರ್ಟ್ ಬಗ್ಗೆ ನೋಡೋಣಂತೆ. ಹಾರ್ಟು ಮತ್ತು ನಮ್ಮ ಬ್ಲಡ್ ವೆಸಲ್ಸ್, ರಕ್ತನಾಳ ಹೋಗುತ್ತಲ್ಲ ಅಲ್ಲಿ, ಏನು ಮಾಡುತ್ತೆ ಅಂತ ಅಂದರೆ ನಮ್ಮ ನಿಕೋಟಿನ್ ದೇಹದಲ್ಲಿದ್ದಾಗ ಮೊದಲನೆಯದಾಗಿ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ನಂತರದಲ್ಲಿ ನಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಯಾವಾಗ ನಮ್ಮ ಬಿ ಪಿ ಜಾಸ್ತಿ ಆಗುತ್ತೆ, ಹಾರ್ಟ್ ಮೇಲೆ ವರ್ಕ್ ಲೋಡ್ ಅಂದರೆ ಕೆಲಸ ಮಾಡುವಂಥ ಒತ್ತಡ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗೆ ಒತ್ತಡ ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ ಅಂತ ಅಂದರೆ ನಿಧಾನವಾಗಿ ಹಾರ್ಟು ಹಳಗ್ತಾ ಬರ್ತಾ ಹೋಗುತ್ತೆ, ನಿಧಾನವಾಗಿ ಬಿ ಪಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ನಮಗೆ ಸಮಸ್ಯೆ, ಇದು ಹಾರ್ಟ್ ಮತ್ತು ರಕ್ತನಾಳಗಳಿಗೆ ಸಂಬಂಧಪಟ್ಟಿದ್ದು. ನಂತರದಲ್ಲಿ ಶ್ವಾಸಕೋಶ, ಶ್ವಾಸಕೋಶದಲ್ಲಿ ನಮ್ಮ ಸಿಗರೇಟ್ ಅಥವಾ ಬೀಡಿಯಿಂದ ತಗೊಂಡಾಗ ನಮ್ಮ ನಿಕೋಟಿನ್ ಜೊತೆ ನಮ್ಮ ಕಾರ್ಬನ್ ಮೊನಾಕ್ಸೈಡು, ಟಾರು, ಇದೆಲ್ಲದೂ ಕೂಡ ಹೋಗುತ್ತೆ. ಇದೆಲ್ಲದೂ ಹೋದಾಗ ಮೊದಲನೇದಾಗಿ ಅಲರ್ಜಿ ಥರ ಸ್ಟಾರ್ಟ್ ಆಗುತ್ತೆ. ತುಂಬ ಪೇಷಂಟ್ಸ್ ಹೇಳ್ತಾರೆ ನನಗೆ ಯಾವಾಗಲೂ ಕೆಮ್ಮು ಬರ್ತಾನೆ ಇರುತ್ತೆ, ಸಿಗರೇಟ್ ಸೇದ್ತಿನಲ್ಲ ಕೆಮ್ಮು ಬರ್ತಾನೆ ಇರುತ್ತೆ, ಕಾಮನ್ನು ಅಂತ. ಅದು ಕಾಮನ್ ಖಂಡಿತ ಅಲ್ಲ, ಅದು ಒಂದು ದೊಡ್ಡ ತೊಂದರೆ ಬರ್ತಾ ಇದೆ ಅನ್ನೋದ್ರ ಚಿಕ್ಕ ಸೈನ್ ಅಷ್ಟೇ ಅದು. ಮೊದಲಿಗೆ ಬ್ರಾಂಕೈಟಿಸ್ ಅಂತ ಆಗುತ್ತೆ, ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗ್ತಾ ಹೋದಾಗ ಎಂಫೈಸಿಮಾ ಅಂತ ಆಗ್ತಾ ಹೋಗುತ್ತೆ. ಇನ್ನೂ ಹಂಗೆ ನಡೀತಾ ಹೋಯ್ತು ಅಂತ ಅಂದರೆ ಅದು ಲಂಗ್ ಕ್ಯಾನ್ಸರ್ ಆಗೂ ಕೂಡ ಕನ್ವರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದು ಎರಡು ಹಾರ್ಟು ಮತ್ತು ಲಂಗ್ಸಿಗೆ ಆಗುವಂಥ ಮೇಜರ್ ತೊಂದರೆಗಳು. ನಂತರದಲ್ಲಿ ಎಲ್ಲ ಪೇಷಂಟ್ಸನ್ನು ಯಾಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲದೂ ಗೊತ್ತಾಯಿತು. ಇವಾಗ ನಮಗೆ ಎಲ್ಲರಿಗೂ ಕೂಡ ನಾವು ಬಿಡಿ ಬಿಡಿ ಬಿಡಿ ಅಂತ ಹೇಳ್ತೀವಿ, ಬಟ್ ಅಂದರೆ ಯಾರೂ ಕೂಡ ಬಿಡಲ್ಲ. ಯಾಕೆ ಅಂತಂದರೆ ಅದರ ಅಡ್ವಾಂಟೇಜಸ್ ಗೊತ್ತಿಲ್ಲ. ನಾನು ಸಿಗರೇಟ್ ಬಿಟ್ಟರೆ ಅಥವಾ ಬೀಡಿ ಬಿಟ್ಟರೆ ಏನು ಲಾಭ ಆಗುತ್ತೆ ಅಂತ. ನನ್ನದೊಬ್ಬರು ಪೇಷಂಟ್ ಬಂದಿದ್ರು, ಸರ್ ನಾನು 15-18 ವರ್ಷದಿಂದ ಸಿಗರೇಟ್ ತೊಗೊಳ್ತಾ ಇದ್ದೀನಿ, ಇವಾಗ ಬಿಡಬೇಕು ಅಂತೇನೋ ನಂಗೆ ಅನಿಸುತ್ತೆ ಸರ್, ಬಟ್ ಅಂದರೆ ಆ ಬಿಟ್ಟರೆ ಅದೊಂದು ಮಜಾ ಹೋಗ್ಬಿಡುತ್ತೆ ನನಗೆ, ಆರಾಮಿದೆ ಜೀವನ, ಯಾಕೆ ಬಿಡಬೇಕು ಸರ್, ಪರವಾಗಿಲ್ಲ ಇದ್ದಷ್ಟು ದಿನ ಇರ್ತೀನಿ ಬಿಡಿ ಸರ್ ಅಂತ ಹೇಳುವಂಥ ಪೇಷಂಟ್ಸು ಕೂಡ ಇದ್ದಾರೆ. ನಮ್ಗೆ ಯಾಕೆ ಬಿಡಬೇಕು ಅನ್ನೋ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಯಾಕೆ ಬಿಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಸೊ ನೀವು ಸಿಗರೇಟ್ ಸೇದೋದನ್ನು ಬಿಟ್ರಿ ಅಂತ ಅಂದರೆ ಕೇವಲ 20 ನಿಮಿಷದಲ್ಲಿ ನಿಮ್ಮ ಹಾರ್ಟ್ ರೇಟ್ ಏನು ಜೋರಾಗಿತ್ತಲ್ಲ ನಾನು ಮುಂಚೆ ಹೇಳಿದ್ನಲ್ಲ, ಅದು 20 ನಿಮಿಷದಲ್ಲೇ ಕಡಿಮೆ ಆಗ್ತಾ ಹೋಗುತ್ತೆ. ಸ್ವಲ್ಪ ವಾರಗಳಲ್ಲಿ
ನಿಮ್ಮ ಸರ್ಕ್ಯುಲೇಷನ್ ಏನು ಬಿ ಪಿ ರೈಸ್ ಆಗಿತ್ತು, ನಿಮ್ಮ

0: ನಿಮ್ಮ ಹಾರ್ಟ್ಗೇನ್ ಓವರ್ಲೋಡ್ ಇತ್ತಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ. ಯೂಶಲಿ 1 ವರ್ಷ ಅಷ್ಟೊತ್ತಿಗೆ ಸಿಗರೇಟ್ ಸೇದದೇ ಇದ್ದಂತ ಯಾರು ಮನುಷ್ಯರು ಇದ್ರಲ್ಲ ಅವರಿಗೂ ನಿಮಗೂ ಕೂಡ ಹಾರ್ಟ್ನ ಕಂಡೀಷನ್ ಆಲ್ಮೋಸ್ಟ್ ಸರಿಸಮ ಆಗ್ತಾ ಬಂದ್ಬಿಡುತ್ತೆ. 1 ವರ್ಷ ನೀವು ಬಿಟ್ಟರು ಕೂಡ ನಿಮ್ಮ ಎಲ್ಲಾ ತೊಂದರೆಗಳನ್ನು ಸರಿ ಮಾಡುವಂತ ಚಾನ್ಸ್ ಇರುತ್ತಂತ ಒಳ್ಳೆ ಮಿಷಿನ್ ಕೊಟ್ಟಿದ್ದಾನೆ ದೇವರು ನಮಗೆ ನಮ್ಮ ದೇಹವನ್ನ. ಈ 2-3 ಕಾರಣಗಳಿಂದಾಗಿ ನಾವು ಖಂಡಿತ ಬಿಡಬೇಕು. ಸರಿ ಬಿಡಬೇಕು ಅಂತ ಅನ್ಕೊಂಡ್ರಿ, ಸರಿ ನಿಮಗೆ ಇದೆಲ್ಲ ಲಾಭ ಗೊತ್ತಾಯ್ತಪ್ಪ ನಾನು ಬಿಡ್ತೀನಿ ಸರ್ ಅಂತ ಬಂದ್ರಪ್ಪ. ಇವಾಗ ಬಿಡೋದು ಹೆಂಗೆ ಅಂತ ಬಂದಾಗ ಎಲ್ಲಾ ಪೇಷಂಟ್ಸು ಒಂದು ಹೇಳ್ತಾರೆ, ಸರ್ ನಾನು ಇಲ್ಲಿವರೆಗೂ 10 ಸಲ ಬಿಟ್ಟಿದ್ದೀನಿ ಸರ್, ಬಟ್ ಮತ್ತೆ ನನ್ನ ಫ್ರೆಂಡ್ ಕರೀತಾನೆ ಅಥವಾ ಅವನು ಕರೀತಾನೆ ಹೋಗ್ತೀನಿ ಮತ್ತೆ ಸ್ಟಾರ್ಟ್ ಮಾಡಿಬಿಡ್ತೀನಿ, ಬಿಡಕ್ಕೆ ಆಗಲ್ಲ ಸರ್, ಇದೊಂದೇ ಸಮಸ್ಯೆ ನಂದು, ನಂಗೆ ಬಿಡಕ್ಕೆ ಏನೂ ತೊಂದರೆ ಇಲ್ಲ ಸರ್, ಬಟ್ ವಾಪಸ್ ಸ್ಟಾರ್ಟ್ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಏನು ಅಂತ ಅಂದರೆ ನೀವು ಪ್ರಾಪರ್ ಮೆಥಡಲ್ಲಿ ಹೋದರೆ ಖಂಡಿತವಾಗಿ ಬಿಡ್ಬೋದು. ತೊಂದರೆ ಏನಪ್ಪ ಬಿಡಕ್ಕೆ ಅಂತ ಅಂದರೆ ಬಿಟ್ಟಾಗ ನಮಗೆ ಯಾವಾಗಲೂ ಒಂದು ಮಿಡಿತಾ ಇರುತ್ತೆ, ಅಯ್ಯೋ ಅದೊಂಚೂರು ಹೋಗಿ ಒಂದು ಸಿಗರೇಟ್ ಹೊಡ್ಕೊಂಡು ಬಂದ್ಬಿಡೋಣ ಅಥವಾ ಒಂಚೂರು ತಂಬಾಕು ತೊಗೊಂಡ್ಬಿಟ್ರೋಣ, ಆವಾಗ ಏನಾಗುತ್ತೆ ಅಂತ ಅಂದರೆ ಆರಾಮ್ ಸಿಕ್ಬಿಡತ್ತೆ ಅಂತ. ಸೊ 1 ದಿನ 2 ದಿನ 1 ವಾರ 10 ದಿನದವರೆಗೂ ಕಾಯ್ತೀರ, ಆಮೇಲೆ ಯಾರೋ ಒಬ್ಬ ಫ್ರೆಂಡ್ ಕಾದ ಅಥವಾ ಏನೋ ಸ್ಟ್ರೆಸ್ ಬಂತು ಮತ್ತೆ ಸ್ಟಾರ್ಟ್ ಮಾಡಿಬಿಡ್ತೀರ. ಈ ಸೈಕಲ್ ರಿಪೀಟ್ ಆಗ್ತಾನೇ ಇರುತ್ತೆ, ವರ್ಷಾನುಗಟ್ಟಲೆ ನಡೀತಾ ಇರುತ್ತೆ. ಇದು ಮೊದಲನೇ ತೊಂದರೆ ಬಿಡೋದಕ್ಕೆ. ಎರಡನೇ ತೊಂದರೆ ಏನು ಅಂತ ಅಂದರೆ, ಸರ್ ನಾನು ಬಿಟ್ಟು 2 ದಿನಕ್ಕೆ ತಲೆನೋವು ಜಾಸ್ತಿ ಆಯಿತು, ಇಂಟ್ರೆಸ್ಟ್ ಇಲ್ಲ, ಬರೀ ಸಿಟ್ಟು ಬರುತ್ತೆ, ಅದಕ್ಕೋಸ್ಕರ ಬಿಡ್ತಿಲ್ಲ ಸರ್, ಆ್ಯಕ್ಚುಲಿ ಬಿಟ್ಟರೆ ತೊಂದರೆಗಳೇ ಜಾಸ್ತಿ ತೊಗೊಳೋದಕ್ಕಿಂತ ಅಂತ ಹೇಳಿ ತುಂಬ ಜನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲದೂ ಕಾರಣ ಯಾಕೆ ಅಂತಂದರೆ ನೀವು ಸರಿಯಾದ ಮೆಥಡಲ್ಲಿ ಬಿಡ್ತಾ ಇಲ್ಲ. ಸರಿಯಾದ ಮೆಥಡ್ ಬಿಡೋದು ಏನು ಅಂತ ಅಂದರೆ, ನಿಮ್ಮ ಹತ್ತಿರದಲ್ಲಿ ಡಾಕ್ಟರು ಅಥವಾ ಕೌನ್ಸಿಲರ್ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಮಾತಾಡಿ. ಅವ್ರ ಮೊದಲು ನಿಮಗೆ ನಾನು ಇವಾಗ ಏನು ವಿವರಿಸಿದ್ನಲ್ಲ ಇದೆಲ್ಲದ್ರ ಬಗ್ಗೆನೂ ವಿವರವಾಗಿ ಹೇಳ್ತಾರೆ. ಅದು ಹೇಳಿ ಆದಮೇಲೆ ಕೌನ್ಸಿಲಿಂಗ್ ಮಾಡ್ತಾರೆ. ನಿಮಗೆ ಇವಾಗ ಈ ಬಿಟ್ಟಾಗ ಮೊದಲನೇ ದಿನ ಈ ಥರ ಅನಿಸತ್ತೆ, ಎರಡನೇ ದಿನ ಈ ಥರ ಅನಿಸತ್ತೆ, 1 ವಾರ ಆಗ್ತಾ ಬಂದಾಗ ಹಿಂಗೆ ಅನಿಸ್ತಾ ಹೋಗುತ್ತೆ ಅಂತ. ಇದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಬರ್ತಾ ಹೋದರೆ ಹಿಂಗೆ ಆಗ್ತಾ ಇರೋದು ನಾನು ಬಿಟ್ಟಿರೋದ್ರಿಂದ ಅಲ್ಲ, ನಮ್ಮ ನಿಕೋಟಿನ್ ದೇಹದಿಂದ ಹೊರಗಡೆ ಹೋಗ್ತಾ ಇದೆ, ಹೋಗ್ತಾ ಇರೋದ್ರಿಂದ ಈ ಸಿಂಪ್ಟಮ್ಸ್ ಬರ್ತಾ ಇರೋದು, ಇದು ಯಾವುದು ಕೆಟ್ಟ ಸಿಂಪ್ಟಮ್ಸ್ ಅಲ್ಲ ಅಂತ ಗೊತ್ತಾಗುತ್ತೆ. ಸೊ ಮೊದಲನೇದು ನೀವು ಕೌನ್ಸಿಲಿಂಗ್ ಬಿಹೇವಿಯರಲ್ ಸಪೋರ್ಟಿಗೆ ಹೋಗಬೇಕು. ನಂತರದಲ್ಲಿ ನಾವು ಇವತ್ತಿಗೂ ಕೂಡ ಯಾರು ಬಂದಾಗ ನನಗೆ ಬಿಡೋಕ್ಕಾಗ್ತಿಲ್ಲ ಸರ್ ವಾಪಸ್ ತೊಗೊಳ್ತೀನಿ ಅಂತ ಅಂದಾಗ ನಮ್ಮ ಹತ್ರ ತುಂಬ ಒಳ್ಳೆ ಮಾತ್ರೆಗಳಿದೆ, ಬಿಪ್ರೋಪಿಯೋನ್ ಅಂತ ಇದೆ, ಎಷ್ಟೊಂದು ಮಾತ್ರೆಗಳಿದೆ. ಅದೆಲ್ಲ ಏನು ಮಾಡುತ್ತೆ ಅಂತ ಅಂದರೆ, ನಿಮಗೆ ಅದೊಂದು ಅರ್ಜಿ ಬರುತ್ತಲ್ಲ ವಾಪಸ್ ನಾನು ಹೋಗ್ಬಿಟ್ಟು ಸಿಗರೇಟ್ ಸೇದಬೇಕು ಅಂತ, ಆ ಅರ್ಜನ್ನು ಕಡಿಮೆ ಮಾಡುತ್ತೆ. ಈ ಮಾತ್ರೆ ತೊಗೊಂಡಾಗ ನಿಮಗೆ ನಿಕೋಟಿನ್ ಯಾವ ಫೀಲಿಂಗ್ ಕೊಡ್ತಾ ಇತ್ತಲ್ಲ ಅದೇ ಫೀಲಿಂಗನ್ನು ಈ ಮಾತ್ರೆ ಕೊಡ್ತಾ ಹೋಗುತ್ತೆ. ಸೊ ನಾವು ಕಂಟಿನ್ಯೂಸ್ ಆಗಿ ಈ ಮಾತ್ರೆ ತೊಗೊಳಕ್ಕೆ ಹೇಳಲ್ಲ, ಸಿಗರೇಟ್ ನಿಲ್ಲಿಸ್ಬಿಟ್ಟು ಈ ಮಾತ್ರೆನ ಸ್ಟಾರ್ಟ್ ಮಾಡ್ತೀವಿ. ಮಾತ್ರೆ ಸ್ಟಾರ್ಟ್ ಮಾಡಿದಾಗ ನೀವು ಸಿಗರೇಟ್ ಸೇದೋದು ಬಿಟ್ಟಿರ್ತೀರ, ಬಟ್ ಆದರೆ ನಿಮಗೆ ಆ ಸಿಗರೇಟ್ ಸೇದಾಗ ಏನು ಮಜಾ ಸಿಗ್ತಾ ಇತ್ತು, ಏನು ಥ್ರಿಲ್ ಸಿಗ್ತಾ ಇತ್ತಲ್ಲ ಅದು ಸಿಗ್ತಾ ಇರುತ್ತೆ. ಕ್ರಮೇಣವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಈ ಮಾತ್ರೆನೂ ಕೂಡ ನಿಧಾನಕ್ಕೆ ಕಡಿಮೆ ಮಾಡ್ತಾ ಹೋಗ್ತೀವಿ. ಹಿಂಗೆ ನಿಧಾನಕ್ಕೆ ಕಡಿಮೆ ಮಾಡ್ತಾ ಹೋದಾಗ ಒಂದೇನು ಅಂತ ಅಂದರೆ, ನಿಮಗೆ ವಾಪಸ್ ನಾನು ಹೋಗ್ಬಿಟ್ಟು ಸಿಗರೇಟ್ ಸೇದಬೇಕು ಅನ್ನೋಂಥ ತವಕ ಬರಲ್ಲ. ಒಂದು ಎರಡನೇದೇನು ಅಂತ ಅಂದರೆ, ವಿತ್ಡ್ರಾವಲ್ ಸಿಂಪ್ಟಮ್ಸ್ ಹೇಳಿದ್ನಲ್ಲ ಇರಿಟೇಟ್ ಆಗುತ್ತೆ, ಅದು ಯಾವುದೂ ಕೂಡ ಬರಲ್ಲ. ಯಾಕೆ ಅಂತ ಅಂದರೆ ಮಾತ್ರೆ ತೊಗೊಳ್ತಾ ಇರ್ತಿರಲ್ಲ. ಸೊ ಈ ಥರ ಕರೆಕ್ಟಾಗಿ ಫಾಲೋ ಅಪ್ ಮಾಡಿಬಿಟ್ಟು ಸಿಗರೇಟನ್ನು ಬಿಟ್ಟು ತಂಬಾಕನ್ನು ಬಿಟ್ಬಿಟ್ಟು ಈ ಮಾತ್ರೆಗಳನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಕೂಡ ನೀವು ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ತಂಬಾಕು ಇರ್ಬೋದು, ಇದೆಲ್ಲದನ್ನು ಖಂಡಿತವಾಗಿ ನಿಲ್ಲಿಸ್ಬೋದು. ಇದು ಸಿಗರೇಟ್ನ ಬಗ್ಗೆ. ನಂತರದಲ್ಲಿ ಈ ಸಿಗರೇಟು ಅಂತ ಬಂದಾಗ ಒಂದು 2-3 ಹೊಸ ತೊಂದರೆಗಳು ಹುಟ್ಕೊಂಡಿದೆ ಇತ್ತೀಚೆಗೆ, ಮುಂಚೆ ಇರಲಿಲ್ಲ. ಮೊದಲನೇದಾಗಿ ಅದು ಪ್ಯಾಸಿವ್ ಸ್ಮೋಕಿಂಗ್. ನಾವು ಮನೇಲಿ ನೋಡಿರ್ತೀವಿ, ಯಾರೋ ಒಬ್ರು ಸಿಗರೇಟ್ ಸೇತಿರ್ತಾರೆ, ಮನೆಯಲ್ಲರೂ ಎಲ್ಲರೂ ಅದ್ರ ವಾಸನೆ ತಗೊಳ್ತಾ ಇರ್ತಾರೆ. ಪ್ಯಾಸಿವ್ ಸ್ಮೋಕಿಂಗಿಂದ ತೊಂದರೆ ಆಗತ್ತೋ ತೊಂದರೆ ಆಗಲ್ವೋ, ಖಂಡಿತ ತುಂಬ ತೊಂದರೆ ಆಗುತ್ತೆ. ಯಾಕೆ ಅಂತ ಅಂದರೆ ಅವ್ರು ಬಿಡುವಂಥ ಹೊಗೆಯಲ್ಲೂ ಕೂಡ ನಿಕೋಟಿನೂ ಇರುತ್ತೆ, ಕಾರ್ಬನ್ ಮಾನಾಕ್ಸೈಡು ಇರುತ್ತೆ. ಸೊ ಪ್ಯಾಸಿವ್ ಸ್ಮೋಕಿಂಗಿಂದ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ, ವಯಸ್ಸಾಗಿರೋವಂಥವರಿಗೆ, ಪ್ರೆಗ್ನೆಂಟ್ ಇರೋವಂಥವರಿಗೆ ತುಂಬ ತೊಂದರೆ ಆಗುತ್ತೆ. ಆದಷ್ಟು ಕೂಡ ಸ್ಮೋಕಿಂಗ್ ಬಿಡಿ. ಸ್ಮೋಕಿಂಗ್ ಬಿಡೋದು ಲೇಟ್ ಆಗ್ತಾ ಇದೆ ಅಂತ ಅಂದ್ರೂ ಕೂಡ ಅಕ್ಕಪಕ್ಕದಲ್ಲಿ ಯಾರು ಇರುವಾಗ ಖಂಡಿತವಾಗೂ ಸ್ಮೋಕ್ ಮಾಡಬೇಡಿ. ಇದು ಮೊದಲನೇದು. ಎರಡನೇದೇನು ಅಂತಂದರೆ, ನಮ್ಮ ಚಿಕ್ಕ ಮಕ್ಕಳುಗಳಲ್ಲಿ ಇವಾಗ ಯೂಶಲಿ 18, 20, 25 ವರ್ಷದವರೆಗೆ ನಾನು ಸಿಗರೇಟ್ ಸೇದಲ್ಲ ಆದರೆ ನಾನು ವೇಪಿಂಗ್ ಮಾಡ್ತೀನಿ ಅಥವಾ ಇ ಸಿಗರೇಟ್ ಬಳಸ್ತೀನಿ ಅಂತ ತುಂಬ ಜನ ಬಂದು ಹೇಳ್ತಾರೆ. ಅದೇನು ತೊಂದರೆ ಇಲ್ಲ ಅಲ್ವಾ ಸರ್ ನನಗೆ, ನಾನು ಮಾಡ್ಬೋದಲ್ವಾ ಅಂತ. ಬಟ್ ಏನು ನೀವು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ, ನೀವು ಸಿಗರೇಟ್ ಹಚ್ತೀರ ಅದು ಕಂಬಷನ್ ಆಗುತ್ತೆ, ಅದರಿಂದಾಗಿ ನಿಮಗೆ ನಿಕೋಟಿನ್ ಬರುತ್ತೆ, ಸೊ ಜೊತೆ ನಿಮಗೆ ಕಾರ್ಬನ್ ಮೊನಾಕ್ಸೈಡು, ಟಾರು ಎಲ್ಲ ಇರುತ್ತೆ. ಬಟ್ ವೇಪಿಂಗ್ ಮಾಡಿದಾಗ ನಿಮಗೆ ಸುಟ್ಟಿರೋ ಅಂಥ ಕೋಲ್ ಟಾರು ಮತ್ತು ಕಾರ್ಬನ್ ಮೊನಾಕ್ಸೈಡ್ ಬರಲ್ಲ, ಬಟ್ ನಿಕೋಟಿನ್ ಕಂಟೆಂಟು ಖಂಡಿತವಾಗಿಯೂ ಆ ಲಿಕ್ವಿಡಲ್ಲೂ ಇದ್ದೇ ಇರುತ್ತೆ. ಎಷ್ಟೊಂದು ನಿಕೋಟಿನ್ ಕಂಟೆಂಟು ನಮ್ಮ ಸಿಗರೇಟ್ಗಿಂತನೂ ಜಾಸ್ತಿ ವೇಪಿಂಗ್ ಲಿಕ್ವಿಡ್ಡಲ್ಲೇ ಇರುತ್ತೆ. ಅದಂತ ನಾವು ಮೊನ್ನೆ ನಮ್ಮ ಒಬ್ಬರು ಇಂಡಸ್ಟ್ರಿಯಲಿಸ್ಟನ್ನು ನೋಡಿದ್ವಿ, ವೇಪಿಂಗ್ ಮಾಡೋ ಕೂಡ ಈ ನಿಕೋಟಿನಿಂದ ನಿಮ್ಮ ಹಾರ್ಟಿಗೆ, ಲಂಗ್ಸಿಗೆ, ಬ್ಲಡ್ ವೆಸಲ್ಸಿಗೆ ಏನೇನು ತೊಂದರೆ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದೆಲ್ಲದೂ ನಿಮ್ಮ ವೇಪಿಂಗ್ ಮತ್ತು ಇ ಸಿಗರೇಟ್ಸಿಂದನೂ ಕೂಡ ಆಗುತ್ತೆ. ಸೊ ವೇಪಿಂಗು, ಇ ಸಿಗರೇಟು ಇದು ಯಾವುದೂ ಕೂಡ ಒಳ್ಳೆಯದಲ್ಲ. ಸೊ ನೀವು ಇದಿಷ್ಟರಲ್ಲಿ ಯಾವುದೇ ಥರದ ನಿಕೋಟಿನ್ ತಗೊಳ್ತಿದ್ರು ಕೂಡ ಖಂಡಿತವಾಗಿಯೂ ಇದೆಲ್ಲದನ್ನು ಬಿಡಲೇಬೇಕು. ಬಿಟ್ಟರೆ ಸರಿಸುಮಾರಾಗಿ ಒಂದು ವರ್ಷದಲ್ಲಿ ನಿಮ್ಮ ದೇಹದಲ್ಲಿ ಏನೇನೆಲ್ಲ ತೊಂದರೆ ಆಗಿದೆಯಲ್ಲ ಸಿಗರೇಟ್ ಸೇದೋದ್ರಿಂದ ಅದೆಲ್ಲದೂ ಕಡಿಮೆ ಆಗ್ತಾ ಬರುತ್ತೆ. ನಂತರದಲ್ಲಿ ಇನ್ನೊಂದೇನು ಅಂತ ಅಂದರೆ, ನೀವು ಬಿಟ್ಟರೆ ನೆಕ್ಸ್ಟ್ ಜನರೇಷನ್, ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಅಕ್ಕಪಕ್ಕದ ಮನೆಯವರಿರ್ಬೋದು, ಅವರೆಲ್ಲರೂ ಕೂಡ ಇದನ್ನು ಪರಿಪಾಲಿಸ್ತಾ ಹೋಗ್ತಾರೆ. ನಾವು ಒಂದು ದೊಡ್ಡ ದೇಶವನ್ನು, ಒಂದು ಒಳ್ಳೆ ಮನೆಯನ್ನು ಕಟ್ತಾ ಇದ್ದೀವಿ ಅಂತ ಅಂದರೆ ನಾವು ಒಂದು ಪಣ ತೊಡಬೇಕು. ನಾನು ಸಿಗರೇಟ್ ಸೇದಲ್ಲ ಅಂತ ಆದಾಗ ನನ್ನ ಮನೆಯಲ್ಲೂ ಮಕ್ಕಳು ಕೂಡ ಸೇದಲ್ಲ. ಒಂದು ಜನರೇಷನ್ ಕಷ್ಟಪಟ್ಬಿಟ್ಟು ಸಿಗರೇಟನ್ನು ಬಿಟ್ಟರೆ ಖಂಡಿತವಾಗಿ ನಮ್ಮ ದೇಶದಲ್ಲಿ ಸಿಗರೇಟ್ ಸೇದೋವಂಥವ್ರದ್ದು, ತಂಬಾಕು ತಗೊಳ್ಳೋವಂಥವ್ರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಮಾಡ್ತಾ ಹೋದರೆ ನಮ್ಮ ದೇಹ, ನಮ್ಮ ದೇಶ ಹಾಗೂ ನಮ್ಮ ಮನೆ ಎಲ್ಲದೂ ತುಂಬ ಚೆನ್ನಾಗಿರುತ್ತೆ. ಸೊ ಕೊನೆಯದಾಗಿ ನಾನು ನಮ್ಮೆಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನಿಕೋಟಿನ್ ಒಂದು ಮಾರಣಾಂತಕ ಕಾಯಿಲೆ ತರುವಂಥ ಒಂದು ವಿಧಾನ. ನಿಮಗೆ ಯಾವುದೇ ಕಷ್ಟ ಆದ್ರೂ ಕೂಡ ನಿಕೋಟಿನ್ ಬಿಡೋದಕ್ಕೆ ನಿಮ್ಮ ಹತ್ತಿರದ ಕೌನ್ಸಿಲರನ್ನು ಅಥವಾ ಡಾಕ್ಟರ್ನ ಹೋಗಿ ಮೀಟಾಗಿ ಅವ್ರು ನಿಮಗೆ ಯಾವ ರೀತಿಯಲ್ಲಿ ನಿಕೋಟಿನ್ ಬಿಡಬೇಕು ಅನ್ನೋದನ್ನು ತಿಳಿಸಿ ಹೇಳ್ತಾರೆ. ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಖಂಡಿತವಾಗಿಯೂ ನೀವು ಸಿಗರೇಟನ್ನು ಅಥವಾ ನಿಕೋಟಿನ್ ಇಂಟೇಕನ್ನು ಬಿಡ್ಬೋದು. ಮೂರನೇದಾಗಿ, ಪ್ರೆಗ್ನೆಂಟ್ ಇದ್ದರೆ, ಚಿಕ್ಕ ಮಕ್ಕಳು ಮನೇಲಿದ್ದರೆ, ವಯಸ್ಸಾದವರಿದ್ದರೆ ಖಂಡಿತವಾಗಿಯೂ ನಿಕೋಟಿನ್ನ ಬಳಸಬೇಡಿ. ನಾಲ್ಕನೇದಾಗಿ, ನೀವು ವೇಪಿಂಗು, ಇ ಸಿಗರೇಟು ಅದನ್ನು ಕೂಡ ಪೂರಾ ಕಟ್ಟೋನ್ ಮಾಡಬೇಕು. ಇದೆಲ್ಲದೂ ಮಾಡ್ತಾ ಹೋದರೆ ನಿಮ್ಮ ಜೀವನನೂ ಚೆನ್ನಾಗಿರುತ್ತೆ, ದೇಹದಲ್ಲಿ ನಿಕೋಟಿನಿಂದ ಆಗುವಂಥ ತೊಂದರೆಗಳನ್ನು ಎಲ್ಲದನ್ನೂ ಕಾಪಾಡ್ತಾ ಹೋಗ್ಬೋದು. ಖಂಡಿತವಾಗಿ ಇವತ್ತಿನಿಂದ ಟೊಬ್ಯಾಕೋನ ನಾವೆಲ್ಲರೂ ನಿಲ್ಲಿಸ್ತಾ ಹೋಗೋಣ. ಸ್ಟೇ ಹೆಲ್ದಿ, ಸ್ಟೇ ಫ್ರೀ ಆಫ್ ಟೊಬ್ಯಾಕೋ. ಥ್ಯಾಂಕ್ ಯು. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಆಕಾಶವಾಣಿ, ಭದ್ರಾವತಿ ಹಾಗೂ IMA ಶಿವಮೊಗ್ಗಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
1: ಇದುವರೆಗೂ ನಿಕೋಟಿನ್ ಈ ಕುರಿತು ಶಿವಮೊಗ್ಗದ ಉಷಾ ನರ್ಸಿಂಗ್ ಹೋಮ್ನ ಸಲಹಾ ವೈದ್ಯರಾದ ಡಾಕ್ಟರ್ ಸುಧೀಂದ್ರ ಅವರಿಂದ ಮಾಹಿತಿಯನ್ನ ಕೇಳಿದಿರಿ.

0: ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಲಿಡಿಯಾ ಎಸ್ಜಿ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 9:01.
2: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
0: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
3: ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬಾ, ಕುದುರೆ ನೀನ್ ಅವನು ಪೇರ್ದಂತೆ ಪಯಣಿಗರು.
4: ಆತ್ಮೀಯ ಕೇಳುಗರೆ, ಮನುಷ್ಯರ ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ಮುಂದುವರಿಯಬೇಕೆನ್ನುವ ಛಲ ಇದ್ದರೆ ಸಾಧಿಸಬಹುದು ಎನ್ನುವ ವ್ಯಕ್ತಿಗಳ ಪರಿಚಯಿಸುವ ಬದುಕು ಜಟಕ ಬಂಡಿ ವಿಶೇಷ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗುತ್ತಿದೆ. ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ
5: ಬದುಕು ಜಟಕ ಬಂಡಿ
4: ಸಾಧಕರ ಸರಣಿ. ಇದು ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ.

ಕೇಳಿದರೆ ಈ ಬೆಳಿಗ್ಗೆ 9:30 ಗಂಟೆಗೆ ಪಕ್ಷಿ ಪ್ರಪಂಚ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಿ ಶ್ರೀನಿಧಿ ಆರ್ಕೆ. ಪರಿಚಯಿಸುವ ಪಕ್ಷಿ ಹಳದಿಬೆನ್ನಿನ ಮರಕುಟಿಕ. 9:45 ಗಂಟೆಗೆ ನನ್ನ ಹಾಡು ನನ್ನ ಆಯ್ಕೆ. ಕೇಳುಗರ ಮೆಚ್ಚಿನ ಪಾತ್ರಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 10 ಗಂಟೆಗೆ ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ

9 5 7 2 6 0 0 ಈ ಸಂಖ್ಯೆಗೆ ಸಂದೇಶಗಳನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ಬೆಳಿಗ್ಗೆ 10 ಗಂಟೆಗೆ ನಿಮ್ಮ ಮೆಚ್ಚಿನ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ, 11 ಗಂಟೆಗೆ ಭಾವಗೀತೆಗಳ ಕಾರ್ಯಕ್ರಮ, 11:30 ಗಂಟೆಗೆ ಸೇವಾ ಮಾಹಿತಿ, 11:45 ಗಂಟೆಗೆ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಚಿತ್ರದುರ್ಗ ಜಿಲ್ಲೆ ಮಲ್ಲಹಳ್ಳಿಯ ಶ್ರೀಮತಿ ಪಾರ್ವತಮ್ಮ ಮತ್ತು ತಂಡದವರಿಂದ ಗಂಗಮ್ಮನ ಪದಗಳನ್ನು ಆಲಿಸುವಿರಿ. 11:55 ಗಂಟೆಗೆ ಆರೋಗ್ಯ ಅಡುಗೆ, ಮಹಿಳೆಯರಿಗೆ ಆರೋಗ್ಯಯುತ ಅಡುಗೆ ಮಾಡುವ ಕ್ರಮಗಳನ್ನು ಹಾಗೂ ಅಡುಗೆಗೆ ಬಳಸುವ ಪದಾರ್ಥದಲ್ಲಿನ ಪೌಷ್ಟಿಕಾಂಶದ ಮಹತ್ವ ತಿಳಿಸುವ ಕಾರ್ಯಕ್ರಮ ಸರಣಿ, ಆರೋಗ್ಯ ಅಡುಗೆ, ಕೊತ್ತಂಬರಿ ಸೊಪ್ಪಿನ ಚಾಟ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ಈ ಮಧ್ಯಾಹ್ನ 12:35 ಗಂಟೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗ ವಾಣಿ ನಿತ್ಯ ಯೋಗ, ಈ ಕುರಿತು ಬಾನುಲಿ ಸರಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಮೂಡಿಬರಲಿದೆ. ಈ ಮಧ್ಯಾಹ್ನ 3:01 ಗಂಟೆಗೆ ಚಾಟ್ ಶೋ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಇನ್ನೀಗ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಕೇಳುಗರಿಗೆಲ್ಲ ಇಂದಿನ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ನಿಮ್ಮ ಜೊತೆ ಆಗ್ತಿರೋದು ನಾನು ನಿಮ್ಮ FM ಸಖಿ ಮೀನಾಯನ್. ಸಮಯ 9:05:10. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ದಿನದ ವಿಶೇಷತೆಯನ್ನು ತಿಳ್ಕೊಳ್ತಾ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಹೋಗೋಣ. ಇವತ್ತು ವಿಶ್ವ ಪವನಶಕ್ತಿ ದಿನ. ಈ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಒಂದು ಹಾಡನ್ನು ಕೇಳ್ಕೊಂಡು ಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಸ್ವರದಲ್ಲಿ ಬಾನಲ್ಲೇ ಮಧುಚಂದ್ರಿಕೆ ಚಿತ್ರದ ಗೀತೆಯನ್ನು ಬರೆದು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಹಂಸಲೇಖ.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಸಮಯ 9:10 ಕೆಳಗಡೆ ಇವತ್ತು ವಿಶ್ವ ಪವನಶಕ್ತಿ ದಿನ ಅಂತ ಹೇಳಿದ್ದೆ, ಅದರ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳೋಣ. ಪವನಶಕ್ತಿಯ ಬಗ್ಗೆ ಜಾಗೃತಿಯನ್ನ ಮೂಡಿಸೋದು ಪವನಶಕ್ತಿ ದಿನದ ಒಂದು ಉದ್ದೇಶ ಆಗಿದೆ. ಪವನಶಕ್ತಿಯ ಪ್ರಾಮುಖ್ಯತೆ, ಹಾಗೆಯೇ ಶುದ್ಧ ಮತ್ತು ಸುಸ್ಥಿರ ಶಕ್ತಿಯ ಮೂಲವಾಗಿ ಅದರ ಸಾಮರ್ಥ್ಯವನ್ನ ಪ್ರದರ್ಶಿಸೋದು, ಹಾಗೆಯೇ ಜಾಗತಿಕ ಹವಾಮಾನ ಒಂದು ಗುರಿಯನ್ನು ಸಾಧಿಸೋದು, ಅದರ ಪಾತ್ರ ಜಾಗೃತ ಪವನಶಕ್ತಿಯ ಕುರಿತು ಜಾಗೃತಿಯನ್ನು ಮೂಡಿಸೋದು ಈ ದಿನದ ಒಂದು ಉದ್ದೇಶ ಆಗಿದೆ. ಹಾಗೆಯೇ ಈ ವರ್ಷದ 2026 ವಿಶ್ವ ಪವನಶಕ್ತಿ ದಿನದ ಒಂದು ವಾಕ್ಯ ಅಂತಂದರೆ, ನಮ್ಮ ಗಾಳಿ ನಮ್ಮ ಸಮುದಾಯ ಅನ್ನೋದು ಇಂದಿನ ವಿಶೇಷತೆ, ಇದರ ಒಂದು ಘೋಷವಾಕ್ಯ ಅಂತ ಹೇಳ್ಬೋದು. ಇವತ್ತು ವಿಶ್ವ ಪವನಶಕ್ತಿ ದಿನ, ಪವನಶಕ್ತಿಯನ್ನು ನಾವು ಹೆಚ್ಚಾಗಿ ಬಳಸೋಣ ಅಂತ ಹೇಳ್ತಾ ಮುಂದಿನ ಗೀತೆಯನ್ನು ಕೇಳೋಣ. ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿ ಅವರ ಸ್ವರಗಳಲ್ಲಿ ತೇರೆ ಘರ್ ಕೆ ಸಾಮನೆ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಹಜರತ್ ಜೈಪುರಿ, ಸಂಗೀತ ನಿರ್ದೇಶನ ಮಾಡಿದ್ದಾರೆ ಎಸ್ ಡಿ ಬರ್ಮನ್.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಕೆಳಗಡೆ ಇವತ್ತು ಕೆ ಹೆಬ್ಬಾರ್ ಅವರ ಜನ್ಮದಿನ. ಕೆ ಹೆಬ್ಬಾರ್ ಅಂತಂದರೆ ಅವರ ಪೂರ್ಣ ಹೆಸರು ಕಟ್ಟಿಂಗೇರಿ ಕೃಷ್ಣ ಹೆಬ್ಬಾರ್ ಅಂಥೇಳಿ. ಅವರು ಕೆ ಹೆಬ್ಬಾರ್ ಅಂತಲೇ ಖ್ಯಾತರಾದಂಥವರು. ಇವರು ಪ್ರಸಿದ್ಧ ಚಿತ್ರಕಲಾವಿದರು. 1911 ಜೂನ್ 15 ಉಡುಪಿ ಜಿಲ್ಲೆಯಲ್ಲಿ ಜನಿಸ್ತಾರೆ. ಇವರಿಗೆ ಚಿಕ್ಕಂದಿನಿಂದಲೂ ಚಿತ್ರಕಲೆಯಲ್ಲಿ ಬಹಳ ಆಸಕ್ತಿ. ಮುಂಬೈನ JJ ಸ್ಕೂಲ್ ಆಫ್ ಆರ್ಟ್ಸ್ನಲ್ಲಿ ಇವರು ತಮ್ಮ ಒಂದು ವ್ಯಾಸಂಗವನ್ನು ಮಾಡ್ತಾರೆ. ಇವರ ಒಂದು ಚಿತ್ರಕಲಾ ಸೇವೆಗಾಗಿ ಭಾರತ ಸರ್ಕಾರ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಗಳನ್ನು ಕೂಡ ನೀಡಿದೆ. ಹಾಗೆಯೇ ದಿ ಮುಂಬೈ ಆರ್ಟ್ ಸೊಸೈಟಿ ಪ್ರಶಸ್ತಿ, ಮುಂಬೈ ಸ್ಟೇಟ್ ಪ್ರಶಸ್ತಿ, ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ, ವರ್ಣಶಿಲ್ಪಿ ಕೆ ವೆಂಕಟಪ್ಪ ಪ್ರಶಸ್ತಿ ಕೂಡ ಇವರು ಪಡೆದುಕೊಂಡಿದ್ದಾರೆ. ಹಾಗೆಯೇ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಹಾಗೆಯೇ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಸಹ ಕೆ ಹೆಬ್ಬಾರ್ ಅವರಿಗೆ, ಅಂದರೆ ಕಟ್ಟಿಂಗೆರೆ ಕೃಷ್ಣ ಹೆಬ್ಬಾರ್ ಅವರಿಗೆ ದೊರಕಿದೆ. ಸ್ನೇಹಿತರೆ, ಇಂದು ಅವರ ಜನ್ಮದಿನ. ಅವರ ಒಂದು ಚಿತ್ರಕಲಾ ಸೇವೆಯನ್ನು ನಾವು ಕೂಡ ಆಸ್ವಾದಿಸ್ತಾ ಒಂದಿನ ಗೀತೆಯನ್ನು ಕೇಳೋಣ. SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಮತ್ತು ಸಂಗಡಿಗರ ಸ್ವರದಲ್ಲಿ ರಣಧೀರ ಚಿತ್ರದ ಗೀತೆಯನ್ನು ಬರೆದು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಹಂಸಲೇಖ. ಯಾರೇ ನೀನು

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ. ಸಮಯ ಆಗಿದೆ 9:22:25. ಕೆಳಗಡೆ ಇವತ್ತಿನ ದಿನದ ವಿಶೇಷತೆಯನ್ನು ನೋಡೋದಾದ್ರೆ, ಇವತ್ತು ಲಕ್ಷ್ಮೀ ನಾರಾಯಣ್ ಮಿತ್ತಲ್ ಅಂದರೆ ಲಕ್ಷ್ಮೀ ಮಿತ್ತಲ್ ಅವರ ಜನ್ಮದಿನ. ಭಾರತೀಯ ಉದ್ಯಮಿ, ಸಾಗರೋತ್ತರ ಭಾರತೀಯ ಅನಿವಾಸಿ, ಭಾರತೀಯ ಜಾಗತಿಕ ಸಲಹಾ ಪರಿಷತ್ನ ಸದಸ್ಯರಾಗಿರ್ತಾರೆ ಲಕ್ಷ್ಮೀ ಮಿತ್ತಲ್ ಅವರು. ಅವರು ಬಿಲಿನಿಯರ್ ಅಂದರೆ ಅತ್ಯಂತ ಶ್ರೀಮಂತ ಉದ್ಯಮಿಗಳಲ್ಲಿ, ಶ್ರೀಮಂತ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ ಲಕ್ಷ್ಮೀ ಮಿತ್ತಲ್ ಅವರು. ರಾಜಸ್ಥಾನದ ಚೂರು ಜಿಲ್ಲೆಯ ಮೋಹನ್ ಲಾಲ್ ಮಿತ್ತಲ್ ಅವರ ಪುತ್ರ, ಉಕ್ಕು ಉದ್ಯಮಿಯಾಗಿರ್ತಾರೆ ಅವರ ತಂದೆ. ಲಕ್ಷ್ಮೀ ಮಿತ್ತಲ್ ಕೂಡ ಉಕ್ಕು ಉದ್ಯಮವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. 2010 ಅವರಿಗೆ ಯುರೋಪಿನ ಅತಿ ಶ್ರೀಮಂತ ವ್ಯಕ್ತಿ ಹಾಗೂ ವಿಶ್ವದ ಅತಿ ಶ್ರೀಮಂತ ವ್ಯಕ್ತಿ ಎಂಬ ಒಂದು ಹೆಗ್ಗಳಿಕೆ ಅವರದಾಗಿರುತ್ತೆ. ಲಕ್ಷ್ಮೀ ಮಿತ್ತಲ್ ಅವರ ಜನ್ಮದಿನ ಇಂದು, ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ. ಹಾಗೆಯೇ ಇವತ್ತು ಅಣ್ಣಾ ಹಜಾರೆ ಅವರ ಜನ್ಮದಿನ ಕೂಡ ಹೌದು. ಡಾಕ್ಟರ್ ಕಿಶನ್ ಬಾಬುರಾವ್ ಹಜಾರೆ ಅನ್ನೋದು ಅವರ ಪೂರ್ಣ ಹೆಸರು, ಆದರೆ ಅವರು ಖ್ಯಾತರಾಗಿದ್ದು ಅಣ್ಣಾ ಹಜಾರೆ ಅಂತ ಹೇಳಿಬಿಟ್ಟು. 1938 ಮಹಾರಾಷ್ಟ್ರದಲ್ಲಿ ಇವರು ಜನಿಸ್ತಾರೆ. ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ಇವರು ತೊಡಗಿಕೊಂಡಿರ್ತಾರೆ. ಇವರ ಸಾಮಾಜಿಕ ಕಾರ್ಯಗಳನ್ನು ನೋಡಿ ಭಾರತ ಸರ್ಕಾರ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು

1992ರಲ್ಲಿ ಕೊಡುತ್ತೆ. ಹಾಗೆಯೇ ಪದ್ಮಶ್ರೀ ಪ್ರಶಸ್ತಿಯನ್ನು, ಹಾಗೆಯೇ ರಾಜೀವ್ ಗಾಂಧಿ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿಯನ್ನು ಕೂಡ ಇವರಿಗೆ ಕೊಡಲಾಗಿರುತ್ತೆ. ಆದರೆ ಅವರು ಕೆಲವು ಕಾರಣಗಳಿಂದ ಅದನ್ನು ಹಿಂದಿರುಗಿಸಿರ್ತಾರೆ ಅಂತ ಹೇಳಿ ಕೂಡ ತಿಳಿದು ಬರುತ್ತೆ. ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಸಾಮಾಜಿಕ ಕಾರ್ಯಕರ್ತರಾದ ಅಣ್ಣಾ ಹಜಾರೆಯವರ ಜನ್ಮದಿನ, ಅವರ ಜನ್ಮದಿನವನ್ನು ನಾವು ಕೂಡ ನೆನಪು ಮಾಡಿಕೊಳ್ತಾ ಮುಂದಿನ ಗೀತೆಯನ್ನು ಕೇಳೋಣ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಕಯಾಮತ್ ಸೇ ಕಯಾಮತ್ ತಕ್ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಮಜರೂರ್, ಹಾಡಿದ್ದಾರೆ ಉದಿತ್ ನಾರಾಯಣ್, ಹಾಗೂ ಅಲ್ಕಾ ಯಾಜ್ಞಿಕ್, ಸಂಗೀತ ನಿರ್ದೇಶನ ಮಾಡಿದ್ದಾರೆ ಆನಂದ್ ಮಿಲಿಂದ್.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಹಾಗೆಯೇ ದಿನದ ವಿಶೇಷತೆಯನ್ನು ಕೂಡ ತಿಳ್ಕೊಳ್ತಾ ಇದ್ದೀವಿ. ಇವತ್ತು ಮತ್ತೊಂದು ವಿಶೇಷತೆ ಅಂದರೆ ಇವತ್ತು ಚಿತ್ರ ಸಾಹಿತಿ ಹಾಗೆಯೇ ಚಿತ್ರ ನಿರ್ದೇಶಕರಾದಂಥ ಗೀತಾಪ್ರಿಯ ಅವರ ಜನ್ಮದಿನ. ಗೀತಾಪ್ರಿಯ ಅವರು 1931 ಜೂನ್ 15 ಜನಿಸ್ತಾರೆ. ಇವರು ಗೀತಾ ರಚನೆಕಾರರಾಗಿ ಚಿತ್ರರಂಗವನ್ನು ಪ್ರವೇಶಿಸ್ತಾರೆ. ಇವರ ಮೂಲ ಹೆಸರು ಲಕ್ಷ್ಮಣ್ ರಾವ್ ಮೋಹಿತೆ ಅಂತೇಳಿ. 40 ಚಿತ್ರಗಳನ್ನು ಇವರು ನಿರ್ದೇಶನ ಮಾಡಿದ್ದಾರೆ. ಹಾಗೆಯೇ 250 ಚಿತ್ರಗಳಿಗೆ ಇವರು ಗೀತೆಗಳನ್ನು ಬರೆದಿದ್ದಾರೆ. 1954 ತೆರೆ ಕಂಡಂಥ ಶ್ರೀರಾಮ ಪೂಜಾ ಅನ್ನೋವಂಥ ಚಿತ್ರಕ್ಕೆ ಗೀತೆಯನ್ನು ಬರೆಯೋದರ ಮೂಲಕ ಚಿತ್ರರಂಗವನ್ನು ಇವರು ಪ್ರವೇಶ ಮಾಡಿಕೊಳ್ತಾರೆ. ಗೀತಾಪ್ರಿಯ ಅನ್ನೋವಂಥ ಹೆಸರನ್ನು ಇವರಿಗೆ ನೀಡಿದ್ದು ವಿಜಯ ಭಾಸ್ಕರ್ ಅವರು. ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್ ಅವರು ಗೀತಾಪ್ರಿಯ ಅಂಥೇಳಿ ಇವರಿಗೆ ಹೆಸರನ್ನು ಕೊಡ್ತಾರೆ. ಇವರು ಹಲವಾರು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ. ಹಾಗೆಯೇ ಭಾಗ್ಯಚಕ್ರ, ಶ್ರೀರಾಮಾಂಜನೇಯ ಯುದ್ಧ, ಮಣ್ಣಿನ ಮಗ, ಯಾವ ಜನ್ಮದ ಮೈತ್ರಿ, ಬೆಸುಗೆ, ಹೊಂಬಿಸಿಲು, ಶ್ರಾವಣ ಸಂಭ್ರಮ, ಕಾಡಿನ ರಹಸ್ಯ ಈ ಚಿತ್ರಗಳನ್ನು ಇವರು ನಿರ್ದೇಶನ ಮಾಡಿರ್ತಾರೆ. ಇಂದು ಗೀತಾಪ್ರಿಯ ಅವರ ಜನ್ಮದಿನ. 2016 ಜನವರಿ 17 ಅವರು ನಮ್ಮನ್ನೆಲ್ಲ ಅಗಲ್ತಾರೆ. ಅವರ ಒಂದು ಚಿತ್ರಗೀತೆಗಳನ್ನು ನಾವು ಕೂಡ ಕೇಳ್ತಾ ಬೆಳೆದಿದ್ದೇವೆ. ಇನ್ನು ಮುಂದೆ ಕೂಡ ಅವರ ಗೀತೆಗಳನ್ನು ನಾವು ಕೇಳ್ತಾ ಮುಂದುವರಿಯೋಣ ಅಂತ ಹೇಳ್ತಾ ಇಂದಿನ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ FM ಸಖಿ ಮೀನಾ ಎನ್.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್.
2: ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಆತ್ಮೀಯವಾದ ಶುಭೋದಯ ಸುಪ್ರಭಾತವನ್ನ ತಿಳಿಸ್ತಾ ಪಕ್ಷಿ ಪ್ರಪಂಚ ಕಾರ್ಯಕ್ರಮದ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ. ನಾವು ಇಂದು ನಮ್ಮಲ್ಲಿ ಒಂದು ವಿಶೇಷವಾದ ಪಕ್ಷಿ, ಅರಣ್ಯದ ವೈದ್ಯ ಅಂತ ಕರೆಯುವಂತಹ, ಡಾಕ್ಟರ್ ಆಫ್ ಎ ಫಾರೆಸ್ಟ್ ಅಂತ ಕರೆಯುವಂತಹ ಒಂದು ವಿಶೇಷವಾದ ಪಕ್ಷಿಯ ಬಗ್ಗೆ ತಿಳಿದುಕೊಳ್ಳೋಣ. ಆ ಪಕ್ಷಿಯೇ ಬೇರಾವುದು ಅಲ್ಲ, ಮರಕುಟಿಗ ಅಥವಾ ವುಡ್ ಪೆಕರ್. ಇಂದು ನಾವು ತಿಳಿದುಕೊಳ್ಳೋದಕ್ಕೆ ಹೊರಟಿರುವಂತಹ ಪಕ್ಷಿ ಹಳದಿ ಬೆನ್ನಿನ ಮರಕುಟಿಗ ಅಥವಾ ಗೋಲ್ಡನ್ ಬ್ಯಾಕ್ಡ್ ವುಡ್ ಪೆಕರ್ ಅಥವಾ ಫ್ಲೇಮ್ ಬ್ಯಾಕ್ಡ್ ವುಡ್ ಪೆಕರ್ ಎಂಬೆಲ್ಲ ಹೆಸರುಗಳಿಂದ ಗುರುತಿಸಬಹುದು. ವೈಜ್ಞಾನಿಕವಾಗಿ ಇದರ ಹೆಸರು ಡಿನೋಪಿಯಂ ಬೆಂಗಾಲೆನ್ಸಿಸ್. ನೀವು ಈ ಹಳದಿ ಬೆನ್ನಿನ ಅಥವಾ ಚಿನ್ನದಂತಹ ಬಣ್ಣ ಹೊಂದಿರುವಂತಹ ಬೆನ್ನಿನ ಮರಕುಟಿಗವನ್ನು ಭಾರತದ ನಗರಗಳ ಪ್ರದೇಶದ ಅಥವಾ ನಗರದ ಅಂಚಿನಲ್ಲಿ ಕಂಡುಬರುವಂತಹ ಕೆಲವೇ ಮರಕುಟಿಕೆಗಳಲ್ಲಿ ಒಂದು. ಬೇರೆಲ್ಲ ಮರಕುಟಿಕೆಗಳನ್ನು ನೋಡಬೇಕು ಅಂದರೆ ನೀವು ಕಾಡಿಗೆ ಹೋಗಬೇಕು. ಆದರೆ ಈ ನಮ್ಮ ಹಳದಿ ಬೆನ್ನಿನ ಮರಕುಟಿಕವನ್ನು ನಗರದ ಅಂಚಿನಲ್ಲಿರುವಂತಹ ಕಾಡುಗಳು, ತೋಟಗಳು, ಒಣಗಿರುವಂತಹ ಬಲವಾದಂತಹ ಮರಗಳ ಸಾಲಿನಲ್ಲಿ ನೀವು ಸುಲಭವಾಗಿ ಅದು ಮಾಡುವಂತಹ ಶಬ್ದದಿಂದ ಗುರುತಿಸಬಹುದು. ಇದರ ಆಕಾರ ಮತ್ತು ಬಣ್ಣ ಹೆಸರಿನಲ್ಲೇ ಇರೋ ಹಾಗೆ ಹೊಂಬಣ್ಣದ ಬೆನ್ನಿನ ಮೈನಾಗಾತ್ರದ ಹಕ್ಕಿ, ತಲೆಯ ಮೇಲೆ ಹೊಳೆಯುವಂತಹ ಕೆಂಪು ಜುಟ್ಟು ಮತ್ತು ರೆಕ್ಕೆಯ ಕೆಳಭಾಗದಲ್ಲಿ ಕುತ್ತಿಗೆ ಬಾಲದ ಪುಕ್ಕಗಳು ಕಪ್ಪಾಗಿರುತ್ತೆ. ಕಣ್ಣಿನ ಭಾಗದಲ್ಲಿ ಎರಡು ಬೂದು ಬಣ್ಣದ ಅಗಲವಾದ ರೇಖೆ ಕಣ್ಣಿನಿಂದ ಹೊರಟು ಹೊಟ್ಟೆಯ ಭಾಗದಲ್ಲಿ ಬಂದು ಸೇರುತ್ತವೆ. ತಲೆಯ ಮೇಲಿರುವಂತಹ ಕೆಂಪು ಜುಟ್ಟು ವಯಸ್ಕ ಗಂಡು ಹಕ್ಕಿಗೆ ಮಾತ್ರ ಇರುತ್ತೆ. ಹೆಣ್ಣು ಮತ್ತು ಮರಿ ಹಕ್ಕಿಗಳಿಗೆ ಈ ರೀತಿಯ ಕೆಂಪು ಜುಟ್ಟು ಇರೋದಿಲ್ಲ. ಅದರ ಬದಲಾಗಿ ಕಪ್ಪು ಬಣ್ಣದ ಬಿಳಿ ಚುಕ್ಕೆಗಳಿರುವಂತಹ ಜುಟ್ಟಿನ ಶಿಖರ ಹೆಣ್ಣು ಹಕ್ಕಿಗೆ ಇರುತ್ತೆ. ಸಣ್ಣ ಮರಿಗಳು ಹೆಣ್ಣು ಹಕ್ಕಿಯಂತೆಯೇ ಮಂದವಾಗಿ ಮಬ್ಬಾಗಿ ಇದರ ಶಿಖರ ಅಥವಾ ಜುಟ್ಟು ಕಾಣುತ್ತೆ. ಹಾರುವಾಗ ಈ ಹಕ್ಕಿಯನ್ನು ನೋಡೋದೇ ಎಂತ ಒಂದು ಸುಂದರವಾದ ಕ್ಷಣ ಅಂತ ಹೇಳಬಹುದು. ತಲೆ ಮತ್ತು ಬೆನ್ನಿನ ಕೆಳಭಾಗ ಅಚ್ಚ ಕೆಂಪಾಗಿರುವಂತಹ ಈ ರೈ ಹಕ್ಕಿ, ರೆಕ್ಕೆಯ ಮಧ್ಯಭಾಗ ಪುಕ್ಕಗಳು ಹೊಳೆಯುವಂತಹ ಚಿನ್ನದ ಬಣ್ಣದಲ್ಲಿ, ರೆಕ್ಕೆಯ ಎರಡೂ ಬದಿಯ ಪುಕ್ಕಗಳು ಬೂದು ಬಣ್ಣದಲ್ಲಿ ಇದ್ದು ಆ ಬೂದು ಬಣ್ಣದ ಮೇಲೆ ಸಾಲು ಸಾಲು ಬಿಳಿ ಚುಕ್ಕೆಗಳನ್ನು ನೋಡಬಹುದು. ನೀವು ಎಷ್ಟು ಮುದ್ದಾಗಿ ಕಾಣುತ್ತೆ ನೋಡೋದಕ್ಕೆ ಅಂದ್ರೆ, ನೀವು ಹಾರುವಾಗ ಒಂದ್ಸರಿ ಈ ಪಕ್ಷಿಯನ್ನು ನೋಡಿದ್ರೆ ಇಂಥ ಪಕ್ಷಿಯನ್ನು ನಾವು ಇವತ್ತಿನವರೆಗೂ ನೋಡಿಲ್ವಲ್ಲ ಅಂತ ಅನ್ಸುತ್ತೆ. ಅಷ್ಟು ತುಂಬಾ ಸುಂದರವಾಗಿರುವಂತಹ ವರ್ಣ ವಿನ್ಯಾಸವ ಪ್ರಕೃತಿ ಈ ಪಕ್ಷಿಗೆ ನೀಡಿದೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಈ ಪಕ್ಷಿ ಕೂಗುವಂಥದ್ದು ವಿಶೇಷವಾಗಿ ಗಹಗಹಿಸಿ ನಗೆಯುವಂತಹ ಒಂದು ಕೂಗನ್ನ ಹೊಡಿಸುತ್ತೆ. ಟ್ರಿ ಟ್ರಿ ಟಿ ಟಿ ಟಿ ಅನ್ನುವಂತ

ಕೇಳಿದ್ರಲ್ಲ, ಯಾವ ರೀತಿ ಈ ಪಕ್ಷಿ ಕೂಗುತ್ತೆ ಅನ್ನೋದನ್ನ ಗಮನಿಸಿದ್ರಿ ಅಲ್ವಾ? ಈ ಪಕ್ಷಿಯ ಆಹಾರ ಅಂತ ಹುಡುಕ್ತಾ ಹೋದ್ರೆ ಇದೊಂದು ಕೀಟಾಹಾರಿ ಅಥವಾ ಇನ್ಸೆಕ್ಟಿವೋರಸ್ ಅಂತ ಕರಿಬಹುದು. ತನ್ನ ಬಲವಾದ ಕೊಕ್ಕಿನಿಂದ ಮರದ ತೊಗಟೆಯ ಮೇಲ್ಮೈಯಲ್ಲಿ ರಂಧ್ರವನ್ನ ಮಾಡಿ ಅಥವಾ ತೂತವನ್ನ ಕೊರೆದು ಮರವನ್ನ ಕೊರೆಯುವಂತಹ ಜೀರುಂಡೆಯ ಲಾರ್ವಾಗಳನ್ನ, ಕಂಬಳಿ ಹುಳಗಳು ಅಥವಾ ಚುಂಗುಳಗಳನ್ನ, ಇರುವೆಗಳು, ಗೆದ್ದಲ ಹುಳಗಳು, ಮರಹೇನು, ಚಕ್ಕಲಿ ಹುಳ, ಅಷ್ಟಪದಿಗಳಾಗಿರುವಂತಹ ಝರಿ ಮುಂತಾದವುಗಳನ್ನ ಹಿಡಿದು ತಿನ್ನುತ್ತೆ. ಇದಷ್ಟೇ ಅಲ್ಲದೆ ಸಾಂದರ್ಭಿಕವಾಗಿ ಪಪ್ಪಾಯ, ಅಂಜೂರ, ಬೆಟ್ಟದನಲ್ಲಿ ಹಣ್ಣುಗಳನ್ನು ಕೂಡ ತಿನ್ನುತ್ತೆ. ಕೆಲವು ಹೂಗಳ ಮಕರಂದವನ್ನು ಕೂಡ ಸೇವಿಸುತ್ತೆ. ಕಾಡುಗಳಲ್ಲಿ ಹಳೆಯ ಒಣಗಿದ ಮರಗಳನ್ನ ಕುಕ್ಕಿ ಗೆದ್ದಲು ಮತ್ತು ಕಾಂಡ ಕೊರೆಯುವ ಹುಳಗಳನ್ನ ತಮ್ಮ ಉದ್ದವಾದ ನೀಳ ನಾಲಿಗೆಯ ಸಹಾಯದಿಂದ ಹಿಡಿದು ತಿನ್ನುತ್ತೆ. ಎಷ್ಟು ವಿಶೇಷ ಅಂದ್ರೆ, ನಿಮ್ಗೆ ಈ ಒಂದು ಮರವನ್ನ ಕೊರೆಯುವಂತಹ ಸಂದರ್ಭದಲ್ಲಿ ಆಶ್ಚರ್ಯ ಅನ್ಸತ್ ಹೇಗೆ ಅಂದ್ರೆ, ನಾವೆಲ್ಲ ಈ ಪಕ್ಷಿ ಮರವನ್ನ ಕೊರಿಬೇಕಾದ್ರೆ, ಕುಟ್ಟಬೇಕಾದ್ರೆ ಅದರ ಕೊಕ್ಕು ಎಷ್ಟು ಉದ್ದ ಇದೆ ಅಂತ ನೀವು ಗಮನಿಸಿರ್ತೀರೋ, ಕೊಕ್ಕಿನ 4 ಪಟ್ಟು ಹೆಚ್ಚು ಉದ್ದ ಅದರ ನಾಲಿಗೆ ಇರುತ್ತೆ. ಹೇಗಿರುತ್ತೆ ಅಂದ್ರೆ, ಒಂದು ದಾರದುಂಡೆಗೆ ದಾರವನ್ನು ಸುತ್ತಿ ಇಟ್ಟಾಗ ಹೇಗಿರುತ್ತೆ, ಅದು ಬೇಕು ಅಂದಾಗ ನಾಲ್ಗೆಯನ್ನು ಉದ್ದ ಮಾಡಿ ಮತ್ತೆ ವಾಪಸ್ ಎಲಾಸ್ಟಿಕ್ ದಾರ ಹೇಗೆ ವಾಪಸ್ ಸುತ್ತಕೊಳ್ಳುತ್ತಲ್ಲ, ಅದೇ ರೀತಿಯ ವ್ಯವಸ್ಥೆ ಇದರ ನಾಲಿಗೆ ಮತ್ತು ತಲೆಯಲ್ಲಿರುವಂತಹ ಒಂದು ಭಾಗಕ್ಕಿದೆ. ನಾಲಿಗೆ ಬೇಕು ಅಂದಾಗ ಉದ್ದ ಆಗುತ್ತೆ, ಮತ್ತೆ ವಾಪಸ್ ಒಳಗಡೆ ಹೇಳ್ಕೊಂಡಾಗ ನೇರವಾಗಿ ಹೋಗಿ ಸುತ್ತಕೊಳ್ಳುತ್ತೆ. ಈ ರೀತಿ ವಿಶೇಷವಾದ ನಾಲಿಗೆಯ ವ್ಯವಸ್ಥೆ ನಮ್ಮ ಎಲ್ಲಾ ಮರಕುಟುಕಗಳಿಗೂ ಇದೆ. ಹಾಗಾಗಿ ಕೊಕ್ಕು ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹೋಗುತ್ತೆ. ಅದರಿಂದ ಮುಂದಕ್ಕೆ ತನ್ನ ನಾಲಿಗೆಯನ್ನು ಹಾಕಿ ಅಲ್ಲಿರುವಂತಹ ಕೀಟಗಳನ್ನು ಹಿಡಿದು ತಿನ್ನುವಂತ ಕೆಲಸವನ್ನ ಈ ನಮ್ಮ ಮರಕುಟಿಕ ಪಕ್ಷಿ ಮಾಡುತ್ತೆ. ಮರ ಹತ್ತುವಾಗ ತಮ್ಮ ಬಲವಾದ ರೆಕ್ಕೆಗಳ ಆಧಾರದ ಮೇಲೆ ಕುಪ್ಪಳಿಸಿ ಕುಪ್ಪಳಿಸಿ ಹತ್ತುತ್ತೆ. ಮರದಲ್ಲಿ ಡಮ ಡಮ ಡಮ ಡಮ ಶಬ್ದ ಮಾಡುತ್ತಾ ಅಸಾಧ್ಯ ವೇಗದಲ್ಲಿ ಕೊಕ್ಕಿನಿಂದ ಮರದ ಮೇಲ್ಮೆಯನ್ನು ಕುಟುಕಿ ರಂಧ್ರವನ್ನ ಕೊರೆಯುತ್ತೆ. ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, ಯಾವತ್ತಾರು ಒಂದ್ ದಿವಸ ಓಡಾಡಬೇಕಾದ್ರೆ ಗೋಡೆಗೋ ಅಥವಾ ಮೇಲ್ಗಡೆ ಇರುವಂತಹ ಬಾಗಿಲಿನ ಚೌಕಟ್ಟಿಗೋ ತಲೆ ತಾಗಿ ತಲೆಗೆ ನಮ್ಗೆ ಒಂದ್ಸರಿ ಪೆಟ್ಟಾಗತ್ತೆ. ಒಂದು ಸರಿ ತಲೆಗೆ ನಮ್ಗೆ ಪೆಟ್ಟಾದಾಗ್ಲೇ ಸುಧಾರಿಸ್ಕೊಳ್ಳೋಕೆ ಸುಮಾರು 1.5 ನಿಮಿಷ ಸಮಯ ಬೇಕು. ನೀವು ಯೋಚಿಸಿ, ಈ ಪಕ್ಷಿ ಹಳದಿ ಬೆನ್ನಿನ ಮರಕುಟಿಗ 1 ನಿಮಿಷಕ್ಕೆ 48 ರಿಂದ 62 ಬಾರಿ ಕೊಟ್ಟತ್ತೆ. ಅದು ಮಿಲನ ಸಮಯದಲ್ಲಿ ಇನ್ನೂ ಹೆಚ್ಚು ಕೂಡ ಆಗಬಹುದು. ಹಾಗಿದ್ರೆ ಇಷ್ಟೆಲ್ಲ ಬಾರಿ ಕುಟ್ಟಬೇಕಾದ್ರೆ ಅದರ ತಲೆಗೇನು ಪೆಟ್ಟಾಗೋದಿಲ್ವಾ? ನಾವು ಒಂದ್ಸರಿ ಗೋಡೆಗೆ ತಲೆ ಡಿಕ್ಕಿ ಹೊಡ್ಸ್ಕೊಂಡ್ರೆ ನಮ್ಗೆ ತಲೆನೋವು ತಡೆಯೋದಕ್ಕಾಗೋದಿಲ್ಲ. ತಲೆಯೆಲ್ಲ ಒಂಥರ ಜುಮ್ ಅನ್ನಿಸ್ತಾ ಇರತ್ತೆ, ತಲೆಯೆಲ್ಲ ನೋವಾಗ್ತಾ ಇರತ್ತೆ. ಈ ಪಕ್ಷಿ ಇಷ್ಟೊಂದ್ಸರಿ ಕುಟ್ಟಿದ್ರು ಏನೋ ಆಗಲ್ಲ ಅಂದ್ರೆ, ಪ್ರಕೃತಿ ಒಂದು ವಿಶೇಷವಾದ ಶಕ್ತಿಯನ್ನ ಈ ಮರಕುಟಿಕ ಪಕ್ಷಿಯ ತಲೆಗೆ ಕೊಟ್ಟಿದೆ. ಹೇಗೆ ನಮ್ಮ ವಾಹನಗಳಲ್ಲಿ ಸಸ್ಪೆನ್ಷನ್ ಅಂತ ಏನ್ ಕರಿತೀವಿ, ಯಾವ್ದಾದ್ರೂ ಗುಂಡಿ ಸಿಕ್ಕಾಗ ಅದನ್ನ ದಾಟಿ ಹೋಗ್ತೀವಿ, ಅದ್ ಗುಂಡಿ ಗಾಡಿ ಇಳಿಸಿದ್ರು ಕೂಡ ನಮ್ಮ ವಾಹನಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದೇ ರೀತಿಯ ಸಸ್ಪೆನ್ಷನ್ ನ ವ್ಯವಸ್ಥೆಯನ್ನ ನಮ್ಮ ಈ ಮರಕುಟಿಕ ಪಕ್ಷಿಗಳ ತಲೆಯಲ್ಲಿ ಈ ಪ್ರಕೃತಿ ಅಥವಾ ನಿಸರ್ಗ ನೀಡಿದೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಹಾಗಾಗಿ ಅದ್ ಎಷ್ಟೇ ಸರಿ ಕುಟ್ಟಿದ್ರು ಕೂಡ ಅದರ ಮೆದುಳಿಗೆ ಯಾವುದೇ ರೀತಿಯ ಅಪಾಯ ಇರೋದಿಲ್ಲ. ಈ ರೀತಿ ವಿಶೇಷವಾದಂತಹ ಶಕ್ತಿಯನ್ನ ನಮ್ಮ ಮರಕುಟಿಕ ಪಕ್ಷಿಗೆ ಮಾತ್ರ ಇದೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಹಾಗೆ ಅದಕ್ಕೆ ಒಂದು ವಿಶೇಷವಾದಂತಹ ವ್ಯವಸ್ಥೆಯು ಕೂಡ ಇದೆ. ಅದನ್ನ ನಾಲಿಗೆ ಮತ್ತೆ ಈ ಒಂದು ತಲೆಯ ವ್ಯವಸ್ಥೆ, ಮೆದುಳಿನ ರಚನೆ ಇದೆಯಲ್ಲ, ಸಂಪೂರ್ಣ ಬೇರೆ ಪಕ್ಷಿಗಳಿಗೆ ಹೋಲಿಸಿದ್ರೆ ತುಂಬಾ ವಿಶೇಷವಾದ ರೀತಿಯಲ್ಲಿ ನಿರ್ಮಾಣವಾಗಿದೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಈ ನಮ್ಮ ಹಳದಿ ಬೆನ್ನಿನ ಮರಕುಟಿಗ ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ, ಬರ್ಮಾದೇವಗಳಲ್ಲಿ ಕಂಡುಬರುತ್ತೆ. ಮಾರ್ಚ್ ನಿಂದ ಆಗಸ್ಟ್ ವರೆಗೂ ಮರದ ಪೊಟ್ರೆಗಳಲ್ಲಿ ಕೊರೆದು ಗೂಡನ್ನ ನಿರ್ಮಿಸುತ್ತವೆ. ಇವುಗಳಿಗೆ ಒಂದು ವಿಶೇಷವಾದಂತಹ ಕಾಲಿನಲ್ಲಿ ಶಕ್ತಿ ಇದೆ, ಅದನ್ನ ಜೈಗೋಡಾಕ್ಟೈಲ್ ಅಂತ ಕರೀತಾರೆ. ಜೈಗೋಡಾಕ್ಟೈಲ್ ಪಾದಗಳು ಅಥವಾ ಲೆಗ್ಸ್ ಅಂತ ಕರಿತೀವಿ. ಈ ಜೈಗೋಡಾಕ್ಟೈಲ್ ಅಂತಂದ್ರೆ ಕಾಲಿನಲ್ಲಿ ಇರುವಂತಹ 2 ಬೆರಳುಗಳು ಮೇಲ್ಭಾಗಕ್ಕೆ ಅಥವಾ ಮುಂದಕ್ಕೆ, 2 ಬೆರಳುಗಳು ಹಿಂದಕ್ಕೆ ಅಥವಾ ಹಿಂಭಾಗಕ್ಕೆ ಇರುತ್ತೆ. ಹಾಗಾಗಿ ಮರವನ್ನ 90 ಡಿಗ್ರಿ ಆಂಗಲ್ ನಲ್ಲಿ ನಿಂತ್ಕೊಂಡು ಮರವನ್ನ ಕುಟ್ಟಬೇಕಾದಂತಹ ಸಂದರ್ಭದಲ್ಲಿ ಮರವನ್ನ ಹಿಡಿಯೋದಕ್ಕೆ ತುಂಬಾ ಅನುಕೂಲಕರವಾದಂತಹ ವ್ಯವಸ್ಥೆ ಇದಕ್ಕೆ ದೇಹದಿಂದನೇ ನಿರ್ಮಿತವಾಗಿ ಬಂದಿದೆ. ಹಾಗಾಗಿ ಮರಗಳನ್ನ ಹಿಡಿಯೋದಕ್ಕೆ ತುಂಬಾ ಅನುಕೂಲ ಈ ಪಕ್ಷಿಗೆ. ಅದಷ್ಟೇ ಅಲ್ಲದೆ ನಾವು ಮಳೆಗಾಲದಲ್ಲಿ ನೋಡಿದ್ರೆ ಈ ಒಂದು ವ್ಯತ್ಯಾಸವನ್ನ ಕಂಡುಹಿಡಿಯಬಹುದು. ಬೇರೆಲ್ಲ ಪಕ್ಷಿಗಳ ಪುಕ್ಕಗಳು ತೆಳ್ಳಗೆ ನೂಲಿನಂತೆ ಇರುತ್ತೆ, ನೀರು ಬಿದ್ದಾಗ ಅವು ಸಂಕುಚಿತವಾಗುತ್ತೆ, ಮತ್ತೆ ಬಿಸಿಲು ಬಂದಾಗ ಒಣಗಿದಂತಹ ಸಂದರ್ಭದಲ್ಲಿ ಅದು ವಿಕಸಿತವಾಗಿ ಹರಡುತ್ತೆ. ಆದ್ರೆ ನಮ್ಮ ಈ ಮರಕುಟಿಕಗಳಲ್ಲಿ ಹಾಗಾಗೋದಿಲ್ಲ. ಮರಕುಟಿಕಗಳ ರೆಕ್ಕೆ ಪುಕ್ಕಗಳು ತುಂಬಾ ಎಲ್ಲಾ ಪಕ್ಷಿಗಳಿಗಿಂತ ಬಲಿಷ್ಠವಾದವು ಅಂತ ಹೇಳಬಹುದು. ಯಾಕಂದ್ರೆ ಮಳೆ ಬಂದರೂ ಕೂಡ ಒದ್ದೆ ಆದ್ರೂ ಅವು

ಸಂಕುಚಿತವಾಗಿ ಮೆತ್ತಗಾಗಿ ಮಡಿಸ್ಕೊಳ್ಳೋದಿಲ್ಲ, ಅದನ್ನ ಒಣಗಿಸ್ಕೊಳ್ಬೇಕಾದಂತಹ ಪ್ರಮೇಯ ಬರುವುದಿಲ್ಲ. ಅದೇ ಬಿಸಿಲು ಬಂದಾಗಲೂ ಕೂಡ ಬಿಸಿಲಿಗೆ ತುಂಬಾ ಗರಿಗರಿಯಾಗಿ ಹರಡ್ಕೊಳ್ಳೋದಿಲ್ಲ. ಆ ರೀತಿಯ ವಿಶೇಷವಾದ ವ್ಯವಸ್ಥೆ ನಮ್ಮ ಮರಕುಟಿಕ ಪಕ್ಷಿಯ ರೆಕ್ಕೆ ಪುಕ್ಕಗಳಿದೆ. ಹಾಗಾಗಿ ಅದರ ಬಲದಿಂದನೇ, ಎರಡು ಕಾಲುಗಳಿಂದ ಏನು ಬಲವನ್ನು ಹಿಡ್ಕೊಂಡಿರುತ್ತೋ ಅದಷ್ಟೇ ಅಲ್ಲದೆ ಅದರ ಬಾಲದ ಪುಕ್ಕ ಕೂಡ ಮರಕ್ಕೆ ಒಂದು ಊರ್ಗೋಲಾಗಿ ನಿಂತ್ಕೊಂಡು ಮರವನ್ನ ಕುಟ್ಟುವಂತ ಕೆಲಸವನ್ನ ಮಾಡ್ತಾ ಇರುತ್ತೆ. ಈ ರೀತಿ ವಿಶೇಷವಾದಂತಹ ಶಕ್ತಿ ಇರೋದು ನಮ್ಮ ಮರಕುಟಿಕ ಪಕ್ಷಿಗೆ ಮಾತ್ರ, ಬೇರೆ ಯಾವುದೇ ಪಕ್ಷಿಗಳಿಗೆ ಈ ರೀತಿ ವಿಶೇಷವಾದ ವ್ಯವಸ್ಥೆ ಇರೋದಿಲ್ಲ. ಅದಕ್ಕಾಗಿ ಇದನ್ನ ಹೇಳೋದು ಡಾಕ್ಟರ್ ಆಫ್ ಫಾರೆಸ್ಟ್ ಅಂತ ಹೇಳ್ತೀವಿ. ಅದರ ವಿಶೇಷವನ್ನ ನಾನು ನಿಮಗೆ ಮತ್ತೆ ತಿಳಿಸ್ತೇನೆ. ಈ ಪಕ್ಷಿಯ ಕೊಕ್ಕುಗಳು ಕೂಡ ಅತ್ಯಂತ ಮೊನಚಾಗಿ ಚೂಪಾಗಿರುತ್ತೆ, ಹಾಗಾಗಿ ರಂಧ್ರವನ್ನ ಕೊರೆಯೋದಕ್ಕೆ ಅತ್ಯಂತ ಸಹಕಾರಿಯಾಗಿದೆ. ಒಂದ್ಸರಿಗೆ 3-4 ಮೊಟ್ಟೆಗಳನ್ನ ಮರಕುಟಿಕ ಪಕ್ಷಿ, ಹಳದಿ ಬೆನ್ನಿನ ಮರಕುಟಿಕ, ಇಡುತ್ತೆ. ಮೊಟ್ಟೆಗಳು ಹೊಳಪುಳ್ಳ ಬಿಳಿ ಬಣ್ಣವನ್ನ ಹೊಂದಿರುತ್ತೆ. 11-28 ದಿನಗಳವರೆಗೆ ಮೊಟ್ಟೆಗಳಿಗೆ ಗಂಡು ಮತ್ತೆ ಹೆಣ್ಣು ಪಕ್ಷಿ ಎರಡೂ ಕೂಡ ಒಂದಾದ ನಂತರ ಒಂದರಂತೆ ಕಾವನ್ನ ಕೊಡುತ್ತೆ. ಹಾಗೆ ಮೊಟ್ಟೆ ಹಿಡಿದು ಹೊರಗಡೆ ಬಂದಂತಹ ಮರಗಳಿಗೆ ಗುಡುಕು ಕೊಡೋದು, ಅವುಗಳ ಪಾಲನೆ ಪೋಷಣೆ ಹಾರುವುದನ್ನ ಕಲಿಸುವುದು ಸಹ ಈ ಎರಡೂ ಪಕ್ಷಿಗಳು ಸಮಾನವಾಗಿ ಜವಾಬ್ದಾರಿಯನ್ನ ತೆಗೆದುಕೊಳ್ಳುತ್ತೆ. ಈ ರೀತಿ ಮರಕುಟಿಕ ಪಕ್ಷಿ ಸಮಾನವಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡು ತನ್ನ ಎಲ್ಲಾ ಕೆಲಸಗಳನ್ನ ಸಮಾನವಾಗಿ ಹಂಚಿಕೊಳ್ಳುತ್ತೆ. ಪೊಟ್ಟರೆಗಳನ್ನ ಕೊರೆಯೋದ್ರಿಂದ ಹಿಡಿದು ಮರಿಗಳನ್ನ ಹಾರುವುದು ಕಲಿಸುವವರೆಗೂ ಕೂಡ ಒಂದು ವಿಶೇಷವಾದ ಪಕ್ಷಿ ಅಲ್ವಾ. ನಾನು ನಿಮ್ಗೆ ಹೇಳ್ದೆ ಆಗ್ಲೇ ಡಾಕ್ಟರ್ ಆಫ್ ಫಾರೆಸ್ಟ್ ಅಂತ ಕರೀತಾರೆ ಅಂತ. ನೀವೆಲ್ಲ ಈ ಮರಕುಟಿಕ ಪಕ್ಷಿಯನ್ನು ನೋಡಿದ್ರೆ ಬಲವಾದಂತಹ ಮರದ ಮೇಲೆ ಕೂತ್ಕೊಂಡು ಢಮ ಢಮ ಢಮ ಢಮ ಅಂತ ಕುಟ್ಟುವಂತಹ ಶಬ್ದದಿಂದ ಕುಟ್ತಾ ಇರತ್ತೆ, ನೀವೆಲ್ಲ ಕೇಳಿರ್ತೀರ ಇದನ್ನ. ಅದೇ ಈ ತರ ಶಬ್ದ ಮಾಡಬೇಕಾದ್ರೆ ಅದಕ್ಕೆ ಏನು ಉಪಯೋಗ? ಎರಡು ಸಂದರ್ಭದಲ್ಲಿ ಆ ತರ ಶಬ್ದವನ್ನ ಮಾಡುತ್ತೆ ಅಂತ ನಾವು ಅನ್ಕೊಳ್ತೀವಿ. ಒಂದು ಪೊಟರೆಯನ್ನ ಗೂಡನ್ನ ಕೊರಿಬೇಕಾದ್ರೆ ಅಥವಾ ಹುಳಗಳನ್ನ ಹಿಡಿದು ತಿನ್ಬೇಕಾದ್ರೆ ಅಂತ. ಅದಷ್ಟೇ ಅಲ್ಲದೆ ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ತನ್ನ ಶಬ್ದವನ್ನ ಹೊರಡಿಸಿ ಈ ಮರವನ್ನ ಕುಟ್ಟುವಂತಹ ಶಬ್ದದಿಂದ ಹಲವಾರು ರೀತಿಯ ಸೂಚನೆಗಳನ್ನ ಬೇರೆ ಪಕ್ಷಿಗಳಿಗೆ ತನ್ನ ಕುಟುಂಬಕ್ಕೆ ಕೊಡುವಂತಹ ಕೆಲಸ ಮಾಡುತ್ತೆ. ಈಗ ಒಂದು ಮರಕುಟುಕ ಪಕ್ಷಿ ಯಾವ ರೀತಿ ಕುಟ್ಟುವಂತಹ ಶಬ್ದ ಇದೆ ಅನ್ನೋದನ್ನ ಒಂದ್ಸರಿ ಕೇಳಿಸ್ಕೊಳ್ಳೋಣ. ಕೇಳಿಸ್ಕೊಂಡ್ರಲ್ಲ ಎಷ್ಟು ವಿಶೇಷವಾದಂತಹ ಶಬ್ದ, ಡಮ ಡಮ ಡಮ ಡಮ. ಈ ಶಬ್ದ ಇದೆಯಲ್ಲ, ಮಾಡುವಂತಹ ಪ್ರತಿ ಶಬ್ದವೂ ಕೂಡ ಬೇರೆ ಬೇರೆ ಅರ್ಥಗಳನ್ನೇ ಕೊಡುತ್ತೆ. ಬೆಳಗ್ಗೆ ಎದ್ದ ನಂತರ ಮರಕುಟಿಕ ಪಕ್ಷಿ ಬಂದು ಈ ಒಣಗಿರುವಂತಹ ಮರಕ್ಕೆ ಒಂದು ಜೋರಾದ ಶಬ್ದವನ್ನ ಮಾಡುತ್ತೆ. ಆ ಶಬ್ದವನ್ನ ಮಾಡಿದಾಗ ಅದರ ಅರ್ಥ ನಾನು ನನ್ನ ಈ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ಎದ್ದಿದ್ದೀನಿ ಅಂತ ತನ್ನ ಗಡಿಯನ್ನ ಗುರುತಿಸ್ಕೊಳ್ಳೋದಕ್ಕೆ, ತನ್ನ ಗಡಿ ಪ್ರವೇಶವನ್ನ ಬೇರೆ ಯಾವುದೇ ಇನ್ನೊಂದು ಮರಕುಟಿಕ ಪಕ್ಷಿಗಳು ಬರಬಾರದು ಅನ್ನೋದಕ್ಕೆ, ಟೆರಿಟರಿಯನ್ನ ಬ್ಲಾಕ್ ಮಾಡ್ಕೊಳ್ಳೋದಕ್ಕೆ ಈ ಶಬ್ದವನ್ನ ಮಾಡುತ್ತೆ. ಕೆಲವು ಸಾರಿ ಅಲ್ಲಿರುವಂತಹ ತನ್ನ ಪರತಂತ್ರ ವೈರಿಗಳನ್ನ ಓಡಿಸೋದಕ್ಕೋಸ್ಕರ, ಹೆದರಿಸೋದಕ್ಕೋಸ್ಕರ, ಮತ್ತೆ ದೂರದಲ್ಲಿ ಕೂತಿರುವಂತಹ ತನ್ನ ಕುಟುಂಬಕ್ಕೆ ಶಬ್ದವನ್ನ ಕೊಡೋದ್ರ ಮಾತ್ರ ಅಲ್ಲಿಂದ ಉತ್ತರವನ್ನ ಪಡೆಯೋದಕ್ಕೋಸ್ಕರ, ಸಂವಹನ ಮಾಧ್ಯಮಕ್ಕೋಸ್ಕರನು ಕೂಡ ಈ ಎಲ್ಲಾ ರೀತಿಯ ಲಯಬದ್ಧವಾದ ಶಬ್ದವನ್ನ ಹೊರಡಿಸುತ್ತೆ ನಮ್ಮ ಈ ಮರಕುಟುಕ ಪಕ್ಷಿ. ಇದರಲ್ಲಿ ಎಷ್ಟು ವಿಶೇಷಗಳು ಅಂದ್ರೆ ಈ ಕುಟ್ಟುವಂತಹ ಶಬ್ದವೇ ವಿಶೇಷ. ಕುಟ್ಟುವಂತಹ ಶಬ್ದ ಯಾವ್ದಾದಕ್ಕೆ ಉಪಯೋಗಿಸುತ್ತೆ ಅಂತ ನನಗೆಲ್ಲ ಹೇಳ್ದೆ. ಆದ್ರೆ ಈ ಶಬ್ದವನ್ನ ಕೇಳಿಸ್ಕೊಬೇಕಾದ್ರೆ ಎಲ್ಲಾದ್ರೂ ಒಂದ್ಸರಿ ನೀವು ಮರಕುಟುಕ ಪಕ್ಷಿ ಕುಟ್ಟದಾ ಇದೆ ಅಂತಂದಾಗ ನೀವು ಈ ಶಬ್ದವನ್ನ ಗುರುತಿಸೋದು ತುಂಬಾ ಸುಲಭ. ನಿಧಾನವಾಗಿ ಕೇಳಿಸ್ಕೊಂಡ್ರೆ, ನಮ್ಮಲ್ಲಿ ಬೇರೆ ಬೇರೆ ಜಾತಿಯ ಮರಕುಟುಕ ಪಕ್ಷಿಗಳಿದೆ. ಉದಾಹರಣೆಗೆ ಹಳದಿ ಬೆನ್ನಿನ ಮರಕುಟುಕ, ಹೆಮ್ಮರಕುಟುಕ, ಹಸಿರು ಮರಕುಟುಕ, ಒಂದೇ ಜಾತಿಯಲ್ಲಿ ಬೇರೆ ಬೇರೆ ವಿಂಗಡಣೆಯನ್ನು ಮಾಡಿದ್ದಾರೆ. ಈ ಪಕ್ಷಿಗಳು ಎಲ್ಲವೂ ಒಂದೇ ತರ ಮರವನ್ನ ಕುಟ್ಟೋದಿಲ್ಲ. ಕುಟ್ಟುವ ವಿಧಾನಗಳು ಬೇರೆ, ಕುಟ್ಟುವ ಲಯ ಅಥವಾ ತಾಳ ಅಂತ ಕರಿತೀವಲ್ಲ ಆ ತಾಳಗಳು ಬೇರೆ. ಎಷ್ಟು ಚೆನ್ನಾಗಿ ಕುಟ್ಟುತ್ತೆ ಅಂದ್ರೆ, ಒಂದು ಪಕ್ಷಿ ಕುಟ್ಟಿದಂತಹ ರೀತಿಯಲ್ಲಿ ಇನ್ನೊಂದು ಪಕ್ಷಿ ಕುಟ್ಟೋದಿಲ್ಲ, ಅಂದ್ರೆ ಇನ್ನೊಂದು ಜಾತಿಯ ಪಕ್ಷಿ ಕುಟ್ಟೋದಿಲ್ಲ. ನಿಮ್ಗೆ ಸುಲಭವಾಗಿ ಅರ್ಥ ಆಗ್ಬೇಕು ಅಂದ್ರೆ, ಸಂಗೀತದಲ್ಲಿ ನಾವು ತಾಳ ವಾದ್ಯಗಳನ್ನ ಉಪಯೋಗಿಸ್ತೀವಿ. ಆ ತಾಳ ಎಷ್ಟು ಸಂಗೀತಕ್ಕೆ ಮುಖ್ಯ ಆಗುತ್ತೆ ಅಂದ್ರೆ, ತಾಳ ತಪ್ಪಿದ್ರೆ ಸಂಗೀತವೂ ತಪ್ಪಿ ಹೋಗುತ್ತೆ. ಅದೇ ರೀತಿಯಲ್ಲಿ ಈಗ ಹಳದಿ ಬೆನ್ನಿನ ಮರಕುಟುಕ ನಾನು ಹಿಂದೆ ಹೇಳಿದಾಗೆ 1 ನಿಮಿಷಕ್ಕೆ 48 ಸರಿ ಕುಟ್ಟುತ್ತೆ ಅಂತ ಹೇಳಿದೆ. ಆ 48 ಸರಿ ಕುಟ್ಟುವಾಗ ಕುಟ್ಟುವಂತಹ ವೇಗ ಬೇರೆ ಬೇರೆ ರೀತಿಯಲ್ಲೇ ಇರುತ್ತೆ. ಅದರ ತಾಳ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಪ್ರತಿ ಸರಿ ಕುಟ್ಟಬೇಕಾದ್ರೆ 1-2-3-4-1-2, 1-2-3-4-1-2, 1-2-3-4-1-2 ಈ ರೀತಿಯಲ್ಲಿ ಕುಟ್ಟ ಹೋಗುತ್ತೆ. ಕೆಲವು ಸಮಯದಲ್ಲಿ ಬೇರೆ ಬೇರೆ ಕರೆಗಳನ್ನ ಕೊಡುವಾಗ ಇದು ಬದಲಾವಣೆ ಕೂಡ ಆಗುತ್ತೆ. ಅದೇ ನಮ್ಮ ಹೆಮ್ಮರಕುಟುಕ ಕುಟ್ಟಬೇಕಾದ್ರೆ 1 ನಿಮಿಷಕ್ಕೆ 52-58 ಸರಿ ಕುಟ್ಟುತ್ತೆ ಅಂತ ಅಂದಾಜನ್ನ ಮಾಡಬಹುದು. ಆ ಅಂದಾಜಲ್ಲಿ ಅದು ಕುಟ್ಟುವಂತಹ ಲಯ ಕೂಡ ಬೇರೆ ಇರುತ್ತೆ. 1-2-1-2-3, 1-2-1-2-3 ಈ ರೀತಿಯ ಲಯದಲ್ಲಿ ಕುಟ್ಟಾ ಹೋಗುತ್ತೆ. ಅದೇ ಹಸಿರು ಬಣ್ಣದ ಮರಕುಟುಕ ಇದೆ ಅಂತ ಹೇಳಿದೆ, ಪುಟ್ಟ ಹಸಿರು ಬಣ್ಣದ ಮರಕುಟುಕ, 1-2-1-2-1-2-1 ಈ ರೀತಿ ಕೊಟ್ಟಾ ಹೋಗುತ್ತೆ. ಈ ರೀತಿ ಬೇರೆ ಬೇರೆ ಲಯದಲ್ಲೇ, ತನ್ನದೇ ಆದಂತಹ ಲಯದಲ್ಲಿ ಕೊಟ್ಟುವಂತಹ ಕೆಲಸವನ್ನ ನಮ್ಮ ಮರಕುಟುಕ ಪಕ್ಷಿಗಳು ಮಾಡುತ್ತೆ. ಪ್ರತಿಯೊಂದಕ್ಕೂ ಕೂಡ

0: ಅದರದ್ದೇ ಆದಂತಹ ಲಯ ತಾಳವನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಕೊಟ್ಟೋದಿಲ್ಲ. ಅದು ಈ ಮರಕುಟುಕ ಪಕ್ಷಿಯ ವಿಶೇಷ. ನಾನು ಈ ಮೊದಲೇ ಹೇಳಿದಾಗೆ ಸಿಂಬಯೋಟಿಕ್ ಅಸೋಸಿಯೇಷನ್ ಅಥವಾ ಸಹಬಾಳ್ವೆ ಅಥವಾ ಸಹಜೀವನ ಅಂತ ಕರಿತೀವಿ. ಇದನ್ನ ಡಾಕ್ಟರ್ ಆಫ್ ಫಾರೆಸ್ಟ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಒಂದು ಮರದಲ್ಲಿ ಇರುವಂತಹ ಹುಳಗಳನ್ನ ಹಿಡಿದು ಮರನ್ನ ಕಾಂಡ ಕೊರೆದು ಆ ಮರವನ್ನ ಸಾಯಿಸುವಂತಹ ಅಥವಾ ಮರಗಳನ್ನ ನಿಧಾನವಾಗಿ ಬೀಳಿಸುವಂತಹ ಕೆಲಸವನ್ನ ಹುಳಗಳು ಗೆದ್ದಲು ಮಾಡೋದಾದ್ರೆ ಅದನ್ನ ತೆಗೆದು ಅದನ್ನ ತಿಂದು ಮರಗಳನ್ನ ಸ್ವಚ್ಛಗೊಳಿಸಿ ಮರಗಳು ಸದೃಢವಾಗಿ ನಿಲ್ಲೋದಕ್ಕೆ ಬೇಕಾದಂತಹ ಸಹಕಾರವನ್ನ ನಮ್ಮ ಈ ಮರಕುಟುಕ ಪಕ್ಷಿ ಮಾಡುತ್ತೆ. ಹಾಗಾಗಿ ಇದನ್ನ ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಕರಿತೀವಿ, ಅಥವಾ ಸಹಬಾಳ್ವೆ ಅಥವಾ ಸಹಜೀವನ ಅಂತ ಕರಿತೀವಿ. ಈ ತರ ಮರಕುಟುಕ ಮಾಡುವಂತಹ ಕೆಲಸದಿಂದ ಇಡೀ ಕಾಡು ಸಮೃದ್ಧವಾಗಿ ಸದೃಢವಾಗಿರುತ್ತೆ. ಮರಗಳಿಗೆ ಯಾವುದೇ ರೀತಿಯ ಹುಳಗಳ ಕಾಟ ಹೆಚ್ಚಾಗದಿರುವಂತೆ ನೋಡ್ಕೊಳ್ಳುವಂತಹ ಶಕ್ತಿ ನಮ್ಮ ಮರಕುಟುಕದ ಕೈಯಲ್ಲಿದೆ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ವಿಶೇಷವಾದಂತಹ ಒಂದು ಮರಕುಟುಕವನ್ನ ನಾವು ಅಮೆರಿಕ ದೇಶದಲ್ಲಿ ಕಂಡಿಡಿಬಹುದು. ಆ ಪಕ್ಷಿಯ ಹೆಸರು ಅಕಾರ್ನ್ ವುಡ್ ಪೆಕರ್ ಅಂತ ಕರಿತೀವಿ. ಕ್ಯಾಲಿಫೋರ್ನಿಯಾ ಭಾಗದ ಕ್ಯಾಲಿಫರ್ ಅರಣ್ಯದಲ್ಲಿ ಈ ಪಕ್ಷಿ ಹೆಚ್ಚಾಗಿ ಕಂಡುಬರುತ್ತೆ. ಇದಕ್ಕೆ ಅಕಾರ್ನ್ ವುಡ್ ಪೆಕರ್ ಅಂತ ಹೆಸರು ಬರೋದಕ್ಕೆ ಕಾರಣ ಕ್ಯಾಲಿಫೋರ್ನಿಯಾ ಅರಣ್ಯದಲ್ಲಿ ಇರುವಂತಹ ಅಕಾರ್ನ್ ಮರಗಳು. ಈ ಮರಗಳು ಬೇಸಿಗೆಯಲ್ಲಿ ಹಣ್ಣನ್ನು ಬಿಡುತ್ತೆ. ಬೇಸಿಗೆಯಲ್ಲಿ ಈ ಅಕಾರ್ನ್ ವುಡ್ ಪೆಕರ್ ಒಣಗಿರುವಂತಹ ಮರಗಳನ್ನು ಹುಡುಕಿ ಅದರಲ್ಲಿ ರಂಧ್ರವನ್ನ ಕೊರೆಯುವಂತಹ ಕೆಲಸವನ್ನ ಸಂಪೂರ್ಣವಾಗಿ ಕೈಗೊಂಡಿರುತ್ತೆ. ಯಾವುದೇ ಕಾರಣಕ್ಕೂ ಬೇಸಿಗೆಯಲ್ಲಿ ಮರಕ್ಕೆ ತೂತ ಮಾಡುವಂತಹ ಕೆಲಸವನ್ನ ಬಿಟ್ಟು ಬೇರೇನು ಕೆಲಸ ಮಾಡೋದಿಲ್ಲ. ಒಂದು ಸರಿ ತನಗೆ ಸಾಕಾಗುವಷ್ಟು ರಂಧ್ರಗಳನ್ನು ಕೊರೆದು ಮುಗಿದಿದೆ ಅಂತ ಅನ್ಸಿದ್ರೆ ಅದಾದ ನಂತರ ಅಕಾರ್ನ್ ಮರದಲ್ಲಿ ಬಿಟ್ಟಿರುವಂತಹ ಹಣ್ಣುಗಳನ್ನು ತೆಗೆದುಕೊಂಡು ಬರೋದು ತಾನು ಮಾಡಿರುವಂತಹ ತೂತದ ಒಳಗೆ ಅಥವಾ ರಂಧ್ರದ ಒಳಗೆ ಅದನ್ನ ಕೂಡಿಟ್ಟಾ ಹೋಗುತ್ತೆ. ಮೊದಲೇ ಹೇಳಿದ ಹಾಗೆ ಒಂದು ಬೇಸಿಗೆ ಕಾಲದಲ್ಲಿ 3-4 ತಿಂಗಳ ಅವಧಿಯಲ್ಲಿ ಸಾಧಾರಣವಾಗಿ 55-60-70 ಸಾವಿರದವರೆಗೂ ರಂಧ್ರಗಳನ್ನ ಈ ಅಕಾರ್ನ್ ವುಡ್ ಪೆಕರ್ ಕೊರೆಯುತ್ತೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಯಾಕೆ ಈ ತರ ಅದನ್ನ ತುಂಬಿಸ್ತಾ ಹೋಗುತ್ತೆ ಅಂತ ಅಂದ್ರೆ ನಿಮ್ಗೆಲ್ಲ ಆಶ್ಚರ್ಯ ಆಗುತ್ತೆ. ಅಲ್ಲಿ ಚಳಿಗಾಲ ತುಂಬಾ ಕೆಟ್ಟದಾಗಿರುತ್ತೆ. ಬಾರಿ ದಪ್ಪ ದಪ್ಪಾಗಿ ಹಾಳೆ ಹಾಳೆಯಾಗಿ ಹಿಮಗಳು ಬೀಳೋದಕ್ಕೆ ಶುರುವಾಗುತ್ತೆ. -18 ವರೆಗೂ ಕೂಡ ತಾಪಮಾನ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಸಮಯದಲ್ಲಿ ಬೇರೆ ಪಕ್ಷಿ ಪ್ರಾಣಿಗಳೆಲ್ಲ ದೂರಕ್ಕೆ ವಲಸೆ ಹೊರಟು ಹೋಗುತ್ತೆ. ಆದ್ರೆ ನಮ್ಮ ಈ ಅಕಾರ್ನ್ ವುಡ್ ಪೆಕರ್ ಇದೆಯಲ್ಲ, ಅದು ಎಲ್ಲೂ ಹೋಗೋದಿಲ್ಲ. ಬೇಸಿಗೆಯಲ್ಲಿ ಈ ಒಣಗಿರುವಂತಹ ಮರಗಳಲ್ಲಿ ರಂಧ್ರ ಕೊರೆದು ಅಲ್ಲಿ ಇಟ್ಟಿರುವಂತಹ ಅಕಾರ್ನ್ ಹಣ್ಣುಗಳನ್ನ ತನಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಳ್ತಾ 3-4 ತಿಂಗಳ ಸಮಯವನ್ನು ಕಳೆಯುತ್ತೆ. ಎಂತ ವಿಶೇಷ ಅಲ್ವಾ? ನೀವು ಯೋಚಿಸಿ, ಅಕಸ್ಮಾತ್ ಆ ಅಕಾರ್ನ್ ಮರ ಏನಾದರೂ ಸತ್ತು ಹೋಯ್ತು ಅಂತಂದ್ರೆ ಈ ಪಕ್ಷಿ ಬದುಕೋದಿಲ್ಲ. ಅಥವಾ ಅಲ್ಲಿರುವಂತಹ ಒಣಗಿರೋ ಮರಗಳು ಸಂಪೂರ್ಣವಾಗಿ ನಾಶ ಆಯ್ತು ಅಂದ್ರೆ ಇವುಗಳಿಗೆ ರಂಧ್ರ ಕೊರೆಯೋದಕ್ಕೆ ಜಾಗನೇ ಇಲ್ಲದೆ ಈ ಪಕ್ಷಿಗಳು ಬದುಕೋದು ಕೂಡ ಕಷ್ಟ ಆಗುತ್ತೆ. ನೋಡಿ, ಇಲ್ಲೂ ಒಂದು ಸಿಂಬಯೋಟಿಕ್ ಅಸೋಸಿಯೇಷನ್ ಅಥವಾ ಸಹಬಾಳ್ವೆ ಸಹಜೀವನವನ್ನ ನಾವು ನೋಡ್ಬೋದಲ್ವಾ? ಇಂಥ ವಿಶೇಷವಾದ ಪಕ್ಷಿ ಮರಕುಟಿಕ ಪಕ್ಷಿ. ನೀವೆಲ್ಲ ಕಂಡಾಗ ಮಕ್ಕಳಿಗೆ ತೋರಿಸಿ ಈ ಎಲ್ಲ ವಿಚಾರಗಳನ್ನ ತಿಳಿಸಿ ಅಂತ ಹೇಳ್ತಾ ಇಂದಿನ ಪಕ್ಷಿ ಪ್ರಪಂಚ ಕಾರ್ಯಕ್ರಮವನ್ನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.
1: ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್, ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಕೇಳಿದರೆ ಇದೀಗ ಸಮಯ ನನ್ನ ಹಾಡು ನನ್ನ ಆಯ್ಕೆ, ಕೇಳುಗರ ಮೆಚ್ಚಿನ ಪಾತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದ ಸಮಯ. ಪ್ರತಿ ಸೋಮವಾರ ಬೆಳಿಗ್ಗೆ 9:45, ಹಾಗೆಯೇ ಪ್ರತಿ ಬುಧವಾರ ಬೆಳಿಗ್ಗೆ 11:00 ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ. ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರ ಪತ್ರಗಳು ಆಯ್ಕೆ ಆಗಿದೆ ಅಂತ ನೋಡೋದಾದರೆ, ವಿಜಯಪುರ ನಗರದಿಂದ ಭಾಗ್ಯಶ್ರೀ ಅವರು ಪತ್ರವನ್ನು ಬರೆದಿದ್ದಾರೆ. ಹೃದಯ ಹಾಡಿತು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಈ ಹಾಡು ಅವರಿಗೆ ತುಂಬ ಇಷ್ಟ ಅಂತೇಳಿ ಅವರು ಪತ್ರದಲ್ಲಿ ಬರ್ತಿದ್ದಾರೆ. ಹಾಗೆಯೇ ಮಿಸ್ಟರ್ ರಾಜಾ ಚಿತ್ರದ ಹೂ ಅರಳಿದೆ ಜೇನು ತುಂಬಿದೆ ಈ ಗೀತೆಯನ್ನು ನಮಗಾಗಿ ನನ್ನ ಗೆಳೆಯರಾದ ಹನುಮಂತಪ್ಪ ಮಡಿವಾಳ, ಚಿಕ್ಕಪ್ಪ ಶಾರದಾ, ರಾಮೇಶ್ವರ, ಬೋಪ ವೆಂಕಟೇಶ್, ಹೊನ್ನೂರ್ ಅಲಿ ಹಾಗೂ ಎಲ್ಲ FM ಕೇಳುಗರಿಗಾಗಿ ತಪ್ಪದೇ ಪ್ರಸಾರ ಮಾಡಿ ಅಂತೇಳಿ ಸುಬಾನ್ ಕೋರಿ ಅವರು ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಪತ್ರವನ್ನು ಬರೆದಿದ್ದಾರೆ. ಅವರೆಲ್ಲರಿಗಾಗಿ ಇದೀಗ ಕೇಳೋಣ ಹೃದಯ ಹಾಡಿತು ಚಿತ್ರದ ಗೀತೆಯನ್ನ, ನಂತರ ಮಿಸ್ಟರ್ ರಾಜಾ ಚಿತ್ರದ ಗೀತೆಯನ್ನ, ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪಾತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ನಿಮಗಾಗಿ.

ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹೃದಯ ಹಾಡಿತು ಹಾಗೂ ಮಿಸ್ಟರ್ ರಾಜಾ ಚಿತ್ರದ ಗೀತೆಗಳನ್ನು ಕೇಳಿದಲ್ಲ ಸ್ನೇಹಿತರೆ. ಇನ್ನು ಮುಂದಿನ ಪತ್ರ ಯಾರದು ಅಂತ ನೋಡೋದಾದರೆ ಬೋಪ ವೆಂಕಟೇಶ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಿಂದ ಪತ್ರವನ್ನು ಬರೆದಿದ್ದಾರೆ. ದೇವರ ಆಟ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಹೃದಯ ಸ್ಪರ್ಶಿ ಅಲಂಕಾರದ ಸಿರಿ ಸೊಬಗಿನ ಸುಂದರ ನೋಟಕ್ಕೆ ಜ್ವಲಂತ ಸಾಕ್ಷಿ. ಪ್ರಸ್ತುತ ಈ ಹಾಡಿನಲ್ಲಿ ಸುಂದರ ನೋಟದ ಸರಿಗಮ ತುಂಬ ಚೆನ್ನಾಗಿದೆ ಅಂತ ಹೇಳಿ ಇವರು ಪತ್ರದಲ್ಲಿ ಬರೆದಿದ್ದಾರೆ.

ಗೋಪಾ ವೆಂಕಟೇಶ್, ಲಕ್ಷ್ಮಿ ವೆಂಕಟೇಶ್, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತ್, ಜಗದೀಶ್ವರಾಚಾರ್, ವಿಜಯ್, ರಮೇಶ್, ಮಂಜುನಾಥ್, ಆಟೋ ರಾಜಣ್ಣ, ಜಗದಾಂಬಿಕಾ, ಹಂಸವೇಣಿ, ಕೃಪಾ, ಚಂದ್ರಿಕಾ, ಸುಬನ್ ಕೋರಿ, ಭರತ್ ಕುಮಾರ್ ಹಾಗೂ ಸುಬ್ರಹ್ಮಣಿ ಇವರೆಲ್ಲರಿಗಾಗಿ ದೇವರ ಆಟ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂಥೇಳಿ ಗೋಪಾ ವೆಂಕಟೇಶ್ ಅವರು ಹೊಸಕೋಟೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಪತ್ರವನ್ನು ಬರೆದಿದ್ದಾರೆ. ಅವರಿಗಾಗಿ ಈಗ ಪಿ ಸುಶೀಲ ಹಾಗೂ ಡಾಕ್ಟರ್ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ದೇವರ ಆಟ ಚಿತ್ರದ

ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪಾತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರ ಸ್ನೇಹಿತರೆ, ತಾವು ಕೂಡ ತಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಬೇಕಂದ್ರೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಪತ್ರವನ್ನು ಬರೀಬಹುದು. ನಮ್ಮ ವಿಳಾಸ ಹೇಗಿದೆ? ನಿಲಯದ ನಿರ್ದೇಶಕರು, ನನ್ನ ಹಾಡು ನನ್ನ ಆಯ್ಕೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ಇಲ್ಲಿಗೆ ಪತ್ರವನ್ನು ಬರೀರಿ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ನಿಲಯದಿಂದ ಪ್ರತಿ ಸೋಮವಾರ ಬೆಳಿಗ್ಗೆ 9:45, ಹಾಗೆಯೇ ಪ್ರತಿ ಬುಧವಾರ ಬೆಳಿಗ್ಗೆ 11 ಮೂಡಿ ಬರುತ್ತೆ. ಈ ಕಾರ್ಯಕ್ರಮದಲ್ಲಿ ತಮ್ಮ ಮೆಚ್ಚಿನ ಗೀತೆಗಳನ್ನು ಕೂಡ ನಾವು ಪ್ರಸಾರ ಮಾಡ್ತೇವೆ. ಪತ್ರ ಬರೀರಿ. ಮತ್ತೊಮ್ಮೆ ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ನನ್ನ ಹಾಡು ನನ್ನ ಆಯ್ಕೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ಪತ್ರವನ್ನು ಬರೆದು ನಿಮ್ಮ ಮೆಚ್ಚಿನ ಗೀತೆಗಳನ್ನು ನಮ್ಮ ನಿಲಯದಿಂದ ಕೇಳಿ ಅಂತ ಹೇಳ್ತಾ, ಇದುವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ FM ಸಖಿ ಮೀನಾಯನ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಆಗಿದೆ ಸ್ನೇಹಿತರೆ, 10:03 ಆಗ್ತಾ ಇದೆ. ಇನ್ನೀಗ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದೆ, ಸೋಮವಾರದ ವಿಶೇಷ 10 ಸಮಯ ಅಂದ ಕೂಡಲೇ ಏನಿರ್ಬೋದು, ಹಾಡು ಮಾತಾಡು ಕಾರ್ಯಕ್ರಮ ಹೌದಲ್ಲ? ಹೌದು. ಹಾಗಾದರೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಹಾಡು ಮಾತಾಡು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಿರೋದು ನಾನು ನಿಮ್ಮ FM ಸಖಿ ಮೀನಾಯನ್. ಕೇಳಿದ್ರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮಕ್ಕೆ, ಕಾರ್ಯಕ್ರಮದಲ್ಲಿ ಗೊತ್ತಾಯಿದೆ, ಪದವನ್ನು ಹುಡುಕ್ಬೇಕು, ಪದಗಳ ಜೊತೆಗೆ ಆಟ ಆಡಬೇಕು ಅಲ್ವಾ? ಹಾಡುಗಳನ್ನು ಕೇಳ್ತಾ ಪದಗಳನ್ನು ಹುಡುಕ್ತಾ ಇದನ್ನ ಕಾರ್ಯಕ್ರಮ ಸಾಗತ್ತೆ ಅಂತ ಹೇಳ್ತಾ ಮತ್ತೊಂದು ಹಾಡನ್ನ ಪ್ಲೇ ಮಾಡ್ತೀನಿ. ಹಾಡಿನ ನಂತರ ತಮಗಾಗಿ ಪದಬಂಧದ ಸುಳಿವುಗಳು ಬರುತ್ತೆ. ತಾವು ಪದಗಳನ್ನು ಹುಡುಕಿ ನಮ್ಮ ವಾಟ್ಸಪ್ ಸಂಖ್ಯೆ 9481 5720 ಈ ಸಂಖ್ಯೆಗೆ ಕಳಿಸ್ಬೇಕು ಅಂತ ಹೇಳ್ತಾ ಈಗ ಒಂದು

ಹಾಡು ಮಾತಾಡು ಪದಬಂಧದ ವಿಶೇಷ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ 10:07:40 ಸ್ನೇಹಿತರೆ, ಪ್ರಶ್ನೆ ಕೇಳಿಬಿಡೋಣ ಅಲ್ವಾ? ಪದಬಂಧದ ಪ್ರಶ್ನೆ ಕಾಯ್ತಾ ಇದ್ದಾರೆ ನಮ್ಮ ಕೇಳುಗರು. ಹಾಗಾದರೆ ಇದರಲ್ಲಿ 5 ಅಕ್ಷರದ ಪದ ಇದೆ. ಇದರಲ್ಲಿ ರಾಮ ಇದ್ದಾನೆ, ಹಾಗೇನೆ ಮಗ ಕೂಡ ಇದ್ದಾನೆ, ರಜೆ ಕೂಡ ಇದೆ. ಇದರಲ್ಲಿ 5 ಅಕ್ಷರದ ಪದ ರಾಮ, ರಜೆ, ಹಾಗೇನೆ ಮಗ. ಈ ಇಷ್ಟು ಪದಗಳನ್ನು ಸೇರಿಸಿ ಒಂದು ಪದ ಆಗುತ್ತೆ. ನೋಡಿ, ಯೋಚನೆ ಮಾಡಿ ಉತ್ತರ ಕಳಿಸಿ. 5 ಅಕ್ಷರದ ಪದ ರಾಜ, ರಾಮ, ಹಾಗೆಯೇ ರಜ ಮತ್ತು ಮಗ ಅನ್ನೋ ಅರ್ಥ ಕೊಡುವಂಥ ಪದ ಕೂಡ ಇದೆ ಇದರಲ್ಲಿ. ಉತ್ತರಗಳನ್ನು ಯೋಚನೆ ಮಾಡಿ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9481527260. ಉತ್ತರ ಗೊತ್ತಾಯ್ತಾ? ಟೈಪ್ ಮಾಡಿ ಕಳಿಸ್ತಾ ಇದ್ದಾರೆ ಈಗಾಗಲೇ. ಹಾಗಾದರೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ರಾಮ ಇದ್ದಾನೆ, ರಾಜ ಇದ್ದಾನೆ, ಹಾಗೆಯೇ ರಜೆ ಕೂಡ ಇದೆ ಇದರಲ್ಲಿ, ಮಗ ಕೂಡ ಇದ್ದಾನೆ ಈ ಒಂದು ಪದದಲ್ಲಿ. 5 ಅಕ್ಷರದ ಪದ, ಉತ್ತರವನ್ನು ಕೊಡಿ ಅಂತ ಹೇಳ್ತಾ 9481527260

ಸೊನ್ನೆ. ಮತ್ತೊಮ್ಮೆ ರಾಮ ರಾಜ ಹಾಗೆಯೇ ರಜ ಮಗ ಇಷ್ಟು ಅಕ್ಷರಗಳಿಂದ ಕೂಡಿದ ಒಂದು 5 ಅಕ್ಷರದ ಪದ ಇದೆ. ಯೋಚನೆ ಮಾಡಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9481572600. ಮತ್ತೊಂದು ಸುಂದರವಾದ ಗೀತೆ ನಿಮಗಾಗಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯವಾಗಿದೆ 10:13:40. ಸ್ನೇಹಿತರೆ, ಪದಬಂಧದ ಹಾಡು ಮಾತಾಡೋ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ಉತ್ತರಗಳನ್ನು ಕಳಿಸಿದ್ದೀರಾ. ನಾನು ಕೇಳಿದೆ

ರಾಮ ಇದ್ದಾನೆ, ರಜೆ ಇದೆ, ರಾಜ ಇದ್ದಾನೆ, ಮಗ ಕೂಡ ಇದ್ದಾನೆ. ಈ ಒಂದು ಪದದಲ್ಲಿ ಐದು ಅಕ್ಷರದ ಪದ ಅಂತ ಹೇಳಿ ಕೆಲವರು ನೀವು ಯಾವ ಪದ ನಿರೀಕ್ಷೆ ಮಾಡ್ತಿದ್ರೆ ಅದನ್ನು ಹೇಳಿಬಿಡಿ, ಅದೇ ಸುಳಿವು ಸಾಕು ನಮಗೆ ಅಂತೇಳಿ ಕೂಡ ಸಂದೇಶ ಕಳಿಸಿದರೆ ನಾನು ಅದನ್ನು ಹೇಳಿಬಿಟ್ರೆ ನನ್ನ ಉತ್ತರ ನಿಮ್ಗೆ ಗೊತ್ತಾಗ್ಬಿಡತ್ತಲ್ವಾ? ಹಾಂ, ಹಾಗಾದರೆ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಬೆಳಗಿನಿಂದ ಕಾರ್ಯಕ್ರಮಗಳ ಕುರಿತಾಗಿ ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಸಮಯವೇ ನಿಜವಾದ ಹಣ, ಕಳೆದರೆ ಅದು ಮತ್ತೆ ಸಿಗಲ್ಲ, ಸರಿಯಾಗಿ ಬೆಳೆಸಿದವನು ಗೆದ್ದ, ಹಾಳು ಮಾಡಿಕೊಂಡವನು ಅತ್ತ ಅಂಥೇಳಿ ಹೊನ್ನೂರಲ್ಲಿ ಅವರು ಹನುಮಂತಾಪುರ ಜಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಆಕಾಶವಾಣಿ ಭದ್ರಾವತಿ ನಿಲಯದ ಅವರಿಗೆಲ್ಲ ಸೋಮವಾರದ ಬೆಳಗಿನ ಶುಭೋದಯ ಅಂಥೇಳಿ ಕೆರೆಬೀರನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸ್ ಗಡದೆಯವರ ಸಂದೇಶ, ವಿಶ್ವ ಗಾಳಿ ದಿನದ ಶುಭಾಶಯಗಳು, ಎಫ್ಎಂ ಬಾನಿನಲ್ಲಿ ಪ್ರಸಾರಿಸಿದ ಮಾಹಿತಿ ಹಾಡು ಅದ್ಭುತ, ಧನ್ಯವಾದಗಳು ಅಂತೇಳಿ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದಿಂದ ಪದ್ಮಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಸಂದೇಶ ಕಳಿಸಿದರೆ, ಗುಡ್ ಮಾರ್ನಿಂಗ್ ಆಕಾಶವಾಣಿ, ಮಿಕ್ಸ್ ಮೆಲೋಡಿ ಸಾಂಗ್ಸ್ ಚೆನ್ನಾಗಿದ್ವು. ಹಿತೈಷಿ ಕಲಾಕರಣ್ ಚಿನ್ಮಯಿ ನ್ಯಾಮ್ತಿಯಿಂದ, ಜೀವನ್ ಭೀಮಾನಗರ ದಾವಣಗೆರೆಯಿಂದ ಚಂದ್ರಶೇಖರ್ ನಾಯಕ್, ಶುಭೋದಯ ಆಕಾಶವಾಣಿ, ಮಿಕ್ಸ್ ಮೆಲೋಡಿ ಹಾಡುಗಳು ಸೂಪರ್ ಅಂತಿದ್ದಾರೆ. ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ, 7:15ಕ್ಕೆ ಮೂಡಿ ಬಂದ ಭಾವಗೀತೆಗಳು ನಮ್ಮನ್ನು ಭಾವನೆಗಳ ಹಾಗೂ ಕಲ್ಪನಾ ಲೋಕಕ್ಕೆ ಕೊಂಡೊಯ್ತು. 7:45ಕ್ಕೆ ಒಳ್ಳೆಯ ಸುಮಧುರ ಮಧ್ಯಕಾಲೀನ ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾದವು. 8:45ಕ್ಕೆ ಅದು ಕಾರ್ಯಕ್ರಮ ಇರೋದು, 8:35ಕ್ಕೆ ಮತ್ತು ಚಿತ್ರಗೀತೆಗಳ ಕಾರ್ಯಕ್ರಮ ಇತ್ತು. ವೈದ್ಯರೊಂದಿಗಿನ ಸಂದರ್ಶನ ಕಾರ್ಯಕ್ರಮದಲ್ಲಿ ನಿಕೋಟಿನ್ ಬಗ್ಗೆ, ಅದರಲ್ಲೂ ಬೀಡಿ, ಸಿಗರೇಟು, ತಂಬಾಕು, ಗುಟ್ಕಾ ಇವುಗಳ ದುಶ್ಚಟಕ್ಕೆ ಒಳಗಾಗಿರುವ ಬಗ್ಗೆ ಹಾಗೂ ಅವುಗಳಿಂದ ಹೇಗೆ ಹೊರಬರಬೇಕು ಹಾಗೂ ಆರೋಗ್ಯ ಹೇಗೆ ಕಾಪಾಡಿಕೊಳ್ಳಬೇಕು ಎಂಬ ಒಳ್ಳೆಯ ಮಾಹಿತಿಯನ್ನು ತಿಳಿಸಿಕೊಟ್ರು ಅಂಥೇಳಿ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಮಿಕ್ಸ್ ಮೆಲೋಡಿ ಹಾಡುಗಳು ಸೂಪರ್ ಆಗಿತ್ತು ಅಂತ ಹೇಳ್ತಿದ್ದಾರೆ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ. ರೊಟ್ರಿಜಿ ವಿಜಯ್ ಕುಮಾರ್ ಹಾಗೂ ಬಿಂದು ವಿಜಯ್ ಕುಮಾರ್ ಶಿವಮೊಗ್ಗದಿಂದ, ಬೆಳಗಿನ ಶುಭೋದಯ, ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹಾಕಿದರೆ ಮಣ್ಣೆತ್ತಿನ ಅಮಾವಾಸ್ಯೆ ಇವಾಗ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು, ಅದು ಶ್ರಾವಣದಲ್ಲಿ ಬರೋದಲ್ವಾ. ಓಕೆ, ಭಾವಗೀತೆಗಳು, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಹೆಲ್ತ್ ಆ್ಯಂಡ್ ಸ್ವಾರ್ಥಗಳು ಎಲ್ಲ ಸೂಪರ್. ಮಿಕ್ಸ್ ಮೆಲೋಡಿ ಪ್ರಸಾರವಾಗುತ್ತಿರುವ ಹಿಂದಿ ಕನ್ನಡ ಗೀತೆಗಳು ಒಂದಕ್ಕಿಂತ ಒಂದು ಸುಂದರವಾಗಿದೆ, ಭಾವಗೀತೆಗಳು ತುಂಬ ಅರ್ಥಪೂರ್ಣವಾಗಿವೆ ಅಂಥೇಳಿ ಸಂದೇಶ ಕಳಿಸಿದ್ದಾರೆ ರೊಟ್ರಿಜಿ ವಿಜಯ್ ಕುಮಾರ್ ಹಾಗೂ ಬಿಂದು ವಿಜಯ್ ಕುಮಾರ್. ಸೋಮವಾರದ ವಂದನೆಗಳು ಮೇಡಮ್. ಹೆಲ್ತ್ ಟಿಪ್ಸ್, ಚಿತ್ರಗೀತೆ, ಮಿಕ್ಸ್ ಮೆಲೋಡಿ, ಪಕ್ಷಿ ಪ್ರಪಂಚ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತೇಳಿ ಶ್ರೀಶೈಲ ಕುಮಾರ್ ಎ ಆರ್ ಲೇಔಟ್ ಶಿವಮೊಗ್ಗದಿಂದ. ಹಾಗೆಯೇ ಮರಕುಟಿಕ ಪಕ್ಷಿಯ ಕುರಿತು ಮಾಹಿತಿ ಕೇಳ್ತಾ ಕೇಳ್ತಾ ನಾವು ಒಂದು ಕ್ಷಣ ಕಾಡಿನಲ್ಲಿ ಮರೆತು ಹೋದ್ವಿ, ತುಂಬ ಚೆನ್ನಾಗಿತ್ತು ಅಂಥೇಳಿ ಗಜೇಂದ್ರ ಬೆನಕನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ನಾಗರಾಜ್, ನಿಧಿ, ನಾಗರತ್ನ ಬಿ ಆರ್ ಪಿಯಿಂದ, ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ ಅಂತೇಳಿ ಚಿಕ್ಕಪ್ಪ ಶಾರದ ರಾಮೇಶ್ವರದಿಂದ ಕೇಳ್ತಿದ್ದಾರೆ. ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಉತ್ತಮ ಮಾಹಿತಿಗಳೊಂದಿಗೆ ಚಿತ್ರಗೀತೆಗಳು, ಪಕ್ಷಿ ಪ್ರಪಂಚದಲ್ಲಿ ಪಕ್ಷಿಗಳ ಬಗ್ಗೆ ಮಾಹಿತಿ ಶ್ರೀನಿಧಿ ಹೆಬ್ಬಾರ್ ಅವರು ಉತ್ತಮವಾಗಿ ಪರಿಚಯಿಸಿದ್ರು, ಧನ್ಯವಾದಗಳು ಅಂತ ಹೇಳಿದರೆ. ನ್ಯಾಮ್ತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್, ಪ್ರಸಾರಗೊಂಡ ಚಿಂತನ, ಗೀತಾರಾಧನ, ಭಕ್ತಿಗೀತೆಗಳು, ಭಾವಗೀತೆಗಳು, ಚಿತ್ರಗೀತೆಗಳು, ಪಕ್ಷಿ ಪ್ರಪಂಚ, ಆರೋಗ್ಯ ಮಾಹಿತಿ, ಮಿಕ್ಸ್ ಮೆಲೋಡಿ, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿದೆ ಅಂಥೇಳಿ ಇವರು ಸಂದೇಶ ಕಳಿಸಿದ್ದಾರೆ. ನಾವು ಕೂಡ ಪತ್ರ ಬರೆದಿದ್ವಿ, ಪತ್ರ ಬಂದಿಲ್ಲ ನಮ್ಮ ಹಾಡು ಅಂತ ಹೇಳಿದರೆ ನಿಮ್ಮ ಹಾಡು ಕೂಡ ಪ್ರಸಾರ ಆಗುತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಅಂತ ಹೇಳೋಣ. ಸಲ್ಮಾ ಟೀಚರ್ ತರೀಕೆರೆಯಿಂದ, ಪಕ್ಷಿಗಳ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು, ಮಿಕ್ಸ್ ಮೆಲೋಡಿ ಸಾಂಗ್ ಸೂಪರ್, ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು, ಚಿನ್ನರ ಬಳಗ ಕಾರ್ಯಕ್ರಮ ಮಾಡಿದರು. ಓಕೆ, ಎಸ್ ಆರ್ ಭಟ್ ಹಾಗೂ ಆಕರ್ಷಣೆ ಕೇಳುವವರಿಗೂ ಹಾಗೂ ಸಿಬ್ಬಂದಿ ವರ್ಗದಕ್ಕೆ ಧನ್ಯವಾದಗಳು ಅಂತ ಹಾಕಿದ್ದಾರೆ. ಓಕೆ, ತನುಜ ಮಾಧವನಗರ ಭದ್ರಾವತಿಯಿಂದ, ಮೇಡಮ್ ಬೆಳಗ್ಗೆಯಿಂದ ರೇಡಿಯೋ ಬರ್ತಾ ಇಲ್ಲ, ಅಂದರೆ ಉತ್ತರ ಕಳಿಸಿದ್ದೀರಾ. ಓಕೆ, ನೋಡೋಣ ಏನಾದರೂ ಟೆಕ್ನಿಕಲ್ ಇಶ್ಯೂ ಇರ್ಬೋದು. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಗೌರಿ ಮಂಡ್ಗದ್ದೆ ಹೋಬಳಿಯಿಂದ, ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳಿದರೆ. ಶೇಖರ್ ನಾಯಕ್ ತರೀಕೆರೆಯಿಂದ, ಮಿಕ್ಸ್ ಮೆಲೋಡಿ, ಪಕ್ಷಿ ಪ್ರಪಂಚ, ನನ್ನ ಹಾಡು ನನ್ನ ಆಯ್ಕೆ, ದಿನದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತಿದ್ದಾರೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ ಉತ್ತರ ಕಳಿಸಿದರೆ,
ಹಂಪಣ್ಣ ನ್ಯಾಮ್ತಿಯಿಂದ ಉತ್ತರದ ಜೊತೆಗೆ ಸಂದೇಶ ಕಳಿಸಿದ್ದಾರೆ. ಶ್ರೀನಿಧಿ ಹೆಬ್ಬಾರ್ ಅವರ ಮರಕುಟುಕ ಪಕ್ಷಿಯ ಜೀವನ ಕ್ರಮ ಬಗ್ಗೆ ಚೆನ್ನಾಗಿ ತಿಳಿಸಿಕೊಟ್ರು. ಲಯಬದ್ಧವಾಗಿ ಮರ ಕುಟುಕುವ ಕ್ರಮ ವಿವರವಾಗಿ ತಿಳಿಸಿದ್ರು. ಅವರಿಗೆ ಆಕಾಶವಾಣಿಗೂ ಧನ್ಯವಾದಗಳು ಅಂತ ಹೇಳಿದರೆ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ಗೀತಾರಾಧನದಲ್ಲಿ ಭಕ್ತಿಗೀತೆಗಳು ಚೆನ್ನಾಗಿತ್ತು, ಮಿಕ್ಸ್ ಮೆಲೋಡಿಯಲ್ಲಿನ ಹಿಂದಿ ಕನ್ನಡ ಹಾಡುಗಳು ಇಷ್ಟ ಆಯಿತು,

ಹಾಗೆಯೇ ಮೇಡಮ್, ನೀವು ಬಯಸುವ ಪದದ ಅರ್ಥ ಹೇಳಿ, ಅಷ್ಟು ಹೇಳಿದರೆ ಸಾಕು ನಮಗೆ ಅಂತ ರಾಧಾ ನಿದಿಗೆಯವರು. ಓಕೆ, ಮಂಜುಳಾ ಜನಪುರದಿಂದ ಉತ್ತರ ಬಂದಿದ್ರೆ ಹೆಚ್ ಆರ್ ರುದ್ರಸ್ವಾಮಿ ಹೊಸ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ. ಹಾಗೆಯೇ ಯಾರಿದು, ಸತ್ಯನಾರಾಯಣ್ ವಿ ಜೆ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ ಉತ್ತರ ಕಳಿಸಿದ್ದಾರೆ. ರೇಖಾ ಬೆಂಗಳೂರಿನಿಂದ, ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಬೂತನಗುಡಿ ಭದ್ರಾವತಿಯಿಂದ ರೇಡಿಯೋ ಕೇಳಿಸ್ತಾ ಇಲ್ಲ ಅಂತಿದ್ದಾರೆ. ಓಕೆ, ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿಯಿಂದ. ಹಾಗೆಯೇ ಯಾರಿದು, ಗೌರಮ್ಮ ಹಾವೇರಿಯಿಂದ. ಸದಾಶಿವಪ್ಪ ಮಂಡಘಟ್ಟದಿಂದ, ಮಿಕ್ಸ್ ಮೆಲೋಡಿ ಚೆನ್ನಾಗಿತ್ತು ಅಂದರೆ ರಂಗಸ್ವಾಮಿ. ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯದಿಂದ ಸಂದೇಶ ಕಳಿಸಿದ್ದಾರೆ. ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡುಗೆಯಿಂದ. ನೇಗಿಲ ಮಿಡಿತ ಆರೋಗ್ಯ ಸೂತ್ರ ಭಾವಗೀತೆಗಳು ಚಿತ್ರಗೀತೆಗಳು ಮಿಕ್ಸ್ ಮೆಲೋಡಿ. ವಿರೂಪಾಕ್ಷ ದೇವಾಲಯದ ಪರಿಚಯ, ನನ್ನ ಹಾಡು ನನ್ನ ಆಯ್ಕೆ ತುಂಬ ಸುಂದರವಾಗಿ ಮೂಡಿ ಬಂತು ಅಂತೇಳಿ ಉತ್ತರ ಕಳಿಸಿದ್ದಾರೆ. ಇವತ್ತಿನ ಗೀತಾರತನದಲ್ಲಿ ಹಂಪಿಯ ವಿರೂಪಾಕ್ಷ ದೇವಾಲಯದ ಮಾಹಿತಿ, ಕರ್ಜಗೆಯವರ ಕಥಾನಕದಲ್ಲಿ ತಾಯಿಯ ಪ್ರೀತಿ ಮಗುವಿಗಾಗಿ ಎಂಥದೇ ಕಷ್ಟ ಕೆಲಸವನ್ನು ಮಾಡಲು ಪ್ರೇರೇಪಿಸುತ್ತೆ ಅಂತ ಹೇಳಿದರು. ಧನ್ಯವಾದಗಳು ಅಂತ ಇವರು ಕೂಡ ಉತ್ತರ ಕಳಿಸಿದ್ದಾರೆ. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ. ಶಾಂತಾಚಾರ್ ಬಡಿಗೇರ್ ಕುಕ್ಕನೂರು ಹರಿಹರ ತಾಲೂಕಿನಿಂದ. ನಮಸ್ತೆ ಮೇಡಮ್, ವಂದನೆಗಳು. ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳು ತಮ್ಮ ಗುಣಮಟ್ಟ ಮತ್ತು ವೈವಿಧ್ಯತೆಯಿಂದ ಸದಾ ಶ್ರೋತೃಗಳ ಮನ ಗೆಲ್ಲುತ್ತಿವೆ. ಶ್ರೀನಿಧಿ ಹೆಬ್ಬಾರ್ ಅವರು ನಿರೂಪಿಸುವ ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಮರಕುಟುಕ ಪಕ್ಷಿಯ ಅಪರೂಪದ ಪಕ್ಷಿಯ ಕುರಿತು ಮಾಹಿತಿ ನೀಡಿದರು. ಅತ್ಯಂತ ಜ್ಞಾನವರ್ಧಕವಾಗಿತ್ತು. ಪ್ರಕೃತಿ ಮತ್ತು ಪಕ್ಷಿ ಲೋಕದ ಬಗ್ಗೆ ನಮ್ಮ ಅರಿವನ್ನು ಮತ್ತಷ್ಟು ವಿಸ್ತರಿಸಿತು. ಕನ್ನಡ ಹಾಗೂ ಹಿಂದಿಯ ಹಳೆಯ ಮಧುರ ಗೀತೆಗಳ ಮಿಕ್ಸ್ ಮೆಲೋಡಿ ಸಮ್ಮಿಶ್ರಣ ಮನಸ್ಸಿಗೆ ವಿಶೇಷ ಮೋದ ನೀಡಿತು. ಹಳೆಯ ಹಾಡುಗಳ ಸುಮಧುರ ಸ್ವರಗಳು ಹಾಗೂ ರೇಡಿಯೋ ತರಂಗಗಳ ಸಂಗಮವು ಕೇಳುಗರನ್ನು ನೆನಪುಗಳ ಸುಂದರ ಲೋಕಕ್ಕೆ ಕರೆದೊಯ್ಯುವಂಥ ಅದ್ಭುತ ಅನುಭವ ಉಂಟು ಮಾಡ್ತು ಅಂತೇಳಿ ಸಂದೇಶ ಕಳಿಸಿದ್ದಾರೆ. ತುಂಬ ದೀರ್ಘವಾದ ಒಂದು ಸಂದೇಶ ಇವ್ರದ್ದು. ಓಕೆ, ಧನ್ಯವಾದಗಳು ಹೇಳಿ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ. ಲೀಲಾವಿ ವಿದ್ಯಾನಗರ ಶಿವಮೊಗ್ಗದಿಂದ. ಗೀತಾರಾಧನದಲ್ಲಿ ಪ್ರಸಾರವಾದ ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಮಿಶ್ರ ಮಾಧುರ್ಯ ಗೀತೆಗಳು ಎಲ್ಲವೂ ಬಹಳ ಸುಂದರವಾಗಿದ್ವು. ಆರೋಗ್ಯ ಸೂತ್ರದಲ್ಲಿ ಗಿರಿಧರ್ ಕಜೆ ಅವರು ಒಳ್ಳೆಯ ಮಾಹಿತಿಯನ್ನು ತಿಳಿಸಿದ್ರು. ಹಾಗೆಯೇ ಪಕ್ಷಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಹೆಬ್ಬಾರ್ ಅವರ ಮರಕುಟುಕ ಪಕ್ಷಿಯ ಜೀವನ ಶೈಲಿಯ ಸವಿವರವಾಗಿ ತಿಳಿಸಿದ್ರು. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಧನ್ಯವಾದಗಳು ಅಂತ ಉತ್ತರ ಕಳಿಸಿದ್ದಾರೆ. ಪ್ರೋಗ್ರಾಮ್ ಬರ್ತಿಲ್ಲ ಅಂಥೇಳಿ ಮುರಳೀಧರ್ ಶಿವಮೊಗ್ಗದಿಂದ. ಹಾಗೆಯೇ ಉತ್ತರ ಗೊತ್ತಾಗ್ತಿಲ್ಲ ಅಂತ ಕೂಡ ಸಂದೇಶ ಹಾಕಿದ್ದಾರೆ. ಇದು ಮೂಡಲ ವಿಟ್ಲಾಪುರದಿಂದ ಪದ್ಮಶ್ರೀಧರ್ ಪನ್ನಗ, ಟಿ ಅನಂತಕುಮಾರ್. ಹಾಗೆಯೇ ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ. ಕೇಶವಮೂರ್ತಿ ಬಿ ಟಿ ಎಂ ಲೇಔಟ್ ಬೆಂಗಳೂರಿನಿಂದ. ಮರಕುಟಿಕ ಪಕ್ಷಿಯ ಬಗ್ಗೆ ಹಲವಾರು ಕುತೂಹಲ ವಿಷಯಗಳನ್ನು ತಿಳಿಸಿಕೊಟ್ರು, ಧನ್ಯವಾದಗಳು ಅಂತ ಹೇಳಿದರೆ. ಗುಡ್ ಮಾರ್ನಿಂಗ್ ಆಕಾಶವಾಣಿ, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಿದೆ. ಮೊಬೈಲ್ನಲ್ಲಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂಥೇಳಿ ಧನಲಕ್ಷ್ಮಿ ಯೋಗೇಶ್ ಹಾಲಪ್ಪ ಸರ್ಕಲ್ ಭದ್ರಾವತಿಯಿಂದ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ ಉತ್ತರ ಕಳಿಸಿದ್ದಾರೆ. ಓಕೆ ಓಕೆ ಸ್ನೇಹಿತರೆ, ಉತ್ತರ ಒಬ್ಬರದು ಉತ್ತರ ಮಾತ್ರ ಸರಿಯಾಗಿತ್ತು. ನಾನು ಹೇಳಿದೆ ರಾಮ ಇದ್ದಾನೆ, ರಜೆ ಇದೆ, ಹಾಗೆಯೇ ಕುಮಾರ ಇದ್ದಾನೆ, ರಾಜ ಕೂಡ ಇದ್ದಾನೆ ಅಂತ ಹೇಳಿದೆ ಅಲ್ವಾ. ಅಷ್ಟು ಸೇರಿಸಿ ನೋಡಿ ಬರೆದು ಒಂದು ಪದ ಸಿಕ್ಕೇ ಬಿಡುತ್ತೆ ನಿಮಗೆ. ಕನ್ನಡದ ಮೇರು ನಟ ಅವರ ಹೆಸರು ಇದರಲ್ಲಿ ಸೇರಿಕೊಂಡಿದೆ. ಈ ಸುಳಿವು ಬೇಕಾಗಿತ್ತಲ್ವ ನಿಮಗೆ? ಇದನ್ನು ಹೇಳಿದರೆ ತಕ್ಷಣ ಉತ್ತರಗಳು ಬಂದ್ಬಿಡ್ತಿತ್ತು. ಹಾಗೆಯೇ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹಳ್ಳಿಕೇಟದಿಂದ ಉಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ. ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಹಾಡಿರುವ ತೆರೆಗರಿಕೆ ಸಾಮ್ನೆ ಹಾಡು ಇಷ್ಟ ಆಯಿತು, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳಿ ಸಂದೇಶ ಬಂತು ಇವಾಗ ಅವ್ರದ್ದು. ಓಕೆ, ಉತ್ತರ ಗೊತ್ತಾಯ್ತಲ್ವ ಸ್ನೇಹಿತರೆ? ರಾಜಕುಮಾರ. ನೋಡಿ, ರಾಜಕುಮಾರ ಅನ್ನೋದಲ್ಲಿ ಕೊನೆಯ ರಾ ಮತ್ತು ಎರಡನೆಯ ಅಕ್ಷರ ಜ ಇದೆ, ಅದಕ್ಕೆ ರಜ ಆಯಿತು. ಮೊದಲ ರಾ ರಾಮ ಇದೆ, ಹಾಗೆಯೇ ರಾಜ ಕೂಡ. ಕುಮಾರ ಅಂತಂದರೆ ಮಗ ಅಂತ ಅರ್ಥ ಬರುತ್ತೆ ಅಲ್ವಾ? ರಾಜಕುಮಾರ ಅನ್ನೋದು ನನಗೆ ಬೇಕಾದಂಥ ಉತ್ತರ. ಇವಾಗ ನೋಡಿ, ನಾನು ಹೇಳಿದ ತಕ್ಷಣ ಎಲ್ಲರೂ ಉತ್ತರ ಕಳಿಸ್ತಾ ಇದ್ದಾರೆ. ಲೀಲಾ

ವಿ ವಿದ್ಯಾನಗರ ಶಿವಮೊಗ್ಗದಿಂದ, ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೀರ್ಕುಡಿಗೆಯಿಂದ ಉತ್ತರ ಕಳಿಸಿದ್ದಾರೆ. ಓಕೆ ಸ್ನೇಹಿತರೆ, ಹಾಗಾದರೆ ಮುಂದಿನ ಪದಬಂಧದ ಸುಳಿವು ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡ್ತಾ ಒಂದು ಹಾಡನ್ನು ಕೇಳ್ತಾ ಇರಿ. ಹಾಡಿನ ಮಧ್ಯದಲ್ಲಿ ತಮಗಾಗಿ ಬರುತ್ತೆ ಮತ್ತೊಂದು ಪದಬಂಧದ ಸುಳಿವು. ಎಷ್ಟು ಅಕ್ಷರದ ಪದ, ಯಾವ ಪದ ಅಂತ ಯೋಚನೆ ಮಾಡ್ತಾ ಹಾಡನ್ನು ಕೇಳಿಸ್ಕೊತಾ ಇರಿ.

ಹಾಡಿನ ಮಧ್ಯದಲ್ಲಿ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ದಲ್ವಾ, ಪದಬಂಧದ ಎರಡನೇ ಪದವನ್ನ ಹುಡುಕುವಂತ ಪ್ರಶ್ನೆ ಇದಾಗಿದೆ. ನಾಲ್ಕು ಅಕ್ಷರದ ಪದ, ಮೊದಲನೇದು ಐದು ಅಕ್ಷರದ ಪದ ಆಯ್ತಲ್ವಾ, ಈಗ ನಾಲ್ಕು ಅಕ್ಷರದ ಪದ. ನಮ್ಮೆಲ್ಲರ ದೇಹದಲ್ಲೂ ಇರುವಂಥದ್ದು, ನಮ್ಮೆಲ್ಲರ ದೇಹದಲ್ಲೂ ಇರುವಂಥದ್ದು, ನಾವು ಇರೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗೆಯೇ ಇದರಲ್ಲಿ ಕರುಣೆಯನ್ನು ಅರ್ಥ ಕೊಡುವಂಥ ಪದ ಇದೆ. ಯಾವಾಗಲೂ ಸದಾ, ಯಾವಾಗಲೂ ಅಂತ ಹೇಳಿ ಅರ್ಥ ಕೊಡುವಂಥ ಪದ ಕೂಡ ಇದೆ. ನಾಲ್ಕು ಅಕ್ಷರದ ಪದ ನೋಡಿ, ನಮ್ಮ ದೇಹದಲ್ಲಿ ಇರುವಂಥದ್ದು, ಎಲ್ಲರ ದೇಹದಲ್ಲೂ ಇರುತ್ತೆ, ಎಲ್ಲ ಪ್ರಾಣಿ ಪಕ್ಷಿಗಳ ದೇಹ ಎಲ್ಲದರಲ್ಲೂ ಇರುತ್ತೆ ಅಂಥದ್ದಿದು ಯಾವುದು ಅಂತ ಯೋಚನೆ ಮಾಡಿ ಉತ್ತರ ಕೊಡಿ. ಉತ್ತರ ಕೊಡೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9481527260 9481527260. ಉತ್ತರ ಬರ್ತಾ ಇದೆ. ಸಮಯ ಆಗಿದೆ 10:27:05. ನನ್ನ ಹಾಡು ಮಾತಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM 103.5 ಹಾಗೂ 101.4 ಮೆಗಾಹರ್ಟ್ಸ್ನಲ್ಲಿ ಹಾಡನ್ನು ಮುಂದುವರಿಸೋಣ. ಹಾಗಾದರೆ ಗೊತ್ತಾಯ್ತಲ್ಲ ಉತ್ತರ, ಎಲ್ಲರ ದೇಹದಲ್ಲೂ ಇರುವಂಥದ್ದು, ಎಲ್ಲ ಪ್ರಾಣಿ ಪಕ್ಷಿಗಳ ದೇಹದಲ್ಲೂ ಇರುವಂಥದ್ದು, ನಾವು ಇರೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗೆಯೇ ಇದರಲ್ಲಿ ಕರುಣೆ ಅನ್ನೋ ಅಂತ ಅರ್ಥ ಕೊಡುವಂಥ ಮತ್ತೊಂದು ಪದ ಕೂಡ ಇದೆ, ನಾಲ್ಕು ಅಕ್ಷರದ ಪದ.

ಬೇರೆ ಮತ್ತೊಂದು ಸುಳಿವನ್ನ ಕೊಡ್ತಾ ಇದ್ದೇನೆ. ಒಂದು ಕಾರ್ಯಕ್ರಮ ಇದ್ರೆ ಕಾರ್ಯಕ್ರಮದಲ್ಲಿ ಇದರಿಂದ ಈ ಒಂದು ಪದದಿಂದ ಜನ ಕೇಳುಗರನ್ನಾಗಲಿ ಅಥವಾ ವೀಕ್ಷಕರನ್ನಾಗಲಿ ನಾವು ಉದ್ದೇಶಿಸಿ ಹೇಳುವಂತ ಒಂದು ಪದ ಕೂಡ ಇದು. ಒಳ್ಳೆಯ ಒಳ್ಳೆಯವರು ಅನ್ನೋದಕ್ಕೆ ಕೂಡ ಈ ಪದವನ್ನ ಉಪಯೋಗಿಸ್ತಾರೆ. ನಾಲ್ಕು ಅಕ್ಷರದ ಪದ. ಉತ್ತರ ಗೊತ್ತಾಯ್ತಾ? ಎಲ್ಲರ ದೇಹದಲ್ಲೂ ಇರುವಂಥದ್ದು, ಪ್ರಾಣಿ ಪಕ್ಷಿಗಳ ದೇಹದಲ್ಲೂ ಇರುವಂಥದ್ದು ಯಾವಾಗಲೂ ಅಂತ ಹೇಳಿ ಒಂದು ಅರ್ಥ ಕೊಡುವಂಥ ಪದ ಇದೆ. ಹಾಗೆಯೇ ಕರುಣೆ ಅನ್ನೋ ಅರ್ಥ ಕೊಡುವಂಥ ಪದ ಕೂಡ ಇದೆ. ನಾಲ್ಕು ಅಕ್ಷರದ ಪದ. ಉತ್ತರಗಳು ಬರ್ತಾ ಹೋಗಲಿ. 9481 5726 0000

ಹಾಡು ಮಾತಾಡೋ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ನಲ್ಲಿ ಕೆಳಗಡೆ ಹಾಡು ಮಾತಾಡೋ ಕಾರ್ಯಕ್ರಮದಲ್ಲಿ ಪದಬಂಧದ ವಿಶೇಷ ಅಲ್ವಾ, ಪದಬಂಧಗಳನ್ನು ಹುಡುಕಿ ತಾವು ಕಳಿಸ್ತಾ ಇದ್ದೀರಾ. ಅದಕ್ಕೆ ನಾನು ಸುಳಿವನ್ನು ಕೊಡ್ತಾ ಇದ್ದೀನಿ. ಯಾವಾಗಲೂ ಹಾಗೆಯೇ ಎಲ್ಲರ ದೇಹದಲ್ಲೂ ಇರುವಂಥದ್ದು, ಪ್ರಾಣಿ ಪಕ್ಷಿಗಳ ದೇಹದಲ್ಲೂ ಇರುವಂಥದ್ದು, ನಾವು ಜೀವಂತವಾಗಿ ಇದ್ದೀವಿ ಅಂತಂದರೆ ಅದು ತನ್ನ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಅರ್ಥ. ಏನಿರ್ಬೋದು ಅಂತ ಕೇಳಿದ್ದೆ ಅಲ್ವಾ. ಹಾಗೆಯೇ ಇದರಲ್ಲಿ ಕರುಣೆ ಅಂತ ಹೇಳಿ ಬರುವಂಥ ಅರ್ಥ ಇರುವಂಥ ಒಂದು ಪದ ಕೂಡ ಇದೆ, 4 ಅಕ್ಷರದ ಪದ ಅಂತ ಕೇಳಿದ್ದೆ. ಸಾಕಷ್ಟು ಜನ ಬೇರೆ ಬೇರೆ ಉತ್ತರಗಳನ್ನು ಕಳಿಸಿದ್ದೀರಾ. ನೋಡ್ತಾ ಹೋಗೋಣ ಯಾರ ಉತ್ತರ ಸರಿಯಾಗಿದೆ, ಯಾರು ನನಗೆ ಬೇಕಾದಂಥ ಉತ್ತರ ಕೊಟ್ಟಿದ್ದಾರೆ ಅಂಥೇಳಿ. ಚಂದ್ರಿಕಾ ನೇರ್ಲಗುಂಡಿ ದಾವಣಗೆರೆಯಿಂದ, ಎಲ್ಲ ಕಾರ್ಯಕ್ರಮಗಳು ಮಾಹಿತಿ ಜೊತೆಗೆ ತುಂಬ ಚೆನ್ನಾಗಿ ಸೊಗಸಾಗಿ ಮೂಡಿ ಬಂದವು ಅಂತೇಳಿ ಸಂದೇಶ ಕಳಿಸಿದ್ದಾರೆ. ನನ್ನ ಸಂದೇಶ ಬಂದಿಲ್ಲ ಅಂತೇಳಿ ಅವ್ರು ಸಂದೇಶ ಕಳಿಸ್ಬಿಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ನಾನಂತೂ ಎಲ್ಲರ ಸಂದೇಶನ ಓದಿದ್ದೆ, ಈಗಾದರೂ ಅವ್ರ ಸಂದೇಶ ಓದಿದ್ದೀನಿ ನಾನು. ಓಕೆ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಹಂಪಣ್ಣ ನ್ಯಾಮತಿಯಿಂದ, ಹಾಗೆಯೇ ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆಯಿಂದ, ನೇವಿ ಡಿಸೋಜ ರಾಜೇಂದ್ರನಗರ ಶಿವಮೊಗ್ಗದಿಂದ, ಹಿತೈಷಿ ಕಲಾಕರಣ್ ಚಿನ್ಮಯಿ ನ್ಯಾಮತಿಯಿಂದ, ಹೊನ್ನೂರಲಿ ಹನುಮಂತಾಪುರ ಜಗಳೂರಿನಿಂದ, ಮಂಜುಳಾ ಜನಾರ್ದನ್ ಅವರ ಉತ್ತರ ಸರಿಯಾಗಿದೆ, ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಗುಡ್ ಮಾರ್ನಿಂಗ್ ಮ್ಯಾಮ್ ದಿಸ್ ಈಸ್ ಪಂಚಾಕ್ಷರಿ ಪುರ್ಲೆಯಿಂದ, ಪಂಚಾಕ್ಷರಿ ಅವರು ಉತ್ತರ ಕಳಿಸಿದ್ದಾರೆ. ಓಕೆ, ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪದಿಂದ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ಮೇಡಮ್ ಕನ್ನಡತಿ ರೇಖಾ ಗಣೇಶ್ ಓಟಿ ರಸ್ತೆ ಶಿವಮೊಗ್ಗದಿಂದ ಇರ್ಬೋದಾ ಅಂತಿದ್ದಾರೆ, ನೋಡೋಣ ಇದಿರ್ಬೋದಾ ಮೇಡಮ್ ಅಂತೇಳಿ. ಶಿವಮೊಗ್ಗ ವಿಜಯನಗರದಿಂದ ಶಶಿಕಲಾ ಜನಾರ್ದನ್ ಅವರ ಸಂದೇಶ, ಧನಲಕ್ಷ್ಮಿ ಯೋಗೇಶ್ ಹಾಲಪ್ಪ ಸರ್ಕಲ್ ಭದ್ರಾವತಿಯಿಂದ, ವೀಣಾ ಗಾಡಿಕೊಪ್ಪ ಶಿವಮೊಗ್ಗದಿಂದ, ಬಿ ಸತ್ಯನಾರಾಯಣ್ ಜೆ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, 3 ಉತ್ತರ ಕೊಟ್ಬಿಟ್ಟಿದ್ದೀರಾ ಇರಲಿ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಜಯಪ್ಪ ಬಣ್ಕಾರ್ ಕಿಶೋರ್ ಕುಮಾರ್ ಬಣ್ಕಾರ್ ನ್ಯಾಮತಿ ಗೋಪಾಳ ಶಿವಮೊಗ್ಗದಿಂದ, ಪ್ರತಿಮಾ ನಾಯಕ್ ಹಾಗೆಯೇ ಶಾನ್ ಬೋಗರ್ ಕೊಟ್ರೇಶ್ ಕವಿತಾ ನಿರೀಕ್ಷಾ ಅಭಿನಂದನ್ ಹೊಳಗುಂದಿ ಹೂವಿನ ಹಡಗಲಿಯಿಂದ, ರೋಟ್ರೇಜ್ ವಿಜಯಕುಮಾರ್ ಹಾಗೂ ಬಿಂದು ವಿಜಯಕುಮಾರ್ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನಿಂದ, ಮುಗಳ್ಕೋಟ್ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಾಗೂ ಅಭಿಷೇಕಯ್ಯ ಹಿರೇಮಠ್, ಶಾಂತಾಚಾರ್ ಬಡಿಗೇರ್ ಹರಿಹರ ಕುಕನೂರು ತಾಲೂಕಿನಿಂದ, ಕೃಷಿನಗರ ದೊಡ್ಮನೆಯಿಂದ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್, ಕೋಲಾರದಿಂದ ನಂದಿನಿ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೀರ್ಕುಡಿಗೆಯಿಂದ ಇದಿರ್ಬೋದಾ ಮೇಡಮ್ ಅಂತಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಟ್ಲಾಪುರದಿಂದ ಪದ್ಮಾ ಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಹಾಗೆಯೇ ಎಂದಿರಬಹುದಾ ಅಂದ್ಕೊಂಡಿದ್ದೀನಿ ಲೀಲಾ ಅವರು. ಓಕೆ, ಲೀಲಾ

ಅವರು ಎಲ್ಲಿಂದ ಸಂದೇಶ ಕಳಿಸಿರೋದು ಅಂತ ಗೊತ್ತಾಗಲಿಲ್ಲ. ತಮ್ಮ ಊರಿನ ಹೆಸರು ಕೂಡ ತಪ್ಪದೇ ಕಳಿಸಿ ವಿಶ್ವಾಸ ಸವಳಂಗದಿಂದ ದ್ರಾಕ್ಷಾಯಣಿ ಭೀಮನೇರಿಯಿಂದ ಎಲ್ಲ ಸಾಂಗ್ಸ್ ಚೆನ್ನಾಗಿದೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ರೇಖಾ ಬೆಂಗಳೂರಿನಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ, ಅಶೋಕ್ ಎಸ್ ಎಲ್ ಶಿವಮೊಗ್ಗದಿಂದ, ದಾವಣಗೆರೆಯಿಂದ, ಚಂದ್ರಿಕಾ ನೇರ್ಲಗುಂಡಿ ರಾಯಭಾಗ ತಾಲೂಕಿನಿಂದ ಆಯಿತು. ಓಕೆ. ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ಉಷಾ ಗಜೇಂದ್ರ ಬೆನಕನಹಳ್ಳಿಯಿಂದ ಸಂದೇಶ ಬಂದಿದೆ. ಓಕೆ ಸ್ನೇಹಿತರೆ, ಉತ್ತರಗಳು, ಕೆಲವರ ಉತ್ತರಗಳು ಸರಿಯಾಗಿತ್ತು, ಕೆಲವರದ್ದು ಸ್ವಲ್ಪ ಆಚೆ ಈಚೆ ಆಗಿತ್ತು, ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಂತ ಅಂದ್ಕೊಳ್ತೀನಿ. ಅದಕ್ಕೆ ನೆಕ್ಸ್ಟು ಮುಂದಿನ ಒಂದು ಪದ ಈಸಿಯಾಗಿರಲಿ ಸುಲಭವಾಗಿರಲಿ ತಾವೆಲ್ಲ ಬಾಯಿ ಸಿಹಿ ಮಾಡಿಕೊಳ್ಳಿ ಅಂಥೇಳಿ ಸಿಹಿಯಾದ ಒಂದು ಪ್ರಶ್ನೆ ನಿಮಗಾಗಿ ಮುಂದಿನ ಪದಬಂಧದ ಪ್ರಶ್ನೆ ಇರುತ್ತೆ. ಹಾಗಾದರೆ ಈಗ ಎರಡನೇ ಪ್ರಶ್ನೆಗೆ ಉತ್ತರ ಏನು ಅಂತ ನಾವು ಕೂಡ ಯೋಚನೆ ಮಾಡ್ತಾ ಇದ್ದೆ, ಹೇಳ್ಬಿಡೋಣ ಅಂತ ಹೇಳಿ ಯೋಚನೆ ಮಾಡಿದ್ದೀನಿ. ಹಾಗಾದರೆ ಉತ್ತರ ಆಗಿತ್ತು ಸಹೃದಯ. ಸಹೃದಯ ಅಂಥೇಳಿ, ಸಹೃದಯ ಪ್ರೇಕ್ಷಕರೇ, ಸಹೃದಯ ಶ್ರೋತೃಗಳೇ ಅಂಥೇಳಿ ನಾವು ಸಂಬೋಧನೆ ಮಾಡಿ ಕಾರ್ಯಕ್ರಮದಲ್ಲಿ ಮಾತನ್ನು ಆರಂಭ ಮಾಡ್ತೀವಿ. ಹಾಗೆಯೇ ಇದರಲ್ಲಿ ಎಲ್ಲರ ದೇಹದಲ್ಲಿ ಇರುವಂಥದ್ದು, ಪ್ರಾಣಿ ಪಕ್ಷಿಗಳ ದೇಹದಲ್ಲೂ ಇರುವಂಥದ್ದು ಹೃದಯ ಇದೆ ಅಲ್ವಾ. ಹಾಗೆಯೇ ಸದಾ ಇದೆ, ಸದಾ ಯಾವಾಗಲೂ ಅಂತ ಹೇಳಿದೆ. ಹಾಗೆಯೇ ದಯೆ ಕೂಡ ಇದೆ ಇದರಲ್ಲಿ. ಕರುಣೆಗೆ ಮತ್ತೊಂದು ಪದ ಅಂತಂದರೆ ದಯೆ ಅಂತಲೂ ಹೇಳಲಾಗುತ್ತೆ. ಇದಿಷ್ಟು ಇತ್ತು ಈ ಸರುದಯ ಅನ್ನೋವಂಥ ಪದದಲ್ಲಿ ಉತ್ತರ ಗೊತ್ತಾಯ್ತಲ್ಲ ಸ್ನೇಹಿತರೆ. ಹಾಗಾದರೆ ಮುಂದಿನ ಪ್ರಶ್ನೆ ಏನು, ಮುಂದಿನ ಪದ ಯಾವುದನ್ನು ಹುಡುಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕೈಯಲ್ಲಿರುವಂಥ ಅಂಟು, ಕೈಯಲ್ಲಿ ಇರುವಂಥ ಅಂಟು ಇದು, ಇದೊಂದು ಸಿಹಿ ಪದಾರ್ಥ. ಸಾಕಲ್ವಾ ಇಷ್ಟು ಸುಳಿವು ನಿಮಗೆ? ಉತ್ತರಗಳನ್ನು ಕಳಿಸ್ತಾ ಹೋಗಿ 9481527269472600. ಹಾಡು ಮಾತಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ನಿಮ್ಮ ಜೊತೆಯಾಗಿರೋದು ನಾನು ನಿಮ್ಮ FM ಸಖಿ ಮೀನಾ ಎನ್. ಕಾರ್ಯಕ್ರಮ ಮೂಡಿ ಬರ್ತಾ ಇರೋದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM 103.5, 101.4 ಮೆಗಾಹರ್ಟ್ಸ್ನಲ್ಲಿ. ಸಮಯ ಆಗಿದೆ 10:41:45. ಕೆಳಗಡೆ ಕೈಯಲ್ಲಿರುವ ಅಂಟು ಇದೊಂದು ಸಿಹಿ ಪದಾರ್ಥ ನೋಡಿ. ನೀವು ಕಾರ್ಯಕ್ರಮದ ಕಡೆಯಲ್ಲಿ ಸಿಹಿ ಆಗಿರಲಿ ಅಂತೇಳಿ ಸಿಹಿ ಪದಾರ್ಥ ತಂದಿದ್ದೀನಿ. ಉತ್ತರಗಳನ್ನು ಬೇಗ ಬೇಗ ಕಳಿಸ್ತಾ ಹೋಗಿ. ಮತ್ತೊಂದು ಹಾಡನ್ನು ಕೇಳಿಸ್ತೇನೆ, ಎರಡು ಹಾಡನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಆಗುತ್ತೆ. ಹಾಡಿನ ನಂತರ ತಮ್ಮ ಉತ್ತರಗಳನ್ನು ನೋಡ್ತಾ ಹೋಗೋಣ.

ಹಾಡು ಮಾತಾಡುವ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ನಲ್ಲಿ ಪದಬಂಧದ ವಿಶೇಷ ಹಾಡು ಮಾತಾಡು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಅಲ್ವಾ ಸ್ನೇಹಿತರೆ. ಎರಡು ಪದಗಳನ್ನ ಹುಡುಕಿದ್ರಿ, ಈಗ ಮತ್ತೊಂದು ಪದ ಕೊಟ್ಟಿದೆ. ಕೈಯಲ್ಲಿರುವ ಅಂಟು ಅಂತ ಹೇಳಿ ಒಂದು ಸಿಹಿ ಪದಾರ್ಥ, ಒಂದು ಪ್ರದೇಶದ ಪ್ರಮುಖವಾದ ಒಂದು ಸಿಹಿ ಪದಾರ್ಥ ಅಂತ ಕೂಡ ಹೇಳ್ಬೋದು. ಉತ್ತರ ಕರ್ನಾಟಕ ಭಾಗದಿದು ಉತ್ತರಗಳನ್ನ ಕೊಟ್ಬಿಟ್ಟಿದ್ದೀರಾ, ಬಾಯಿ ಸಿಹಿ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತಾ ನಾನು ಕೂಡ ನಿಮ್ಮ ಉತ್ತರಗಳನ್ನ ಈಗ ನೋಡ್ತಾ ಹೋಗ್ತೇನೆ. ಉತ್ತರಗಳು ಸರಿಯಾಗಿ ಬಂದಿದೆ ಆಲ್ಮೋಸ್ಟ್ ಅಲ್ಲೆಲ್ಲರದು. ಗಜೇಂದ್ರ, ಉಷಾ ಗಜೇಂದ್ರ ಬೆನ್ಕನಹಳ್ಳಿಯಿಂದ ಉತ್ತರ ಕಳಿಸಿದ್ದಾರೆ. ಹಾಗೇನೆ ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆಯಿಂದ, ಹಂಪಣ್ಣ ನ್ಯಾಮ್ತಿಯಿಂದ, ಶಿವಮೊಗ್ಗದಿಂದ ಸುರೇಶ್, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ವೇದಶೆಟ್ಟಿ ಕಾಳವರ ಕುಂದಾಪುರದಿಂದ, ಹಿತೈಶಿ ಕಲಾಕರಣ್ ಚಿನ್ಮಯಿ ನ್ಯಾಮ್ತಿಯಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿಯಿಂದ, ಓಕೆ ಬೆಂಗಳೂರಿನಿಂದ ರೇಖಾ, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ನಿವಿ ಡಿಸೋಜಾ ಶಿವಮೊಗ್ಗದಿಂದ, ಅರುಣ್ ಟೈಲರ್ ಆಯನೂರಿನಿಂದ, ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡ್ಗದ್ದೆ ಹೋಬಳಿಯಿಂದ, ಈಶಣ್ಣ ಮುತ್ತಗಾರಹಳ್ಳಿ ಮೊಣಕಾಲ್ಮೂರು ತಾಲೂಕಿನಿಂದ, ಮುರಳೀಧರ್ ಶಿವಮೊಗ್ಗದಿಂದ, ಶಾಂತಾಚಾರ್ ಬಡಿಗೇರ್ ಕುಕ್ಕನೂರು ಹರಿಹರ ತಾಲೂಕಿನಿಂದ, ಮಮತಾ ರಘು ಗಣೇಶ್ ಹಾಲ್ ಕಡೂರಿನಿಂದ, ಹಾಗೆಯೇ ಲೋಯರ್ ಹುತ್ತ ಭದ್ರಾವತಿಯಿಂದ, ಅಜಯ್ ಬಣ್ಕರ್ ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಸುಷ್ಮಿತಾ ತಾರಾ ಶೆಟ್ಟಿಕೊಪ್ಪದಿಂದ, ರೇಖಾ ಗಣೇಶ್ ಓಟಿ ರಸ್ತೆ ಸಿಗೆಹಟ್ಟಿ ಶಿವಮೊಗ್ಗದಿಂದ, ಪಲ್ಲವಿ ಶಿವಮೊಗ್ಗದಿಂದ, ಮಹೇಶ್ ಹೊಸೂರು, ಹಾಗೆಯೇ ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆಯಿಂದ, ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ಹಾಗೆಯೇ ರೋಹಿಣಿ ಘನಾತೆ ಮಕ್ಕಳಾದ ಶ್ರೇಯ ಸಾರ್ಥಕ್ ಸ್ವರ ಲೋಯರ್ ಹುತ್ತ ಭದ್ರಾವತಿಯಿಂದ, ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ, ಹಾಯ್ ಗುಡ್ ಮಾರ್ನಿಂಗ್ ಮ್ಯಾಮ್ ಅಂಥೇಳಿ ಸಂದೇಶ ಕಳಿಸಿದ್ದಾರೆ. ಸಂಗೀತಾ ವಿನಯ್ ಬ್ಯಾಡಗಿಯಿಂದ, ಮಹೇಶ್ ಕುಂಬಾರ ಹೊನ್ನಾಳಿಯಿಂದ, ವೀಣಾ ಗಾಡಿಕೊಪ್ಪ ಶಿವಮೊಗ್ಗದಿಂದ, ಇದಿರ್ಬೋದಾ ಅಂಥೇಳಿ ಕಳಿಸ್ಬಿಟ್ಟಿದ್ದಾರೆ. ಶಾನ್ ಬೊಗಾರ್ ಕೊಟ್ರೇಶ್, ಕವಿತಾ ನಿರೀಕ್ಷಾ ಅಭಿನಂದನ್ ಹೊಳಗುಂದಿ ಹೂವಿನ ಹಡಗಲಿಯಿಂದ, ಓಕೆ ಸರೋಜಾ ಷಣ್ಮುಖ ರಾಧ್ಯ ಮಿಡಿಕೇಶಿಯಿಂದ ಸಂದೇಶ ಬಂದಿದೆ. ಹಾಗೆಯೇ ಸೌಳಂಗದಿಂದ ವಿಶ್ವಾಸ ಅವರು, ರಾಯಭಾಗ ತಾಲೂಕು ಮುಗಳಕೋಡ್ನಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್ ಹಾಗೂ ಅಭಿಷೇಕಯ್ಯ ಹಿರೇಮಠ್ ಅವರ ಉತ್ತರ, ವಿಜಯಲಕ್ಷ್ಮಿ ಕುಬೇರಾಚಾರ್ ರಾಜಪ್ಪ ಲೇಔಟ್ ಜನಪುರದಿಂದ, ನಿಧಿ ಬಿ ಆರ್ ಪಿಯಿಂದ, ಮೋಕ್ಷ ಸಂಪತ್ತು ಗಜೇಂದ್ರ ಬೆನಕನಹಳ್ಳಿಯಿಂದ, ಜಯಪ್ಪ ಬಣ್ಕಾರ್ ಕಿಶೋರ್ ಕುಮಾರ್ ಬಣ್ಕಾರ್ ಗೋಪಾಲ ಶಿವಮೊಗ್ಗದಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಎಲ್ಲಿದ್ದು ಅಂತೇಳಿ ಉತ್ತರ ಕಳಿಸ್ಬಿಟ್ಟಿದ್ದಾರೆ. ಮೋಹನ್ ರಾವ್ ಚಾನಲ್ ರೋಡ್ ಭದ್ರಾವತಿಯಿಂದ, ಹಾಗೆಯೇ ರೋಟ್ರಿಜಿ ವಿಜಯಕುಮಾರ್ ಹಾಗೂ ಬಿಂದು ವಿಜಯಕುಮಾರ್ ಶಿವಮೊಗ್ಗದಿಂದ. ಲೀಲಾವಿ ವಿದ್ಯಾನಗರ ಶಿವಮೊಗ್ಗದಿಂದ, ಹಾಗೆಯೇ ಕೃಷಿನಗರ ದೊಡ್ಡಮನೆಯಿಂದ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ಹಾಗಾದರೆ ಇದಿರ್ಬೋದಾ ಅಂತೇಳಿ ಉತ್ತರ ಕಳಿಸ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಟ್ಲಾಪುರದಿಂದ ಪದ್ಮಶ್ರೀಧರ್ ಪನ್ನಗ ಅನಂತಕುಮಾರ್ ರಾಧಾ ನಿದಿಗೆಯಿಂದ, ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರ್ಗದಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು, ದಾಕ್ಷಾಯಣಿ ಭೀಮನೇರಿಯಿಂದ, ದ್ರಾಕ್ಷಾಯಣಿನ ಅಥವಾ ದಾಕ್ಷಾಯಣಿನ ತಕ್ಷಣ ದ್ರಾಕ್ಷಾಯಣಿ ಅಂತ ಟೈಪ್ ಆಗಿದೆ. ಹಾಗೆಯೇ ಉತ್ತರ ಬಂದಿದೆ ಹ್ಯಾವೆಲ್ ರಾಘವೇಂದ್ರ ಅಪರುತ ಭದ್ರಾವತಿಯಿಂದ. ಓಕೆ ಸ್ನೇಹಿತರೆ, ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಕಡೆಯ ಉತ್ತರ ಸಿಹಿಯಾಗಿರಲಿ ಅಂತೇಳಿ ಸಿಹಿ ಕೊಟ್ಟಿದ್ದಲ್ವಾ, ಚೆನ್ನಾಗಿತ್ತಲ್ಲ ಸಿಹಿ. ಹೌದು, ಉತ್ತರ ಆಗಿತ್ತು. ನೀವೆಲ್ಲ ಕೊಟ್ಟಿರೋ ಉತ್ತರ ಸರಿಯಾಗಿದೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಪ್ರಸಿದ್ಧವಾದ ಒಂದು ಸಿಹಿ ತಿಂಡಿ ಇದು, ಕರದಂಟು. ಕೈಯಲ್ಲಿರುವ ಅಂಟು ಕರದಂಟು, ಚೆನ್ನಾಗಿತ್ತಲ್ವಾ ಕರದಂಟು. ಇದನ್ನು ಒಣ ಹಣ್ಣುಗಳಿಂದ ಪೌಷ್ಟಿಕ ಭರಿತವಾದ ಒಂದು ಆಹಾರ ಅಂತ ಕೂಡ ಹೇಳ್ತಾರೆ. ಒಣ ಹಣ್ಣುಗಳು, ಕೊಬ್ಬರಿ, ಬೆಲ್ಲ, ತುಪ್ಪ ಎಲ್ಲ ಹಾಕಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲರ ಬಾಯಲ್ಲೂ ನೀರು ಬರ್ತಿದೆ ಅನ್ಸುತ್ತಲ್ವಾ. ಓಕೆ, ಹಾಗಾದರೆ ಕಾರ್ಯಕ್ರಮ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಹಾಡು ಮಾತಾಡೋ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.
ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಎಫ್ಎಂ ಸಖಿ ಮೀನಾಯನ್. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಹಾಡು ಮಾತಾಡು. ಈ ಒಂದು ಹಾಡಿನೊಂದಿಗೆ ಇಂದಿನ ಹಾಡು ಮಾತಾಡು ಕಾರ್ಯಕ್ರಮ ಕೊನೆಗೊಳ್ತಾ ಇದೆ. ಮುಂದಿನ ವಾರದ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತಷ್ಟು ಪದಗಳನ್ನು ಹುಡುಕಿ ತಮಗಾಗಿ ತೆಗೆದುಕೊಂಡು ಬರ್ತೇನೆ ಅಂತ ಹೇಳ್ತಾ ಇಂದಿನ ಹಾಡು ಮಾತಾಡು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.

ಹಾಗಾದರೆ ಮತ್ತಷ್ಟು ಸಂದೇಶಗಳು ಬಂದಿದೆ, ನೋಡೋಣ. ಸಂದೇಶಗಳನ್ನು ನೋಡಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ನಮಸ್ತೆ ಮೇಡಮ್, ಇಷ್ಟೊತ್ತು ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಸೊಗಸಾಗಿ ನಡೆಸಿಕೊಟ್ರಿ. ಕೊನೆಯಲ್ಲಿ ಕರದಂಟಿನ ಹೆಸರು ಹೇಳಿ ನಮ್ಮ ಬಾಯಿ ಸಿಹಿ ಮಾಡಿದ್ರಿ, ಖುಷಿಯಾಯಿತು, ಧನ್ಯವಾದಗಳು ಅಂತ ಶಾರದಾ ಚಿಕ್ಕಪರಮೇಶ್ವರ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳ್ಕೋಡ್ನಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್ ಹಾಗೂ ಅಭಿಷೇಕ ಹಿರೇಮಠ್ ಅವರು ಉತ್ತರ ಕಳಿಸಿದ್ದಾರೆ. ಶಿವಲಿಂಗಪ್ಪ ಭದ್ರೆ ಅವರ ಉತ್ತರ ಮಾದನ ಹೆಪ್ಪರಗಿ, ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರಗಿಯಿಂದ. ಮೀನಾ ಮೇಡಮ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿಕೊಟ್ರಿ, ಮುಂಜಾನೆಯಿಂದ ಹಿಡಿದು ಇಲ್ಲಿವರೆಗೂ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೆಸಿಕೊಟ್ರಿ, ವಂದನೆಗಳು ಅಂತ ಸಂದೇಶ ಕಳಿಸಿದ್ದಾರೆ ಸ್ನೇಹಿತರೆ. ಓಕೆ, ತಮ್ಮೆಲ್ಲ ಸಂದೇಶಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಸ್ನೇಹಿತರೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ನಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರ ಸ್ನೇಹಿತರೆ. ಸಮಯ ಆಗಿದೆ 11:10. ಇನ್ನೀಗ ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗರೆ. ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ದೇಶ್ ಕುಲಕರ್ಣಿಯವರ ರಚನೆಯನ್ನು. ಧ್ವನಿಯಾಗಿದ್ದಾರೆ ಬಿ ಆರ್ ಛಾಯಾ. ತಪ್ಪಿ ಹೋಯಿತಲ್ಲೇ.

ಯಾರೋ ಬೇರುವ ಯಾರೋ ಹಾಡುವ ನೆರೆಯದವ ಯಾರೋ ಮುಗಿಲಲಿ ಯಾರೋ ಕಣಿವೆಯಲಿ ಒಂದದ ಚ

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೈಸೂರು ಅನಂತಸ್ವಾಮಿ ಅವರ ಸ್ವರದಲ್ಲಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವನವನ್ನು ಕೇಳಿದ್ರಿ. ಇದೀಗ ಕೇಳೋಣ ಕುವೆಂಪು ಅವರ ಕವನವನ್ನು ಹಾಡಿದ್ದಾರೆ ವಾಸಂತಿ ಶೆಣೈ, ಏಕಾಂತವಿದು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆಯನ್ನ ಹಾಡಿದ್ದಾರೆ ಎಚ್ ಕೆ ನಾರಾಯಣ ಹಾಗೂ ಸಂಗಡಿಗರು. ಮೌನ ತಬ್ಬಿತು.

ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸೇವಾ ಮಾಹಿತಿ. 2026-27 ಸಾಲಿನಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ವಿದ್ಯಾರ್ಥಿಗಳಿಂದ ಆನ್ಲೈನ್ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಆಸಕ್ತರು ಅರ್ಜಿಯನ್ನು ರಾಜ್ಯ ವಿದ್ಯಾರ್ಥಿ ನಿಲಯದ ತಂತ್ರಾಂಶ https://shp.karnataka.gov.in ಅಲ್ಲಿ ಜೂನ್ 30 ಒಳಗಾಗಿ ಸಲ್ಲಿಸುವಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಶಿವಮೊಗ್ಗ 0818220206 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. 2026-27 ಸಾಲಿನ VISSG ಸರ್ಕಾರಿ ಪಾಲಿಟೆಕ್ನಿಕ್ ಭದ್ರಾವತಿ ಇಲ್ಲಿ ಲ್ಯಾಟರಲ್ ಎಂಟ್ರಿ ಮುಖಾಂತರ 2ನೇ ವರ್ಷ 3ನೇ ಸೆಮಿಸ್ಟರ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಮೆಟಲರ್ಜಿ ಇಂಜಿನಿಯರಿಂಗ್ ವಿಭಾಗಗಳಿಗೆ 2 ವರ್ಷಗಳ ಐಟಿಐ ಅಥವಾ ದ್ವಿತೀಯ PUC ವಿಜ್ಞಾನ ವಿಷಯ ಉತ್ತೀರ್ಣರಾಗಿರುವ ಅರ್ಹ ಅಭ್ಯರ್ಥಿಗಳಿಂದ ಲ್ಯಾಟರಲ್ ಎಂಟ್ರಿ ಮುಖಾಂತರ 2ನೇ ವರ್ಷದ ಅಥವಾ 3ನೇ ಸೆಮಿಸ್ಟರ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಈಗಾಗಲೇ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದ್ದು, ಜೂನ್ 20 ಒಳಗಾಗಿ ಸಂಸ್ಥೆಗೆ ಖುದ್ದಾಗಿ ಬಂದು ಪ್ರವೇಶ ಅರ್ಜಿಯನ್ನು ಸಲ್ಲಿಸುವಂತೆ ಪ್ರಾಚಾರ್ಯರು ತಿಳಿಸಿರುತ್ತಾರೆ. ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 8762717968 ಸಂಪರ್ಕಿಸಬಹುದಾಗಿದೆ. 2 ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ 1-7-2026 ಅಂದರೆ ಜುಲೈ 1 13 ದಿನಗಳ ಕಾಲ ನಿರುದ್ಯೋಗಿ ಪುರುಷರು ಮತ್ತು ಮಹಿಳೆಯರಿಗೆ ಉಚಿತ ಕುರಿ ಹಾಗೂ ಮೇಕೆ ಸಾಕಾಣಿಕೆ ತರಬೇತಿ ಶಿಬಿರವನ್ನು ಏರ್ಪಡಿಸಿದ್ದು, ಶಿಬಿರದಲ್ಲಿ ಕುರಿ ಸಾಕಾಣಿಕೆ ಜೊತೆಗೆ ವೈಜ್ಞಾನಿಕ ರೀತಿಯಲ್ಲಿ ಹಸು ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ತೋಟಗಾರಿಕಾ ಬೆಳೆಗಳು, ಸಾವಯವ ಗೊಬ್ಬರ ತಯಾರಿಕೆ ಬಗ್ಗೆ ತರಬೇತಿ ನೀಡಲಾಗುತ್ತಿದ್ದು, ಆಸಕ್ತ ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18-50 ವರ್ಷ ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷ ಹಾಗೂ ಮಹಿಳೆಯರು ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಶಿಬಿರಾರ್ಥಿಗಳಿಗೆ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ BPL ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಜೂನ್ 22 ಬೆಳಿಗ್ಗೆ 10 ಗಂಟೆಗೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ ಹಸಿಗಾಳ ಅಂಚೆ ಹೊಸಕೋಟೆ ತಾಲೂಕು 2 ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಡೆಯುವ ತರಬೇತಿಗೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗುವುದು. ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ದಿನಾಂಕ 22-6-2026 ಒಳಗೆ ಸಂಸ್ಥೆಯನ್ನು ಈಗ ಹೇಳುವ ದೂರವಾಣಿ ಸಂಖ್ಯೆಯ ಮೂಲಕ ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಎಂದು ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ದೂರವಾಣಿ ಸಂಖ್ಯೆ ಹೀಗಿದೆ: 8970476050. ಮತ್ತೊಂದು ಸಂಖ್ಯೆ 6363139123 ಸಂಪರ್ಕಿಸಬಹುದಾಗಿದೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 16 ಬೆಳಿಗ್ಗೆ 10 ಗಂಟೆಗೆ ಅಂದರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ರಾಹುಲ್ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದು, PUC, ITI, BE ಮತ್ತು ಯಾವುದೇ ಪದವಿ ಪೂರೈಸಿದ 18-30 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳನ್ನು
ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಹೀಗಿದೆ: 9380663606. ಮತ್ತೊಂದು ಸಂಖ್ಯೆ 9108235132. ಸೇವಾ ಮಾಹಿತಿ ಕೇಳಿದಿರಿ.

ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 11:45:30. ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಮಲ್ಲಹಳ್ಳಿಯ ಪಾರ್ವತಮ್ಮ ಮತ್ತು ಸಂಗಡಿಗರಿಂದ ಗಂಗಮ್ಮನ ಪದಗಳನ್ನು ಆಲಿಸೋಣ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಮಲ್ಲಳ್ಳಿಯ ಶ್ರೀಮತಿ ಪಾರ್ವತಮ್ಮ ಮತ್ತು ತಂಡದವರಿಂದ ಗಂಗಮ್ಮನ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 11:55 ಆಗಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಹಿಂದ.

0: ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್.
1: ಸಗ್ಗದಲ್ಲಿ ರುಚಿಯಂದೇ.
2: ಪ್ರಿಯ ಶ್ರೋತೃಗಳಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೊತ್ತಂಬರಿ ಸೊಪ್ಪಿನ ಚಾಟ್, ಕೊತ್ತಂಬರಿ ಚಾಟ್, ನಿಜ ಹೇಳಬೇಕು ಅಂದ್ರೆ ಇದಕ್ಕೆ ಏನಂತ ಹೆಸರಿಡೋದು ಅನ್ನೋದೇ ನನಗೆ ಹೊಳಿಲಿಲ್ಲ. ಯಾಕಂದ್ರೆ ಇದು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಾಗಿ ಸಾಮಾನ್ಯವಾಗಿ ಮಾಡುವಂತಹ ಒಂದು ಖಾದ್ಯ. ಅವರಿದಿನ ಕೊತ್ತಂಬರಿ ವಡೆ ಅಂತ ಕರೀತಾರೆ, ಕೊತ್ತಂಬರಿ ಸೊಪ್ಪಿನ ವಡೆ ಅಂತ ಕರೀತಾರೆ. ಸಾಮಾನ್ಯವಾಗಿ ನಾವು ಕೊತ್ತಂಬರಿ ಸೊಪ್ಪನ್ನ ಅಡಿಗೆನಲ್ಲಿ ಮೇಲ್ ಹಾಕೊಳ್ತೀವಿ, ಇಲ್ಲ ಅಂದ್ರೆ ಜಾಸ್ತಿ ಕೊತ್ತಂಬರಿ ಚಟ್ನಿ ಮಾಡ್ಕೊಂತೀವಿ. ಆದ್ರೆ

0: ಇದನ್ನ ಬಳಸಿ ಒಂದು ರೀತಿಯ ಒಂದು ಖಾದ್ಯ ಚಾಟ್ನ ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಇದು ಅತ್ಯುನ್ನತ ಔಷಧೀಯ ಗುಣಗಳ ಆಗರ ಅಂತಲೇ ಈ ಸೊಪ್ಪನ್ನ ಕರಿಬಹುದು. ನಮ್ಮ ದೇಹದಲ್ಲಿ ಜೀರ್ಣಕಾರಿ ಕಿಣ್ವಗಳನ್ನ ಉತ್ತೇಜಿಸಿ ಹೊಟ್ಟೆ ಉಬ್ಬರ, ಅಜೀರ್ಣ ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ ಸಹಾಯ ಮಾಡುತ್ತೆ. ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ಕೂಡಲೇ ಹೇಳ್ತೀವಿ, ಕೊತ್ತಂಬರಿ ಬೀಜನ ಒಂಚೂರು ನೀರಲ್ಲಿ ಕುದಿಸ್ಬಿಟ್ಟು ಅದಕ್ಕೆ ಉಪ್ಪು ನಿಂಬೆಹಣ್ಣು ಹಾಕೊಂಡು ಕುಡೀರಿ ಅಂತ ಸಜೆಷನ್, ಅದು ಮನೆ ಮದ್ದು ರೀತಿ ಹೇಳ್ತೀವಿ. ಅದೇ ರೀತಿ ಕೊತ್ತಂಬರಿ ಸೊಪ್ಪು ಸಹ ಗ್ಯಾಸ್ಟ್ರಿಕ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಕೊತ್ತಂಬರಿ ಎಲೆಗಳು ಬ್ಲಡ್ ಶುಗರ್ ಅನ್ನ ಕಡಿಮೆ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಎ ಇದೆ, ಅದು ಕಣ್ಣಿನ ದೃಷ್ಟಿಗೆ ಬಹಳನೇ ಪ್ರಯೋಜನಕಾರಿ. ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಗೆ ಉಪಯೋಗಕಾರಿ, ಹಾಗೆ ವಿಟಮಿನ್ ಕೆ ಮೂಳೆಗಳ ಆರೋಗ್ಯಕ್ಕೆ ಸಹಾಯಕಾರಿಯಾಗಿದೆ. ಇದರಲ್ಲಿ ಆಂಟಿ ಇನ್ಫ್ಲಾಮೇಟರಿ ಮತ್ತೆ ಆಂಟಿ ಮೈಕ್ರೋಬಿಯಲ್ ಗುಣಗಳು ಮೊಡವೆ ಮತ್ತೆ ಚರ್ಮದ ಅಲರ್ಜಿಗಳನ್ನ ಗುಣಪಡಿಸುತ್ತೆ. ಆಯುರ್ವೇದ ಔಷಧಿಗಳಲ್ಲಿ ಇದನ್ನ ಹೆಚ್ಚಾಗಿ ಬಳಸ್ತಾರೆ. ಮತ್ತೆ ಈಗ ಹೇಳುವಂತಹ ತಿಂಡಿ ಮಹಾರಾಷ್ಟ್ರದಲ್ಲಿ ಬಹಳ ಪ್ರಸಿದ್ಧವಾದಂತಹ ತಿಂಡಿ. ಈ ಕೊತ್ತಂಬರಿ ಚಾಟ್ನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಕೊತ್ತಂಬರಿ ಸೊಪ್ಪು 2-3 ಕಟ್ಟು ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳಿ. ಮೊದಲೇ ಮಳೆಗಾಲ, ಈಗ ಸೊಪ್ಪು ಬಹಳನೇ ಸಿಗುತ್ತೆ, ಆದ್ರೆ ಅಷ್ಟೇ ಮಣ್ಣು ತುಂಬಿರುತ್ತೆ ಅದರಲ್ಲಿ, ಹಾಗಾಗಿ ಚೆನ್ನಾಗಿ ತೊಳ್ಕೊಳ್ಳಿ. ಕಡಲೆ ಹಿಟ್ಟು 1/2 ಕಪ್ಪಿನಷ್ಟು, ಸ್ವಲ್ಪ ಧನಿಯಾ ಪೌಡರ್ 1/2 ಸ್ಪೂನ್ ಸಾಕು, ಯಾಕಂದ್ರೆ ಕೊತ್ತಂಬರಿ ಸೊಪ್ಪನ್ನೇ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಧನಿಯಾ ಪುಡಿ ಜಾಸ್ತಿ ಬೇಡ. ಉಪ್ಪು ರುಚಿಗೆ 1/4 ಚಮಚೆಯಷ್ಟು ಬಿಳಿ ಎಳ್ಳು, 1/2-3/4 ಚಮಚೆಯಷ್ಟು ಅಚ್ಚಕಾರದ ಪುಡಿ, 1/4 ಚಮಚ ಜೀರಿಗೆ ಪುಡಿ, 1/4 ಅಥವಾ 1/4 ಚಮಚ ಸಕ್ಕರೆ ರುಚಿಗೆ, ನಿಂಬೆ ರಸ 1-2 ಚಮಚ, ಇಂಗು, ಅರಿಶಿನ, ಅಕ್ಕಿ ಹಿಟ್ಟು 1 ಕಪ್. ಈಗ ನಾನು ಹೇಳಿದಂತಹ ಎಲ್ಲಾ ಸಾಮಗ್ರಿಗಳನ್ನ ಅಂದ್ರೆ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ, 1/2 ಕಪ್ಪಿನಷ್ಟು ಕಡಲೆ ಹಿಟ್ಟು, 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟು, ಧನಿಯಾ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಬಿಳಿ ಎಳ್ಳು, ಅಚ್ಚಕಾರದ ಪುಡಿ, ಜೀರಿಗೆ ಪುಡಿ, ಸಕ್ಕರೆ, ನಿಂಬೆ ರಸ, ಇಂಗು, ಅರಿಶಿನ ಪುಡಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಫಸ್ಟ್ ಕೈಯಲ್ಲೇ ಹಾಗೆ ಮಿಕ್ಸ್ ಮಾಡಿ, ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳಿ. ಒಂದು ಉಂಡೆ ಕಟ್ಟಲಿಕ್ಕೆ ಆಗುವಷ್ಟು ಹದಕ್ಕೆ ಬರುವಂತೆ ಇದನ್ನ ಕಲಿಸ್ಕೊಳ್ಳಿ. ಈಗೊಂದು ಪಾತ್ರೆಗೆ ಚೆನ್ನಾಗಿ ಎಣ್ಣೆಯನ್ನ ಸವರಿ ಕಲಸಿದ ಹಿಟ್ಟನ್ನ ಕ್ಲೀನ್ ಆಗಿ ಅದ್ರ ಮೇಲೆ ತಟ್ಬಿಡಿ. ಈ ಕೀಲ್ಸ ಮಾಡುವಾಗ ತಟ್ತಾರೆ, ಆ ರೀತಿ ಕ್ಲೀನ್ ಆಗಿ ತಟ್ಬಿಡಿ. ಅದನ್ನ ಹಬೆಯಲ್ಲಿ 10-15 ನಿಮಿಷಗಳ ಕಾಲ ನೀಟಾಗಿ ಬೇಯಿಸಿ, ಕುಕ್ಕರ್ ವೇಟ್ ಹಾಕೋದ್ ಬೇಡ, ಲೋಟವನ್ನ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ. ಬೆಂದ ನಂತರ ಅದನ್ನ ಪಾತ್ರೆಯಿಂದ ಬೇರ್ಪಡಿಸಿ, ಅಂದ್ರೆ ಎಣ್ಣೆ ಹಚ್ಚಿ ನಾವು ಬೇಯಿಸಿರ್ತೀವಲ್ವಾ, ನಾವ್ ಅದನ್ನ ಉಲ್ಟಾ ಮಾಡ್ಬಿಟ್ಟು ಕ್ಲೀನ್ ಆಗಿ ಒಂದ್ ಸೌಟಲ್ಲಿ ತಟ್ಟಿದ್ರೆ ಅದು ಕ್ಲೀನ್ ಆಗಿ ಬಿಟ್ಕೊಳತ್ತೆ. ಅದನ್ನ ಕ್ಲೀನ್ ಆಗಿ ಮೈಸೂರ್ ಪಾಕ್ ತರ ಅಥವಾ ಪನೀರ್ನ ನಾವ್ ಹೇಗೆ ಪೀಸ್ ಪೀಸ್ ಮಾಡ್ಕೊಂತೀವೋ, ನಮಗೆ ಎಷ್ಟು ಸೈಜಿಗೆ ಬೇಕು ಅನ್ಸುತ್ತೋ ಅಷ್ಟು ಸೈಜಿಗೆ ಪೀಸ್ಗಳನ್ನ ಮಾಡ್ಕೊಳ್ಳಿ. ನಂತರ ಒಂದು ದೋಸೆ ಹಂಚು ಅಥವಾ ಅಗಲ ಬಾಯಿ ಇರುವಂತಹ ಬಾಂಡ್ಲೆಯನ್ನ ಇಟ್ಟು ಅದಕ್ಕೆ 1-2-3 ಚಮಚೆಯಷ್ಟು ಎಣ್ಣೆಯನ್ನ ಹಾಕಿ, ಕಟ್ ಮಾಡ್ಕೊಂಡಿರುವಂತಹ ಪೀಸಸ್ ಅನ್ನ ಹಾಕಿ ಸಣ್ಣ ಉರಿಯಲ್ಲಿ ಎರಡೂ ಬದಿಯನ್ನ ಬೇಯಿಸಿ. 1-3-4 ನಿಮಿಷಗಳ ಕಾಲ ಎರಡೂ ಬದಿಯನ್ನ ಬೇಯಿಸಿದ್ರೆ ಚೆನ್ನಾಗಿರುವಂತಹ ಒಂದು ಕೊತ್ತಂಬರಿ ಚಾಟ್ ಅಥವಾ ಕೊತ್ತಂಬರಿ ವಡಿ ರೆಡಿ ಆಗುತ್ತೆ. ಇದನ್ನ ಗ್ರೀನ್ ಚಟ್ನಿ ಅಥವಾ ಸಾಸ್ ಜೊತೆಗೆ ಸವಿಬಹುದು. ಇದರಲ್ಲೇ ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಸೇರಿರೋದ್ರಿಂದ ಏನೂ ಹಾಕೋದ್ ಬೇಡ. ಮಳೆಗಾಲ, ಶೀತ, ಕೆಮ್ಮು ಆಗುತ್ತೆ, ಎಣ್ಣೆ ಐಟಮ್ ಬೇಡ ಅನ್ನುವಂಥವ್ರು ಖಂಡಿತ ಇದನ್ನ ಒಂದು ಸಾರಿ ಟ್ರೈ ಮಾಡಿ, ಸೂಪರ್ ಆಗುತ್ತೆ. ಮತ್ತೆ ಯಾವುದೇ ರೀತಿಯಾದಂತಹ ಮೈದಾ ಇರಬಹುದು, ಆಯಿಲ್ ಇರಬಹುದು, ಏನು ಬಳಸೋದಿಲ್ಲ. ಹಾಗಾಗಿ ಆರೋಗ್ಯಕ್ಕೂ ಸಹ ಅತ್ಯಂತ ಉತ್ತಮವಾದದ್ದು ಅಂತ ಹೇಳಬಹುದು. ಕೊತ್ತಂಬರಿ ವಡೆಯನ್ನ ಮಾಡಿ ಹೇಗಿತ್ತು ಅನ್ನೋದನ್ನ AIR.BDVT@gmail.com ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೆ ನಮ್ಮ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಅಡುಗೆ ಆರೋಗ್ಯ ಅಂತ ಕೊಟ್ರೆ ನಾನು ಹೇಳಿರುವಂತಹ ಎಲ್ಲಾ ಬಗೆಯ ಅಡುಗೆಗಳು ಕೂಡ ಅದರಲ್ಲಿ ಇರುತ್ತೆ. ಯಾವ ಟೈಮ್ನಲ್ಲಿ ಬೇಕಾದ್ರೂ ನೀವು ಅದನ್ನ ಹಾಕಿ ಕೇಳ್ಕೊಂಡು ಮನೆಯಲ್ಲಿ ಮಾಡ್ಕೋಬಹುದು. ಇದರ ಒಂದು ಪ್ರಯೋಜನವನ್ನ ಕೂಡ ನೀವು ಪಡೀರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವತ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 MHz ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಕಸಿತ ಭಾರತ 2047 ಗುರಿ ತಲುಪಲು ಕೃಷಿ, ಆಹಾರ, ತಂತ್ರಜ್ಞಾನ ಮತ್ತು ನಾವೀನ್ಯತೆಗಳ ಪಾತ್ರ ಅತಿ ಮುಖ್ಯವಾಗಿದೆ. ಪ್ರಯೋಗಶಾಲೆಗಳಲ್ಲಿ ಸಿದ್ಧವಾಗುವ ತಂತ್ರಜ್ಞಾನ ಮಾರುಕಟ್ಟೆ ತಲುಪಿ ಜನಸಾಮಾನ್ಯರ ಜೀವನವನ್ನು ಸುಗಮಗೊಳಿಸುತ್ತದೆ. ಈ ನಿಟ್ಟಿನಲ್ಲಿ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ CSIR ಸಂಸ್ಥೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ ರೈಸ್ ಕಾಂಕ್ಲೇವ್ 2026 ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ದೇಶದ ಆಹಾರ ಸುರಕ್ಷತೆ ಮತ್ತು ತಂತ್ರಜ್ಞಾನದ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತಿರುವ ಯುವ ಉದ್ಯಮಿಗಳ ಉತ್ಸಾಹ ಹಾಗೂ ನವೋದ್ಯಮಗಳ ಪಾತ್ರ ಹೆಮ್ಮೆಯ ವಿಷಯವಾಗಿದೆ ಎಂದರು. ಬೆಂಗಳೂರಿನಲ್ಲಿ ಜರುಗಿದ 6ನೇ CSIR ರೈಸ್ ಕಾಂಕ್ಲೇವ್ನಲ್ಲಿ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳ ಸಹಯೋಗಕ್ಕಾಗಿ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಒಡಂಬಡಿಕೆಗೆ ಸಹಿ ಹಾಕಿದೆ. ತಮ್ಮ ಸರ್ಕಾರದ ಹೆಮ್ಮೆಯ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಗ್ಯಾರಂಟಿ ಯೋಜನೆಗಳು 100% ಮುಂದುವರಿಯುತ್ತವೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣಕ್ಕಾಗಿ ಮತ್ತೆ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ ಎಂದಿದ್ದಾರೆ. ಸ್ವಚ್ಛತೆಯೇ ಸೇವೆ ಎಂಬ ಧ್ಯೇಯದೊಂದಿಗೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಜರುಗಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಸ್ವಚ್ಛ ಭಾರತ ಅಭಿಯಾನದ ಸಂದೇಶವನ್ನು ಜನರಿಗೆ ತಲುಪಿಸಲು ಈ ಸ್ವಚ್ಛತಾ ಅಭಿಯಾನ ನಡೆಯಿತು. ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡರು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡು ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಕಾಪಾಡುವಂತೆ ಜನಜಾಗೃತಿ ಮೂಡಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ರೈತರ ಸಹಭಾಗಿತ್ವದಲ್ಲಿ ಮೂಲದಲ್ಲಿಯೇ ತ್ಯಾಜ್ಯ ನಿರ್ವಹಣೆ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಗುಂಡ್ಲವತ್ತಿಗೇರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಅವರ ಹೊಲದಲ್ಲಿ ಹೊಯ್ಸಳ ಕಾಲದ ಅಪ್ರಕಟಿತ ದಾನಶಾಸನ ಪತ್ತೆ ಮಾಡಲಾಗಿದೆ. ತುಮಕೂರಿನ ಶಶಿಕುಮಾರ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ವಿಜಯನಗರ ತಿರುಗಾಟ ಸಂಶೋಧನಾ ತಂಡದ ಸದಸ್ಯರು ಈ ಶಾಸನ ಪತ್ತೆ ಹಚ್ಚಿದ್ದಾರೆ. ಈ ಕುರಿತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಹಿರಿಯ ಸಹಾಯಕ ಪ್ರಾಧ್ಯಾಪಕ ಡಾ ಗೋವಿಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಗುಂಡ್ಲೋದ್ಗಿರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಮತ್ತು ಮಲ್ಲನಗೌಡರವರ ಹೊಲದಲ್ಲಿ ಹೊಯ್ಸಳರ ಕಾಲದ ಅಪ್ರಕಟಿತ ದಾನಶಾಸನವನ್ನು ಪತ್ತೆ ಮಾಡಲಾಗಿದೆ. ಗುಂಡ್ಲೋದ್ಗಿರಿ ಗ್ರಾಮದ ಶಿಕ್ಷಕ ಮಂಕಾಳಪ್ಪ ಗಂಗಾಧರ ಅವರ ಸಹಕಾರದಿಂದ ವಿಜಯನಗರ ತಿರುಗಾಟ ಸಂಶೋಧನಾ ತಂಡದವರು ಪತ್ತೆ ಹಚ್ಚಿದ್ದಾರೆ. ಈ ಶಾಸನವು ಗ್ರಾನೈಟ್ ಕಲ್ಲಿನಲ್ಲಿದ್ದು 15 ಸಾಲುಗಳನ್ನು ಒಳಗೊಂಡಿದೆ. 8 ಎತ್ತರ, 1.5 ಅಗಲವಾಗಿದ್ದು ವಿಶೇಷವಾಗಿ ಶಾಸನದ ಮೊದಲ ಸಾಲಿನಲ್ಲೇ ಹೊಯ್ಸಳರ ನಾರಸಿಂಹ ಚಕ್ರವರ್ತಿ ಎಂದು ಉಲ್ಲೇಖವಾಗಿದೆ. ಇದರಿಂದ ಹೊಯ್ಸಳರ ನಾರಸಿಂಹನ ಆಡಳಿತಾವಧಿಯಲ್ಲಿ ಗುಂಡ್ಲವದ್ದಿಗೇರಿಯನ್ನು ಕಾಸಿಗೌಡ ಎಂಬ ಪಾಳೆಯಗಾರನು ಆಳ್ವಿಕೆ ನಡೆಸುತ್ತಿದ್ದನು. ಆತನು ಆ ಊರಲ್ಲಿ ಕೆರೆ ಕಟ್ಟಿಸಿರುವುದಲ್ಲದೆ ದೇಗುಲಕ್ಕೆ ಗಂಟೆ ಜಾಗಟಿಯನ್ನು ದಾನ ನೀಡಿದ ವಿವರವು ಶಾಸನದಲ್ಲಿದೆ.
0: ಅಂತಾರಾಷ್ಟೀಯ ಯೋಗ ದಿನಾಚರಣೆ 2026 ಪೂರ್ವಭಾವಿಯಾಗಿ ಆಯುಷ್ ಇಲಾಖೆಯಿಂದ ಆಯೋಜಿಸಲಾಗುತ್ತಿರುವ ಆನ್ಲೈನ್ ಯೋಗಥಾನ್ನ 2ನೇ ದಿನವಾದ ಇಂದು ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಕಿರಣ್ ಬೇಡಿ ಪಾಲ್ಗೊಂಡಿದ್ದರು. ಗಿನಿಸ್ ದಾಖಲೆಗಾಗಿ ಆಯೋಜಿತ ಆನ್ಲೈನ್ ಯೋಗಥಾನ್ ಸಪ್ತಾಹದ ಪ್ರಥಮ ದಿನ ಒಟ್ಟು 435,831 ಜನ ಯೋಗಾಸಕ್ತರು ಯೋಗಾಭ್ಯಾಸದಲ್ಲಿ ತೊಡಗಿದರು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಪರಿಕಲ್ಪನೆಯಡಿ ಜೂನ್ 21 ಬೆಳಿಗ್ಗೆ 6 ದಾವಣಗೆರೆ ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿತವಾಗಿದೆ. ಖ್ಯಾತ ಯೋಗಪಟು ಮುರಳಿ ಮಾರ್ಗದರ್ಶನ ಮಾಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು, ಸಂಘರ್ಷ ಹಾಗೂ ಮೌಲ್ಯಾದರ್ಶಗಳನ್ನು ಯುವ ಪೀಳಿಗೆಗೆ ಪರಿಚಯಿಸಲು ಕೋಲಾರ ಜಿಲ್ಲೆಯಲ್ಲಿ ಭವ್ಯ ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಪೂರ್ವ ಅನುಮೋದನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.

0: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗ ಹಿರೇಮಠ ಅವರು. ನಂತರ ಎನರ್ಜಿ ಬೂಸ್ಟ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ ಅವರು.
1: ಶಬ್ದಗಾರುಡಿಗ ವರಕವಿ ಶ್ರಾವಣ ಪ್ರತಿಭೆಯ ಕವಿ ಎಂದೆಲ್ಲಾ ಪ್ರಸಿದ್ದರಾದ ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾತನೇ ದತ್ತ. ಇವರು 1896 ಜನವರಿ 31ರಂದು ಧಾರವಾಡದಲ್ಲಿ ಜನಿಸಿದರು. ತಂದೆ ರಾಮಚಂದ್ರ ಬೇಂದ್ರೆ, ತಾಯಿ ಅಂಬವ್ವ ಬೇಂದ್ರೆ. ಇವರ ಮನೆತನದ ಮೂಲ ಹೆಸರು ಬೇಂದ್ರೆ ಎಂದಿತ್ತು. ಕಾರಣ ಇದೇ ಮುಂದೆ ಬೇಂದ್ರೆ ಎಂದಾಯಿತು. ದರಾ ಬೇಂದ್ರೆ ಅವರು ತಮ್ಮ ಜೀವದುದ್ದಕ್ಕೂ ನೋವನ್ನೇ ಉಂಡವರು. ತುಂಬಾ ಕಷ್ಟದಲ್ಲೇ ಬೆಳೆದು ವಿದ್ಯಾವಂತರಾದ ಇವರು 1924ರಲ್ಲಿ ತಾಯಿಯನ್ನು ಕಳೆದುಕೊಂಡರು. ಹೀಗಾಗಿ ಬೇಂದ್ರೆಯವರಿಗೆ ಸಾವು ನೋವುಗಳು ಅವರ ಜೀವನದುದ್ದಕ್ಕೂ ನೆರಳಾಗಿದ್ದುಕೊಂಡು ಅವರ ಕಾವ್ಯದಲ್ಲಿ ನಲಿವು ಲಯವಾಗಿ ಬೆರಗಾಗಿ ವಿಡಂಬನೆಯಾಗಿ ಒಡಮೂಡಿರುವುದನ್ನು ಕಾಣುತ್ತೇವೆ. ಎನ್ನ ಪಾಡಿನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆ ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತ ನಿನ್ನೆದೆಯು ಕರಗಿದರೆ ಆ ಸವಿಯು ಹನಿಸು ಎನಗೆ ಎಂಬ ಸಾಲುಗಳ ಮೂಲಕ ಬೇಂದ್ರೆ ತಮ್ಮ ನೋವನ್ನು ವಾಚಕರಿಗೆ ತಿಳಿಸಲು ಬಯಸಿದ್ದಾರೆ. 1921ರಲ್ಲಿ ಧಾರವಾಡದಲ್ಲಿ ಅವರು ಗೆಳೆಯರೊಡನೆ ಕಟ್ಟಿದ ಗೆಳೆಯರ ಗುಂಪು ಸಂಸ್ಥೆ ಅವರ ಸಾಹಿತ್ಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಿತು. 1922ರಿಂದ 1981ರ ತನಕ ಸಾಹಿತ್ಯ ಕೃಷಿ ನಡೆಸಿದ ವರಕವಿ ಬೇಂದ್ರೆಯವರಿಗೆ 1974ರಲ್ಲಿ 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು.

ತಮ್ಮ ಅಮೂಲ್ಯವಾದ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಲೋಕವನ್ನು ಅತಿ ಎತ್ತರಕ್ಕೆ ಕೊಂಡೊಯ್ದ ಕೀರ್ತಿ ಬೇಂದ್ರೆಯವರದು. ಬೇಂದ್ರೆಯವರು ಚಿಕ್ಕಂದಿನಲ್ಲಿಯೇ ತಮ್ಮ ತಂದೆಯನ್ನು ಕಳೆದುಕೊಂಡಿದ್ದರಿಂದ ತಮ್ಮ ಅಜ್ಜಿ ಗೋದುಬಾಯಿ ಮತ್ತು ತಾಯಿ ಅಂಬಿಕೆ ಇವರುಗಳ ಮಮತೆ ವಾತ್ಸಲ್ಯಗಳಲ್ಲೇ ಬೆಳೆದರು. ತಾಯಿಯ ಪ್ರೀತಿ ವಾತ್ಸಲ್ಯಗಳು ಈ ಕಾವ್ಯಧಾರೆಯ ಮೂಲವಾಯಿತು. ಬಡತನದ ಬೇಗೆಯನ್ನು ಮಗನಿಗೆ ತಟ್ಟದಂತೆ ಇವರ ತಾಯಿ ಇವರ ಬದುಕಿಗೆ ಆಸರೆಯಾಗಿ ಇವರ ಕವನಗಳಿಗೆ ಸ್ಫೂರ್ತಿಯಾಗಿ ನಿಂತರು. ನಿನ್ನ ಹೆಸರಿನಲ್ಲಿ ನಾ ಬರೆಯುವುದೇನು ಸೋಜಿಗ, ಕಾಣಲಾರ ದೀಜಗ ಎನ್ನುವ ಸಾಲುಗಳು ಮಾತೃತ್ವದ ಬಿಂಬವಾಗಿವೆ. ತಾಯಿ ಪಾರ್ವತಿ ಅಂಬಿಕೆ ಎಂಬ ಕವನದಲ್ಲಿ ಆ ತಾಯಿ ಮಾ ತಾಯಿ ಈ ಬಾಯಿಯ ತುತ್ತಲ್ಲ, ಅವಳನ್ನು ಸ್ತುತಿಸಲು ಎದೆ ಸಾಲದು ಎನ್ನುತ್ತ ತಾಯಿಯನ್ನು ಬಾಯಿ ತುಂಬಾ ಹೊಗಳಿದ್ದಾರೆ. ಹೆಣ್ಣು ಎನ್ನುವ ಮಾತು ತಾಯಿ ಎನ್ನುವ ಮಾತು ಎರಡಲ್ಲ, ಒಂದೆಂದು ತಿಳಿಸಿದಳು ಎಂಬ ಸಾಲುಗಳ ಮೂಲಕ ಪಂಚದ ಪ್ರತಿ ಹೆಣ್ಣಿನಲ್ಲೂ ಮಾತೃಭಾವವನ್ನು ಕಾಣಲು ಅನುಕೂಲ ಮಾಡಿಕೊಟ್ಟವಳು ಎಂದು ಅಂಬಿಕೆಯನ್ನು ನೆನೆದಿದ್ದಾರೆ. ಮುದ್ದಿನೊಡನೆ ಮುದ್ದು ಮಾತು ಕಲಿಸಿ ಉಲಿಸಿ ನಲಸಿದೆ, ನಿನ್ನ ತಿಳಿ ಸಲಿಸಿದೆ ಎಂದು ತಾಯಿ ಎಂಬ ಕವನದಲ್ಲಿ ತಾಯಿಯ ಎದೆ ಹಾಲಿನೊಂದಿಗೆ ತಮ್ಮ ಜ್ಞಾನವನ್ನು ಧಾರೆಯರೆದ ಸ್ಮರಣೆ ಇದೆ. ನೀ ಮೈಯನ್ನೊಂದೇ ರೂಪಿಸಿದೆಯೇನು, ಬಸಿರಲ್ಲಿ ರಕ್ತ ಸುರಿದು ಹಸಿದಿರುವ ಆಯ್ಗೆ ನೀ ತಾಯಿಯ ಬಂದೆ, ಹಾಲಾಗಿ ಎದೆಗೆ ಹರಿದು ಹಸು ಕರುವಿಗಾಗಿ ನಡೆವಂತೆ ದುಡಿದೆ, ನಡೆಗಳಿಸಲೆಂದು ದುಡಿಸಿ ಮುದ್ದಿಟ್ಟು ತುಟಿಗೆ ಮುದ್ದಾದ ಮಾತ ಮುದ್ರಿಸಿದೆ ಮನವ ನುಡಿಸಿ ಎಂಬ ಸಾಲುಗಳು ತಾಯಿಯ ಕೃಪೆಯನ್ನು ಸ್ಮರಿಸುವ ಇವು ತಾಯಿಗೆ ಪ್ರಾರ್ಥನೆ ಎಂಬ ಕವನದ ಸಾಲುಗಳಾಗಿವೆ. ನವಮಾಸಗಳನ್ನು ಹೊತ್ತು ಹೆತ್ತ ತಾಯಿಯನ್ನು ತಾಯಿಗಿಂತ ಯಾರು ಹೆಚ್ಚು, ಬಸಿ ಹುತ್ತ ಹೊತ್ತುಕೊಂಡು ಬಯಕೆಗಾಗಿ ಕಾಡಿಬೇಡಿ ಬೇನೆ ತಿಂದು ಬಳಲಿ ಹೊತ್ತು ನಕ್ಕರಾರು ನನ್ನ ಚಿನ್ನ, ಹೀಗೆ ಸ್ಮರಿಸುತ್ತ ತಾಯಿಗಿಂತ ಯಾರು ಹೆಚ್ಚು ಎಂದು ಪ್ರಶ್ನಿಸಿದ್ದಾರೆ. ಹಾಗೆ ನಮ್ಮ ಕಾವ್ಯ ಸೃಷ್ಟಿ ಎಲ್ಲವೂ ತಾಯಿಯ ಕೃಪೆ ಎನ್ನುವುದನ್ನು ಅಂಬಿಕಾತನೇ ದತ್ತ ಎಂಬ ಕವನದ ಸಾಲುಗಳಾದ ತಾಯೇ ಮಾಯೇ ಅಂಬಿಕೆಯೇ ನಿನ್ನ ತನೆಯ ದತ್ತನು ನೀನು ಇತ್ತುದಿತ್ತನು, ಜನುಮದೊಂದು ಪಾಡು ಹಾಡುವಾಗಿ ಮೂಡಿತು, ನನ್ನ ಕೊರಳು ಹಾಡಿತು ಇವುಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ. ಸಾವಿರದ ಮನೆಗಳಲ್ಲಿ ನನಗೆ ಮನೆಯ ಮಾಡಿದೆ, ತಾಯಿ ಆಟ ಇದೆ, ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ, ಕಾಣಲಾರೆ ದೀಜಗ ಎಂದು ಹಾಡುವುದರ ಮೂಲಕ ತಾವು ಕವಿಯಾಗಲು ತಮ್ಮ ಮಾತೆಯೇ ಕಾರಣ ಎಂದಿದ್ದಾರೆ. ಕಾವ್ಯರಸಲು ಕೂಡ ಜ್ಞಾನದ ಬೆಳಕನ್ನು ಪಡೆದುಕೊಂಡಿದ್ದು ಮಾತೆ ಅಂಬಿಕೆಯಿಂದಲೇ ಎನ್ನುವುದನ್ನು ಅಂಬಿಕೆಯ ಗರ್ಭ ತುಂಬಿದ ಬೆಳಕ, ಸೂರ್ಯನ ಝಳಕ, ದತ್ತಮಿಂದ ಎಂದು ಹಾಡಿದ್ದೆ. ಒಮ್ಮೆ ಬೇಂದ್ರೆಯವರು ಬಾಲ್ಯದಲ್ಲಿ ಹಾಲಗೇರಿ ಕೆರೆಯಲ್ಲಿ ಮುಳುಗಿದಾಗ ಇವರ ತಾಯಿ ಅಂಬಿಕೆಯವರು ತಮ್ಮ ಪ್ರಾಣವನ್ನೇ ಬಿಟ್ಟು ಇವರನ್ನು ರಕ್ಷಿಸಿದರು. ಆ ಕ್ಷಣಗಳನ್ನು ಮುಟಿಗೆಯೊಳಗ ಹಿಡಿದ ಅರಿವಿ, ತಾಯಿಗಿತ್ತು ಗಾಳಿಯ ಪರಿವಿ, ಹಿಗ್ಗು ಹರವಿ ಹರವಿ ತೋರಿತಿತ್ತು ಭಿನ್ನಾಣದ ಬೆಡಗು ಎಂದು ನೆನಪಿಸಿಕೊಳ್ಳುತ್ತಾರೆ. ತಮ್ಮ ಅಸ್ತಿತ್ವ ವ್ಯಕ್ತಿತ್ವ ಮತ್ತು ಕಾವ್ಯತಳು ತಮ್ಮ ತಾಯಿಯಿಂದಲೇ ಬಂದವುಗಳಾಗಿವೆ ಎನ್ನುವುದು ಬೇಂದ್ರೆಯವರ ನಂಬಿಕೆಯಾಗಿತ್ತು. ನೀನೇ ನನ್ನ ಪಡದಿ, ನೀನೇ ನನ್ನ ಹಡದಿ, ಕ್ಷೀರಸಾಗರ ಕಡದಿ ಬೆಣ್ಣೆಯಾಗಿ ಎದ್ದಾರೆ. ಬೇಂದ್ರೆಯವರಿಗಿದ್ದ ಕಡುಬಡತನದಿಂದ ತಮಗೆ ಬೇಕಾದ ಗ್ರಂಥಗಳನ್ನು ಕೊಂಡುಕೊಳ್ಳೋದಕ್ಕೆ ಆಗಲಿಲ್ಲ. ಆಗ ಇವರ ತಾಯಿಯವರು ತಮ್ಮ ಚಿನ್ನದ ಉಂಗುರವನ್ನೇ ಕೊಟ್ಟರು. ಇದು ಬೇಂದ್ರೆಯವರು ತಮ್ಮ ಬಾಳಿನಲ್ಲಿ ಎಂದೂ ಮರೆಯಲಾಗದ ಘಟನೆಯಾಗಿ ಪರಿಣಮಿಸಿತು. ಕಾರಣ ತಾಯಿಯ ಬಗೆಗಿನ ಪ್ರೀತಿ ಭಕ್ತಿ ಇನ್ನೂ ಹೆಚ್ಚಿತು. ತಾಯಿಯ ಅಂತರಾಳ ಏನು ಎನ್ನುವುದನ್ನು ಅಯ್ಯೇ ತಾಯಿನೊಂದೇ ಕೈಯೇ ಸತ್ತೇ ಎಂದೇ ಚಿಂತ್ಯಾಕೋ ನನ್ನ ಬಾಳ ಅಂತಾವ ಅಂತರಾಳ ಎಂದು ತೇಲಾಡುವಾಗ ಎನ್ನುವ ಕವನದಲ್ಲಿ ಹಾಡಿದ್ದಾರೆ. ಯಾವ ವ್ಯಕ್ತಿಯೇ ಆಗಲಿ ತನಗೆ ನೋವು ದುಃಖವಾದಾಗ ತನ್ನ ಹೆತ್ತ ತಾಯಿಯನ್ನೇ ನೆನೆಯುತ್ತಾನೆ, ಅವಳಿಂದ ಸಾಂತ್ವನವನ್ನು ಬಯಸುತ್ತಾನೆ, ಅವಳು ಕಾಪಾಡಿಯೇ ಕಾಪಾಡುತ್ತಾಳೆ ಎಂದು ಬಲವಾಗಿ ನಂಬುತ್ತಾನೆ ಎನ್ನುವುದನ್ನು ಆ ತಾಳ ಕಂಡರೇನು, ಆ ತಾಯಿ ಬಿಡುವಳೇನು, ಕಾಯವನು ಹೆತ್ತ ಕರಳು, ಕಾಯುವುದು ಹಗಲು ಇರುಳು ಎನ್ನುವ ಸಾಲುಗಳು ಹೇಳುತ್ತವೆ. ತಮ್ಮ ಬಾಲ್ಯಕಾಂಡ ಕವನದಲ್ಲಿ ತಾಯಿ ಅಂಬಿಕೆಯನ್ನು ಸಂತೋಷವಾಗಿರಿಸಲು ತಾವು ಪಡುತ್ತಿದ್ದ ಶ್ರಮವನ್ನು ಹೀಗೆ ಹೇಳಿದ್ದಾರೆ. ಗೀತ ಗೋವಿಂದವ ಹಾಡಿ ಹುಚ್ಚಾದೆನು, ಶಂಕರರ ಸ್ತೋತ್ರಕ್ಕೆ ಮರುಳಾದೆನು, ಗಂಗಾಲಹರಿಯ ಮೆಚ್ಚಿ ಏನೋ ದಾಟಿಯ ಹಚ್ಚೆ ತಾಯಿಗೆ ಸಂತೋಷ ತರುತ್ತಿದ್ದನು ಎಂದು ತಿಳಿಸಿದ್ದಾರೆ. ಬೇಂದ್ರೆಯವರು ಕೇವಲ ತಮ್ಮ ತಾಯಿಯನ್ನು ಮಾತ್ರ ನೆನೆಯದೆ ಇಡೀ ಸ್ತ್ರೀಕುಲವನ್ನೇ ತಾಯಿ ಎಂದು ಕರೆದಿದ್ದಾರೆ. ತಾಯಿ ಕನಿಮುನಿಯೋ ನೀ ಅಕ್ಕ ಅಕ್ಕರತೆಯೋ, ಬಾಯನ್ನ ತಂಗಿ ಬಾಮುದ್ದು ಬಂಗಾರವೇ, ನೀಯನ್ನ ಹೆಂಡತಿಯೋ ಮೈಗೊಂಡ ನನ್ನಿಯೋ ಮಗಳೋ ನನ್ನದೆಯ ಮುಗುಳು, ಈಯ ಇರುವಿಂಗೆ ಜೀವನದ ಬಾಳ್ವಿಕೆಗೆ ಈಯುತ್ತ ಕೈ ಮೈಗಳಂ ಜೀವ ಭಾವದಿಂ, ಸ್ತ್ರೀಯೇ ಕಾಪಾಡಿ ದೌಪಾಡಾಗಿ ಮೂಡನನು ತಕ್ಕೈಸಿ ನೂರು ತರದಿ ಎಂದು ಹೆಣ್ಣಿನ ಎಲ್ಲಾ ರೂಪಗಳಲ್ಲಿ ತಾಯಿಯನ್ನು ಕಂಡು ಅವಳು ತಮ್ಮನ್ನು ತಮ್ಮ ಬದುಕನ್ನು ತಿದ್ದುತ್ತಾಳೆ.
ಎಂದು ಹಾಡಿದ್ದಾರೆ. ಇವರ ಕವನಗಳಲ್ಲಿ ಮಾತೃತ್ವದ ಅನ್ವೇಷಣೆ ನಿರಂತರವಾದ ಕ್ರಿಯೆಯಾಗಿದೆ. ಅಳುವ ಕೂಸನ್ನು ಲಾಲಿ ಎಂದು ಮಲಗಿಸುವಂತೆ ಬಳಲಿದಂತಹ ಬಗೆಯ ಸಂತವಿಸಿದೌ ಶಾಂತೆ ಮುನ್ನ ಬಗೆಯಲ್ಲಿ ಹಾಡನೆ ನೀನೇ ಎತ್ತಿ ನನ್ನ ನಾಲಿಗೆ ಎನ್ನ ಬರಿಸೂಲಗಿತ್ತಿ ಇಲ್ಲದಿರೆ ಹಾಡುವುದು ನನ್ನ ಪಾಡೆ ಓ ಹಾಡೆ ಓ ಹಾಡೆ ಓ ಹಾಡೆ ಎಂದು ತಮ್ಮ ಓ ಹಾಡೆ ಎನ್ನುವ ಕವನದಲ್ಲಿ ತೋರುತ್ತಾರೆ. ಯಾವ ಯುಗ ನಿದ್ದೆಯಲ್ಲಿ ಏನು ಕನಸ ಕಂಡೆನು ಯಾರ ಹಾಲನುಂಡೆನು ಈ ವಿಶ್ವ ಜಾಲದಲ್ಲಿ ಬಂದೆ ಅದಕ್ಕೆ ಮಿಡುಕುತ ಅದರ ಧಾರೆ ಹುಡುಕುತ ಎಂದು ತಮ್ಮ ಅಂಬಿಕಾ ತತ್ತ ಎನ್ನುವ ಕವಿತೆಯ ಮೂಲಕ ತಮ್ಮ ತಾಯಿಯ ಹುಡುಕಾಟ ತಾವು ಹುಟ್ಟುವುದಕ್ಕಿಂತ ಮೊದಲೇ ಪ್ರಾರಂಭವಾದದ್ದು ಎಂದು ಭಾವಿಸಿ ಹೀಗೆ ಹೇಳಿದ್ದಾರೆ. ಎದ್ದಾಗ ಏನು ನಿನ್ನ ನಿದ್ದ ಕೂಡ ನಿನ್ನ ಮಿಡಿಕಾಡಿ ಬಗೆಯ ಬಾಯಿ ಹುಡುಕಾಡತಾವ ತಾಯಿ ಎನ್ನುವ ಸಾಲುಗಳು ಕೂಡ ಇವರ ಕನಸು ಕವನದ್ದಾಗಿದೆ. ಇಲ್ಲಿ ಕೇವಲ ತಾಯಿಯ ಕೃಪೆಯಿಂದ ಮಾತ್ರ ಕಾವ್ಯ ಸೃಷ್ಟಿಯಾಗುತ್ತದೆ ಎಂಬ ಸವಿಯಾದ ಭಾವವಿದೆ. ಈತಲೆಯು ಇರಲಿ ಬರುಡೆ ಆ ತಾಯಿ ಏನು ಕುರುಡೆ ತಾಕಿದರೆ ಸಾಕು ತೊಡೆಯು ನೂಕೀತು ಹಾಡ ಹಿಡೆಯು ಎನ್ನ ಕೂಸು ಕವನದ ಸಾಲುಗಳಲ್ಲಿ ಪುನಃ ಮಾತೃ ಪ್ರಜ್ಞೆಯ ಬಹುಮಾನುಭೂತಿಯ ಎದುರಿಗೆ ಕವಿಯ ವ್ಯಕ್ತಿತ್ವ ನಿರಸನಗೊಳ್ಳುವುದನ್ನು ಕಾಣುತ್ತೇವೆ. ಇಷ್ಟೇ ಅಲ್ಲದೆ ಭಾರತ ಮಾತೆಯೇ ಬೇಂದ್ರೆಯವರ ಕಣ್ಣಿಗೆ ದೇವಿಯಾಗುತ್ತಾಳೆ. ಈ ಮಾತೆಗಾಗಿ ಮನೆಯನ್ನು ಕಟ್ಟುವ ಶ್ರೇಷ್ಠ ಕೆಲಸಕ್ಕೆ ತೊಡಗಿಸಿಕೊಳ್ಳಲು ತಮ್ಮ ಸ್ವಾತಂತ್ರ್ಯ ದೇವಿಗೆ ಎನ್ನುವ ಕವನದ ಮೂಲಕ ಬಾರೆ ತಾಯಿ ಬಾರೆ ದೇವಿ ಓಗರೆವರು ಭಕ್ತರು ನಿನ್ನ ಮಕ್ಕಳೆಂದು ನಿನಗೆ ಒಲಿವ ಜ್ಞಾನ ಶಕ್ತರು ನಿನ್ನ ಮನೆಯ ಕಟ್ಟಲಿಯರು ದಿವ್ಯ ಕರ್ಮಯುಕ್ತರು ಎಂದು ಭಾರತೀಯರನ್ನು ಹುರಿದುಂಬಿಸಿದ್ದಾರೆ. ಭಾರತ ಮಾತೆಯನ್ನು ರಕ್ಷಿಸಲು ಯುದ್ಧ ಭೂಮಿಗೆ ನುಗ್ಗುವುದಕ್ಕೆ ನುಗ್ಗೀರಣ್ಣ ರಣದ ಕಣಕ್ಕೆ ಅಸುರದಿಂದ ಬಿಡಿಸಿರಿ ತಾಯಸರಿಯ ಎಲ್ಲರಿಂದ ಗೆಲುವಿನ ಗುಡಿ ಹಿಡಿಸಿರಿ ಭೂತಾಯಿ ನಲಿಯುವಂತೆ ವಿಜಯ ಗೀತ ನುಡಿಸಿರಿ ಎಂದು ಪ್ರೇರೇಪಿಸಿದ್ದಾರೆ. ಒಟ್ಟು ಭಾರತೀಯರನ್ನು ಆನಂದ ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡು ಎಂದು ಬೇಂದ್ರೆಯವರು ಭಾರತ ಮಾತೆಯನ್ನು ಹೀಗೆ ಪ್ರಾರ್ಥಿಸುತ್ತಾರೆ. ಬೇಕಾಗಿ ನೂರಾಗಿ ದಸೆ ದಸೆಗೆ ತಾಗಿ ತೊಂಗೆ ತೊಂಗೆಗೆ ಹೂವ ಸಲಿಸವ್ವ ಕಣ್ಣು ಕಾವಲಾಗಲಿ ಮರವೆ ನವಿಲಾಗಲಿ ಚಿಗುರಿನ ಪಲ್ಲವಿ ಉಲಿಸವ್ವ ಬೆಳೆ ಪ್ರಜೆಗೆ ಬೆಳೆಬೇಕು ಬಹಳ ದುಡಿಮೆಯ ಬಾಳೆನಲ್ಲಿ ನಿಲ್ಲಿಸವ್ವ ಋಣಗೂಳ ನುಣುವ ಋಣಿಗೇಡಿ ಬಾಳು ಸಾಕೆಂದು ಜನತೆಗೆ ಕಲಿಸವ್ವ ಎಂದು ಕೋರಿದ್ದಾರೆ. ಬಡತನದ ಬವಣೆಯಲ್ಲಿಯೂ ಬೇಂದ್ರೆಯವರನ್ನು ಒಬ್ಬ ಧೀಮಂತ ಕವಿಯಾಗಿಸಿದ ಊರೆಂದರೆ ಅದು ಧಾರವಾಡ ಮಾತ್ರ. 1899 1901 ತಾವು ಕಂಡ ಧಾರವಾಡ ಬೇಂದ್ರೆಯವರು ಕೂಡ ಒಬ್ಬ ತಾಯಿಯಂತೆ ಕಂಡಿದ್ದಾರೆ. ತಾಯಿ ದುರ್ಗಾದೇವಿ ಧಾರವಾಡದ ರಕ್ಷಕ ದೇವಿ. ಕಾರಣ ಇವಳನ್ನೂ ಕೂಡ ಬಿಡದಂತೆ ಧಾರವಾಡದ ತಾಯಿ ನನಗಾದ ನಿನ್ನದಲ್ಲದಿಲ್ಲ ಭಾರ ನಿನ್ನ ಮೇಲೆ ಇರಲು ಯಾರಿಗಾರು ಎಂಬರೇನೆ ಕಾಮ ಮೆತ್ತಿ ಬತ್ತಿದ ಮನಕೆ ನೇಮ ನಿತ್ಯ ಬಂತೆಯಲ್ಲಿಂದ ಪ್ರೇಮ ವಾಹಿನಿ ನೀ ಹರಿಯದ ತಾಮಸ ತಾಹರಿಯದೇತೇನೆ ಎಂದು ಬೇಡಿಕೊಂಡಿದ್ದಾರೆ. ಅಲ್ಲದೆ ನಿನ್ನ ಕಣ್ಣ ಕಡಗೋಲಿಂದ ನನ್ನ ಹೃದಯ ಕಡೆಯೇ ತಾಯಿ ಎನ್ನ ಹೃದಯ ಕಡಿ ಬೆಣ್ಣೆ ಮೇಲೆ ತೇರಿ ತಂದು ನಿನ್ನ ಬಾಯಿಗೆ ಹಿಡಿಯೇ ತಾಯಿ ನಿನ್ನ ಬಾಯಿಗೆ ಹಿಡಿ ಎಂದು ಆ ದೇವಿಯಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಇಷ್ಟೇ ಅಲ್ಲದೆ ಮಹಾಲಕ್ಷ್ಮಿಯನ್ನು ಕೂಡ ನಿಮ್ಮ ಕಂದ ನಿಮ್ಮ ಅಂದ ಆಟಪಾಠವಾಡಲಿ ನವೀನ ಚಂದ ನೋಡಲಿ ಪನ್ನೀರವ್ವ ಬಯಸಿ ಕರಿವೆ ನಾನು ನಿಮ್ಮ ನೆಂದು ಮರೆವೆ ತನು ಮನವು ನಿಮ್ಮ ಮನೆ ನಾನೂ ಕೂಡ ನಿಮ್ಮವನೇ ಎಂದು ರಕ್ಷೆಂದು ಬೇಡುತ್ತಾರೆ. ಇನ್ನು ಸರಸ್ವತಿ ದೇವತೆಯನ್ನು ನಾಲಗೆಯಲ್ಲಿ ನಾಳದಲ್ಲಿ ಜೀವಭಾವದಾಳದಲ್ಲಿ ನೀವೇ ಜಗವಾಳುವಲ್ಲಿ ನಿಮ್ಮುಸಿರೆ ಬಾಳುವಲ್ಲಿ ಅಂಬಿಕಾತನೆಯನ ನಿಲ್ಲಿಸಿರುವ ದಿನ ದಿನ ಎಂದು ಆರಾಧಿಸಿದ್ದಾರೆ. ತಾಯಿ ಪಾರ್ವತಿ ದೇವಿಯನ್ನು ಕೂಡ ಕೂಸು ತಾನು ಹೇಳಿ ಕೇಳಿ ನೀವೇ ನನಗಹುದು ಹಸಿಯು ಬೆಳದೀತೆ ಒಣಕೆ ಸಸಿ ನಿಲ್ಲಿರವ್ವ ನಿಲ್ಲಿರಿ ಕೃಪಾದೃಷ್ಟಿ ಚೆಲ್ಲಿರಿ ಎಂದು ತಾಯಿಯ ಮಮತೆಯನ್ನು ವಿನಂತಿಸಿಕೊಂಡಿದ್ದಾರೆ. ನೀವೇ ಬಲ ನೀವೇ ಹೊಲ ನೀವೇ ಜಲ ಕಲಿಸಿರಿ ಹಸುಹರಣವ ಬಲಿರಿ ಎಂದು ಶಕ್ತಿದಾಯಕಳಾದ ಮಹಾಕಾಳಿಯನ್ನು ಕೂಡ ಕೇಳಿಕೊಂಡಿದ್ದಾರೆ. ಹಾಗೂ ನಾವು ವಾಸಿಸುವ ಈ ಭೂಮಿಯನ್ನು ತಾಯಿ ಎಂದೇ ಭಾವಿಸಿ ಮಾತೃತ್ವದ ಪರಿಕಲ್ಪನೆಗೆ ಭೂಮಿ ಬಗೆಗಿನ ಗ್ರಹಿಕೆಗಳಿಗೆ ಒಂದು ವಿಶಿಷ್ಟವಾದ ಮತ್ತು ವಿಸ್ತಾರವಾದ ಅರ್ಥವನ್ನು ಕೊಟ್ಟವರು ದರಾ ಬೇಂದ್ರೆಯವರು. ಅರಿವಿನ ಆನಂದ ಪಡೆಯಲು ಆ ಆನಂದದಲ್ಲಿ ನಡೆಯಲು ಈ ಜೀವ ನಿರಂತರವಾಗಿ ಉನ್ಮುಖವಾಗಿದೆ ಸರ್ವತೋಮುಖವಾಗಿದೆ. ನಿನ್ನ ಬೆಳಕಿನಲ್ಲಿ ನನ್ನನ್ನು ಬದುಕಿಸು ತಾಯಿ. ನಿನ್ನ ಮಗುವೊಂದು ತನ್ನ ಜೀವವನ್ನೇ ಕಣ್ಣಾಗಿ ಮೂಡಿ ನಿನ್ನನ್ನು ನೋಡುತ್ತೆ ನಿನ್ನನ್ನೇ ಬೇಡುತ್ತಿದೆ. ಈ ವಿಕಲ ಪ್ರಾಣಿಯನ್ನು ಸಕಲ ಜೀವಕ್ಕಾಗಿ ಸಿದ್ಧ ಮಾಡು ಎಂದು ತಮ್ಮ ಭೂಮಿಯ ಅನಂತ ಸೌಂದರ್ಯ ಶಾಲಿನಿ ಎಂಬ ಕವನದಲ್ಲಿ ಭೂಮಿ ತಾಯಿಯನ್ನು ಕೂಡ ಕೂರುತ್ತಾರೆ. ಇನ್ನು ಬೇಂದ್ರೆಯವರು ತಮ್ಮನ್ನು ವಿಶ್ವ ಮಾತೆ ಮಗನೆಂದೇ ಗುರುತಿಸಿಕೊಳ್ಳುತ್ತಾರೆ. ಇಳೆಯ ಮಕ್ಕಳೆಲ್ಲ ಒಂದು ವಿಶ್ವ ಮಾತೆ ಎಲ್ಲರ ತಾಯಿ ಎಂಬುದು ಬೇಂದ್ರೆಯವರ ಅಭೂತಪೂರ್ವದ
ಭೂಮಾನುಭೂತಿ. ತಮ್ಮ ಶ್ರೀ ವಿಶ್ವನಲ್ಲಿ ಯಜಮಾನನಾಗಿ ಎನ್ನುವ ಕವನದಲ್ಲಿ ಮೊಗ ವ್ಯಕ್ತಿ ನನ್ನ ಮುತ್ತಿಟ್ಟು ನಿನ್ನ ಮೊಗದೋರು ಬೇಗ ಚೆನ್ನ ನೀ ಬಿಂಬವಿರಲು ಪ್ರತಿಬಿಂಬವೇಕೆ ಪಾ ತುಂಬ ತುಂಬು ನನ್ನ ನಿನ್ನ ಕೃಪೆಯ ಇಳಿ ಬೆಳಕಿನಲ್ಲಿ ಸುಳಿಯೇರಿ ಬಂತು ಪ್ರೀತಿ ಜನರ ನೀತಿಯಲ್ಲಿ ಹೂತು ಬಂತು ಹೊಸದೊಂದು ಜೀವ ರೀತಿ ಸಾಕು ತಾಯಿ ಹೂವುಗಳನ್ನು ಫಲಪಕ್ವವಾಗುವಂತೆ ಅಣ್ಣ ತಮ್ಮಂದಿರ ಕಾಯಬೇಕು ಹುಲದೃಷ್ಟಿ ತಾಕದಂತೆ ಎಂದು ಆ ಮಾತೃಮೂರ್ತಿಯ ಸ್ಪಷ್ಟ ದರ್ಶನಕ್ಕಾಗಿ ಹಾತೊರೆಯುತ್ತಾರೆ ಅವಳ ಪ್ರೀತಿಯ ವಾತ್ಸಲ್ಯಕ್ಕಾಗಿ ಹಂಬಲಿಸುತ್ತಾರೆ. ಹಾಗೆಯೇ ಇದೇ ಕವನದಲ್ಲಿ ಮುಂದೆ ಇಗೋ ನನ್ನ ಹರಣ ಅಗೋ ನಿನ್ನ ಚರಣಕ್ಕಾಗಿ ಎಲೆ ತಂದೆ ಬಂತು ಎದೆಗುರಗಿಂತು ತಾಯಿದೆರೆಗ ಸೇರಲಾಗಿ ಮನವನ್ನೊಪ್ಪಿಸಿದೆ ನಿನ್ನ ನಾಲಿಗೆಗೆ ಆಗು ನನ್ನ ಬಾಯಿ ಮನೆಯನ್ನೊಪ್ಪಿಸಿದೆ ಪಾದದಲ್ಲಿ ತಿಳಿದಂತೆ ಮಾತು ತಾಯಿ ಎಂದು ಹಾಡುತ್ತಾ ತಮ್ಮ ತನು ಮನ ಮನೆಯ ಮಾತು ಎಲ್ಲವನ್ನೂ ವಿಶ್ವ ಮಾತೆಯ ತಾಯಿಸರೆಗ ರಕ್ಷಣೆಗಾಗಿ ಅರ್ಪಿಸುತ್ತ ತಾವೂ ಕೂಡ ಅವಳ ತಾಯಿಸರೆಗಿನಲ್ಲಿ ಬದುಕನ್ನು ನಿಶ್ಚಿಂತೆಯಾಗಿರಬಹುದೆಂದು ಎಣಿಸು ತಮ್ಮನ್ನು ರಕ್ಷಿಸು ಎಂದು ವಿನಂತಿಸಿಕೊಂಡಿದ್ದಾರೆ. ಪ್ರೇಮ ಬೀಜ ಮೂಲ ನನಗೆ ಪ್ರೇಮ ಬೀಜ ಫಲದ ಕೊನೆಗೆ ಎಂದು ತಮ್ಮ ಪ್ರೇಮ ಬೀಜ ಕವನದ ಮೂಲಕ ತಮಗೆ ವಿಶ್ವ ಮಾತೆಯ ಪ್ರೀತಿ ಕೊನೆಯ ವಾತ್ಸಲ್ಯ ಅವಶ್ಯವಾಗಿ ಬೇಕೆಂದು ಪ್ರಾರ್ಥಿಸುತ್ತಾರೆ. ಹೀಗೆ ವರಕವಿ ಬೇಂದ್ರೆಯವರು ನಿಸರ್ಗದ ಪ್ರತಿಯೊಂದರಲ್ಲೂ ಕೂಡ ಮಾತೆಯನ್ನು ಕಂಡವರು. ತಮ್ಮ ಹೆತ್ತ ತಾಯಿ ಅಂಬಿಕೆಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ಇವರು ಅವಳೇ ತಮ್ಮ ಸರ್ವಸ್ವವೆಂದು ಭಾವಿಸಿದ್ದರು. ತಮ್ಮ ಪ್ರತಿಭೆ ಕಾವ್ಯ ಎಲ್ಲವೂ ತಾಯಿಯ ಕೃಪೆ ಎಂದು ಬಲವಾಗಿ ನಂಬಿದ್ದ ಬೇಂದ್ರೆ ನಿಜವಾಗಿಯೂ ತಬ್ಬಲಿಯಾದದ್ದು ದಿಕ್ಕುಗಿರದು ತಮ್ಮ ನಲುಮೆಯ ತಾಯಿಯನ್ನು ಕಳೆದುಕೊಂಡಾಗ. ಇದ್ದಾಗ ತಿಳಿಯಲಿಲ್ಲೆನ್ನ ತಿಳಿವು ಮುದ್ದಾಡಿಕೊಳ್ಳುವಷ್ಟರಲ್ಲಿ ಬಂದಿತು ಅಳಿವು. ಯಾವ ಜನ್ಮದಲ್ಲಿ ಇನ್ನೂ ಋಣವ ತೀರಿಸಲಿ ಯಾವ ಸ್ವಯ ಮಾಡಿ ಹೆಸರು ಬೀರಿಸಲಿ ಎಂದು ತಮ್ಮ ನಲ್ತಾಯಿ ಎಂಬ ಕವನದಲ್ಲಿ ತಾಯಿಯ ಅಗಲಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಕವನದಲ್ಲಿ ನೂರಿಂತ ಕಾಯ ಧರಿಸಿದರೂ ನಿನ್ನಂತ ತಾಯಿ ಸಿಳೆ ಹರಸನ್ನ ವಾ ಮಗುವೆ ಎಂದು ನಕ್ಕಾಳೆ ಎಂದು ಅಗಲಿದ ತಮ್ಮ ಮಾತೆಯ ಪ್ರೀತಿಯನ್ನು ವಾತ್ಸಲ್ಯವನ್ನು ಮಮತೆಯನ್ನು ನೆನೆಯುತ್ತಲೇ ದುಃಖಿಸುತ್ತಾರೆ. ತಾಯಿಯ ಕನಸಂತೆ ಕಾವ್ಯರಚಿ ತಾಯಿ ಅಂಬಿಕೆ ಋಣವನ್ನು ತೀರಿಸಿದ್ದಾರೆ. ಈ ಮೂಲಕ ಎಲ್ಲಾ ಕನ್ನಡಿಗರ ಮನಗಳಲ್ಲಿ ಇಂದಿಗೂ ಕೂಡ ಸ್ಥಿರವಾಗಿದ್ದಾರೆ.

ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎನ್ನುವ ಹಿತೋಕ್ತಿಗಳನ್ನು ನಾವು ಚಿಕ್ಕವರಿದ್ದಾಗಿನಿಂದ ಓದುತ್ತಾ ಕೇಳುತ್ತಲೇ ಬಂದಿದ್ದೇವೆ. ಈಗಲೂ ಕೂಡ ನಮಗಿಂತ ಚಿಕ್ಕವರಿಗೆ ಇದೇ ಮಾತುಗಳನ್ನು ಹೇಳುತ್ತಲೇ ನಮ್ಮ ಬಾಯಿ ಛಲವನ್ನು ತೀರಿಸಿಕೊಳ್ಳುತ್ತಲೇ ಇದ್ದೇವೆ. ಹಾಗಂತ ನಾವೇನು ದಡ್ಡರಲ್ಲ, ನಮ್ಮ ಮನಸ್ಸಿಗೆ ಯಾವುದು ತಪ್ಪು ಯಾವುದು ಸರಿ ಎನ್ನುವುದು ತಿಳಿದೇ ಇರುತ್ತದೆ. ಆದರೆ ನಾವೇನ್ ಮಾಡುವುದು, ಬಾಯಿ ಕೇಳುವುದಿಲ್ಲವಲ್ಲ, ಅದರಲ್ಲಿ ಅಡಗಿರುವ ಜಿಹ್ವೆ ಇದೆಯಲ್ಲ, ಅದಕ್ಕೆ ಬೇರೆ ಕೆಲಸವೇ ಇಲ್ಲ. ತನಗೆ ರುಚಿ ಎನಿಸಿದ್ದೆಲ್ಲವನ್ನು ಕೇಳುತ್ತದೆ. ಬೇಡ ಬೇಡವೆಂದು ನಮ್ಮ ಮನಸ್ಸು ಎಚ್ಚರಿಸುತ್ತಿದ್ದರೂ ನಾಲಿಗೆಯ ಆಸೆ ಪೂರೈಸುವುದಕ್ಕಾಗಿ ತಿನ್ನುವುದು ಅನಿವಾರ್ಯ. ಅದು ನಮ್ಮ ಕರ್ತವ್ಯ ಕೂಡ. ಅದಕ್ಕಾಗಿ ನಾವು ಎಂತಹ ಸಾಹಸದ ಕೆಲಸಕ್ಕಾದರೂ ಕೈ ಹಾಕಿ ನಮ್ಮ ಜಿಹ್ವೆಯ ಆಸೆಯನ್ನು ಪೂರೈಸುತ್ತೇವೆ. ಹಿಂದೆಲ್ಲ ನಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಅವರು ತಿನ್ನುವ ಹಾಲು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ತಾಜಾ ಬೆಳೆಯುವ ಹಣ್ಣುಗಳು, ತರಕಾರಿಗಳು, ಅವುಗಳಿಂದ ತಯಾರಾದ ಪದಾರ್ಥಗಳಲ್ಲೇ ಎಲ್ಲಾ ವಿಟಮಿನ್ಗಳು ಇರುತ್ತಿದ್ದರಿಂದ ಅವರಿಗೆ ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ಗಳು ಬೇಕಾಗಲೇ ಇರಲಿಲ್ಲ. ಒಮ್ಮೆ ಹಾಗೇನಾದರೂ ತಿನ್ನುವುದೋ ಕುಡಿಯುವುದೋ ಇದ್ದರೆ ಮನೆಯಲ್ಲೇ ಮಾಡಿರುತ್ತಿದ್ದ ಬೇರು ತೊಗಟೆಗಳ ಕಷಾಯಗಳು, ಬೇರೆ ಬೇರೆ ರೀತಿಯ ಲೇಹ್ಯಗಳು ಇರುತ್ತಿದ್ದವು. ಆದರೆ ಈಗ ಹಾಗಿಲ್ಲ. ಎನರ್ಜಿ ಬೂಸ್ಟ್ ಎಂದು ಹತ್ತು ಹಲವು ಬಗೆಯಲ್ಲಿ ಟಾನಿಕ್ಗಳು, ಪೌಡರ್ಗಳು ಬಾಟಲಿ ಡಬ್ಬಗಳಲ್ಲಿ ಸಿಗುತ್ತವೆ. ಇನ್ನೂ ಕೆಲವು ಗುಳಿಗೆಗಳು, ಇಂಜೆಕ್ಷನ್ಗಳು ಬರುತ್ತವೆ. ಇವೆಲ್ಲವೂ ತಕ್ಷಣಕ್ಕೆ ಯುದ್ಧಕ್ಕೆ ಹೋಗುವಷ್ಟು ಶಕ್ತಿ ಅಥವಾ ಎನರ್ಜಿಯನ್ನು ಕೊಡುತ್ತವೆ. ಅದನ್ನು ಕುಡಿದು ಕ್ವಿಂಟಲ್ ಗಟ್ಟಲೆ ಭಾರದ ವಸ್ತುಗಳನ್ನು ಎತ್ತಬಹುದು, ಎಂತೆಂತ ಬಾಡಿ ಬಿಲ್ಡರ್ಗಳನ್ನು ಸೋಲಿಸಬಹುದು ಎಂದು ನಮ್ಮ ಟಿವಿಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ದಿನವೂ ಹೇಳುತ್ತಾ ಚಿತ್ರಗಳನ್ನು ತೋರಿಸಿ ಆಸೆ ಹುಟ್ಟಿಸುವಾಗ ಪೇಪರ್ಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ರಾಗ ತಾಳದ ಜೊತೆ ಸಂಗೀತಮಯವಾಗಿ ಹೇಳುವಾಗ ಈ ಚಂಚಲ ಮನಸ್ಸು ಕೇಳುವುದಿಲ್ಲ. ಅದಕ್ಕೆ ಆಸೆ ಹುಟ್ಟಿ ಹಠ ಮಾಡುವುದಕ್ಕೆ ಶುರು ಮಾಡುತ್ತದೆ. ಒಂದು ಮನೆಯಲ್ಲಿ ಹೆಣ್ಣೊಬ್ಬಳು ಪ್ರೆಗ್ನೆಂಟ್ ಆದಾಗಿನಿಂದ ಈ ಟಾನಿಕ್ಗಳು ಅಥವಾ ಎನರ್ಜಿ ಬೂಸ್ಟ್ಗಳನ್ನು ಕೊಡುವುದಕ್ಕೆ ಶುರು ಮಾಡಿದರೆ ಅವಳು ಹಡೆದು ಮಗು ಬೆಳೆದು ದೊಡ್ಡದಾದರೂ ಮುಗಿಯುವುದಿಲ್ಲ. ಹೊಟ್ಟೆಯಲ್ಲಿರುವ ಮಗು ದಷ್ಟಪುಷ್ಟವಾಗಿ ಬೆಳೆಯಬೇಕು, ಆರೋಗ್ಯವಾಗಿರಬೇಕು, ಹಾಲು ಬಣ್ಣದಲ್ಲಿ ಗುಲಾಬಿ ಕೆನ್ನೆ ಹೊಂದಿ ನೋಡುವುದಕ್ಕೆ ಸುಂದರ ಅಂಕನಂತೆ ಕಾಣಬೇಕು ಅಂತ ಎಲ್ಲರಿಗೂ ಆಸೆ ಇರೋದಿಲ್ವೇ? ಆಮೇಲೆ ಚೆನ್ನಾಗಿ ಬೆಳೆದ ಮಗುವನ್ನು ಹೆರೋದಕ್ಕೆ ಶಕ್ತಿ ಬೇಕಲ್ವೇ? ಅದಕ್ಕೆ ಮಗುವಿಗೆ, ತಾಯಿಗೆ ಇಬ್ಬರಿಗೂ ಅನುಕೂಲವಾಗುವಂತೆ ಡಾಕ್ಟರ್ಗಳು ಉದ್ದವಾದ ಲಿಸ್ಟ್ ಅನ್ನು ಮಾಡಿಯೇ ಕೊಡುತ್ತಾರೆ. ಅದನ್ನು ಮೆಡಿಕಲ್ ಶಾಪ್ನಲ್ಲಿ ಪ್ಯಾಕ್ ಮಾಡಿಸಿದರೆ ಮುಗಿಯಿತು. ನಂತರ ಅದನ್ನು ತರುವುದಕ್ಕೆ ನಾವು ತೆಗೆದುಕೊಂಡು ಹೋದ ಬ್ಯಾಗ್ ಹಿಡಿಯದೆ ಬೇರೆ ಚೀಲವನ್ನು ಖರೀದಿಸುವಂತಾಗುತ್ತದೆ. ಹುಟ್ಟುವ ಮಗು ಗುಂಡಣ್ಣನಂತೆ ಇದು ಹಾಲು ಬೆಳ್ಳಗೆ ಸೇಬಿನ ಕೆನ್ನೆ ಹೊಂದಿ ನೋಡಿದವರಿಗೆ ಒಮ್ಮೆಯಾದರೂ ಎತ್ತಿ ಮುದ್ದಿಸಬೇಕು ಎನ್ನುವ ಆಸೆ ಎಲ್ಲರದ್ದು. ನಂತರವಂತೂ ಮಗುವಿನ ಬೆಳವಣಿಗೆಗೆಂದು ಬೇರೆ ಬೇರೆ ರೀತಿಯ ಇಂಜೆಕ್ಷನ್ಗಳು, ಟಾನಿಕ್ಗಳು ಎಂದು ವೈದ್ಯರುಗಳು ಒಂದು ಲಿಸ್ಟ್ ಬರೆದ ಪುಸ್ತಕವನ್ನೇ ಕೊಟ್ಟಿರುತ್ತಾರೆ. ಬರೆಯುವುದು ಅವರ ಧರ್ಮ, ಬರೆದಿದ್ದನ್ನು ತಂದು ತಿನ್ನುವುದು ನಮ್ಮ ಕರ್ಮ ಅಲ್ವೇ? ನಂತರದ ದಿನಗಳಲ್ಲಿ ತಾಯಿ ಹಾಲಿನ ಜೊತೆ ಎನರ್ಜಿ ಬೂಸ್ಟ್ ಎಂದು ವಿವಿಧ ರೀತಿಯ ಕಾಳುಗಳಿಂದ ತಯಾರಾದ ಪುಡಿಗಳು, ಸಿರಿಧಾನ್ಯದ ಪೌಡರ್ಗಳು, ಹಲ್ಲು, ಗೆಣ್ಣು, ಒಂದೆಲಗ, ನೆಲ್ಲಿಕಾಯಿ, ತೆಂಗಿನ ಹೂವುಗಳ ಲೇಹ್ಯದಂತಹ ಪದಾರ್ಥಗಳು ಶಕ್ತಿವರ್ಧಕಗಳಾಗಿ ಮಗುವಿನ ಆಹಾರದ ಜೊತೆ ಸೇರಿಕೊಳ್ಳುತ್ತವೆ. ಇಷ್ಟು ಕೊಟ್ಟ ಮೇಲೂ ಮಗುವಿನ ಆರೋಗ್ಯ ಏರುಪೇರಾಗಿ ಪುನಃ ಡಾಕ್ಟರು ಬರೆದುಕೊಡುವ ಟಾನಿಕ್ಗಳು ಬೇರೆಯದೇ ಇರುತ್ತವೆ ಬಿಡಿ. ಇನ್ನು ಮಗು ದೊಡ್ಡವನಾಗಿ ಸ್ಕೂಲಿಗೆ ಹೋಗುವುದಕ್ಕೆ ಶುರುವಾದ ಮೇಲೆ ಟಿವಿಯಲ್ಲಿ ತೋರಿಸುವ ಕ್ರಿಕೆಟ್ ಆಟಗಾರರು, ಸಿನಿಮಾ ಹೀರೋಗಳು ಉಪಯೋಗಿಸುವಂತಹ ಎನರ್ಜಿ ಬೂಸ್ಟ್ಗಳು ಬೇರೆ. ಅದನ್ನು ಕುಡಿಯುವುದಕ್ಕೆ ಕ್ರಿಕೆಟ್ ಆಟಗಾರರು ಉಪಯೋಗಿಸುವ ಕಾಫಿ ಕಪ್ಪನ್ನೇ ಕೊಡಬೇಕು ಈ ಮಕ್ಕಳಿಗೆ. ಇಂತಹ ಎನರ್ಜಿ ಬೂಸ್ಟ್ಗಳನ್ನು ಸೇವಿಸಿದವರು ಕೆಲವರು ನರಪೇತ್ತಲವಾದರೆ ಇನ್ನೂ ಕೆಲವರು ದೊಡ್ಡ ಹೊಟ್ಟೆಯ ಗಣಪನೋ ನೀರು ತುಂಬುವ ಅಂಡೆಯೋ ಆಗಿದ್ದರೆ ಅದು ಅವರವರ ಹಣೆಬರಹ. ಇವು ಮನುಷ್ಯರ ವಿಷಯವಾದರೆ ಇನ್ನು ಪ್ರಾಣಿಗಳಿಗೂ ಎನರ್ಜಿ ಬೂಸ್ಟ್ಗಳು ಬೇಕಾಗುತ್ತವೆ. ನಮ್ಮ ಮನೆಯಲ್ಲಿ ಬಿಸಿ ಆಕಳೊಂದು ಕರು ಹಾಕಿದ ಎರಡು ಮೂರು ದಿನವಾದ ಮೇಲೆ ಮಲಗಿದ ಆಕಳು ಏಳಲೇ ಇಲ್ಲ. ಹಿಂಡಿ ಹುಲ್ಲು ಯಾವುದನ್ನು ಮೂಸಿಯೂ ನೋಡಲಿಲ್ಲ. ಸಣ್ಣ ಪುಟ್ಟ ಹಳ್ಳಿ ಮದ್ದುಗಳು ಕೆಲಸ ಮಾಡದೆ ಕೊನೆಗೆ ಪಶು ವೈದ್ಯರನ್ನೇ ಕರೆಸಬೇಕಾಯ್ತು. ವೈದ್ಯರು ಬಂದವರೇ ಆಕಳಿಗೆ ಗ್ಲುಕೋಸ್ ಹಚ್ಚಿ ಇಂಜೆಕ್ಷನ್ ಕೊಟ್ಟ ಮೇಲೆ ಎದ್ದು ನಿಂತಿದ್ದು. ಆಮೇಲೆ ವೈದ್ಯರು ಮೂರು ನಮೂನೆಯ ಪೌಡರ್ ಬರೆದು ಕೊಟ್ಟರು. ಇದ್ಯಾಕೆ ಸರ್ ಕೇಳಿದೆ. ಒಂದು ಎನರ್ಜಿ ಬರೋದಕ್ಕೆ, ಇನ್ನೊಂದು ಹಾಲು ಹೆಚ್ಚಿಸೋಕೆ, ಮತ್ತೊಂದು ಹಾಲಿನಲ್ಲಿ ಫ್ಯಾಟ್ ಜಾಸ್ತಿ ಆಗೋಕೆ. ನಾನು ನನ್ನ ಗಂಡ ಮುಖ ಮುಖ ನೋಡಿಕೊಂಡೆವು. ಇನ್ನು ನಮ್ಮ ಬೆಕ್ಕು ನಾಯಿಗಳು

0: ಇದಕ್ಕಿಂತ ಹೊರತಾಗಿಲ್ಲ. ಈ ನಾಯಿ ಜಾತಿಗಳೇನೋ ದೋಸೆ, ಹಾಲು, ಅನ್ನ, ಮೀನು, ಮಾಂಸವೆಂದು ತಿಂದಿದ್ದು ಸಾಕಾಗಿ ಬಿಡುತ್ತವೆ. ಆದರೆ ಈ ಜಾತಿ ನಾಯಿಗಳಿಗೆ ಇವಿಷ್ಟೇ ಕೊಟ್ಟರೆ ಸಾಲದು. ಪೆಡಿಗ್ರಿ, ಮೊಟ್ಟೆ, ಎಕ್ಸ್ಟ್ರಾ ಪೌಡರ್ಗಳು, ಜಂತು ಹುಳುಗಳಿಗೆ ಇಂಜೆಕ್ಷನ್ಗಳು ಎಂದು ಬರೆದಿರುತ್ತಾರೆ. ಅವಕ್ಕಾಗಿಯೇ ಬೇರೆ ಪಟ್ಟಿಯನ್ನೇ ಕೊಟ್ಟಿರುತ್ತಾರೆ. ಥೇಟ್ ಮನುಷ್ಯರಿಗೆ ಕೊಟ್ಟಂತೆ ನಾವು ಖರ್ಚು ಲೆಕ್ಕ ಮಾಡುವುದಕ್ಕೆ ಹೋದರೆ ಒಬ್ಬ ಮನುಷ್ಯನಿಗೆ ಬೇಕಾಗಕ್ಕಿಂತ ಹೆಚ್ಚು ಖರ್ಚು ಬಂದಾಗ ನಿಜವಾಗ್ಲೂ ಒಮ್ಮೆ ಹೊಟ್ಟೆ ಉರಿಯಾಗುವುದಂತೂ ಸತ್ಯ. ಮನುಷ್ಯರು ಪ್ರಾಣಿಗಳೆಲ್ಲ ಮುಗಿದ ಮೇಲೆ ಉಳಿದಿದ್ದು ಸಸ್ಯಗಳು. ನಮ್ಮ ತೋಟದಲ್ಲಿ ಬೆಳೆಯುವ ಅಡಿಕೆ, ತೆಂಗು, ಬಾಳೆ, ಕಾಫಿ, ಟೀ, ಆಹಾರದ ಬೆಳೆಗಳಾದ ಭತ್ತ, ರಾಗಿ, ಜೋಳ, ತೊಗರಿ ಇತ್ಯಾದಿಗಳಿಗೆ ಹಟ್ಟಿ ಗೊಬ್ಬರ ಜೊತೆ ಕೋಳಿ, ಕುರಿ ಗೊಬ್ಬರಗಳನ್ನು ಕೊಟ್ಟಿದ್ದಲ್ಲದೆ ಇತ್ತೀಚೆಗೆ ಒಂದಿಷ್ಟು ಎಕ್ಸ್ಟ್ರಾ ಪೌಡರ್ಗಳು, ಲಿಕ್ವಿಡ್ಗಳು ಬರುತ್ತವೆ. ಇವನ್ನೆಲ್ಲ ತಯಾರು ಮಾಡುವ ಕಂಪನಿಯವರು ಮನೆ ಮನೆಗೆ ಬಂದು ನಮ್ಮ ರೈತರ ಮನವೊಲಿಸಲು ಇದ್ದ ಬಿದ್ದ ಬುದ್ಧಿಯನ್ನೆಲ್ಲ ಉಪಯೋಗಿಸಿ ಕೊನೆಗೂ ಗೆಲುವು ಸಾಧಿಸುತ್ತಾರೆ. ನಂತರ ಈ ರೈತರು ಎಷ್ಟು ಮಂದಿ ಬಂಪರ್ ಬೆಳೆ ಬೆಳೆಯುತ್ತಾರೋ, ಎಷ್ಟು ಮನೆ ಅಂಗಳದ ಮೂಲೆಯಲ್ಲಿ ಇಟ್ಟಿರುತ್ತಾರೋ ದೇವರೇ ಬಲ್ಲ. ಬಂಪರ್ ಬೆಳೆ ತೆಗೆದವರಿಗಿಂತ ಬೆಳೆ ಸಾಲದ ಬಡ್ಡಿ ತುಂಬಲಾಗದೆ ತಲೆ ಮೇಲೆ ಕೈ ಹೊತ್ತು ಕುಂತವರು ಹೆಚ್ಚಿದ್ದರೆ ಆಶ್ಚರ್ಯ ಪಡಬೇಕಿಲ್ಲ. ಇವಕ್ಕೆಲ್ಲ ಟಾನಿಕ್ಗಳು ಬಂದ ಮೇಲೆ ನಮ್ಮ ಹೂವು, ತರಕಾರಿ, ಹಣ್ಣುಗಳ ಸಸಿಗಳಿಗೆ ಬರದೇ ಇರದೆ ಇವುಗಳ ಬೆಲೆಯೂ ಜಾಸ್ತಿಯಾಗಿ ನೋಡುವುದಕ್ಕೆ ಚಂದವಾಗಿ ಕಣ್ಮನ ಸೂರೆಗೊಳ್ಳಬೇಕಲ್ವೇ? ಮೊನ್ನೆ ನಮ್ಮ ಪಕ್ಕದ ಮನೆಗೆ ಹೋಗಿದ್ದೆ. ಅಂಗಳದಲ್ಲೇ ಮೂಲಂಗಿ, ನವಿಲುಕೋಸು, ಬೆಂಡೆ, ಬೀನ್ಸು, ಪಲಕ್, ಮೆಂತ್ಯ ಎಂದು ಹತ್ತಾರು ಬಗೆಯ ತರಕಾರಿಗಳನ್ನು ಹಾಕಿದ್ದರು. ಹುಳ ಹಪ್ಪಡಿಗಳು ದಾಳಿ ಮಾಡದೆ ಹುಲುಸಾಗಿ ಬೆಳೆದು ಸಾಲಾಗಿ ನಿಂತ ಹಸಿರು ಗೊಂಬೆಗಳಂತೆ ಕಾಣುತ್ತಿದ್ದವು. ಬಂದವರ ಕಣ್ಣುಗಳು ಕುಕ್ಕುತ್ತಿದ್ದವು. ಅದಕ್ಕೆ ಅಲ್ಲಲ್ಲಿ ದೃಷ್ಟಿಗೊಂಬೆಗಳು ನಿಂತಿದ್ದವು. ಆದರೂ ಬಂದವರೆಲ್ಲ ಸಸಿಗಳ ಮೇಲೆ ದೃಷ್ಟಿ ಇಟ್ಟೇ ಹೋಗುತ್ತಿದ್ದರು. ಕೆಲವು ದಿವಸ ಪುನಃ ಅವರ ಮನೆಗೆ ಹೋದೆ. ಬೇಡವೆಂದರೂ ನನ್ನ ದೃಷ್ಟಿ ತರಕಾರಿಗಳ ಮೇಲೆ ಬಿತ್ತು. ಆದರೆ ಒಮ್ಮೆಲೆ ನನ್ನ ಎದೆ ಧಸಕ್ಕೆಂದಿತ್ತು. ತರಕಾರಿ ಹೂವಿನಗಳೆಲ್ಲ ನೆಲಸಮವಾಗಿದ್ದವು. ಇನ್ನೂ ಕೆಲವು ತಾವು ಅವರ ದಾರಿ ಹಿಡಿಯುತ್ತೇವೆಂದು ಗೊತ್ತಿದ್ದು ಸತ್ತವರಿಗೆ ಶೋಕಗೀತೆ ಹಾಡುತ್ತಿದ್ದವು. ನನಗೋ ಪಶ್ಚಾತ್ತಾಪದ ಕುತೂಹಲವೂ ಹುಟ್ಟಿ ಕಾರಣ ಕೇಳಿದೆ. ಆ ಮನೆಯವರು ಯಾರೋ ನೆಂಟರಿಷ್ಟರ ಮನೆಗೆ ಹೋದಾಗ ಈಗೆಲ್ಲ ಹೂವಿನ ಗಿಡ, ತರಕಾರಿ ಗಿಡಗಳಿಗೆಲ್ಲ ಸೊಂಪಾಗಿ ಬೆಳೋಕೆ ಅಂತಾನೆ ಟಾನಿಕ್ಗಳು ಬಂದಿವೆ, ನಾವು ಅದನ್ನೇ ಹಾಕಿದ್ದೇವೆ, ನೀವು ಬೇಕಾದರೆ ಹಾಕಿ ನೋಡಿ ಎಂದರಂತೆ. ಇವರು ಆ ಟಾನಿಕ್ಕಿನ ಹೆಸರು, ಕುಲ, ಗೋತ್ರ ವಿಚಾರಿಸಿ ಅವರು ತಂದ ಅಂಗಡಿಯನ್ನೇ ಹುಡುಕಿ ಅಲ್ಲಿಂದ ತಂದು ತಮ್ಮ ಮನೆಯ ತರಕಾರಿ ಹೂವಿನ ಗಿಡಗಳಿಗೆ ಹಾಕಿದ್ದರು. ಪಾಪ ಇವರ ದುರಾದೃಷ್ಟಕ್ಕೆ ಮಾರನೇ ದಿವಸವೇ ಎಲ್ಲಾ ಗಿಡಗಳಿಗೂ ಬೂಸ್ಟ್ ಕೂಡಿದ ಎನರ್ಜಿ ಜಾಸ್ತಿಯಾಗಿ ದೇವರ ಪಾದ ಸೇರಿಕೊಂಡಿದ್ದವು. ಔಷಧಿ ಟಾನಿಕ್ಗಳ ಬಾಟಲಿಯ ಮೇಲೋ ಅಥವಾ ಅವುಗಳ ಬಾಕ್ಸ್ಗಳ ಮೇಲೋ ಅವುಗಳನ್ನು ಉಪಯೋಗಿಸುವ ರೀತಿ ಪ್ರಮಾಣಗಳ ಬಗ್ಗೆ ಬರೆದಿರ್ತಾರೆ. ಆದರೆ ನಮಗೆ ಅವನ್ನೆಲ್ಲ ಓದಿಕೊಳ್ಳುವಷ್ಟು ವ್ಯವಧಾನ ಇರಬೇಕಲ್ಲ. ಗಡಿಬಿಡಿ, ಎಷ್ಟೆಂದರೂ ನಾವು ಫಾಸ್ಟ್ ಯುಗದವರು. ಇವತ್ತು ನೆಟ್ಟು ಇವತ್ತೇ ಹೂವು ಕಾಯಿಗಳನ್ನು ನಿರೀಕ್ಷಿಸುತ್ತೇವೆ. ಅತಿಯಾದರೆ ಅಮೃತವೂ ವಿಷವೇ ಎನ್ನುವುದು ಮರೆತೇ ಬಿಡುತ್ತೇವೆ. ಪಾಪ ಆ ಗಿಡಗಳಿಗೂ ಮಾತು ಬಂದಿದ್ದರೆ ಏನಾದರೂ ಅನುಕೂಲ ಆಗ್ತಿತ್ತೇನು? ಒಟ್ಟಿನಲ್ಲಿ ಅವುಗಳಿಗೂ ಆಯುಷ್ಯ ತೀರುತ್ತಿರಬೇಕು. ಆದ್ರೆ ಗೊಂಬೆಯಂತೆ ಕಣ್ಮನ ಸೆಳೆದಿದ್ದ ಗಿಡಗಳೆಲ್ಲ ಹೀಗೆ ಶವಗಳಂತೆ ಬಿದ್ದೊಂಡ್ರೆ ಯಾರಿಗೆ ತಾನೇ ಸಂಕಟ ಆಗಲ್ಲ ಹೇಳಿ? ಪಾಪ ಅವರ ಮನೆಯವರು ನನ್ನ ಬಳಿ ಬಂದವರೇ ಬೇಸರದಿಂದ ನೀನು ಮಾತ್ರ ಈ ಟಾನಿಕ್ ಹಾಕುವುದಕ್ಕೆ ಹೋಗ್ಬೇಡ ಎಂದು ಕಿವಿಯಲ್ಲಿ ಅಂತರಂಗ ಮಾಡಿದಾಗ ನಾನು ಮನಸ್ಸಲ್ಲೇ ನಕ್ಕು, ನಮಗೆ ಮನೆಯಲ್ಲಿರೋ ದಡ್ಡಿ ಗೊಬ್ಬರವೇ ಸಾಕು, ಈ ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ಗಳೇನು ಬೇಡ ಎಂಬಂತೆ ತಲೆ ಆಡಿಸಿದೆ.
1: ಎನರ್ಜಿ ಬೂಸ್ಟ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಕೇಳಿದೆ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
0: ದೇಶದ ಯುವ ಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನು ಆಕಾಶವಾಣಿ ಮಾಡುತ್ತಿದೆ.

ಆತ್ಮೀಯ ಕೇಳಿದರೆ, ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.

ಬಿಡುಗಡೆ ಇನ್ನು ಮುಂದೆ 12:35 ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಮಾತುಕತೆ ಕೇಳಲಿದ್ದೀರಿ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. 1:20 ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಹಿಂದಿ ಪಾಠ. ಈ ಮಧ್ಯಾಹ್ನ 3:01 ಚಾರ್ಟ್ ಶೋ. 4 ಗಂಟೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಬ್ಬಿನ ಬೆಳೆಯಲ್ಲಿ ಕಂಡುಬರುವ ಕೀಟಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳು. ಈ ಕುರಿತು ಕೃಷಿ ಮಹಾವಿದ್ಯಾಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಎಂ ಅವರೊಂದಿಗೆ ನಡೆಸಿದ ಸಂದರ್ಶನ ಮೂಡಿಬರಲಿದೆ. ಬಳಿಕ ಕೃಷಿ ಉಳಿಸಿ ಅಭಿಯಾನದ ಕುರಿತು ಮಾಹಿತಿ ಕೇಳಲಿದ್ದೀರಿ. ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಮುಖ ಮಂಜುನಾಥ್ ಅವರ ಹಾಡುಗಾರಿಕೆ ಕೇಳಲಿದ್ದೀರಿ. 10 ಗಂಟೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ರಾತ್ರಿ 10:30 ಕೇಂದ್ರ ಸರ್ಕಾರವು 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಮೂಡಿಬರಲಿದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12:35 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸಂಗೀತ ಆರಂಭ. ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾ ಲಕ್ಷ್ಮೀನಾರಾಯಣ ಶಣೈ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಡಾಕ್ಟರ್ ಲಕ್ಷ್ಮೀನಾರಾಯಣ ಶಣೈ ಅವರೇ ನಮಸ್ಕಾರ.
2: ನಮಸ್ಕಾರ ಕೇಶವಮೂರ್ತಿ ಅವರಿಗೆ.
1: ಪ್ರತಿ ವರ್ಷ ಜೂನ್ 21ನೇ ತಾರೀಖನ್ನ ವಿಶ್ವ ಯೋಗ ದಿನಾಚರಣೆ ಅಂತ ಮಾಡಲಾಗುತ್ತೆ. ಯಾತಕ್ಕೆ ಯೋಗ ದಿನಾಚರಣೆಯನ್ನ ಜೂನ್ 21ನೇ ತಾರೀಖಿಗೆ ಮಾಡಲಾಗುತ್ತೆ ಶಣೈ?
2: ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ಭಾರತೀಯ ಸಂಸ್ಕೃತಿಯ ಒಂದು ಅಂಗ, ಯೋಗ ಭಾರತೀಯ ಪರಂಪರೆಯ ಒಂದು ಅಂಗ, ಇದು ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಜೀವನ ಶೈಲಿಯ ಒಂದು ಅಂಗವಾಗಿದೆ. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು 2014ರಲ್ಲಿ ಭಾರತದ ಸನ್ಮಾನ್ಯ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಒಂದು ನಿರ್ಣಯವನ್ನು ಇಟ್ಟರು. ಅಂತಂದ್ರೆ ಒಂದು ದಿವಸವನ್ನ ಇಡೀ ಪ್ರಪಂಚದಲ್ಲಿ ಒಂದು ದಿವಸವನ್ನ ವಿಶ್ವ ಯೋಗ ದಿನಾಚರಣೆ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಮಾಡಬೇಕು ಅಂತ ಹೇಳುವಂತ ಒಂದು ನಿರ್ಣಯವನ್ನು ಇಟ್ಟಾಗ ಅದಕ್ಕೆ 174 ದೇಶಗಳು 2014 ಸೆಪ್ಟೆಂಬರ್ನಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸುವುದು ಅಂತ ಹೇಳಿ. ಯಾಕೆ ಅಂತಂದ್ರೆ ಯೋಗ ಅಂತಂದ್ರೆ ಬೆಳಕು. ಆ ಬೆಳಕು ನಮ್ಮ ಪ್ರಪಂಚದಲ್ಲಿ ಬೆಳಕನ್ನ ಅತ್ಯಂತ ಚೆನ್ನಾಗಿ ನೀಡುವ ದಿವಸ ಅಂದ್ರೆ 21 ಅತ್ಯಂತ ದೊಡ್ಡ ಹಗಲಿನ ದಿವಸ. ಆ ದಿವಸವನ್ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡೋದು ಒಳ್ಳೇದು, ಸೂಕ್ತ ಅಂತ ಹೇಳುವಂತ ಒಂದು ಅಭಿಪ್ರಾಯವನ್ನ ವಿಶ್ವಸಂಸ್ಥೆ ವ್ಯಕ್ತಪಡಿಸಿದ್ರಿಂದ ಆ ವರ್ಷದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಜೂನ್ 21ರಂದು ಮಾಡಲಾಯಿತು. ಜೂನ್ 21 2015 ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನವದೆಹಲಿಯಲ್ಲಿ ಸನ್ಮಾನ್ಯ ಪ್ರಧಾನಿಗಳು ಈ ಕಾರ್ಯಕ್ರಮವನ್ನ ಅವರೇ ಸ್ವತಃ ನಿಂತು ಉದ್ಘಾಟಿಸಿದ್ರು. ಅದರ ನಂತರ 12 ಕಾರ್ಯಕ್ರಮಗಳಾಗಿದ್ವು. ಇದು 12ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ.
1: ಪ್ರತಿ ವರ್ಷ ಒಂದೊಂದು ಘೋಷ ವಾಕ್ಯವನ್ನ ಇಡಲಾಗುತ್ತೆ. ಈ ಬಾರಿಯ ಘೋಷ ವಾಕ್ಯ ಏನು ಡಾಕ್ಟರ್ ಶಣೈ?
2: ಪ್ರತಿ ವರ್ಷ ಒಂದೊಂದು ಘೋಷ ವಾಕ್ಯವನ್ನು ಇಡ್ತೀವಿ. ಅಂತಂದ್ರೆ ಪ್ರಪಂಚದಲ್ಲಿ ಆರೋಗ್ಯದ ಜಾಗೃತಿಗಾಗಿ ಯಾವ ವಿಚಾರಗಳು ಬಹಳ ಶ್ರೇಷ್ಠ ಇರ್ತದೋ ಆ ವಿಷಯವನ್ನೇ ಘೋಷ ವಾಕ್ಯವಾಗಿ ಇಟ್ಕೊಂಡಿದ್ದಾರೆ. ಈ ವರ್ಷ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ. ಅಂತಂದ್ರೆ ಇದು ಫೋಕಸ್ ಯಾರಿಗೆ ಅಂತಂದ್ರೆ ಸೀನಿಯರ್ ಸಿಟಿಸನ್ಗೆ. ಅಂತಂದ್ರೆ ಅತ್ಯುತ್ತಮ ವೃದ್ಧಾಪ್ಯವನ್ನ ಪಡ್ಕೊಳ್ಳಿಕ್ಕೆ ಯೋಗ ಸಹಕಾರಿ. ಅಂತಂದ್ರೆ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲಿ ಈ ಮಾತನ್ನು ಮಾತಾಡ್ತಾ ಇದ್ದೀವಿ. ಯೋಗ ಫಾರ್ ಹೆಲ್ದಿ ಏಜಿಂಗ್ ಈ ವರ್ಷದ ಘೋಷವಾಕ್ಯ.
1: ವಯಸ್ಸಾದ ಮೇಲೂ ಆರೋಗ್ಯವಾಗಿರಬೇಕು.
2: ಅಂತಂದ್ರೆ ಏಜಿಂಗ್ ಈಸ್ ನ್ಯಾಚುರಲ್ ಫಿನಾಮಿನ, ಏಜಿಂಗ್ ಈಸ್ ಫಿಸಿಯಾಲಜಿಕಲ್ ಫಿನಾಮಿನ. ಅಂತಂದ್ರೆ ಇದನ್ನ ಯಾರು ತಡೆಗಟ್ಟಲಿಕ್ಕೆ ಆಗುದಿಲ್ಲ. ಆದ್ರೆ ಏಜಿಂಗ್ ಅನ್ನ ತಡೆಗಟ್ಟುವ ಪ್ರಶ್ನೆ ಇಲ್ಲ. ಏಜಿಂಗ್ ಅನ್ನ ಅತ್ಯಂತ ಆರೋಗ್ಯಪೂರ್ಣವಾಗಿ ಮಾಡುವಂತ ಕೆಲಸವನ್ನ ಯೋಗ ಮಾಡುತ್ತೆ ಅಂತ ಹೇಳೋದನ್ನ ಸಾರ್ಲಿಕ್ಕೆ ಈ ಘೋಷವಾಕ್ಯ.
1: ಯೋಗಕ್ಕೂ ಮೈಸೂರಿಗೂ ಇರುವಂತಹ ಸಂಬಂಧವನ್ನ ಮೆಲುಕು ಹಾಕಿ ಡಾಕ್ಟರ್.
2: ಇದು ಯೋಗ ಅಂತಂದ್ರೆ ಮೈಸೂರು, ಇವೆರಡು ಕೂಡ ಪರ್ಯಾಯ ಶಬ್ದಗಳು. ಯಾಕೆ ಅಂತಂದ್ರೆ ನಮ್ಮ ಇಡೀ ಇಂಡಿಯಾದಲ್ಲಿ ಯೋಗ ಅಂತ ಮಾತಾಡಿದಾಗ ನಮ್ಮ ಹತ್ರ 3 ಬೇರೆ ಬೇರೆ ಪಟ್ಟಣಗಳಿದಾವೆ. ಒಂದು ಹರಿದ್ವಾರ ಸ್ಕೂಲ್ ಆಫ್ ಯೋಗ ಅಂತ ಹೇಳ್ತೀವಿ, ಕಾಶಿ ಹರಿದ್ವಾರ ಇವೆಲ್ಲ ಒಂದು ಸ್ಕೂಲ್ ಆಫ್ ಯೋಗ. ಆದ್ರೆ ಬಿಹಾರ್ ಸ್ಕೂಲ್ ಆಫ್ ಯೋಗ ಅಂತ ಒಂದಿದೆ. ಮೂರನೆಯದ್ದು ಮೈಸೂರು ಸ್ಕೂಲ್ ಆಫ್ ಯೋಗ. ಇದು ಮೈಸೂರಿನ ಮಹಾರಾಜರು ನಮ್ಮ ಮೈಸೂರಿಗೆ ನೀಡಿದ ಕೊಡುಗೆ. ನಿಮಗೆಲ್ಲ ನೆನಪಿರ್ಬೋದು, ಮುಮ್ಮಡಿ ಕೃಷ್ಣರಾಜ ಒಡೆಯರು ಯೋಗದ ಮೇಲೆ ಒಂದು ಪುಸ್ತಕ ಬರೆದಿದ್ದು, ಶ್ರೀ ತತ್ವ ನಿಧಿ ಅಂತೇಳಿ. 36 ಆಸನಗಳ ಪುಸ್ತಕ ಅದು. ಇದು ಸ್ಟಾರ್ಟ್ ಆಗಿರೋದು ಮೈಸೂರಿಗೆ ಯೋಗ ಯಾಕೆ ಬಂತು ಅಂತ ಹೇಳದಕ್ಕೊಂದು ಸಣ್ಣ ಒಂದು ಕಥೆನೇ ಇದೆ. ಆ ಕಥೆಯನ್ನು ನೀವು ಅಪೇಕ್ಷೆ ಪಟ್ಟರೆ ನಾನು ಹೇಳ್ತೀನಿ. ಏನಾಯ್ತು ಅಂತಂದ್ರೆ, ಇದು 18ನೇ ಶತಮಾನದ್ದು. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದಾಗ ಇಲ್ಲಿ ಮೈಸೂರಿನಲ್ಲಿ ಉಳ್ಕೊಂಡಿದ್ರು. ಅಂತ ಸಮಯದಲ್ಲಿ ಮೈಸೂರು ಮಹಾರಾಜನ ಕಾಣಬೇಕು ಅಂತ ಹೇಳಿ ಅವರಿಗೆ ಒಂದು ಉತ್ಕಟವಾದಂತ ಒಂದು ಆಸೆ ಇತ್ತು. ಆ ಆಸೆಗೆ ಅವರು ದಿವಾನನ್ನು ಕೇಳಿದಾಗ ಒಂದು ದಿವಸ ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ ಅವಕಾಶ ಸಿಕ್ತು. ಅವಕಾಶ ಸಿಕ್ಕಿದಾಗ ಇವರು ಅತ್ಯಂತ ದೇಶಾಭಿಮಾನಿ ಮತ್ತೆ ಅತ್ಯಂತ ತತ್ವನಿಷ್ಠರು. ಇವ್ರ ಹತ್ರ ಮಹಾರಾಜರು ಕೇಳ್ತಾರೆ, ಈ ಮೈಸೂರು ಸಂಸ್ಥಾನದಲ್ಲಿ ಎಲ್ಲವೂ ಸುಭಿಕ್ಷವಾಗಿದೆ, ಆದ್ರೆ ಮೈಸೂರಿನ ಪರಂಪರೆ, ಮೈಸೂರಿನ ಘನತೆಯನ್ನ ಅಥವಾ ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯನ್ನ ಯುವಕರು ಅದನ್ನು ಕರೆಕ್ಟ್ ಆಗಿ ಅನುಸರಿಸ್ತಾ ಇಲ್ಲ, ಇದನ್ನ ನಾವು ಏನ್ ಮಾಡಬಹುದು ಅಂತ ಹೇಳಿದಾಗ ಸ್ವಾಮೀಜಿಯವರು ನೀಡಿದಂತ ಉತ್ತರ ಏನು ಅಂತಂದ್ರೆ, ನೀವು ಮೈಸೂರಿನಲ್ಲಿ ಯೋಗಾಭ್ಯಾಸ ಸ್ಟಾರ್ಟ್ ಮಾಡಿದ್ರೆ ಮೈಸೂರಿನ ಸಂಸ್ಕೃತಿಯ ಪುನರುಜ್ಜೀವನ ಆಗುತ್ತೆ ಅಂತ ಹೇಳ್ತಾರೆ. ಆಗ ಇಡೀ ಮೈಸೂರಿನಲ್ಲಿ ಯಾರು ಕೂಡ ಯೋಗ ಮಾಡೋರು ಇರಲಿಲ್ಲ. ಸ್ವಾಮಿ ಆಗ ಪ್ರಪ್ರಥಮ ಬಾರಿಗೆ ಮೈಸೂರು ಮಹಾರಾಜರು ಇದ ಯೋಗವನ್ನು ನಾವು ಕಲಿಬೇಕು ಅಂತ ಹೇಳಿ ಅರಮನೆಗೆ ಯೋಗವನ್ನ ಸ್ಟಾರ್ಟ್ ಮಾಡ್ತಾರೆ. ಆಗ ಕೃಷ್ಣಮಾಚಾರ್ಯರು ಮೈಸೂರಿಗೆ ಬರ್ತಾರೆ. ಕೃಷ್ಣಮಾಚಾರ್ಯರ ಪ್ರಣೀತವಾದಂತಹ ಯೋಗ, ಆ ಪರಂಪರೆಯನ್ನ ನಾವು ಮೈಸೂರು ಯೋಗ ಪರಂಪರೆ ಅಂತ ಹೇಳ್ತೀವಿ. ಈ ಪರಂಪರೆಯ ಮಹತ್ವ ಏನು ಅಂತಂದ್ರೆ, ಅಷ್ಟಾಂಗ ಯೋಗ ಬರೀ ಪತಂಜಲಿ ಯೋಗ ಸೂತ್ರದಲ್ಲಿ ಇತ್ತು. ಆ ಅಷ್ಟಾಂಗ ಯೋಗದ ಪರಿಕಲ್ಪನೆಯನ್ನ ಸಾಕಾರಗೊಳಿಸಿದ್ದು ಕೃಷ್ಣಮಾಚಾರ್ಯರು. ಅಂತಂದ್ರೆ ಅಷ್ಟಾಂಗ ಯೋಗದಲ್ಲಿ ನಾವು ಮಾತಾಡುವಾಗ ಯಮ, ನಿಯಮ, ಪ್ರಾಣಾಯಾಮ, ಆಸನ ಇವುಗಳೆಲ್ಲ ಪ್ರತ್ಯೇಕವಾಗಿ ನಾವು ಮಾತಾಡ್ತಾ ಇದ್ವಿ. ಆದ್ರೆ ಅದರಲ್ಲಿ ಎರಡು ವಿಚಾರಗಳನ್ನು, ಆಸನ ಮತ್ತು ಪ್ರಾಣಾಯಾಮ, ಇದು ನಮ್ಮ ಆರೋಗ್ಯಕ್ಕೆ ಮೂಲ

0: ಉದ್ದೇಶ ಇದನ್ನ ಇದನ್ನ ನಾವು ಸ್ಟಾರ್ಟ್ ಮಾಡಬೇಕು, ಡೈರೆಕ್ಟ್ ಆಗಿ ನಾವು ಸಮಾಧಿವರೆಗೆ ಹೋಗುದು ಕಷ್ಟ ಆಗುತ್ತೆ ಅಂತ ತಿಳಿದಂತ ಕೃಷ್ಣಮಾಚಾರ್ಯರು ಫಸ್ಟ್ ಗೆ ಯೋಗದಲ್ಲಿ ಪ್ರಾಣಾಯಾಮವನ್ನು ಮತ್ತೆ ಆಸನವನ್ನು ತೆಗೆದುಕೊಂಡು ಪ್ರಾಣಾಯಾಮದೊಂದಿಗೆ ಆಸನವನ್ನು ಸಮೀಕರಿಸಿ, ಅದರ ಅಲ್ಲಿವರೆಗೆ ಪ್ರಾಣಾಯಾಮನೇ ಬೇರೆ ಮಾಡ್ತಿದ್ರು, ಆಸನೇ ಬೇರೆ ಮಾಡ್ತಿದ್ರು. ಇವತ್ತಿನ ದಿವಸ ಮೈಸೂರಿನಲ್ಲಿ ಪ್ರಾಣಾಯಾಮ ಮತ್ತೆ ಆಸನವನ್ನ ಸಮೀಕರಣ ಮಾಡಿ, ಎಂತಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ವೃಕ್ಷಾಸನ ಮಾಡಿದಾಗ ನಾವೇನ್ ಮಾಡ್ತೀವಿ, ಪೂರಕ ಕುಂಭಕ ರೇಚಕ ಅಂತೇಳಿ ಅದನ್ನು ಹೇಳಿ ಮಾಡ್ತೀವಿ. ಅದಕ್ಕೊಂದು ಟೈಮ್ ಕೊಡ್ತೀವಿ, 5 ಸಂಖ್ಯೆವರೆಗೆ ನೀವು ಮಾಡಬೇಕು, ಆ ಆಸನದಲ್ಲಿ ಇರಬೇಕು ಅಂತೇಳಿ. ಸೊ ಈ ತರದ ಒಂದು ವಿಶೇಷ ಪರಿಕಲ್ಪನೆಯನ್ನು ಕೊಟ್ಟಿದ್ದು ಕೃಷ್ಣಮಾಚಾರ್ಯರು. ಆದ್ರಿಂದ ಮೈಸೂರು ಯೋಗ ಪರಂಪರೆ ಅಂತ ಬಂದಾಗ ಅದರ ವೈಶಿಷ್ಟ್ಯತೆ ಸಿಕ್ಕಾಬಿಟ್ಟು ಇದೆ. ಅದನ್ನು 2-3 ವಿಶೇಷತೆಗಳನ್ನು ಹೇಳ್ತೀನಿ. ಫಸ್ಟ್ ಸ್ಟಾರ್ಟ್ ಆಗಿದ್ದು, ಎರಡನೇದು ಅವರ ಶಿಷ್ಯರಾದಂತಹ ಪಟ್ಟಾಭಿ ಜೋಯಿಸ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಅಷ್ಟಾಂಗ ಯೋಗ ವಿನ್ಯಾಸ ಅಂತ ಮಾಡ್ತಾರೆ. ಅಂತಂದ್ರೆ ನಾನು ವೃಕ್ಷಾಸನ ಅಂತ ಮಾಡಿದಾಗ ಆ ವಿನ್ಯಾಸ ಕರೆಕ್ಟ್ ಇದ್ರೆ ಮಾತ್ರ ನನಗೆ ಫಲ ಬರುತ್ತೆ, ಅಲ್ಲದೆ ಫಲ ಬರಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಇದು ಯಾವುದು ವಜ್ರಾಸನ ಅಂತಂದಾಗ ಆ ವಜ್ರಾಸನದ ವಿನ್ಯಾಸ ಕರೆಕ್ಟ್ ಇದೆಯಾ ಇಲ್ವಾ ಅಂತೇಳಿ. ಇವತ್ತಿನ ದಿವಸ ನಮ್ಮ 2022 ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬಂದಾಗ ಆ ವಿನ್ಯಾಸದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ಒಂದು ಎಕ್ಸಿಬಿಷನ್ ಮಾಡಿದ್ರು. ಅಂತಂದ್ರೆ ಯಾರಾದ್ರೂ ವೃಕ್ಷಾಸನ ಮಾಡಿದಾಗ ವೃಕ್ಷದ ಲೆಕ್ಕದಲ್ಲಿ ಶೇಪ್ ಬರಲಿಲ್ಲ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳುತ್ತೆ ನಿನ್ನ ಎಡಗಾಲಲ್ಲಿ ತಪ್ಪಾಗಿದೆ, ಬಲಗಾಲಲ್ಲಿ ತಪ್ಪಾಗಿದೆ ಅಂತೇಳಿ. ಆ ತರದ್ದು ವಿನ್ಯಾಸವನ್ನು ಕೊಟ್ಟಿದ್ದು ಮೈಸೂರು ಯೋಗ ಪರಂಪರೆ. ಮೂರನೇದು ಏನು ಅಂತಂದ್ರೆ ಯೋಗವನ್ನು ಕೂಡ ವೈದ್ಯಕೀಯ ಜೀವನದಲ್ಲಿ ಅಳವಡಿಸ್ಕೋಬಹುದು, ದಟ್ ಇಸ್ ಕಾಲ್ಡ್ ಥೆರಪಿಟಿಕ್ ಯೋಗ ಅಂತ. ಥೆರಪಿಟಿಕ್ ಯೋಗ ಅಂತ ಯೋಗದಲ್ಲಿ ಇರಲೇ ಇಲ್ಲ. ಆ ಥೆರಪಿಟಿಕ್ ಯೋಗದ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದು ಪದ್ಮವಿಭೂಷಣ ಬಿ ಕೆ ಎಸ್ ಅಯ್ಯಂಗಾರ್. ಇವೆಲ್ಲವೂ ಕೂಡ ಮೈಸೂರಿನ ಯೋಗ ಪರಂಪರೆ. ಆದ್ರಿಂದ ಮೈಸೂರು ಯೋಗದ ರಾಜಧಾನಿ ಅಂತ. ಇವತ್ತು ಕೂಡ ಗೋಕುಲಂ ಒಂಟಿಕೊಪ್ಪಲು ಈ ಪರಿಸರದಲ್ಲಿ ತಿಂಗಳಿಗೆ 20-25,000 ವಿದೇಶಿಯರು ಬಂದು ಯೋಗ ಕಲ್ತ್ಕೊಂಡು ಹೋಗ್ತಾರೆ. ಇದು ಯಾಕೆ ಅಂತಂದ್ರೆ ಈ ಪರಂಪರೆ ಶ್ರೇಷ್ಠ, ಈ ಪರಂಪರೆ ಅವಿಚ್ಛಿನ್ನ, ಈ ಪರಂಪರೆ ಅವಿರತವಾದಂತಹ ಶ್ರೇಷ್ಠ ಪರಂಪರೆ.
1: ಬ್ರ್ಯಾಂಡ್ ಮೈಸೂರನ್ನ ಬಿಲ್ಡ್ ಮಾಡೋದಕ್ಕೆ ಬಹುಶಃ ಇದು ಸಹಕಾರಿ ಆಗಿರಬಹುದು.
0: ಮೈಸೂರು ಏನಾಗಿದೆ ಅಂತಂದ್ರೆ 2017 ಮೈಸೂರಿನ ಎಲ್ಲ ಯೋಗ ಬಂಧುಗಳು ಸೇರಿ ಪ್ರಪ್ರಥಮ ಬಾರಿಗೆ ಯೋಗದಲ್ಲಿ ಗಿನ್ನೆಸ್ ರೆಕಾರ್ಡ್ ಮಾಡಬಹುದು ಅಂತ ಹೇಳುವಂತ ಅಲ್ಲಿವರೆಗೆ ಯಾರಿಗೂ ಗೊತ್ತಿರಲಿಲ್ಲ. ಮೈಸೂರಿನಿಂದ ಸ್ಟಾರ್ಟ್ ಆಯಿತು, ಇವತ್ತು 52,000 ಸ್ಟಾರ್ಟ್ ಆಗಿದ್ದು ಹೋದ ವರ್ಷ ಅದು 300,000 ಏರಿದೆ. ಸೊ ಮೈಸೂರು ಅಂತಂದ್ರೆ ಮೈಸೂರಲ್ಲಿ ಮೈಸೂರು ಪಾಕ ಹೇಗೆ ಹೇಳ್ತೀವೋ, ಮೈಸೂರಲ್ಲಿ KRS ಹೆಂಗೆ ಹೇಳ್ತೀವೋ, ಮೈಸೂರಲ್ಲಿ ಪ್ಯಾಲೇಸ್ ಅನ್ನು ಹೆಂಗೆ ಹೇಳ್ತೀವೋ, ಮೈಸೂರು ಕೂಡ ಅಂತಾರಾಷ್ಟ್ರೀಯ ಭೂಪಟದಲ್ಲಿ ಗುರುತಿಸಲ್ಪಟ್ಟಿರೋದು ಯೋಗದಲ್ಲಿ. ಸೊ ಆದ್ರಿಂದ ಬ್ರ್ಯಾಂಡ್ ಯೋಗ ಆಗಿದೆ. ಇವತ್ತು ಮೈಸೂರಿನ ಪ್ರವಾಸೋದ್ಯಮ, ಮೈಸೂರಿನ ಆರ್ಥಿಕ ಸ್ಥಿತಿ ಉತ್ತಮ ಆಗಲಿಕ್ಕೆ ಒಂದು ಕಾರಣ ಮೈಸೂರಿಗೆ ಯೋಗ.
1: ಬಹುಶಃ ಸರ್ಕಾರಗಳು ಇವತ್ತು ಹೆಚ್ಚು ಯೋಗವನ್ನ ಉತ್ತೇಜನ ಮಾಡ್ತಾ ಇದ್ದಾವೆ.
0: ಹೌದು,
1: ಈಗ ಆಯುಷ್ ಇಲಾಖೆ ಇರಬಹುದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿರಬಹುದು, ಇವೆಲ್ಲವೂ ಕೂಡ ಯೋಗವನ್ನ ಉತ್ತೇಜನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ.
0: ಖಂಡಿತ.
1: ಏನೆಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಇದ್ದಾವೆ ಮತ್ತೆ ವಿಶೇಷ ಕಾರ್ಯಕ್ರಮಗಳನ್ನೇನಾದ್ರೂ ಈ ಬಾರಿ ತಾವು ಮಾಡ್ತಾ ಇದ್ದೀರಾ?
0: ಯೋಗ ಅಂತಂದ ಕೂಡಲೇ ಕರ್ನಾಟಕಕ್ಕೆ ಅದರದೇ ಆದ ಒಂದು ಸ್ಥಾನ ಇದೆ. ಇಡೀ ವಿಶ್ವದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಯೋಗ ಯೂನಿವರ್ಸಿಟಿ ಇದೆ, ಬೆಂಗಳೂರಿನಲ್ಲಿ ಯಶವ್ಯಾಸ ಯೂನಿವರ್ಸಿಟಿ ಅಂತ. ಯೋಗಕ್ಕೆ ವೈದ್ಯಕೀಯ ಪದವಿ ಕಾಲೇಜನ್ನ ಸ್ಟಾರ್ಟ್ ಮಾಡಿದವರೇ ಕರ್ನಾಟಕದವರು. 1986 ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರು ಈ ಒಂದು ಪರಿಕಲ್ಪನೆಯೊಂದಿಗೆ 5.5 ಒಂದು ಕೋರ್ಸ್ ಮಾಡಿದ್ರು, ಯೋಗ ಮತ್ತು ನ್ಯಾಚುರೋಪತಿ ಕೋರ್ಸ್ ಉಜಿರೆಯಲ್ಲಿ. ಸೊ ಎಲ್ಲ ಪ್ರಥಮಗಳು ಇವನ್ನು ಸರ್ಕಾರಿ ಆಯುರ್ವೇದ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಆಗಿದೆ. ಇದು ಇಡೀ ಭಾರತದಲ್ಲಿ ಪ್ರಪ್ರಥಮ ಸರ್ಕಾರದಿಂದ ಆದಂತ ಕಾಲೇಜು. ಇವೆಲ್ಲವೂ ಕೂಡ ಸರ್ಕಾರದ ಕಾರ್ಯಕ್ರಮ. 2015 ನಮ್ಮ ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆದಾಗಿನಿಂದಲೂ ಇವತ್ತಿನವರೆಗೂ ಕೂಡ 100 ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೇವೆ. ಆ ಹಳೆ ಕಾರ್ಯಕ್ರಮದ ಬಗ್ಗೆ ನಾನು ಜಾಸ್ತಿ ಮಾಹಿತಿ ಕೊಡೋದಿಲ್ಲ. ಈ ವರ್ಷದ ಕಾರ್ಯಕ್ರಮ ನೀವು ಕೇಳಿದಿರಿ ಖಂಡಿತವಾಗಿ. ಈ ವರ್ಷ ನಾವೇನ್ ಮಾಡಿದ್ವಿ ಅಂದ್ರೆ 3 ಕಾರ್ಯಕ್ರಮ ಮಾಡಿದ್ದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಸಾಂಕೇತಿಕವಾಗಿ June 21 ಮಾಡ್ತಿದ್ವಿ. ಅದು ಸಾಂಕೇತಿಕ, ಅದಾದ್ಮೇಲೆ ಎಲ್ಲರೂ ಯೋಗವನ್ನು ಮರೆತಿದ್ರು. ಆದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಏನ್ ತೀರ್ಮಾನ ತಗೊಂಡಿದೆ ಅಂತಂದ್ರೆ ಇದು ಒಂದು ದಿವಸದ ಕಾರ್ಯಕ್ರಮ ಆಗಬಾರ್ದು, ಇದು ನಿತ್ಯ ಯೋಗ ಆಗಬೇಕು. ಈ ವರ್ಷ ನಿತ್ಯ ಯೋಗ ಪರಿಕಲ್ಪನೆಯೊಂದಿಗೆ 365 24/7 ಕಾರ್ಯಕ್ರಮಗಳು ನಡಿಬೇಕು ಅಂತ ಹೇಳುವಂತದ್ದು ನಿತ್ಯ ಯೋಗ ಪರಿಕಲ್ಪನೆ. ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಕರ್ನಾಟಕ ಈ ಸಲ ನಿತ್ಯ ಯೋಗ ಪರಿಕಲ್ಪನೆಯನ್ನ ಮಾಡಿಕೊಂಡಿದೆ. ಅದೇ ತರ June 21 ಎಲ್ಲ ಯೋಗ ಬಂಧುಗಳ ಸಹಕಾರದೊಂದಿಗೆ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ರಾಜ್ಯ ಮಟ್ಟದ ಕಾರ್ಯಕ್ರಮ ವಿಧಾನಸೌಧ ಎದುರುಗಡೆ ನಡೀತದೆ. ಸನ್ಮಾನ್ಯ ರಾಜ್ಯಪಾಲರು ಥಾವರ್ಚಂದ್ ಗೆಹ್ಲೋಟ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ. ಅದೇ ತರ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸ್ಪೀಕರು, ಅದೇ ತರ ವಿಧಾನ ಪರಿಷತ್ತಿನ ಅಧ್ಯಕ್ಷರು, ವಿಧಾನಸಭೆಯ ಅಧ್ಯಕ್ಷರು, ಆಮೇಲೆ ಎಲ್ಲ ಸಚಿವರು ಈ ಕಾರ್ಯಕ್ರಮದಲ್ಲಿ ಸುಮಾರು 20,000-25,000 ಪಾಲ್ಗೊಳ್ಳುತ್ತಾರೆ. ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಅದೇ ರೀತಿ ಅದೇ ದಿವಸ ಬೆಳಿಗ್ಗೆ 7:45 ಇಡೀ ಕರ್ನಾಟಕ ಮತ್ತು ಭಾರತದಲ್ಲಿ 7:45 IDY ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಅದು 45 ಒಂದು ಪ್ರೋಟೋಕಾಲ್ ಇದೆ. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಆಯುಷ್ ಮಂತ್ರಾಲಯ ಮಾಡಿದ ಪ್ರೋಟೋಕಾಲ್. ಆ ಪ್ರೋಟೋಕಾಲ್ ಎಲ್ಲಾ ಕಡೆ ಏಕಕಾಲದಲ್ಲಿ ನಡೀತದೆ. ಹೆಚ್ಚು ಕಮ್ಮಿ ಸುಮಾರು 6

0: 7 ಕೋಟಿ ಜನ ಇದರಲ್ಲಿ ಭಾಗವಹಿಸ್ತಾರೆ ಇಡೀ ಇಂಡಿಯಾದಲ್ಲಿ. ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 1.5 ಕೋಟಿ ಜನ ಇದರಲ್ಲಿ ಭಾಗವಹಿಸ್ತಾರೆ. ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಮಟ್ಟದ ಕಾರ್ಯಕ್ರಮ ಇದೆ ಪ್ರತಿ ತಾಲೂಕು ಕೇಂದ್ರದಲ್ಲಿ, ಹಾಗೆಯೇ ಗ್ರಾಮ ಮಟ್ಟದಲ್ಲೂ ಕೂಡ ಗ್ರಾಮೀಣ ಕಾರ್ಯಕ್ರಮಗಳನ್ನು ಕೂಡ ಈ ಸಲ ಆಯೋಜಿಸ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಜೂನ್ 21. ಇದು ಬಿಟ್ಟು ಪ್ರತಿದಿನ ಯೋಗ ಆಗಬೇಕು. ಅದು ಏನು ಅಂತಂದ್ರೆ, ಘೋಷಣೆ ಏನು ಅಂತಂದ್ರೆ, ಪ್ರತಿ ಮನೆ ಮನೆಗಳಲ್ಲಿ ಯೋಗ, ಪ್ರತಿ ಮನೆ ಮನಗಳಲ್ಲಿ ಯೋಗ ಅಂತೇಳಿ, ಹರ್ ಘರ್ ಹರ್ ದಿನ್ ಯೋಗ ಅಂತ ಹೇಳುವಂತ ಕಾನ್ಸೆಪ್ಟ್. ಪ್ರತಿ ಮನೆ ಪ್ರತಿ ದಿನ ಯೋಗ ಆಗಬೇಕು ಅಂತೇಳಿ ಯೋಗದ ಒಂದು ಈ ಪರಿಕಲ್ಪನೆಯೊಂದಿಗೆ ನಿತ್ಯ ಯೋಗ ಒಂದು ಕಾನ್ಸೆಪ್ಟ್ ಅಲ್ಲಿ ಇದು ಮಾಡಿದ್ದೇವೆ. ಆಕಾಶವಾಣಿಯವರು ಕೂಡ ಇದಕ್ಕೆ ಸಹಕರಿಸಿದ್ದಾರೆ. ಅವರು ಈಗಾಗಲೇ ನಮ್ಗೆ ಹೇಳಿದ್ದಾರೆ, 1 ವರ್ಷದ ಕಾಲ ನಾವು ಕೂಡ ನಿಮ್ಮೊಂದಿಗೆ ಇದ್ದೀವಿ ಅಂತ. ನಿಮಗೆ ಅದಕ್ಕೂ ಕೂಡ ನಿಮಗೆ ನಾವು ಅಭಿನಂದನೆಗಳು.
1: ಈಗಾಗಲೇ ತಾವು ಪ್ರಸ್ತಾಪ ಮಾಡಿದಿರಿ, ಇವತ್ತು ತಂತ್ರಜ್ಞಾನ ಯುಗ, ಹಾಗಾಗಿ ಯೋಗದಲ್ಲಿ ತಂತ್ರಜ್ಞಾನವನ್ನ ಹೇಗೆ ಅಳವಡಿಸ್ಕೋಬಹುದು, ಈ ಬಗ್ಗೆನೂ ಕೂಡ ತಾವು ಆಲೋಚನೆ ಮಾಡಿದ್ದೀರಾ?
0: ಇದು ಕೇವಲ ಯೋಗ ಕೆಲವೇ ಕೆಲವು ಫೋಕಸ್ ಗ್ರೂಪಿಗೆ ಮಾತ್ರ ಹೋಗ್ತಾ ಇತ್ತು. ಇದನ್ನ ಎಲ್ರು ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡಬೇಕು, ಮತ್ತೆ ಇದರ ಒಂದು ಜಾಗೃತಿ, ಯೋಗ ಜಾಗೃತಿ ಪ್ರತಿಯೊಬ್ಬರಲ್ಲೂ ಸೇರ್ಬೇಕು ಅಂತೇಳಿ ಕೆಲವು ಫೋಕಸ್ಡ್ ಗ್ರೂಪಿಗೆ ಅಂತಂದ್ರೆ ಟೆಕ್ನಾಲಜಿ ಆಧಾರಿತ, AI ಆಧಾರಿತ, ಸೋಷಿಯಲ್ ಮೀಡಿಯಾ ಆಧಾರಿತ ಕಾರ್ಯಕ್ರಮಗಳನ್ನ ನಾವು ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದಿಂದ ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆಯ ಬೆಂಬಲದೊಂದಿಗೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ, ಬಯಾಸ್ ಇರೋದಿಲ್ಲ, ಯಾರೋ ಜಜ್ಮೆಂಟ್ ಅನ್ನ ಜಜ್ಗಳು ಕೊಡಲ್ಲ, ಲೈಕ್ಸ್ ಮೂಲಕ ಕೊಡ್ತಾ ಇದ್ದೀವಿ. ಜೂನ್ 18 4 ಗಂಟೆ ಒಳಗೆ GARC ಮೈಸೂರು, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, GARC ಮೈಸೂರು, MYSORE, ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ಗೆ 12 ಕಾರ್ಯಕ್ರಮಗಳನ್ನು, 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭ ಸಂದರ್ಭದಲ್ಲಿ 12 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವೆಲ್ಲ ಯುವಕರಿಗೆ ಮತ್ತು ಮಕ್ಕಳಿಗೆ ಆಧಾರಿತ ಕಾರ್ಯಕ್ರಮಗಳು. ಇದರಲ್ಲಿ ನಾವು ಮೀಮ್ ಯೋಗ ಮಾಡ್ತಾ ಇದ್ದೀವಿ, ರೀಲ್ ಯೋಗ ಮಾಡ್ತಾ ಇದ್ದೀವಿ, ಯೋಗ ನೃತ್ಯ ಮಾಡ್ತಾ ಇದ್ದೀವಿ, ಯೋಗ ಪೋಸ್ಟರ್ ಮಾಡ್ತಾ ಇದ್ದೀವಿ, ಎಲ್ಲ ಈ ತರದ್ದು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಮಾಧ್ಯಮಗಳ ಮೂಲಕ ಆಗುವಂತಹ ಕಾರ್ಯಕ್ರಮಗಳು. ಇದು ಲೈಕ್ಸ್ ಮೂಲಕ ಆಗುತ್ತೆ, ಆದ್ರಿಂದ ಇಲ್ಲಿ ಯಾರು ಜಡ್ಜಸ್ ಇರೋದಿಲ್ಲ, ನೀವೇ ನಿಮಗೆ ಪ್ರೈಸ್ ಸಿಗ್ತದೆ ಅಂತ ನೋಡಬಹುದು. ಯೋಗ ರಂಗೋಲಿ ಇದೆ, ಯೋಗ ನೃತ್ಯ ರೂಪಕಗಳಿದೆ, ಎಲ್ಲವೂ ಕೂಡ ಆನ್ಲೈನ್ ಅಲ್ಲಿ ಮಾಡ್ತಾ ಇದೀವಿ. ದಯವಿಟ್ಟು ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಲಾಸ್ಟ್ ಇಯರ್ ಫಸ್ಟ್ ಪ್ರೈಸ್ ಬಂದಿದ್ದು ಮೇಮಿಗೆ 184,000 ಲೈಕ್ಸ್ ಬಂದಿತ್ತು. ಈ ವರ್ಷ ನನಗೆ ಕಾಣುತ್ತೆ ನಿಮ್ಮೆಲ್ಲರ ಸಹಕಾರದಿಂದ 10 ಲಕ್ಷ ಲೈಕ್ಸ್ ಬರಬಹುದು ಅಂತೇಳಿ. ಇದಕ್ಕೆ ನಿಮ್ಮ ಸಹಕಾರಕ್ಕಾಗಿ ನಾನು ಆಭಾರಿ ಮತ್ತು ಚಿರಋಣಿ.
1: ಓಕೆ, ಅಂದ್ರೆ ಈಗ ತಾವು ಹೆಚ್ಚು ಹೆಚ್ಚು ಯುವಕರನ್ನ ಯೋಗದತ್ತ ಸೆಳಿಬೇಕು ಅನ್ನುವಂತಹ ಉದ್ದೇಶ.
0: ಕರೆಕ್ಟ್.
1: ಈಗ ಮಕ್ಕಳಿಂದ ನಂತರ ಕಾಲೇಜು ವಿದ್ಯಾರ್ಥಿಗಳು, ನಂತರ ಡಿಗ್ರಿ ಕಾಲೇಜು, ಹೀಗೆ ಯುವ ಸಮೂಹ ಏನಿದೆ, ನಾವೇನಿವತ್ತು ಜೆನ್ಜಿ ಜಗತ್ತು ಅಂತೀವಲ್ಲ, ಅವರನ್ನ ಯೋಗದತ್ತ ಸೆಳೆಯೋದಕ್ಕೆ ವಿಶೇಷವಾದ ಕಾರ್ಯಕ್ರಮಗಳನ್ನ ಏನಾದ್ರು ತಗೊಂಡ್ಬರ್ತಾರೆ?
0: ಖಂಡಿತವಾಗಿ. ಸಾಮಾಜಿಕ ಮಾಧ್ಯಮದ ಕಾರ್ಯಕ್ರಮಗಳಲ್ಲದೆ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 100 ಶಾಲೆ 100 ಕಾಲೇಜುಗಳಲ್ಲಿ ಈ ತಿಂಗಳು ಪೂರ್ತಿ ಕಾರ್ಯಕ್ರಮಗಳು ನಡೀತಾ ಇದಾವೆ. ಅಂತಂದ್ರೆ ಕಾಲೇಜಲ್ಲಿ ಹೋಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನ ಮಾಡ್ತಾ ಇದೀವಿ. ಅಂತ ಅವರಿಗೆ ಇಷ್ಟವಾದ ಸ್ಪರ್ಧೆಗಳು, ಯೋಗ ರಂಗೋಲಿ ಇದೆ, ಯೋಗ ಕ್ವಿಜ್ ಇದೆ, ಯೋಗ ವಾಕ್ಯ ಅಂತೇಳಿ ಅಂತಂದ್ರೆ ಒಂದು ವಾಕ್ಯ ಬರೆದುಕೊಡೋದು ನಮ್ಗೆ ಯೋಗದ ಮೇಲೆ. ಅದೇ ತರ ಯೋಗ ಪೇಂಟಿಂಗು, ನಿಮ್ಗೆ ಯಾವ್ದು ಆ ಕಾಲೇಜ್ನವ್ರು ಯಾವ್ದು ಹೇಳ್ತಾರೋ ಅಂತ ಸ್ಪರ್ಧೆಗಳನ್ನು ಮಾಡಿ ಕರ್ನಾಟಕ ಸರ್ಕಾರದ ಮೂಲಕ ಅವರಿಗೆ ನಾವು ಸರ್ಟಿಫಿಕೇಟ್ ಅನ್ನು ಕೊಡೋದು, ಹಾಗೆ ಪ್ರೈಸ್ ಅನ್ನು ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ಆಮೇಲೆ ಆನ್ಲೈನ್ ಕಾರ್ಯಕ್ರಮಗಳು ಏನು ಹೇಳಿದೀನಿ ಅದಕ್ಕೆ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ವಿ. 3,000 ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ 2,000, ಹಾಗೆ ಥರ್ಡ್ ಪ್ರೈಸ್ 1,000. ಈ ತರ ಕ್ಯಾಶ್ ಪ್ರೈಸ್ ಕೊಡುವುದರ ಮೂಲಕ ಅದೇ ತರ ವಿದ್ಯಾರ್ಥಿಗಳನ್ನ ಭಾಗವಹಿಸಲಿಕ್ಕೆ ಅಂದ್ರೆ ನಮ್ಗೆ ಎಲ್ಲದಕ್ಕಿಂತ ಮುಖ್ಯ, ಯಾಕೆಂತಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಲೈಕ್ಸ್ ಹೇಳ್ತಾ ಇದೀವಿ. ಯಾಕಂದ್ರೆ 10 ಲಕ್ಷ ಜನ ಲೈಕ್ಸ್ ಹಾಕಿದ್ರೆ 10 ಲಕ್ಷ ಜನರಿಗೆ ಯೋಗದ ಬಗ್ಗೆ ಅವೇರ್ನೆಸ್ ಬಂತು. ಸೊ ಹೀಗೆ ಅವೇರ್ನೆಸ್ ಅನ್ನ ಕೇವಲ ಸಮೂಹದಲ್ಲಿ ಕೊಡಬೇಕು, ಅದನ್ನ ಇಡೀ ಜಗತ್ತಿಗೆ ವ್ಯಾಪಿಸಬೇಕು ಅಂತ ಹೇಳುವಂತ ಕನಸು. ಯಾಕೆಂತಂದ್ರೆ ನಮ್ಮ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕನಸು ಏನಂತಂದ್ರೆ ಹರ್ ಘರ್ ಹರ್ ದಿನ್ ಯೋಗ ಅಂತೇಳಿ ಈ ಕಾರ್ಯಕ್ರಮ. ಅಂದ್ರೆ ಪ್ರತಿದಿನ ಪ್ರತಿ ಮನೆಯಲ್ಲೂ ಯೋಗಮಯವಾಗಬೇಕು. ಕೇವಲ ಮೈಸೂರು ಮಾತ್ರ ಯೋಗ ಹಬ್ಬ ಆಗೋದಲ್ಲ, ಇಡೀ ಜಗತ್ತೇ ಯೋಗ ಹಬ್ಬ ಆಗಬೇಕು ಅಂತ ಹೇಳುವ ಒಂದು ಪರಿಕಲ್ಪನೆಯೊಂದಿಗೆ ಈ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಈ ಮೂಲಕ ಆಕಾಶವಾಣಿ ಮೂಲಕ ನಾನು ಕೋರ್ಕೊಳ್ತಾ ಇದ್ದೀನಿ.
1: ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೇ, ಈಗ ಯೋಗ ಅಂದ್ರೆ ಅದನ್ನ ಒಂದು ವೈಜ್ಞಾನಿಕವಾಗಿ ಮಾಡಬೇಕು ಅಲ್ವೇ? ಅಂದ್ರೆ ಆ ಆಸನವನ್ನ ಆ ಲೆಕ್ಕಕ್ಕೆ ಸರಿಯಾಗಿ ಉಸಿರಾಟದ ಸಮೇತ ಹಾಕಿದಾಗಷ್ಟೇ ಅದರ ಪ್ರಯೋಗ, ಅದರ ಉಪಯೋಗ ಆಸನವನ್ನ ಮಾಡೋ ವ್ಯಕ್ತಿಗೆ ಆಗತ್ತೆ. ಈಗ ಇದಕ್ಕೆ ಬಹಳ ಪೂರಕವಾಗಿ ಬೇಕಾಗಿರುವಂತದ್ದು ಯೋಗವನ್ನ ಟೀಚ್ ಮಾಡುವಂತ ಶಿಕ್ಷಕರು. ಅಂದ್ರೆ ಈಗ ಶಾಲಾ ಕಾಲೇಜುಗಳಿಗೆ ಹೋಗಿ ಯೋಗ ಕಲಿಸೋದೋ ಅಥವಾ ಯೋಗ ಕ್ಲಾಸಸ್ ಅನ್ನ ಮಾಡುವಂಥದ್ದು, ಈ ತರಹ ಏನು ಯೋಗ ಶಿಕ್ಷಕರ ಒಂದು ಪರಂಪರೆ ಹಿಂದಿತ್ತು, ಅದನ್ನ ಮುಂದುವರಿಸೋ ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ? ಯೋಗ ಶಿಕ್ಷಕರಿಗೆ ವಿಶೇಷವಾದ ತರಬೇತಿ ಕಾರ್ಯಕ್ರಮಗಳೇನಾದ್ರೂ?
0: ಆಯುಷ್ ಇಲಾಖೆಯಿಂದ 2009 ಈ ಕಾರ್ಯಕ್ರಮಗಳು ಮಾಡಿದ್ದೀವಿ. ಇಡೀ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಯಾರ್ಯಾರು ಆಸಕ್ತ ಪಿ ಟಿ ಟೀಚರ್ಸ್ ಇದ್ದಾರೋ ಅವರಿಗೆ ಈಗಾಗಲೇ 1 ವಾರ 15 ದಿವಸ 1 ತಿಂಗಳ ತರಬೇತಿಗಳನ್ನು ನೀಡಿ, ಅವರಿಗೆ ಆ ತರಬೇತಿ ನೀಡಿದ ಮೇಲೆ ಅವರಿಗೆ ಸರ್ಟಿಫಿಕೇಶನ್ ಅನ್ನು ಕೊಟ್ಟು, ಆ ಸರ್ಟಿಫಿಕೇಶನ್ ಮೂಲಕ ಅವರು ಇಡೀ ಅವರವರ ಸಂಸ್ಥೆಗಳಲ್ಲಿ ಪಿ ಟಿ ಟೀಚರ್ಸ್ ಗೆ ಬೇರೆ ಮಾಡಿದ್ದೀವಿ. ಅದೇ ತರ 2012 ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಿಗೆ ನಾವು ಸುಮಾರು 1,000 ಮುಖ್ಯೋಪಾಧ್ಯಾಯರಿಗೆ ಆಲ್ ಓವರ್ ಕರ್ನಾಟಕ 7 ದಿವಸ ಯೋಗದ ಒಂದು ತರಬೇತಿಯನ್ನು ನೀಡಿದ್ದೀವಿ. ಅದು ಮಾತ್ರ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು, ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇದು 51 ದಿವಸ ಲೈಫ್ ಸ್ಟೈಲ್ ಡಿಸೀಸ್ ಜಾಸ್ತಿ ಆಗ್ತಾ ಇದೆ. ಇದನ್ನ ತಡೆಗಟ್ಟಲಿಕ್ಕೆ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 350 ಆಯುಷ್ಮಾನ್ ಗ್ರಾಮೀಣ ಭಾಗದಲ್ಲಿ ಆಯುಷ್ಮಾನ್ ಯೋಗ ಕೇಂದ್ರ ಇದೆ,
1: ಆರೋಗ್ಯ
0: ಕೇಂದ್ರ ಇದೆ. ಅಲ್ಲಿ 2 ಜನ, ಒಬ್ರು ಜೆಂಟ್ಸ್ ಒಬ್ರು ಲೇಡೀಸ್, ದಿನ ಅಲ್ಲಿ 1 ಗಂಟೆಗಳ ಕಾಲ ಬೆಳಿಗ್ಗೆ, 1 ಗಂಟೆಗಳ ಕಾಲ ಸಾಯಂಕಾಲ, ನಿರಂತರವಾಗಿ ಸುಮಾರು 2018 ಈ ಕಾರ್ಯಕ್ರಮಗಳು ನಡೀತಾ ಇದೆ. ಇದಕ್ಕೆ 300 ಕೇಂದ್ರಗಳಲ್ಲಾಗಿದೆ. ಇದು ಮುಂದಿನ ದಿವಸಗಳಲ್ಲಿ ಎಲ್ಲ ಹೆಚ್ಚು ಕಮ್ಮಿ 10,000 ಕೇಂದ್ರಗಳಲ್ಲಿ ಆಗ್ತದೆ. ಅದು ಮಾತ್ರ ಅಲ್ಲದೆ ನಮ್ಮ ಸರ್ಕಾರಿ ಆಯುರ್ವೇದ ಕಾಲೇಜುಗಳಿರ್ಬೋದು, ಸರ್ಕಾರಿ ಯೋಗ ಕಾಲೇಜ್ ಇರ್ಬೋದು, ಹಾಗೆ ಆಯುಷ್ ಕಾಲೇಜುಗಳಿರ್ಬೋದು, ಖಾಸಗಿ ಕಾಲೇಜುಗಳಲ್ಲಿ ಉಚಿತವಾಗಿ ಪ್ರತಿದಿನ ಯೋಗದ ತರಗತಿಗಳು ನಡೀತಾ ಇದಾವೆ. ಮೈಸೂರಿನಲ್ಲೂ ನಡೀತಾ ಇದೆ, ಸಾಯಂಕಾಲ 4-5 ನಡೀತದೆ, ಬೆಳಿಗ್ಗೆ 7-8 ನಡೀತದೆ. ಅಕಸ್ಮಾತ್ ಸಾರ್ವಜನಿಕರು ಆಸಕ್ತಿ ಇದ್ದರೆ ಅವರು ಹೇಳಿದ ಟೈಮಿಗೆ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ. ಅದು ಮಾತ್ರ ಅಲ್ಲದೆ ಕಲಿಬೇಕು ಅಂತಿದ್ದವರಿಗೆ ಸರ್ಕಾರಿ ಆಯುರ್ವೇದ ಕಾಲೇಜು ಮೈಸೂರಿನಲ್ಲಿ ಹಾಗೆ ಯೋಗ ಕಾಲೇಜಿನಲ್ಲಿ ಥೆರಪೆಟಿಕ್ ಯೋಗ ಅಂತೇಳಿ ಒಂದು ಓಪಿಡಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆ ಓಪಿಡಿಯಲ್ಲಿ ಯಾರವರಿಗೆ ಡಿಸಿಸಿ ಏನಿದೆ ಆ ಡಿಸಿಸಿ ಕರೆಕ್ಟ್ ಆಗಿ ಯೋಗದ ಅಭ್ಯಾಸಗಳನ್ನು ಮಾಡುವಂತ ಪರಿಕಲ್ಪನೆಯೊಂದಿಗೆ ಒಂದು ಚಿಕಿತ್ಸಾ ಪದ್ಧತಿಯನ್ನೇ ಕೂಡ ಅಳವಡಿಸಿಕೊಂಡಿದ್ದೀವಿ. ಇದರ ಸಹಕಾರವನ್ನು ಎಲ್ಲರೂ ಪಡೆಯಬಹುದು ಅಂತ ನನಗೆ ಅನಿಸಿಕೆ.
1: ಕರ್ನಾಟಕ ರಾಜ್ಯ ಸರ್ಕಾರದ ಆಯುರ್ವೇದ ಸಂಶೋಧನಾ ಸಂಸ್ಥೆ ಏನಿದೆಯಲ್ಲ ಅದು ಮೈಸೂರಿನಲ್ಲಿದೆ, ಅದಕ್ಕೆ ತಾವೇ ಸಹಾಯಕ ನಿರ್ದೇಶಕರಾಗಿದ್ದೀರಿ. ಈಗ ಇಡೀ ರಾಜ್ಯಕ್ಕೆ ಇದು ಒಂದೇ ಸಂಸ್ಥೆ ಇರೋದು, ನಿಮ್ಮ ಸಂಸ್ಥೆ ವತಿಯಿಂದ ಯೋಗವನ್ನ ಉತ್ತೇಜನ ಮಾಡೋದಕ್ಕೆ ವಿಶೇಷವಾದ ಏನಾದ್ರೂ ಕಾರ್ಯಕ್ರಮ
0: ವಿಶೇಷವಾಗಿ ಮಾಡಿದ್ವಿ? ಈ ಸಲ ಕರ್ನಾಟಕ ಸರ್ಕಾರ ನಮಗೆ ಇದನ್ನು ಕೊಟ್ಟಿದೆ. ಇಡೀ ರಾಷ್ಟ್ರದಾದ್ಯಂತ 12 ನ್ಯಾಷನಲ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸಾಮಾಜಿಕ ಮಾಧ್ಯಮ ಆಧಾರಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ತಾ ಇದ್ವಿ. ಇದಲ್ಲದೆ ಪಾಲಿಸಿ ಲೆವೆಲಲ್ಲಿ, ಯಾಕಂದ್ರೆ ರಿಸರ್ಚ್ ಮಾತಾಡುವಾಗ ನಾವು ಪಾಲಿಸಿ ಲೆವೆಲಲ್ಲಿ ಮಾತಾಡಬೇಕಾಗತ್ತೆ. ಪಾಲಿಸಿ ಲೆವೆಲಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ನಾವು ಕಾರ್ಡಿಯೋಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಹೃದ್ರೋಗದಲ್ಲಿ ಯಾವ ತರ ಅಂತಂದ್ರೆ ಸುಮಾರು 300-400 ವೈದ್ಯರು ಇದರಲ್ಲಿ ಭಾಗವಹಿಸಿ ಅದೊಂದು ಚರ್ಚಾ ರೀತಿಯಲ್ಲಿ ಒಂದು ದಿವಸದ ಕಾರ್ಯಕ್ರಮ ಆಗುತ್ತೆ. ಇದು 3ನೇ ಕಾರ್ಯಕ್ರಮ, ಹೋದ ವರ್ಷನೂ ಮಾಡಿದ್ವಿ, ಅದರ ಹೋದ ವರ್ಷನೂ ಮಾಡಿದ್ವಿ. ಅದಾದ್ಮೇಲೆ ಜಯದೇವ ಇನ್ಸ್ಟಿಟ್ಯೂಟ್ ನಲ್ಲಿ ಯೋಗದ ಹಲವು ರಿಸರ್ಚ್ ಗಳು ನಡೀತಾ ಇದ್ದಾವೆ. ಎರಡನೇದ್ದು ಕ್ಯಾನ್ಸರ್ ನಲ್ಲಿ ಮತ್ತೆ ಯೋಗ, ಇದರ ಬಗ್ಗೆ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಹಾಕಿದ್ವಿ. ಅದು ಕಿದ್ವಾಯಿ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಕ್ಯಾನ್ಸರ್ ಮತ್ತೆ ಯೋಗ ಅಂದ್ರೆ ಕ್ಯಾನ್ಸರ್ ನಲ್ಲಿ ಯೋಗ ಮಾಡಿದ್ಕೊಳ್ಳೆ ಕ್ಯಾನ್ಸರ್ ಗುಣಮುಖ ಆಗುತ್ತೆ ಅಂತಲ್ಲ, ವೇದನವನ್ನು ಕಮ್ಮಿ ಮಾಡುವಂತದ್ದು. ಮಾರ್ಫಿನ್ ಕೊಟ್ಟರು ಕೂಡ 21 ದಿವಸ ನೋವು ಕಮ್ಮಿ ಆಗಲ್ಲ. ನೋವಿನ ಉಪಶಮನಕ್ಕಾಗಿ ಯೋಗ ಧ್ಯಾನಗಳನ್ನು ಹೇಗೆ ಮಾಡಬಹುದು ಅಂತ ಹೇಳೋದಕ್ಕೆ ಕಾರ್ಸಿನ ಯೋಗ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಹಾಗೆ ಅದು ಕಿದ್ವಾಯಿಯಲ್ಲಿ, ಬೆಂಗಳೂರಿನಲ್ಲಿ. ಅದೇ ತರ ಯೋಗದ ವೈಜ್ಞಾನಿಕ ಹಿನ್ನೆಲೆಯನ್ನು ಅರ್ಥಕೊಳ್ಳಿಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರ್ನಲ್ಲಿ ವಿಜ್ಞಾನ ಯೋಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಹಾಗೆ ಮನಸ್ಸು ಮತ್ತೆ ಯೋಗದ ಬಗ್ಗೆ ವಿಚಾರಗಳನ್ನು ವಿಮರ್ಶೆ ಮಾಡಲಿಕ್ಕೆ ಮಾನಸ ಯೋಗ ಅಂತ ಕಾರ್ಯಕ್ರಮವನ್ನು ಹೋದ ವರ್ಷ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ವಿ. ಈ ವರ್ಷ ಕೂಡ ಅದನ್ನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡುವರಿದ್ದೇವೆ. ಅದು ಮಾತ್ರ ಅಲ್ಲ, ಯುವಜನರನ್ನ ಸೆಳಿಬೇಕು ಅಂತ ಹೇಳುವಂತಹ ವಿಷಯದಿಂದ ಮೈಸೂರು ವಿಶ್ವವಿದ್ಯಾನಿಲಯದೊಟ್ಟಿಗೆ ನಾವು ಯುವ ಯೋಗ ಮಹೋತ್ಸವ ಅಂತೇಳಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ತರ ಪ್ರತಿಯೊಂದು ಆಯಾಮಗಳಲ್ಲೂ, ಪ್ರತಿಯೊಂದು ಮಜಲುಗಳಲ್ಲೂ ಕೂಡ ಪ್ರತಿಯೊಬ್ಬರನ್ನು ಸೇರಿಸ್ಕೋಬೇಕು ಅಂತ ಹೇಳುವಂತ ಒಂದು ವಿಶೇಷ ಆಸೆ ಹಾಗೂ ವಿಶೇಷ ಉದ್ದೇಶದೊಂದಿಗೆ ಈ ಸಲದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಅಭೂತಪೂರ್ವ ರೀತಿಯಲ್ಲಿ ಔಟ್ಕಮ್ ಓರಿಯೆಂಟೆಡ್ ಇದು ನಮ್ಗೆ ಇಂಪಾರ್ಟೆಂಟ್.
1: ಅದೇ ಪ್ರಶ್ನೆ ನಾನು ತಮ್ಮನ್ ಕೇಳೋಣ ಅನ್ಕೊಂಡಿದ್ದೆ. ಈಗ ತಾವು ಹೇಳ್ತಾ ಇದ್ದೀರಿ ಯೋಗ ಬಾಲಕರಿಂದ ಹಿಡಿದು, ಅಂದ್ರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಇದು ಪ್ರತಿನಿತ್ಯ ಪ್ರತಿಯೊಬ್ಬರು ಮಾಡಬೇಕಾದಂತಹ ಒಂದು ಕ್ರಿಯೆ ಅಂತ ನಾವು ಹೇಳ್ತೀವಿ ಅಲ್ವಾ? ಈಗ ಅದು ಮಾಡೋದ್ರಿಂದ ಆಗುವಂತಹ ಪರಿಣಾಮಗಳಿದೆಯಲ್ಲ, ವೈಯಕ್ತಿಕವಾಗಿ ಅವನಿಗೆ ಫೀಲ್ ಆಗಬಹುದು ಇಲ್ಲ ಅಂತಲ್ಲ, ಆದ್ರೆ ಅದನ್ನ ಅಸೆಸ್ ಮಾಡೋದಕ್ಕೆ ಏನಾದ್ರೂ
0: ಆಗ್ತಾ ಇದೆ. ಈಗ ಮೈಸೂರಿನ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ಇವತ್ತು ಹಾರ್ಟ್ ಫೇಲ್ಯೂರ್ ಮೇಲೆ ಯೋಗ ಹೆಂಗೆ ಕೆಲಸ ಮಾಡುತ್ತೆ ಅಂತೇಳಿ ಸುಮಾರು 3 ವರ್ಷದಿಂದ ಇಲ್ಲಿ ಕೆಲಸ ಆಗ್ತಾ ಇದೆ. ಅದೇ ತರ ನಿಮ್ಮಾನ್ಸ್ ನಲ್ಲೂ ಕೂಡ ಕೆಲಸ ಆಗ್ತಾ ಇದೆ. ಹಾಗೆ ನಮ್ಮ ಆಯುರ್ವೇದ ರಿಸರ್ಚ್ ಸೆಂಟರ್ ಇಂದ ವಿದ್ಯಾರ್ಥಿಗಳಲ್ಲಿ ಯೋಗದ ಮಹತ್ವ ಮತ್ತು ಯೋಗದ ಆರೋಗ್ಯದ ಮೇಲೆ ಯಾವ ತರ ಪರಿಣಾಮ ಆಗುತ್ತೆ ಅಂತ ಹೇಳೋದ್ರ ಬಗ್ಗೆಯೂ ಕೂಡ ಒಂದು 1 ವರ್ಷದ ಸ್ಟಡಿ ಆಗಿದೆ. ಈ ತರ ಹಲವು ಸ್ಟಡಿಗಳನ್ನು ನಾವು ಆಯುರ್ವೇದ ರಿಸರ್ಚ್ ಸೆಂಟರ್ ಇಂದ ಎತ್ಕೊಂಡಿದ್ದೀವಿ. ಅದೇ ತರ ದೇಶದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಈ ಹಾರ್ಟ್ ಫೇಲ್ಯೂರ್ ಮತ್ತೆ ಯೋಗದ್ದು ಇಡೀ ರಾಷ್ಟ್ರದ 12 ಪ್ರತಿಷ್ಠಿತ ಸಂಸ್ಥೆಗಳು ಮೈಸೂರಿನಲ್ಲಿ JSS ಮೆಡಿಕಲ್ ಕಾಲೇಜ್ ಅಲ್ಲಿ ಆಗ್ತಾ ಇದೆ, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಲಿ ಆಗ್ತಾ ಇದೆ. ಈ ತರದ ಹಲವು ಕಾರ್ಯಕ್ರಮಗಳು ರಿಸರ್ಚ್ ಇದಾಗ್ತಾ ಇದೆ, ಪಬ್ಲಿಕೇಶನ್ಗಳು ಆಗಿದ್ದಾವೆ. ಹೆಚ್ಚು ಕಮ್ಮಿ ಒಂದು 600 ಪಬ್ಲಿಕೇಶನ್ಗಳು ಈಗ ಆಲ್ರೆಡಿ ರಿಸರ್ಚ್ ಆಗಿರೋದಿದೆ. ಇದನ್ನು ಮಾಡಲಿಕ್ಕೆ ನಾವು ಪಾಲಿಸಿ ಲೆವೆಲ್ ಅಲ್ಲಿ ಕಾನ್ಫರೆನ್ಸ್ ಗಳನ್ನು ಮಾಡ್ತಾ ಇದ್ದೀವಿ. ಕಾರ್ಡಿಯೋಗ ಪಾಲಿಸಿ ಲೆವೆಲ್ ಕಾನ್ಫರೆನ್ಸ್, ಮಾನಸಯೋಗ ಪಾಲಿಸಿ ಲೆವೆಲ್ ಕಾನ್ಫರೆನ್ಸ್, ಅದೇ ತರ ಯುವಯೋಗ ಮಹೋತ್ಸವ ಕೂಡ ಪಾಲಿಸಿ ಲೆವೆಲ್ ಕಾನ್ಫರೆನ್ಸ್. ಇದರಲ್ಲಿ ಏನು ಔಟ್ಕಮ್ ಬರುತ್ತೆ, ಇದನ್ನೊಂದು ಮ್ಯಾಗಝಿನ್ ಮಾಡಿ ಅದರದ್ದು ಪಾಲಿಸಿಯನ್ನ ಭಾರತ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಕಳಿಸುವ ಎಲ್ಲ ಪ್ರಯತ್ನಗಳನ್ನು ಆಯುರ್ವೇದ ಸಂಶೋಧನಾ ಕೇಂದ್ರ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆಯಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ.
1: ಯೋಗ ಸಾಗರದ ರೀತಿಯಲ್ಲಿ ಹರಿತಾ ಇರಬೇಕಾದ್ರೆ ಅಕ್ಕಪಕ್ಕದಲ್ಲಿರೋ ಎಲ್ಲಾ ಸಂಸ್ಥೆಗಳನ್ನು ತಾವು ಸೇರಿಸಿಕೊಂಡು ಮುನ್ನಡಿಬೇಕು ಅಲ್ವೇ? ಈಗ ಬಹಳ ವಿಶೇಷವಾಗಿ ಮಠ ಮಾನ್ಯಗಳು ಸಾಕಷ್ಟು ನಮ್ಮ ಭಾಗದಲ್ಲಿದ್ದಾವೆ, ಅದಕ್ಕೆ ಅದರದ್ದೇ ಆದಂತಹ ಭಕ್ತರಿದ್ದಾರೆ. ಎಷ್ಟೋ ಜನ ಸ್ವಾಮೀಜಿಗಳು, ವಿಶೇಷವಾಗಿ ನಮ್ಮ ಮಲ್ನಾಡಿಹಳ್ಳಿ ಸ್ವಾಮೀಜಿಯವರನ್ನ ನಾವಿಲ್ಲಿ ಉಲ್ಲೇಖಿಸಬೇಕು, ಯಾಕೆಂದ್ರೆ ಯೋಗವನ್ನ ತುಂಬಾ ಪ್ರಖ್ಯಾತಿಗೊಳಿಸುವಲ್ಲಿ ಅವರ ಪಾತ್ರವೂ ಕೂಡ ಇದೆ. ಹಾಗಾಗಿ ಈ ತರಹ ಯಾವ್ಯಾವ ಸಂಸ್ಥೆಗಳನ್ನ ತಾವು ಇದಕ್ಕೆ ಒಳಗೊಂಡಂತೆ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀರಿ, ಏನೇನೆಲ್ಲ ಹೊಸ ವಿಚಾರಗಳನ್ನ ನಾವು ಮುಂದಿನ ದಿನದಲ್ಲಿ ನಿರೀಕ್ಷೆ ಮಾಡಬಹುದು?
0: ಅದೇ ಈ ವರ್ಷದ ಪರಿಕಲ್ಪನೆ ನಿತ್ಯ ಯೋಗ ಅಂತೇಳಿ. ನಿತ್ಯ ಯೋಗ ಕೇವಲ ನಾವು ನಮ್ದು ಸ್ಪ್ರೆಡ್ ಅಥವಾ ನಮ್ದು ರೀಚ್ ಲಿಮಿಟೆಡ್, ಯಾಕಂದ್ರೆ ನಮ್ಮ ಹತ್ರ ಇರೋದೇ ಒಂದು 700 GADಗಳು, ಅಂದ್ರೆ ಗೌರ್ಮೆಂಟ್ ಆಯುರ್ವೇದ ರಿಸರ್ಚ್ ಗೌರ್ಮೆಂಟ್ ಆಯುರ್ವೇದ ಆಸ್ಪತ್ರೆ, ಅದಾದ್ಮೇಲೆ ಹೆಚ್ಚು ಕಮ್ಮಿ ಒಂದು 150 ತಾಲೂಕು ಹಾಸ್ಪಿಟಲ್ಗಳು, ಆಮೇಲೆ ಒಂದು 22-23 ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳು, ಆಮೇಲೆ ಒಂದು 7 ಆಯುಷ್ ಕಾಲೇಜುಗಳು. ಇಲ್ಲಿ ನಿತ್ಯಯೋಗ ಡೈಲಿ ನಡೀತದೆ, ಆದರೆ ನಾವು ರೀಚ್ ಮಾಡಬೇಕಾದ 7 ಕೋಟಿ ಜನ. ಇದು ಕೇವಲ ಸರ್ಕಾರದಿಂದ ಸಾಧ್ಯ ಇಲ್ಲ, ನಮ್ಮಲ್ಲಿ ಯೋಗ ಬಂಧುಗಳಿದ್ದಾರೆ. ಮೈಸೂರಿನಲ್ಲಿ ಎಲ್ಲ ಯೋಗ ಸಂಸ್ಥೆಗಳು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾವೆ. ಅವರು ನಮಗಿಂತಲೂ ಉತ್ತಮವಾಗಿ ಈ ಯೋಗದ ಸ್ಪ್ರೆಡ್ ಮಾಡೋದ್ರಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ಅಭಿನಂದನೆಗಳು. ಮೈಸೂರಿನಲ್ಲೇ ಆಗಬಹುದು, ಅದೇ ತರ ಮೈಸೂರು ಬಿಟ್ಟು ಇಡೀ ಕರ್ನಾಟಕದಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಯೋಗ ಬಂಧುಗಳು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಶಾಲಾ ಕಾಲೇಜುಗಳು ಕೂಡ ಕೈ ಜೋಡಿಸಿದ್ದಾರೆ. ಅದು ಮಾತ್ರವಲ್ಲದೆ ಕರ್ನಾಟಕ ಸರ್ಕಾರದಿಂದ, ಆಯುಷ್ ಇಲಾಖೆಯಿಂದ ಈಗಾಗಲೇ ನಮ್ಮ ಆಯುಕ್ತರು ಎಲ್ಲ ಇಲಾಖೆಗಳಿಗೂ ಪತ್ರ ಮುಖೇನ ತಿಳಿಸಿದ್ದಾರೆ, ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಪತ್ರ ಮುಖೇನ ಕೋರಿಕೆಯನ್ನ ಕೊಟ್ಟಿದ್ದಾರೆ. ನೀವೆಲ್ಲ ನಮ್ಮೊಂದಿಗೆ ಕೈ ಜೋಡಿಸಬೇಕು, ನಿತ್ಯಯೋಗ ಕಾರ್ಯಕ್ರಮದ ಮೂಲಕ 7 ಕೋಟಿ ಜನರನ್ನ ಸೇರುವಂತ ಒಂದು ವಿಶೇಷ ಅವಕಾಶ ನಮಗಿದೆ. ಇದನ್ನು ಬಳಸ್ಕೋಬೇಕು ಅಂತಂದ್ರೆ ಕೇವಲ ಆಯುಷ್ ಇಲಾಖೆ ಮಾಡೋಕ್ಕಾಗೋದಿಲ್ಲ, ಎಲ್ಲಾ ಇಲಾಖೆಗಳು, ಯೋಗ ಬಂಧುಗಳು. ಈ ಕಾರ್ಯಕ್ರಮ ನೆಪ ಮಾತ್ರಕ್ಕೆ ಮಾತ್ರ ಆಯುಷ್ ಡಿಪಾರ್ಟ್ಮೆಂಟ್, ಇದು ನಿಮ್ಮ ಕಾರ್ಯಕ್ರಮ, ಜನರ ಕಾರ್ಯಕ್ರಮ, ಜನರಿಂದ ಜನರಿಗಾಗಿರುವಂತಹ ಕಾರ್ಯಕ್ರಮ. ಆದ್ದರಿಂದ ಜನರು ಮತ್ತು ಎಲ್ಲ ಯೋಗ ಬಂಧುಗಳು, ಯೋಗ ಸಂಸ್ಥೆಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ರೆ ನಿಜವಾಗೂ ಕೂಡ ಗರ್ಗರ್ ಯೋಗ, ಹರ್ಗರ್ ಯೋಗ ಪರಿಕಲ್ಪನೆ ಸಾಕಾರ ಆಗುವುದರಲ್ಲಿ ಸಂಶಯವೇ ಇಲ್ಲ ಅಂತ ನನಗೆ ಕಾಣುತ್ತೆ.
1: 12ನೇ ವಿಶ್ವ ಯೋಗ ದಿನಾಚರಣೆ ಕುರಿತಂತೆ ಅಂತಿಮವಾಗಿ ತಮ್ಮ ಸಂದೇಶ, ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರು.
0: ನಮ್ಮ ಗುರಿ ಎಲ್ರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ. ಅದು ಆಯುರ್ವೇದದಿಂದ ಆಗಿರ್ಬೋದು, ಯೋಗದಿಂದ ಆಗಿರ್ಬೋದು. ಆದರೆ ಯೋಗದಿಂದ ಮಾಡಲಿಕ್ಕೆ ನಾವು ಯಾಕೆ ಉತ್ಸಾಹಕರಾಗಿದ್ದೀವಿ ಅಂತಂದರೆ ಇದು ಡ್ರಗ್ಲೆಸ್ ಥೆರಪಿ, ಇದಕ್ಕೆ ಖರ್ಚಿಲ್ಲ. ಆಮೇಲೆ ಯಾರು ಕೂಡ ಯಾವಾಗ ಬೇಕಾದರೂ ಯಾವ ಜಾಗದಲ್ಲಾದರೂ ಮಾಡ್ಬೋದು. ಸೊ ಯೋಗದ ಮೂಲಕ ಮಾಡುವಂಥ ಒಂದು ವಿಶೇಷ ಪರಿಕಲ್ಪನೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿದೆ. ಇದರ ಮೂಲಕ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂದೇಶ ಏನಿದೆ, ಎಲ್ಲೆಡೆಯೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ ಅಂತ ಹೇಳೋದು. ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಿಂಬಿತವಾದಂಥ ಶ್ಲೋಕ, ಸರ್ವೇ ಜನಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಅಂತ ಏನು ಹೇಳ್ತೀವಿ, ಇದನ್ನು ರೀಚ್ ಮಾಡಲಿಕ್ಕೆ ಯೋಗ ನಮಗೊಂದು ರಹದಾರಿ ಆಗತ್ತೆ ಅಂತ ನನ್ನ ಭಾವನೆ ಮತ್ತು ನನ್ನ ಸ್ಪಷ್ಟ ಸಂದೇಶ.
1: ಒಳ್ಳೆಯದು ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೇ, ಇದುವರೆಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಯೋಗದ ಮಹತ್ವ ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡಿದ್ದೀರಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿಯಾಗಲಿ, ವಂದನೆಗಳು, ನಮಸ್ಕಾರ.
0: ಆಕಾಶವಾಣಿ ಶ್ರೋತೃಗಳಿಗೆ ಮತ್ತೆ ನಮಗೆ ಅವಕಾಶ ಕೊಟ್ಟಂತಹ ಮೈಸೂರು ಆಕಾಶವಾಣಿಯ ಕೇಶವಮೂರ್ತಿ ಹಾಗೂ ತಂಡದವರಿಗೆ ನಮ್ಮ ವಿಶೇಷ ಅಭಿನಂದನೆಗಳು, ಧನ್ಯವಾದ. ಯೋಗ ನಮನ ಎಲ್ಲರಿಗೂ.
2: ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾತನಾಡುತ್ತಾರೆ ವಿವೇಕ್ ಆದಿತ್ಯ ಕಣಿಯಾಲ್.
5: ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾಗಿದೆ. ಗ್ರಾಮಗಳ ಮಧ್ಯೆ ಸೂಕ್ತ ರಸ್ತೆ ಸಂಪರ್ಕ ಕಲ್ಪಿಸುವುದರ ಜೊತೆಯಲ್ಲಿ ಬಡತನ ನಿವಾರಣೆ ಹಾಗೂ ಗ್ರಾಮಗಳನ್ನು ಶಹರಗಳೊಂದಿಗೆ ಜೋಡಿಸುವುದರ ಮೂಲಕ ಗ್ರಾಮೀಣ ಭಾಗದ ಜನರ ಆರ್ಥಿಕ ಅಭ್ಯುದಯ ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. 2000 ಇಸವಿಯಲ್ಲಿ ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಆರಂಭಿಸಿದ ಮಹತ್ವಪೂರ್ಣ ಯೋಜನೆ ಇದಾಗಿದೆ. ಈ ಯೋಜನೆಯ ಮೂಲಕ ದೇಶದ 107,000 ಹಳ್ಳಿಗಳ ಜನವಸತಿ ಪ್ರದೇಶಗಳು ಜೋಡಿಸಲ್ಪಟ್ಟಿವೆ. ದೇಶದ ವಿವಿಧ ರಾಜ್ಯಗಳು ಸೇರಿದಂತೆ ಈಶಾನ್ಯ ಭಾರತದ ಹಳ್ಳಿಗಳು ಇದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದಿವೆ. ಮಣಿಪುರ ರಾಜ್ಯದ ಹಿಂದುಳಿದ ಹಳ್ಳಿ ದುರ್ಗಮ ಪ್ರದೇಶಗಳು ಈ ಯೋಜನೆಯ ಮೂಲಕ ಸೂಕ್ತ ರಸ್ತೆ ಸಂಪರ್ಕ ಪಡೆದು ಆರ್ಥಿಕ ಅಭಿವೃದ್ಧಿಯತ್ತ ಹೆಜ್ಜೆ ಇರಿಸಿವೆ. ಸಂಪೂರ್ಣ ಕೇಂದ್ರ ಸರ್ಕಾರದ ಅನುದಾನದ ಮೂಲಕ ಮುನ್ನಡೆಯುತ್ತಿದ್ದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯು 2015-14 ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ 60 ಹಾಗೂ ರಾಜ್ಯ ಸರ್ಕಾರಗಳ 40 ಅನುಪಾತ ಹಾಗೂ ಅನುದಾನದ ಮೂಲಕ ಮುನ್ನಡೆದು ಯಶಸ್ವಿಯಾಗಿದೆ. ನಮ್ಮ ರಾಜ್ಯದಲ್ಲೂ ರಸ್ತೆ ಸಂಪರ್ಕವೇ ಇಲ್ಲದಿದ್ದ ಹಳ್ಳಿಗಳು ಈ ಯೋಜನೆಯ ಮೂಲಕ ಸೂಕ್ತ ಡಾಂಬರೀಕೃತ ರಸ್ತೆ ಸೌಕರ್ಯ ಹೊಂದಿ ಅಭಿವೃದ್ಧಿ ದಿಶೆಯಲ್ಲಿ ದಾಪುಗಾಲು ಇರಿಸಿವೆ. ಹಳ್ಳಿಗಳಿಗೆ ಅಗತ್ಯವಾದ ಸರಕು ಸರಂಜಾಮುಗಳನ್ನು ಪೂರೈಕೆ ಮಾಡಲು ಹಳ್ಳಿಗಳಲ್ಲಿ ರೈತರು ಬೆಳೆದ ಆಹಾರ ಹಾಗೂ ವಾಣಿಜ್ಯ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಲುಪಿಸಲು ಈ ರಸ್ತೆಗಳು ಸಂಪರ್ಕ ಸೇತುವಾಗಿವೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮೂಲಕ ಕಳೆದ 25 ರಾಜ್ಯ ಹಾಗೂ ದೇಶದ ಗ್ರಾಮಗಳು ಶಹರಗಳೊಂದಿಗೆ ಸೂಕ್ತ ರಸ್ತೆ ಸಂಪರ್ಕ ಹೊಂದಿದ ಪರಿಣಾಮ ಗ್ರಾಮಗಳ ಆರ್ಥಿಕತೆ ಪ್ರಗತಿಯ ಜೊತೆಯಲ್ಲಿ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೂ ಸಹಕಾರಿಯಾಗಿದೆ. ಗ್ರಾಮ ಸಡಕ್ ಯೋಜನೆ ಮೂಲಕ ಹೊಸ ರಸ್ತೆಗಳ ನಿರ್ಮಾಣ ಒಂದೆಡೆಯಾದರೆ ಈ ತನಕವಿದ್ದ ಮಣ್ಣಿನ ರಸ್ತೆಗಳು ಡಾಂಬರೀಕರಣಗೊಂಡು ಸುಲಭ ಹಾಗೂ ಸುಸ್ಥಿರ ಪ್ರಯಾಣ ಸಾಧ್ಯವಾಗಿದೆ. 2024 ಕೇಂದ್ರ ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 4ನೇ ಹಂತ ಘೋಷಣೆಯಾಯಿತು. ಇದರಲ್ಲಿ ಒಟ್ಟು 24,000 ಗ್ರಾಮೀಣ ಜನವಾಸ ಪ್ರದೇಶಗಳನ್ನು ಸಂಪರ್ಕಿಸುವ ಯೋಜನೆ ರೂಪಿಸಲಾಯಿತು. ರಸ್ತೆ ನೀರು ವಿದ್ಯುತ್ ವಸತಿ ಇವು ಜನರ ಮೂಲಭೂತ ಅಗತ್ಯತೆಗಳಲ್ಲಿ ಪ್ರಮುಖವಾಗಿವೆ. PMGSY ಮೂಲಕ ಗುಣಮಟ್ಟದ ಸಕಲ ಹವಾಮಾನ ತಾಳಿಕೆಯ ರಸ್ತೆ ಸಂಪರ್ಕ ಸಾಧ್ಯವಾಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 4ನೇ ಹಂತವು ದೇಶದಲ್ಲಿ ಪ್ರಸ್ತುತ ಜಾರಿಯಲ್ಲಿದೆ. ಇದು 2023-24 ಆರಂಭಗೊಂಡು 2028-29 ತನಕ ಚಾಲ್ತಿಯಲ್ಲಿರಲಿದೆ. ಅಂತಾರಾಷ್ಟ್ರೀಯ ಉತ್ಕೃಷ್ಟತೆಯ ರಸ್ತೆಗಳು 25,000 ಹೊಸ ಹಳ್ಳಿಗಳನ್ನು ಜೋಡಿಸಲಿವೆ. ಪಿಎಂ ಗತಿಶಕ್ತಿ ಯೋಜನೆಯ ಉದ್ದೇಶವನ್ನು ಕೂಡ ಈ ರಸ್ತೆಗಳು ಸಾಕಾರಗೊಳಿಸಲಿವೆ. 4ನೇ ಹಂತದಲ್ಲಿ ಒಟ್ಟು 62,500 ಉದ್ದದ ರಸ್ತೆ ನಿರ್ಮಾಣ ಸಾಧ್ಯವಾಗಲಿದೆ ಹಾಗೂ ಇದಕ್ಕಾಗಿ 70,125 ರೂಪಾಯಿ ಬಳಸಲಾಗುತ್ತದೆ. ಈ ತನಕ ಗ್ರಾಮ ಸಡಕ್ ಯೋಜನೆಯಡಿ ದೇಶದಲ್ಲಿನ ಒಟ್ಟು 834,716 ಉದ್ದದ ರಸ್ತೆ ಯೋಜನೆಯಲ್ಲಿ 771,641 ರಸ್ತೆ ನಿರ್ಮಾಣ ಪೂರ್ಣಗೊಂಡಿದೆ. ನಕ್ಸಲ್ ಬಾಧಿತ ಪ್ರದೇಶಗಳಲ್ಲೂ ಯಶಸ್ವಿಯಾಗಿ ಗ್ರಾಮ ಸಡಕ್ ರಸ್ತೆಗಳನ್ನು ಪೂರ್ಣಗೊಳಿಸಿದ ಹಿರಿಮೆ ಕೇಂದ್ರ ಹಾಗೂ ಆಯಾ ರಾಜ್ಯ ಸರ್ಕಾರಗಳಿಗೆ ಸಲ್ಲುತ್ತದೆ. ಕರ್ನಾಟಕದ ಹಲವು ಗ್ರಾಮೀಣ ರಸ್ತೆಗಳು ಈ ಯೋಜನೆಯ ಮೂಲಕ ಜೋಡಿಸಲ್ಪಟ್ಟಿವೆ. ಆರಂಭದ 20 ಗ್ರಾಮ ಸಡಕ್ ಯೋಜನೆಯ ಮೂಲಕ ಕರ್ನಾಟಕದ 5,612 ಉದ್ದದ ರಸ್ತೆ ನಿರ್ಮಾಣ ಹೊಂದಿ ಮೇಲ್ದರ್ಜೆಗೇರಿವೆ. 2022-23 ಸಾಲಿನಲ್ಲಿ ಒಟ್ಟು 1,629 ರಸ್ತೆ ನಿರ್ಮಾಣ ಹೊಂದಿದ್ದು 2023-24 457 ಪೂರ್ಣಗೊಂಡಿದೆ. ಉತ್ತರ ಕರ್ನಾಟಕ ಭಾಗದ ಬಹುತೇಕ ಹಳ್ಳಿಗಳು ಈ ಯೋಜನೆಯ ಪ್ರಯೋಜನ ಪಡೆದಿವೆ. ಇತ್ತೀಚೆಗೆ ಕಲಬುರಗಿಯಲ್ಲಿ ಉದ್ಘಾಟನೆ ಕಂಡ ಕಲ್ಯಾಣ ಪಥ ರಸ್ತೆ ನಿರ್ಮಾಣ ಯೋಜನೆಗೂ ಗ್ರಾಮ ಸಡಕ್ ಯೋಜನೆಯು ಮಾದರಿಯಾಗಿದೆ. ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕದ ಹಳ್ಳಿಗಳ ಜನರ ಜೀವನ ಮಟ್ಟ ಸುಧಾರಣೆಗೂ ಈ ರಸ್ತೆ ಯೋಜನೆಯ ಬಹುದೊಡ್ಡ ಕೊಡುಗೆ ಇದೆ. ಕಳೆದ 2.5 ಈ ರಸ್ತೆಗಳು ಗ್ರಾಮೀಣ ಜನರ ಬದುಕಿನ ಆಶಾಕಿರಣವಾಗಿ ಆರ್ಥಿಕ ಪ್ರಗತಿಯ ದ್ಯೋತಕವಾಗಿ ಸುಲಭ ಸಂಪರ್ಕದ ಸೇತುವಾಗಿ ಮಾರ್ಪಟ್ಟಿವೆ. ಈ ಮೂಲಕ 25 ಕೇಂದ್ರ ಸರ್ಕಾರದ ದೂರದೃಷ್ಟಿ, ಕರ್ತವ್ಯ ಪರತೆ, ರಸ್ತೆ ಸಂಪರ್ಕದ ಮೂಲಕ

0: ಗ್ರಾಮ ವಿಕಾಸದಲ್ಲೂ ಪ್ರತಿಫಲಿಸಿದೆ ಎಂದು ಹೇಳಬಹುದು. ಗ್ರಾಮ ಸಡಕ್ ಯೋಜನೆಯ ಪ್ರಮುಖ ಗುರಿ ಬಡತನ ನಿರ್ಮೂಲನೆ. ಒಂದು ರಸ್ತೆಯ ಮೂಲಕ ಬಡತನ ನಿರ್ಮೂಲನೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಹಲವರಿಗೆ ಕಾಡಬಹುದು. ಇದಕ್ಕೆ ಉತ್ತರ ಅಷ್ಟೇ ಸರಳವಾಗಿದೆ. ರಸ್ತೆ ಸಂಪರ್ಕವೇ ಇಲ್ಲದ ಕೇವಲ ನಡಿಗೆಯ ಮೂಲಕ, ನದಿಯಲ್ಲಿ ದೋಣಿ ಮೂಲಕ, ಬೆಟ್ಟ ಗುಡ್ಡಗಳನ್ನು ಏರುವ ಮೂಲಕ ತಮ್ಮ ಗ್ರಾಮಗಳಿಗೆ ಸಾಗುತ್ತಿದ್ದ ಜನರು ತಮ್ಮೂರಿಗೆ ಸೂಕ್ತ ರಸ್ತೆ, ನದಿಗೆ ಮೇಲ್ಸೇತುವೆ ನಿರ್ಮಾಣವಾದ ಬಳಿಕ ನಡಿಗೆಯ ಮೂಲಕ ವ್ಯಯಿಸುತ್ತಿದ್ದ ಸಮಯ ಉಳಿಯಿತು. ತಲೆಹೊರೆ ಮೂಲಕ ತಮ್ಮೂರಿಗೆ ದುಬಾರಿ ವೆಚ್ಚದಲ್ಲಿ ಸಾಗಿಸುತ್ತಿದ್ದ ಸರಕುಗಳು ಕಡಿಮೆ ಬೆಲೆಯಲ್ಲಿ ತಮ್ಮ ಮನೆ ಬಾಗಿಲಿಗೆ ಹೊಸ ರಸ್ತೆ ಸಂಪರ್ಕದ ಮೂಲಕ ಬಂದಿಳಿದವು. ಇಲ್ಲಿಗೆ ಜನರ ಸಮಯ, ಶ್ರಮ ಹಾಗೂ ಹಣವು ಉಳಿತಾಯವಾಗತೊಡಗಿತು. ಇದರ ಜೊತೆಯಲ್ಲಿ ಗ್ರಾಮಗಳಲ್ಲಿ ಬೆಳೆದ ಆಹಾರ ಧಾನ್ಯಗಳು, ತರಕಾರಿ ಖಾದ್ಯಗಳು, ಹಣ್ಣು ಹಂಪಲುಗಳು ಕಡಿಮೆ ಸಮಯದಲ್ಲಿ ಹಾಗೂ ಕಡಿಮೆ ಖರ್ಚಿನಲ್ಲಿ ಮಾರುಕಟ್ಟೆ ತಲುಪಲು ಸಾಧ್ಯವಾಯಿತು. ಸಾಗಣೆ ವೆಚ್ಚವೂ ಕಡಿಮೆಯಾಗಿ ಇಲ್ಲಿಯೂ ಹಣದ ಉಳಿತಾಯವಾಯಿತು. ಗ್ರಾಮ ಸಡಕ್ ರಸ್ತೆ ಸಂಪರ್ಕದ ಮೂಲಕ ಗ್ರಾಮದ ವಿದ್ಯುದೀಕರಣ, ಗ್ರಾಮೀಣ ಶಾಲೆಗಳ ನಿರ್ಮಾಣ, ಪುನರ್ ನಿರ್ಮಾಣದ ಕಾರ್ಯಗಳಿಗೆ ವೇಗ ದೊರೆಯಿತು. ರಸ್ತೆಗಳು ಗ್ರಾಮದ ಮಕ್ಕಳ ಉನ್ನತ ವಿದ್ಯಾಭ್ಯಾಸದ ಕನಸನ್ನು ನನಸಾಗಿಸಿದವು. ಗ್ರಾಮದ ಆರೋಗ್ಯ ವ್ಯವಸ್ಥೆ ಸುಧಾರಣೆ ಕಂಡಿತು. ಹೀಗೆ ಮಹಾತ್ಮ ಗಾಂಧಿ ಕಂಡಿದ್ದ ಗ್ರಾಮ ವಿಕಾಸ, ಸ್ವರಾಜ್ಯದ ಕನಸು ಈ ಮೂಲಕ ನನಸಾಗತೊಡಗಿತು. ಜಮ್ಮು ಕಾಶ್ಮೀರದ ದುರ್ಗಮ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿನ ಹಳ್ಳಿಗಳನ್ನು ಕೂಡ ಗ್ರಾಮ ಸಡಕ್ ಯೋಜನೆಯ ಮೂಲಕ ಸಂಪರ್ಕಿಸಲಾಗಿದೆ. ಲಡಾಕ್ ಕೇಂದ್ರಾಡಳಿತ ಪ್ರದೇಶದ ಹಳ್ಳಿಗಳು ಕೂಡ ಗ್ರಾಮ ಸಡಕ್ ಯೋಜನೆಯಿಂದ ಸಾಕಷ್ಟು ಧನಾತ್ಮಕ ಬದಲಾವಣೆಯನ್ನು ಕಂಡಿವೆ. ವಿಕಸಿತ ಭಾರತ ಸಂಕಲ್ಪವು ರಸ್ತೆಗಳ ಅಭಿವೃದ್ಧಿ ಹಾಗೂ ಸಂಪರ್ಕದ ಮೂಲಕ ಸಾಧ್ಯ ಎನ್ನುತ್ತಾರೆ ಕೇಂದ್ರ ಹೆದ್ದಾರಿ ಖಾತೆ ಸಚಿವರಾದ ನಿತಿನ್ ಗಡ್ಕರಿ ಅವರು. ಗ್ರಾಮ ಸಡಕ್ ಯೋಜನೆಯ ಮೂಲಕ ಸಂಪರ್ಕ ಹಾಗೂ ಹೂಡಿಕೆಯ ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತಿವೆ. ಗ್ರಾಮೀಣ ಭಾಗದ ಶಿಕ್ಷಣ, ಕೃಷಿ, ಮೂಲಸೌಕರ್ಯ ಸಹಿತ ಆರೋಗ್ಯ ಕ್ಷೇತ್ರದ ಪ್ರಗತಿಗೆ ಈ ರಸ್ತೆಗಳು ಸಾಕ್ಷಿಯಾಗಿವೆ. ದೇಶದ ಕ್ರೀಡಾ ಕ್ಷೇತ್ರಕ್ಕೆ ಅಭೂತಪೂರ್ವ ಕೊಡುಗೆ ನೀಡಿದ ವ್ಯಕ್ತಿಯ ಉದಾಹರಣೆಯೊಂದು ಇಲ್ಲಿದೆ. ಆಕೆಯ ಹೆಸರು ಮೀರಾಬಾಯಿ ಚಾನು. ಭಾರತದ ಹೆಸರಾಂತ ವೇಟ್ ಲಿಫ್ಟರ್, ಮಾತ್ರವಲ್ಲ ಒಲಿಂಪಿಕ್ ಪದಕ ವಿಜೇತೆ. ಈಕೆಯ ಊರು ಮಣಿಪುರದ ಒಂದು ಕುಗ್ರಾಮ. ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಉರುವಲಿಗೆ ಅಗತ್ಯವಾದ ಭಾರದ ಕಟ್ಟಿಗೆಗಳನ್ನು ಆಕೆ ಹೊರುತ್ತಿದ್ದಳು. ಈಕೆಯ ಸಾಮರ್ಥ್ಯವನ್ನು ಗಮನಿಸಿದ ಈಕೆಯ ಸಹೋದರ ಕ್ರೀಡಾ ಕ್ಷೇತ್ರದತ್ತ ಆಕರ್ಷಿತವಾಗುವಂತೆ ಮಾಡುತ್ತಾನೆ. ನಂತರ ಈಕೆ ತನ್ನ ದೈನಂದಿನ ವೇಟ್ ಲಿಫ್ಟಿಂಗ್ ಕ್ರೀಡಾಭ್ಯಾಸಕ್ಕೆ ಸುಮಾರು 50 ಕಿಲೋಮೀಟರ್ ದೂರ ಸಂಚರಿಸಬೇಕಾಗುತ್ತದೆ. ಹಳ್ಳಿಯಿಂದ ತನಗೆ ಅಗತ್ಯವಿರುವೆಡೆ ಸರಿಯಾದ ಸಮಯಕ್ಕೆ ಹೋಗಿ ಬರುವಂತಾಗಲು ಈಕೆಗೆ ಸಹಕಾರಿಯಾಗಿದ್ದು ಗ್ರಾಮ ಸಡಕ್ ರಸ್ತೆ. ಇಂದು ಈ ರಸ್ತೆ ಕೇವಲ ರಸ್ತೆಯಾಗಿಲ್ಲ, ಗ್ರಾಮ ವಿಕಾಸದ ರಹದಾರಿಯಾಗಿದೆ. ಹಲವು ಗ್ರಾಮೀಣ ಪ್ರತಿಭೆಗಳ ಉಗಮಕ್ಕೆ, ಜನರ ಆರ್ಥಿಕ ಸುದೃಢತೆಗೆ ವಿಶೇಷ ಕಾಣಿಕೆ ಹಾಗೂ ಕೊಡುಗೆ ನೀಡಿದೆ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಈ ಕುರಿತು ಮಾತನಾಡಿದವರು ವಿವೇಕ್ ಆದಿತ್ಯ ಕಣಿಯಾಲ್.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರ ಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ, ಹಾರ್ಮೋಜ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೋವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ದವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹಾರ್ಮೋಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತು ಘೋಷಣೆ ಮಾಡಿದ್ದು, ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದ್ದಾರೆ. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಜ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಲೆಬನಾನ್ನಲ್ಲಿ ಸೇರಿದಂತೆ ಎಲ್ಲಾ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ದ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಉನ್ನತ ರಾಷ್ಟೀಯ ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ ಶೇಕಡ 4ರಷ್ಟು ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಶೇಕಡ 4.6ಕ್ಕಿಂತ ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಒಪ್ಪಿಕೊಂಡಿರುವ ವಿಚಾರವನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರಸ್ ಸ್ವಾಗತಿಸಿದ್ದಾರೆ. ಇದು ತಕ್ಷಣದ ಮತ್ತು ಶಾಶ್ವತ ಕದನ ವಿರಾಮ, ಹಾರ್ಮೋಜ್ ಜಲಸಂಧಿಯನ್ನು ಪುನಃ ತೆರೆಯುವುದು ಮತ್ತು ಮುಂದಿನ ಮಾತುಕತೆಗಳಿಗೆ ಅನುವು ಮಾಡಿಕೊಡುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಇರಾನ್ ಅಂತಿಮ ಶಾಂತಿ ಒಪ್ಪಂದದ ಘೋಷಣೆ ಬೆನ್ನಲ್ಲೇ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1113 ಅಂಕಗಳ ಏರಿಕೆಯೊಂದಿಗೆ 76,649ರಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 336 ಅಂಕ ಏರಿಕೆಯ ನಂತರ 23,956ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 58 ಪೈಸೆ ಏರಿಕೆಯೊಂದಿಗೆ 94.60 ರೂಪಾಯಿಯಷ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೋವಾಕಿಯಾದ ರಾಜಧಾನಿ ಬ್ರಾಟಿಸ್ಲವಾದಲ್ಲಿ ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಸ್ಲೋವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993ರಲ್ಲಿ ಸ್ಲೋವಾಕಿಯಾದ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಭೇಟಿ ನೀಡುತ್ತಿರುವುದು ಇದೇ ಮೊದಲು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೋವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ಧತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. 52ನೇ G7 ಶೃಂಗಸಭೆ ಇಂದು ಫ್ರಾನ್ಸ್ನ ಏವಿಯನ್ಸ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ G7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ ಪಾಲುದಾರ ರಾಷ್ಟವಾಗಿ G7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ಧಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ G7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ

0: ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ದೇಶದಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳ ಸಂಗ್ರಹವಿದೆ. ಎಲ್ ನಿನೋ ಪರಿಸ್ಥಿತಿಗಳ ಪ್ರಭಾವದ ಹೊರತಾಗಿಯೂ ಯಾವುದೇ ಆಹಾರ ಕೊರತೆ ಇರುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಮೈಂಡ್ ಮೈಂಡ್ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ನೈರುತ್ಯ ಮುಂಗಾರು ಮಳೆ ಸಾಮಾನ್ಯಕ್ಕಿಂತ ಕಡಿಮೆ ಇರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಮುಂಗಾರು ಮಳೆ ಋತುವಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರಗಳು ಲಭ್ಯವಿದೆ ಎಂದು ತಿಳಿಸಿದರು. ಮುಂಬರುವ ಹಿಂಗಾರು ಋತುವಿಗೆ ರಸಗೊಬ್ಬರಗಳ ಪೂರೈಕೆ ಈ ವರ್ಷದ ನವೆಂಬರ್ನಿಂದ ಪ್ರಾರಂಭವಾಗಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಹಿತಿ ನೀಡಿದರು. ಕಳೆದ 12 ವರ್ಷಗಳಲ್ಲಿ ಭಾರತದ ಮಧ್ಯಮ ವರ್ಗವನ್ನು ಆರ್ಥಿಕ ಭದ್ರತೆ ಮತ್ತು ಉತ್ತಮ ಸೌಲಭ್ಯ ಮತ್ತು ಹೊಸ ಅವಕಾಶಗಳೊಂದಿಗೆ ಸಬಲೀಕರಣಗೊಳಿಸಲು ಸರ್ಕಾರ ಸಮಗ್ರ ಬದಲಾವಣೆಗಳನ್ನು ಮಾಡಿದೆ ಎಂದು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಆದಾಯ ತೆರಿಗೆ ಸುಧಾರಣೆಗಳ ಮೂಲಕ ತೆರಿಗೆ ವಿನಾಯಿತಿ ಮತ್ತು ಜಿಎಸ್ಟಿ ಮೂಲಕ ತೆರಿಗೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಸೇರಿದಂತೆ ಸರ್ಕಾರ ಕೈಗೊಂಡ ಹಲವಾರು ನೀತಿಗಳು ಇದಕ್ಕೆ ಸಾಕ್ಷಿಯಾಗಿದೆ ಎಂದರು. ಉಜ್ವಲ ಯೋಜನೆ, ಜಲಜೀವನ್ ಮಿಷನ್, ಸ್ವಚ್ಛ ಭಾರತ್ನಂತಹ ಉಪಕ್ರಮಗಳು ನಾಗರಿಕರಿಗೆ ಮೂಲಭೂತ ಜೀವನ ಸೌಲಭ್ಯವನ್ನು ಪ್ರವೇಶಿಸುವಂತೆ ಮಾಡಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಂತಹ ಯೋಜನೆಗಳು ಹಾಗೂ ಆಯುಷ್ಮಾನ್ ಭಾರತ್ ಯೋಜನೆಯು ಕ್ರಮವಾಗಿ ಮನೆ ಮತ್ತು ಆರೋಗ್ಯ ಭದ್ರತೆಯನ್ನು ಹೊಂದುವ ಜನರ ಕನಸನ್ನು ನನಸಾಗಿಸಲು ಅವಕಾಶ ಮಾಡಿಕೊಟ್ಟಿವೆ ಎಂದು ಅವರು ಹೇಳಿದರು. ಇಂತಹ ಉಪಕ್ರಮಗಳ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದ ಜನರನ್ನು ಸಬಲೀಕರಣಗೊಳಿಸಿದೆ. ಇದು ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಶಕ್ತಿಯಾಗಿದೆ. ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತಕ್ಕಾಗಿ ಸಂಕಲ್ಪವನ್ನು ವೇಗಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನಿತಿನ್ ನವೀನ್ ಅಭಿಪ್ರಾಯಪಟ್ಟರು. ಇದೇ ವೇಳೆ ಕಳೆದ 12 ವರ್ಷಗಳಲ್ಲಿ ಭಾರತದ ಸಮಗ್ರ ಅಭಿವೃದ್ದಿಗಾಗಿ ಎನ್ಡಿಎ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತು ವಿಶೇಷ ವರದಿ ಇದೀಗ ಮೂಡಿಬರಲಿದೆ.
3: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತ ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಎನ್ಡಿಎ ಸರ್ಕಾರ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ವಿಶ್ವದರ್ಜೆಯ ಮೂಲಸೌಕರ್ಯದ ಅಡಿಪಾಯದ ಮೇಲೆ ಬಲವಾದ ಮತ್ತು ಆಧುನಿಕ ರಾಷ್ಟವನ್ನು ನಿರ್ಮಿಸಲಾಗಿದೆ. ಮೂಲಸೌಕರ್ಯಕ್ಕಾಗಿ ಸರ್ಕಾರಿ ವೆಚ್ಚದಲ್ಲಿ 6 ಪಟ್ಟು ಹೆಚ್ಚಳವಾಗಿದೆ. 2014-15 2 ಲಕ್ಷ ಕೋಟಿ ರೂಪಾಯಿಗಳಿಂದ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 12.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ದೇಶದ ನಗರ ಸಾರಿಗೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಿದೆ. ಭಾರತದ ಮೆಟ್ರೋ ರೈಲು ಜಾಲ ಸುಮಾರು 5 ಪಟ್ಟು ವಿಸ್ತರಿಸಿದೆ. ಇದೇ ವೇಳೆ ಭಾರತ ಇಂದು ವಿಶ್ವದ 2ನೇ ಅತಿದೊಡ್ಡ ರಸ್ತೆ ಜಾಲವನ್ನು ಹೊಂದಿದೆ. 2014 91,000 ಕಿಲೋಮೀಟರ್ ಇದ್ದ ರಾಷ್ಟೀಯ ಹೆದ್ದಾರಿ ಜಾಲ 2026 1,46,000 ಕಿಲೋಮೀಟರ್ಗಳಿಗೆ ವಿಸ್ತರಿಸಿದೆ. ಭಾರತೀಯ ರೈಲ್ವೆಗೆ ಬಜೆಟ್ ಅನುದಾನ 9 ಪಟ್ಟು ಹೆಚ್ಚಾಗಿದೆ. 2014-15 32,000 ಕೋಟಿ ರೂಪಾಯಿಗಳಿಂದ ಪ್ರಸ್ತುತ 2.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಅನುದಾನ ಏರಿಕೆಯಾಗಿದೆ. ಈ ಹೂಡಿಕೆಯು ಭಾರತೀಯ ರೈಲ್ವೆಯ ಆಧುನೀಕರಣಕ್ಕೆ ಶಕ್ತಿ ತುಂಬಿದೆ ಮತ್ತು ಪ್ರಯಾಣಿಕರ ಅನುಭವವನ್ನು ಸುಧಾರಿಸಿದೆ. ಪ್ರಸ್ತುತ 162 ವಂದೇ ಭಾರತ್ ರೈಲುಗಳು ಕಾರ್ಯನಿರ್ವಹಿಸುತ್ತಿದ್ದು ಇದು ಪ್ರಯಾಣದ ಸಮಯವನ್ನು ಶೇಕಡಾ 45ರಷ್ಟು ಕಡಿಮೆ ಮಾಡಿದೆ. ಒಟ್ಟಾರೆ ಈ ಸಾಧನೆಗಳು 2047ರ ವೇಳೆಗೆ ವಿಕಸಿತ ಭಾರತಕ್ಕೆ ಅಡಿಪಾಯ ಹಾಕುವ ಮೂಲಕ ವೇಗವಾದ, ಹೆಚ್ಚು ಸಂಪರ್ಕಿತ ಮತ್ತು ಹೆಚ್ಚು ಸಮೃದ್ದ ಭಾರತವನ್ನು ನಿರ್ಮಿಸುತ್ತಿದೆ.
2: ಫಿಲಡೆಲ್ಫಿಯಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಈ ಗುಂಪಿನ ಪಂದ್ಯದಲ್ಲಿ ಐವರಿ ಕೋಸ್ಟ್ ತಂಡ ಈಕ್ವೆಡಾರ್ ವಿರುದ್ದ 1-0 ಗೋಲುಗಳಿಂದ ಜಯ ಗಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ. ಹಾರ್ಮೋಡ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೊವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಇದು ಆಕಾಶವಾಣಿ ಬೆಂಗಳೂರು.

ಈಗಾಗಲೇ 1:45 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ ಮತ್ತು 101.4 ಮೀಡಿಯಾ 625 ಕಿಲೋಹರ್ಟ್ಸ್ನಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಈಗ ಚಿತ್ರಗೀತೆಗಳು.

ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ

ಹನಿ ಹನಿ ಗೂಡ್ದ್ರೆ ಹಳ್ಳ, ತೆನೆ ತೆನೆ ಗೂಡ್ದ್ರೆ ಬಳ್ಳ. ಹನಿ ಹನಿ ಗೂಡ್ದ್ರೆ ಹಳ್ಳ, ತೆನೆ ತೆನೆ ಗೂಡ್ದ್ರೆ ಬಳ್ಳ. ಹನಿ ಹನಿ ಗೂಡ್ದ್ರೆ ಹಳ್ಳ, ತೆನೆ ತೆನೆ ಗೂಡ್ದ್ರೆ ಬಳ್ಳ. ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ. ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು, ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು. ಕೇಳೋ ಗಾದೆಯ ಈ ಮಾತು ಬಾಳೋ ಹಿಂಗೆ ಯಾವತ್ತು, ಹಿಂಗೆ ಯಾವತ್ತು. ಹನಿ ಹನಿ ಗೂಡ್ದ್ರೆ

ಗದ್ದೆ ಮನೆ ಮಡುಗು ಅಂತಾನೆ ಬಡ್ಡಿ ಚಕ್ರ ಬಡ್ಡಿ ಏರಿಸಿ ಸಾಲ ಕೊಟ್ಟು ಸೂಲ ಹಾಕ್ತಾರೆ, ಸಾಲ ಕೊಟ್ಟು ಸೂಲ ಹಾಕ್ತಾರೆ, ಸಾಲ ಗೀಲ ಅಂತ ಕೇಳ

0: ಹಸಿರೋ ಕಾಯಿರೋರೆಲ್ಲ ರಾಜು ತಪ್ಪಂಗಿರಬೇಕು,
1: ಹಸಿರೋ ಕಾಯಿರೋರೆಲ್ಲ ರಾಜು ತಪ್ಪಂಗಿರಬೇಕು.
0: ಹನಿ ಹನಿ ಗೂಡ್ದ್ರೆ ಹಳ್ಳ, ತೆನೆ ತೆನೆ ಗೂಡ್ದ್ರೆ ಬಳ್ಳ, ಹನಿ ಹನಿ ಗೂಡ್ದ್ರೆ ಹಳ್ಳ.

ಬಂಗಾರದ ಮನುಷ್ಯ ಚಿತ್ರದ ಹಾಡುಗಳನ್ನು ಕೇಳಿದಿರಿ. ಗೀತೆಗಳನ್ನು ಹಾಡಿದರು ಪಿಬಿ ಶ್ರೀನಿವಾಸ್, ಪಿ ಸುಶೀಲ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಇನ್ನು ಮುಂದೆ ಕೇಳಿ ಎರಡು ಕನಸು ಚಿತ್ರದ ಹಾಡುಗಳನ್ನು ಕೇಳುವಿರಿ.

ಎರಡು ಕನಸು ಚಿತ್ರ ಹಾಡುಗಳನ್ನು ಕೇಳಿದಿರಿ. ಗೀತೆಗಳನ್ನು ಹಾಡಿದವರು ಪಿ ಬಿ ಶಿವನಾಥ್ ಮತ್ತು ವಾಣಿ ಜಯರಾಮ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿ ಎಂದು ಹೇಳಿದ್ದಾರೆ. ಹಲವೆಡೆ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಹಣವನ್ನು ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದಿದೆ. ಮಹಿಳೆಯರು ಈ ಹಣವನ್ನು ನಕಲಿ ಹಣಕಾಸು ಸಂಸ್ಥೆಗಳಿಗೆ ಬಳಸುತ್ತಿದ್ದು ದುರುಪಯೋಗವಾಗುತ್ತಿದೆ. ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ ಹಾಕಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಈಗಾಗಲೇ ಮಹಾರಾಷ್ಟದಲ್ಲಿ 90,000 ಎಕರೆ ಪ್ರದೇಶದಲ್ಲಿ ಹಾಗೂ ತೆಲಂಗಾಣದಲ್ಲಿ 40,000 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ಮಾಡಲಾಗುತ್ತಿದೆ. ಬಿಡದಿ ಯೋಜನೆಗೆ ಅಧಿಸೂಚನೆ ಹೊರಡಿಸಿದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಂದು ತಿಳಿಸಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರ ಈ ಜಾಗದಲ್ಲಿ 1,000 ಎಕರೆಯನ್ನು ಕೆಐಎಡಿಬಿಗೆ ಸ್ವಾಧೀನಪಡಿಸಿಕೊಂಡಾಗ

0: ಏಕೆ ಸುಮ್ಮನಿದ್ದರು ಎಂದು ಪ್ರತಿಪಕ್ಷಗಳನ್ನು ಮುಖ್ಯಮಂತ್ರಿ ಪ್ರಶ್ನಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ನಿಲ್ಲಿಸುವುದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಯೋಜನೆಗಳ ಅನುಷ್ಠಾನದಲ್ಲಿ ಕಂಡುಬಂದಿರುವ ದೋಷಗಳನ್ನು ಸರಿಪಡಿಸಲಾಗುತ್ತಿದೆ. ಈ ಯೋಜನೆಗಳು ಫಲಾನುಭವಿಗಳು ಪ್ರತಿಪಕ್ಷಗಳ ಅಪಪ್ರಚಾರಕ್ಕೆ ಕಿವಿಗೊಟ್ಟು ಆತಂಕಕ್ಕೆ ಒಳಪಡಬೇಕಾಗಿಲ್ಲ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಜಾರಿ ಬಳಿಕ ರಾಜ್ಯದ ತಲಾ ಆದಾಯ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಜಿಎಸ್ಟಿ ಸಂಗ್ರಹದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದ್ದು, ಖಜಾನೆ ಖಾಲಿಯಾಗಿದ್ದರೆ, ಸರ್ಕಾರ ದಿವಾಳಿ ಸ್ಥಿತಿಯಲ್ಲಿದ್ದರೆ ಈ ಸಾಧನೆ ಸಾಧ್ಯವೇ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಜವಾದ ಅರ್ಹರಿಗೆ ಸಿಗಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಸಾರ್ವಜನಿಕ ಆಡಳಿತದಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಕರ್ನಾಟಕ ಸರ್ಕಾರವು ಕರ್ತವ್ಯ ಎಂಬ ನೂತನ ಮುಂದುವರಿದ ಹಾಜರಾತಿ ನಿರ್ವಹಣಾ ತಂತ್ರಜ್ಞಾನವನ್ನು ಜಾರಿಗೆ ತಂದಿದೆ. ಈ ಹಿಂದೆ ಜಾರಿಯಲ್ಲಿದ್ದ ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ ಉದ್ಯೋಗಿಗಳು ಕೇವಲ ಡಿಜಿಟಲ್ ಸಹಿ ಮಾಡಿ ಕಚೇರಿಯಿಂದ ಗೈರಾಗುವ ಸಾಧ್ಯತೆಗಳಿದ್ದವು. ಈ ದೋಷವನ್ನು ನಿವಾರಿಸಲು ಉದ್ಯೋಗಿಗಳ ಭೌತಿಕ ಉಪಸ್ಥಿತಿ ಮತ್ತು ಕಚೇರಿಯ ಭೌಗೋಳಿಕ ಸ್ಥಳವನ್ನು ನಿಖರವಾಗಿ ಪತ್ತೆಹಚ್ಚುವ ಈ ಹೊಸ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಯಾವುದೇ ಬಾಹ್ಯ ಖಾಸಗಿ ತಂತ್ರಜ್ಞಾನ ಸಂಸ್ಥೆಗಳ ನೆರವಿಲ್ಲದೆ ಸಂಪೂರ್ಣವಾಗಿ ಸರ್ಕಾರದ ಪರಿಸರ ವ್ಯವಸ್ಥೆಯಲ್ಲೇ ಕರ್ತವ್ಯ ಸಾಫ್ಟ್ವೇರ್ ಅನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ. ಕರ್ತವ್ಯದಲ್ಲಿ ಆಂಡ್ರಾಯ್ಡ್ ಮತ್ತು ಐಒಎಸ್ ಆಪ್ಗಳ ಮೂಲಕ ಹಾಜರಾತಿ ಮತ್ತು ರಜೆ ಮತ್ತು ಅಧಿಕೃತ ಹೊರಗಿನ ಕೆಲಸದ ವಿವರಗಳನ್ನು ದಾಖಲಿಸುವ ಸೌಲಭ್ಯ ಒದಗಿಸಲಾಗಿದೆ. ಈ ಮೂಲಕವು ಕರ್ನಾಟಕ ಡಿಜಿಟಲ್ ಆಡಳಿತ ಮತ್ತು ನಾಗರಿಕ ಕೇಂದ್ರಿತ ಸುಧಾರಣೆಯಲ್ಲಿ ದೇಶದಲ್ಲಿ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮಿದೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪುನರುಚ್ಚರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ಧರ್ಮಸ್ಥಳ ಪ್ರಕರಣವನ್ನು ಎಸ್ಐಟಿ ತನಿಖೆ ನಡೆಸುತ್ತಿದ್ದು, ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿ ಇರುವುದರಿಂದ ಪ್ರತಿಕ್ರಿಯಿಸಲು ಅವರು ನಿರಾಕರಿಸಿದ್ದಾರೆ. ಇದೇ ವೇಳೆ ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಯರು ನೆಲೆಸಿರುವುದರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ 300 ಬಾಂಗ್ಲಾದೇಶಿಯರನ್ನು ಗಡಿಪಾರು ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ಯಾವುದೇ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿಲ್ಲ ಎಂದು ತಿಳಿಸಿದ ಸಚಿವರು, ಬಾಂಗ್ಲಾದೇಶಿಯರು ಆಗಮಿಸಲು ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ ಎಂದು ಆರೋಪಿಸಿದ್ದಾರೆ. ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಅನಾರೋಗ್ಯದ ಕಾರಣದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇಕ್ಬಾಲ್ ಹುಸೇನ್ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದ್ದು, ಕ್ಷೇತ್ರದ ಜನತೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಕ್ಷೀಣಗೊಂಡಿದೆ. ಈ ವೇಳೆಗಾಗಲೇ ಮಳೆಗಾಲ ಪ್ರಾರಂಭವಾಗಿ ಮಳೆಯ ವಾತಾವರಣ ಕಂಡುಬರಬೇಕಾಗಿದ್ದ ಕೊಡಗು ಜಿಲ್ಲೆಯಲ್ಲಿ ಈಗ ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಕಳೆದ ವರ್ಷ May 24ರಂದು ಪ್ರಾರಂಭವಾಗಿದ್ದ ಮುಂಗಾರು ಈ ಬಾರಿ June 15 ಆದರೂ ಆರಂಭವಾಗದೇ ಇರುವುದು ಮುಂಗಾರನ್ನೇ ನಂಬಿಕೊಂಡಿರುವ ಕೃಷಿಕರಲ್ಲಿ ಆತಂಕ ಸೃಷ್ಟಿಸಿದೆ. ಕೊಡಗು ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೂ 259.90 mm ಮಳೆಯಾಗಿದ್ದು, ಕಳೆದ ವರ್ಷ ಇದೇ ಅವಧಿಯಲ್ಲಿ 865.04 mm ಮಳೆಯಾಗಿತ್ತು. ಹೋಲಿಕೆಯಲ್ಲಿ ಕಳೆದ ವರ್ಷಕ್ಕಿಂತ 606 mm ಕಡಿಮೆ ಮಳೆಯಾಗಿದೆ. 2859 ಅಡಿ ಗರಿಷ್ಠ ಸಂಗ್ರಹಣಾ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 2824.93 ಅಡಿಗಳು. ಕಳೆದ ವರ್ಷ ಇದೇ ದಿನ 2851.73 ಅಡಿಗಳಷ್ಟಿತ್ತು. ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ ಶೇಕಡಾ 100ರಷ್ಟು ಎಥೆನಾಲ್ ಬಳಕೆಗೆ ಕೇಂದ್ರ ಸರ್ಕಾರದ ಆದೇಶ ಸ್ವಾಗತಾರ್ಹ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ

0: ಅವರು ಕಬ್ಬಿನಿಂದ ಹಾಗೂ ಕೃಷಿ ಉತ್ಪನ್ನಗಳಿಂದ ಉತ್ಪಾದಿಸುವ ಎಥೆನಾಲ್ಗೆ ಶೇಕಡಾ 100ರಷ್ಟು ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ ಬಳಸಲು ಅನುಮತಿ ನೀಡಿರುವುದು ರೈತರಿಗೆ ಖುಷಿಯ ವಿಚಾರ ಎಂದು ಹೇಳಿದ್ದಾರೆ. ಇದರಿಂದ ಕಾರ್ಖಾನೆಗಳು ರೈತರಿಗೆ ಸ್ಪರ್ಧಾತ್ಮಕ ಕಬ್ಬಿನ ಬೆಲೆ ನೀಡಲು ಸಹಾಯಕವಾಗಲಿದೆ ಎಂದು ಪತ್ರಿಕಾ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪತ್ರಕರ್ತ ಸಾಹಿತಿ ದಿವಂಗತ ಪಿ ಲಂಕೇಶ್ ಅವರ ಪತ್ನಿ ಇಂದಿರಾ ಲಂಕೇಶ್ ಇಂದು ನಿಧನ ಹೊಂದಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಹಿತ್ಯ, ಮಾಧ್ಯಮ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಲಂಕೇಶ್ ಮಾಡಿರುವ ಸಾಧನೆಯಲ್ಲಿ ಅವರಿಗೆ ಬೆಂಬಲವಾಗಿಯೇ ನಿಂತಿದ್ದ ಇಂದಿರಾ ಲಂಕೇಶ್ ಅವರ ಬಹುದೊಡ್ಡ ಕೊಡುಗೆ ಇದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಸಂತಾಪ ಸೂಚಿಸಿದ್ದು ಇಂದಿರಾ ಲಂಕೇಶ್ ಎಲ್ಲಾ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ. ಹಿರಿಯರ ಮೇಲಿನ ದೈಹಿಕ, ಮಾನಸಿಕ, ಆರ್ಥಿಕ ಮತ್ತು ಭಾವನಾತ್ಮಕ ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತಲು ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸಲು ಜಾಗೃತಿ ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಈ ವರ್ಷ ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ಹಾವೇರಿ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಕಾರದೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಲಾಗಿದೆ ಎಂದು ಜಿಲ್ಲಾ ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿ ಆಶು ನಧಾಫ್ ಮಾಹಿತಿ ನೀಡಿದ್ದಾರೆ.
1: ಪ್ರತಿ ವರ್ಷ ಜೂನ್ 15ರಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ ಎಂದು ಆಚರಿಸಲಾಗುತ್ತಿದೆ. ಈ ದಿನ ವೃದ್ಧರ ಮೇಲಿನ ದೌರ್ಜನ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ನಮ್ಮ ಹಿರಿಯ ನಾಗರಿಕರು ದೌರ್ಜನ್ಯಕ್ಕೊಳಗಾದಲ್ಲಿ ರಾಜ್ಯ ಮಟ್ಟದಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ 1090 ಮತ್ತು ರಾಷ್ಟ್ರ ಮಟ್ಟದಲ್ಲಿ 1456678 ಕರೆ ಮಾಡಿ ಅವಶ್ಯಕತೆ ಇರೋರು ಸಹಾಯ ಪಡೆಯಬಹುದಾಗಿದೆ.
0: ಪ್ರಧಾನಿ ನರೇಂದ್ರ ಮೋದಿ ಅವರ 12 ವರ್ಷಗಳ ಆಡಳಿತದಲ್ಲಿ ಭಾರತವನ್ನು ವಿಶ್ವದಲ್ಲಿಯೇ ಅಭಿವೃದ್ದಿ ಕ್ಷೇತ್ರದಲ್ಲಿ 4ನೇ ಸ್ಥಾನಕ್ಕೆ ತರಲಾಗಿದೆ ಎಂದು ಬಿಜೆಪಿ ಮುಖಂಡ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎನ್ಡಿಎ 12 ವರ್ಷಗಳ ಆಡಳಿತದಲ್ಲಿ ಶೌಚಾಲಯಗಳ ನಿರ್ಮಾಣ, ಜನ್ಧನ್ ಮೂಲಕ 32 ಕೋಟಿ ಬ್ಯಾಂಕ್ ಖಾತೆ ತೆರೆದು ಸರ್ಕಾರದ ಹಣ ನೇರವಾಗಿ ಜನರಿಗೆ ತಲುಪುವಂತೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಸಂಧ್ಯಾ ಜೌಳಿ.
1: ನಮಸ್ತೆ ಗುರುಗಳೇ. ನಮಸ್ತೆ ಅಧ್ಯಾಪಿಕಾ ಜಿ.
2: ನಮಸ್ತೆ, ಆಯೇ ಬೈಠಿಯೇ. ಬಚ್ಚೋ, ಆಜ್ ಕಿಸ್ ಬಾತ್ ಕೋ ಲೇಕರ್ ಇತ್ನಿ ಚರ್ಚಾ ಹೋ ರಹಿ ಹೈ?
1: ನಮ್ಮ ಶಾಲೆಯಲ್ಲಿ ಡಿಬೇಟ್ ಇದೆ ಗುರುಗಳೇ. ನಮಗೆ ಜಾಸ್ತಿ ಪಾಯಿಂಟ್ಸ್ ನೇ ಸಿಗ್ತಾ ಇಲ್ಲ.
2: ಟಾಪಿಕ್ ಏನ್ ಕೊಟ್ಟಿದ್ದಾರೆ, ಯಾಕೆ ಪಾಯಿಂಟ್ ಸಿಗ್ತಾ ಇಲ್ಲ?
1: ಟಾಪಿಕ್ ಇದೆ ಇವತ್ತಿನ ವಿದ್ಯಾರ್ಥಿ ಮೇಲೆ ಬದಲಾಗುತ್ತಿರುವ ಪರಿಸ್ಥಿತಿಯ ಪರಿಣಾಮ.
3: ಆಜ್ ಕೆ ಪರಿವೇಶ್ ಮೇ ವಿದ್ಯಾರ್ಥಿ.
2: ಅಚ್ಚ,

ആകാശവാണി. ಈಗ ವೇಳೆ 3:35 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮಗಳು 101.4 FM ಹಾಗೂ ಅಂತರ್ಜಾಲದಲ್ಲಿ ಈಗ ಕಾರ್ಯಕ್ರಮ ಮುಂದುವರಿಯಲಿದೆ.

ಈಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್ ನಟಿಸಿರುವ ಚಿತ್ರದ ಹಾಡುಗಳನ್ನು ಪ್ರಸಾರ ಮಾಡುತ್ತೇವೆ. ಆನಂದ್ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಮ್ ಮತ್ತು ಸಂಗಡಿಗರು.

4:20 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲು ಕೇಳಿ ಗುರು ಶಿಷ್ಯರು ಚಿತ್ರಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.

ಟಾನ್ ಚಿತ್ರಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್.

0: ಏಕ್ ದೂಜೆ ಕೆಲೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಲಸುನ್ ಮತ್ತು ಅನುರಾಧ ಪೌಡವಾಲ್.
1: ತುಮಹಾರಾ ಸಾಥ್ ಜ್ಯಾದಾ ಜ್ಯಾದಾ ಬಹುತ್ ಜ್ಯಾದಾ ದೇರ್ ರಹನೆ ಕೆ ಲಿಯೆ.
2: ಓ ಮೈ ಗಾಡ್, ಮೇರಿ ತೋ ಹಿಂದಿ ಕವಿತಾ ಕಿ ಕ್ಲಾಸ್ ಹೈ.
1: ಹಿಂದಿ ಕವಿತಾ ಹೈ ನಾ?
2: ಹಾ.
1: ವೋ ಮೈ ತುಮ್ಕೋ ಟೀಚ್ ಕರ್ತಾ ಹೂಂ.
2: ತುಮ್ ಔರ್ ಹಿಂದಿ ಕವಿತಾ?
1: ತುಮ್ ಸಮಜ್ತಾ ಮೈ ಹಿಂದಿ ಕವಿತಾ ನಹೀ ಜಾನ್ತಾ? ಮೇರೇ ಜೀವನ್ ಸಾಥಿ ಪ್ಯಾರ್ ಕಿ ಜಾ, ಜವಾನಿ ದಿವಾನಿ ಖೂಬ್ಸೂರತ್ ಜಿದ್ದಿ ಪಡೋಸನ್ ಸತ್ಯಂ ಶಿವಂ ಸುಂದರಂ ಬೆನ್ಹರ್.

ಕೆಳಗಡೆ ಎಫ್ಎಂ 101.4 ನೀವು ಚಿತ್ರಗೀತೆಗಳನ್ನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಆಲಿಸ್ತಾ ಇದ್ದೀರಾ. ಇದೀಗ ಕೇಳಿ ದಿಲ್ ಚಿತ್ರದ ಗೀತೆ, ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರ್ಗಮ್ ಅವರ ಧ್ವನಿಗಳಲ್ಲಿ.

ಕೇಳಿದ್ರಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದೀಗ ಎಫ್ಎಂ 101.4 ಇನ್ನೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭದ ಗೀತೆಯನ್ನು ಕೇಳಿ.

ಕೇಳಿದ್ರೆ ಎಫ್ಎಂ 101.4 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ನಾನಿದ್ದೀನಿ ನಿಮ್ ಜೊತೆಗೆ ಸಂಜೆಯ ಕಾರ್ಯಕ್ರಮದಲ್ಲಿ ವಿದ್ಯಾ ಕಾರಂತ್. ಹಾಗೆ ಅಚ್ಚುಮೆಚ್ಚು ಚಿತ್ರದ ಗೀತೆಯನ್ನ ಅನುರಾಧ ಭಟ್ ಹಾಗೂ ಕಾರ್ತಿಕ್ ಅವರ ಧ್ವನಿಗಳಲ್ಲಿ ಆಲಿಸಿದ್ರಿ. ಇದೀಗ ಕೇಳಿ ಕೆಎಸ್ ಚಿತ್ರ ಅವರ ಧ್ವನಿಯಲ್ಲಿ ಗಾಳಿಪಟ ಚಿತ್ರದ ಈ ಗೀತೆಯನ್ನು.

ಕೇಳಿಕೊಳ್ಳಿ. ಸಮಯ 5:13:20 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4 ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ಇದೀಗ ಕೇಳಿ ಚಿತ್ರ ಮತ್ತು ಕುಣಾಲ್ ಗಾಂಜಾವಾಲಾ ಅವರ ಧ್ವನಿಗಳಲ್ಲಿ ಸುಂಟರಗಾಳಿ ಚಿತ್ರದ ಗೀತೆಯನ್ನು.

ಸಮಯ 5:28 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM 101.4 ರಲ್ಲಿ ಇದುವರೆಗೂ ಚಿತ್ರಗೀತೆಗಳನ್ನು ಆಲಿಸಿದ್ರಿ. ಕೇಳಿದ್ರೆ ಇದೀಗ ಒಂದು ಪುಟ್ಟ ವಿರಾಮ.

ಸಮಯ 5:30 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 101.4 ಮತ್ತು ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ತಾವೆಲ್ಲ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಹಾಗೆ ನಮ್ಮ ಕೇಳುಗರ ಸಂದೇಶಗಳನ್ನು ನೋಡಿ ಆಮೇಲೆ ನಾವು ಈ ದಿವಸ ವಿಶ್ವ ಹಿರಿಯ ನಾಗರಿಕರ ಮೇಲೆ ಏನು ದೌರ್ಜನ್ಯ ಆಗುತ್ತೆ ಅದರ ಜಾಗೃತಿ ದಿವಸ ಇವತ್ತು. ಹಾಗಾಗಿ ಆ ಕುರಿತಾಗಿ ನಾವು ಫೋನ್ ಇನ್ ಕಾರ್ಯಕ್ರಮವನ್ನು ನಡೆಸೋಣ. ಉಪೇಕ್ಷೆಗೆ ಒಳಗಾಗ್ತಾ ಇರುವಂತಹ ಹಿರಿಯ ನಾಗರಿಕರನ್ನ ಹೇಗೆ ರಕ್ಷಣೆ ಮಾಡಬಹುದು ಅಥವಾ ನಾವು ಹೇಗೆ ಜಾಗೃತಿ ಮೂಡಿಸಬಹುದು ಅನ್ನೋದನ್ನು ನೀವು ನಮಗೆ ಕರೆ ಮೂಲಕ ನಮಗೆ ತಿಳಿಸಬಹುದು. ಕರೆ ಮಾಡಬೇಕು ಅಂತಂದ್ರೆ 0828 82 ಎಸ್ಟಿಡಿ ಕೋಡ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಕೇಳಿದ್ರೆ 2007074 ತಾವು ಕರೆ ಮಾಡಬೇಕು. ಆದ್ರೆ ನಾನೀಗ ಸಂದೇಶಗಳನ್ನ ನೋಡ್ತೀನಿ. ಇಷ್ಟೊತ್ತು ಕಾರ್ಯಕ್ರಮಗಳನ್ನ ಆಲಿಸಿ ಸಂದೇಶಗಳನ್ನ ಕಳಿಸಿರ್ತಾರೆ ನಮ್ಮ ಕೇಳುಗರು. ಆ ಸಂದೇಶಗಳ ಬಳಿಕ ಫೋನ್ ಕಾರ್ಯಕ್ರಮವನ್ನ ನೋಡೋಣಂತೆ. ಆಗ್ಬೋದಲ್ವಾ ಕೇಳುಗರೆ? ಹಾಗಿದ್ರೆ ನಮ್ಮ ಕೇಳುಗರು ಮೇಡಮ್, 1:20 ಮತ್ತು 3 ಮತ್ತು 4 ಗಂಟೆ ಅಂದ್ರೆ 3 ರಿಂದ 4 ಮತ್ತು ಈಗಿನ ಮಿಕ್ಸ್ ಮೆಲೋಡಿ ಎಲ್ಲ ಗೀತೆಗಳು ಮಧುರವಾಗಿದ್ವು, ನಿಮ್ಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತೇಳಿ ರಾಧಾ ನಿಧಿಗೆಯಿಂದ ಕಳಿಸಿದ್ರು. ಹಾಗೆ ಟೀಚರ್ ಅಕ್ಕ ನಮಸ್ಕಾರಗಳು, ಹಾಗೂ ಶುಭ ಸಂಜೆ. ಶೋಭಕ್ಕನವರು ಚಿತ್ರಗೀತೆಗಳನ್ನ ಇಂಪಾಗಿ ಕೇಳಿಸಿದ್ರು, ಅವರಿಗೆ ಧನ್ಯವಾದಗಳು. ಹಾಗೂ ನೀವು ಬೇಗ ಬೇಗ ಪ್ರಶ್ನೋತ್ತರ ಕಾರ್ಯಕ್ರಮಗಳನ್ನ ಶುರು ಮಾಡಿ ಅಂತಾನೆ ಮುರಳೀಧರ ಶಿವಮೊಗ್ಗದಿಂದ. ಹಾಗೆ ಶ್ರೀ ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಶುಭ ಸಂಜೆ, ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಅಂತ ಹೇಳಿದ್ರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ, ನಮಸ್ತೆ ಮೇಡಮ್, ನಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿಯ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಸಂಜೆಯ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುವ ನಿರೂಪಕರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಕನ್ನಡ ಮತ್ತು ಹಿಂದಿ ಮಿಕ್ಸ್ ಮೆಲೋಡಿ ಹಾಡುಗಳನ್ನು ಕೇಳ್ತಾ ಇದ್ರೆ ದಿನದ ಎಲ್ಲ ಆಯಾಸ ಮಾಯವಾಗಿ ಮನಸ್ಸು ಹಗುರವಾಗುತ್ತೆ, ಸಂತೋಷ ಹೆಚ್ಚಾಗುತ್ತೆ. ಸುಂದರ ಕಾರ್ಯಕ್ರಮಗಳಿಗೆ ಧನ್ಯವಾದಗಳು ಅಂತ ಹೇಳಿದ್ರೆ ಜಯಾಪುಟ್ಟಸ್ವಾಮಿ ಕೆನಡಾದಿಂದ ಕಳಿಸ್ತಾರೆ. ನಮಸ್ತೆ, ಶುಭ ಸಂಜೆ ಕಾರ್ಯಕ್ರಮ. ಓಕೆ, ಮಿಕ್ಸ್ ಮೆಲೋಡಿಯಲ್ಲಿ ಕನ್ನಡ ಮತ್ತು ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದ್ವು, ತುಂಬಾ ಇಷ್ಟ ಆಯ್ತು. ಧನ್ಯವಾದಗಳು. ಈಗ ಪ್ರಸಾರ ಮಾಡ್ತಾ ಇರೋ ಎಲ್ಲ ಹಾಡುಗಳು ಇಷ್ಟ ಆಗ್ತಾ ಇವೆ, ಧನ್ಯವಾದಗಳು ಅಂತ ಹೇಳಿದ್ರೆ. ಶುಭ ಸಂಜೆ ವಿದ್ಯಾ ಅವರೇ, ಕಾಫಿ ಆಯ್ತಾ? ನೀವು ಪ್ರಸಾರ ಮಾಡ್ತಾ ಇರೋ ಗೀತೆಗಳು ತುಂಬಾ ಚೆನ್ನಾಗಿವೆ ಅಂತಾರೆ ಪಣೀಂದ್ರ ವಿನೋಬ ನಗರ ಶಿವಮೊಗ್ಗದಿಂದ. ಹಾಗೆ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಕಳಿಸ್ತಾರೆ. ನಮಸ್ಕಾರ ವಿದ್ಯಾ ಮೇಡಮ್, ಶುಭ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಜೆಯ ಕಾರ್ಯಕ್ರಮದಲ್ಲಿ ಇಂತಹ ಮಧುರವಾದ ಹಾಡುಗಳು ತುಂಬಾ ಇಷ್ಟ ಆಗ್ತಾ ಇವೆ, ಧನ್ಯವಾದಗಳು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ಶುಭ ಸಂಜೆ ವಿದ್ಯಾ ಮ್ಯಾಮ್, ಕಾಫಿ ಆಯ್ತಾ ಅಂತ ಹೇಳ್ತಾರೆ. ಕಾರ್ಯಕ್ರಮ ತುಂಬಾ ಸೂಪರ್ ಆಗಿ ಮೂಡ್ ಬರ್ತಾ ಇದೆ, ನಿಮ್ಮ ಆಯ್ಕೆಯ ಹಾಡುಗಳು ಅದ್ಭುತವಾಗಿವೆ ಅಂತಾರೆ ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ. ಹಾಗೆ ನಮಸ್ತೆ ವಿದ್ಯಾ ಅಕ್ಕ, ಹೇಗಿದ್ದೀರಿ? ಶುಭ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೇಡಮ್, ನೀವು ಕಾರ್ಯಕ್ರಮಕ್ಕೆ ಬಂದ್ರೆ ಆಕಾಶವಾಣಿಗೆ ಒಂದು ಒಳ್ಳೆ ಕಳೆ ಅಂತೆ. ಓಕೆ, ನಿಮ್ಮ ನಿರೂಪಣೆಯ ಕಾರ್ಯಕ್ರಮಗಳನ್ನ ಕೇಳಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಅಂತಾರೆ. ಹಾಗೆ ನಿಮ್ಮ ಆಯ್ಕೆಯ ಹಾಡುಗಳು ತುಂಬಾ ಚೆನ್ನಾಗಿವೆ, ಕೇಳ್ತಾ ಇದ್ದೇವೆ, ಧನ್ಯವಾದಗಳು ಅಂತ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಹೇಳ್ತಾರೆ. ನಾವು ಕೂಡ ಚೆನ್ನಾಗಿದ್ದೀವಿ. ಹಾಗೆ ನೀವೆಲ್ಲ ಕಾಫಿ ಎಲ್ಲ ಕುಡಿದು ಕಾಯ್ತಾ ಇದ್ದೀರಾ ನಮ್ಮ ಜೊತೆಗೆ ಕಾರ್ಯಕ್ರಮವನ್ನ ಕೇಳಲಿಕ್ಕೆ ಮತ್ತೆ ನಮ್ಮ ಜೊತೆಗೆ ಕಾರ್ಯಕ್ರಮವನ್ನ ನಡೆಸ್ಕೊಡ್ಲಿಕ್ಕೆ, ಅಲ್ವಾ? ಆಯ್ತು, ಹಾಗಿದ್ರೆ ನಾನು ಹೇಳ್ದೆ

0: ಇವತ್ತು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ ಅಂತ ಹೇಳಿ ಅಲ್ವಾ. ಆ ಕುರಿತಾಗಿ ಹಿರಿಯರು ಏನು ಉಪೇಕ್ಷೆಗೆ ಒಳಪಡ್ತಾ ಇದ್ದಾರೆ ಅಲ್ವಾ, ಅದನ್ನ ಅವಾಯ್ಡ್ ಮಾಡಬೇಕು ಅಂತೇಳಿ, ಅಂದ್ರೆ ತಡೆಗೊಳಿಸ್ಬೇಕು ಅಂತ ಹೇಳಿ ನಮ್ಮ ಏನು ಪ್ರಶಾಸನಗಳು ಸರ್ಕಾರಗಳು ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇವೆ ಅಲ್ವಾ. ಆದ್ರೆ ನಾವೆಲ್ಲ ಏನ್ ಮಾಡಬಹುದು ಕೇಳಿದ್ರೆ, ನಾವು ಒಂದು ನಾಗರಿಕರಾಗಿ, ಪ್ರಜ್ಞಾವಂತ ನಾಗರಿಕರಾಗಿ ನಾವು ಯಾವ ರೀತಿ ಅದನ್ನ ತಡಿಬಹುದು ಅನ್ನೋದನ್ನ ನೀವು ನಮಗೆ ಕರೆ ಮೂಲಕ ತಿಳಿಸಬಹುದು. 0828 ಎಸ್ಟಿಡಿ ಕೋಡ್ ಸಂಖ್ಯೆಯನ್ನು ಬಳಸ್ಕೊಂಡು 200704 ಕರೆ ಮಾಡಿ. ಆದ್ರೆ ನಮ್ಮ ಕೇಳುಗರು ಆಗ್ಲೇ ಕರೆ ಮಾಡಿಬಿಟ್ಟಿದ್ದಾರೆ, ನೋಡೋಣ. ಹಲೋ,
1: ಹಲೋ,
0: ನಮಸ್ತೆ.
1: ಭದ್ರಾವತಿಯಿಂದ ನರೇಂದ್ರ ಘೋರ್ಪಡೆ.
0: ಹೇಳಿ ಘೋರ್ಪಡೆ ಅವರೇ.
1: ಈಗ ನಾನು ಮಾತನಾಡೋದಿಲ್ಲ, ನಾನು ಅದ್ರ ಬಗ್ಗೆ ಹಿರಿಯರ ಬಗ್ಗೆ ಒಂದು ಕವನ ಬರ್ಬಿಟ್ಟಿದ್ದೀನಿ, ಓದ್ಬಿಡ್ತೇನೆ.
0: ಆಯ್ತಾಯ್ತು, ಹೇಳಿ.
1: ಹೀಯಾಳಿಸದಿರಿ ಹಿರಿಯರನ್ನ, ವಯಸ್ಸಾಯಿತೆಂದು ಅಯ್ಯೋ ಪಾಪ. ಅವರೇ ಅಲ್ಲವೇ ಹಿರಿಯರ ಜೀವನದ ದಾರಿ ದೀಪ. ಹಿರಿಯರೆಂದರೆ ಅಗಾಧ ಅನುಭವಗಳ ಗಣಿ. ಕಿರಿಯರ ಬಾಳಿಗಿವರು ಎತ್ತರಕ್ಕೇರಿಸುವ ಸುಭದ್ರವಾದ ಏಣಿ. ಒದೆಯಬಾರದಿ ಏಣಿಯನ್ನ ಎಂದೆಂದಿಗೂ ಕಿರಿಯರು. ಇಳಿಯಲಿಕ್ಕೂ ಈ ಏಣಿ ಬೇಕೆಂಬ ಸತ್ಯವನ್ನು ಅವರು ಅರಿಯರು. ಇದ್ದಾಗ ಮಾತ್ರ ಹಿರಿಯರು ಅದ ಖುಷಿಯಾದ ಕೂಡು ಕುಟುಂಬ. ಇದ ಅರಿಯದವನೇ ಈ ಸಮಾಜದ ಅತಿ ದೊಡ್ಡ ಹುಂಬ. ಬದುಕಿನಲ್ಲಿ ನೊಂದು ಬೆಂದ ಹಿರಿಯ ಜೀವಗಳಿಗೆ ಬೇಕು ನೆಮ್ಮದಿ. ತೋರಿಸದಿರಿ ಕಡೆಗಾಲದಲ್ಲಿ ಇವರಿಗೆ ವೃದ್ಧಾಶ್ರಮದ ಹಾದಿ. ಧನ್ಯವಾದಗಳು ಮೇಡಮ್.
0: ತುಂಬಾ ಚೆನ್ನಾಗಿ ಹೇಳಿದ್ರಿ, ಕವನ ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು.
1: ಧನ್ಯವಾದಗಳು.
0: ಆಯ್ತು, ಘೋರ್ಪಡೆಯವರು ಅದನ್ನ ಸಂಕ್ಷಿಪ್ತವಾಗಿ ಅಂತ ಹೇಳಕ್ಕೆ ಆಮೂಲಾಗ್ರವಾಗಿ ಅದನ್ನ ಕವನದಲ್ಲಿ ಹಿಡಿದಿಟ್ಟು ಅವರು ಅವರೇ ಬರೆದಿದ್ದಂತ ಕಾಣುತ್ತೆ. ಅವರು ನಮಗೆ ಕೇಳಿಸಿದ್ರು, ಆದ್ರೆ ಅದ್ಭುತವಾಗಿತ್ತು. ಹೌದಲ್ವಾ, ಎಷ್ಟೊಂದು ಉಪೇಕ್ಷೆ ಮಾಡ್ತೀವಿ. ವಯಸ್ಸಾಯ್ತು, ಏನಕ್ಕೆ ಉಪಯೋಗ ಇಲ್ಲ ಅಂತ ಅನ್ಕೊಂಡು ಮಾಡೋದುಂಟು, ಉಪೇಕ್ಷೆ ಮಾಡೋದುಂಟು. ಹಾಗಾಗಿ ಇವರ ಕವನ ಈ ದಿವಸಕ್ಕೆ ಸೂಕ್ತವಾಗಿತ್ತು. ಹಾಗೆ ಮುಂದಿನ ಕಾಲರ್ ಏನ್ ಹೇಳ್ತಾರೆ ನೋಡೋಣ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ಹಾ ಹೇಳಿ, ಯಾರು ಮಾತಾಡ್ತಾ ಇರೋದು? ಶಿಕಾರಿಪುರದಿಂದ ಲೋಕೇಶ್ವರ ಅವರ. ಹಾ ಹೇಳಿ ಲೋಕೇಶ್ವರ ಅವರೇ, ಏನ್ ಹೇಳ್ತೀರಾ ನೀವು ಹಿರಿಯ ನಾಗರಿಕರ ದೌರ್ಜನ್ಯ ತಡಿಲಿಕ್ಕೆ ನಾವೇನ್ ಮಾಡಬಹುದು ಅಂತ ಹೇಳಿ?
2: ದೌರ್ಜನ್ಯ ಮೇಡಮ್, ಅವ್ರ ಚಿಕ್ಕ ಮಗುವಿನ ತಾಯಿ ತಂದೆ ಹೇಳಿ ಸಾಕ್ತಾರಲ್ಲ, ಅದೇ ತರ ಅವರಿಂದ
0: ರೇಡಿಯೋ ಸೆಟ್ ಇಂದ ಸ್ವಲ್ಪ ದೂರ ಇರ್ತೀರಾ? ಯಾಕಂದ್ರೆ ನಿಮ್ ಮಾತೆ ನಿಮಗೆ ಕೇಳಿಸಲ್ಲ, ಹಾಗಾಗ್ಬಿಡತ್ತೆ ಅದಕ್ಕೆ. ಕ್ಲಿಯರ್ ಆಗಿದೆ ಹೇಳಿ.
2: ಅವ್ರು ಬಹಳ ಸೂಕ್ಷ್ಮ ರೀತಿ ನೋಡ್ಕೋಬೇಕು ಮೇಡಮ್, ಅತಿ ಎಚ್ಚರಿಕೆಯಿಂದ ಚಿಕ್ಕ ಮಗು ನೋಡ್ಕೋತಾನೆ ನೋಡ್ಕೋಬೇಕು ಮೇಡಮ್. ಊಟದಿಂದ ಬಟ್ಟೆಯಿಂದ ಅವ್ರು ಒಂದು ಕಟ್ ಮಾಡೋದ್ರಿಂದ ಉಳಿಸಿದ ಅತಿ ಊಟ ಮೇಡಮ್ ಅವ್ರಿಗೆ.
0: ಆಮೇಲೆ ಅವ್ರೇನ್ ಅತಿ ಹೆಚ್ಚಿನದೇನ್ ಕೇಳಲ್ಲ ಅಲ್ವಾ ಲೋಕೇಶ್ವರ ಅವರೇ? ಖಂಡಿತ, ಯಾಕಂದ್ರೆ ಚಿಕ್ಕ ಮಕ್ಕಳಿದ್ದಾಗ್ಲಿಂದ ಅವರು ಪಾಲನೆ ಪೋಷಣೆ ಮಾಡಿರ್ತಾರಲ್ವಾ, ಹಾಗಾಗಿ ಅವರನ್ನ ಜೋಪಾನವಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತೀರಾ. ಆಯ್ತು, ಧನ್ಯವಾದ. ಖಂಡಿತ ಖಂಡಿತ. ಆಯ್ತು ಆಯ್ತು, ನಮಸ್ತೆ ನಮಸ್ತೆ. ಆಯ್ತು, ಶಿಕಾರಿಪುರದಿಂದ ಲೋಕೇಶ್ವರ ಅವರು ಕರೆ ಮಾಡಿದ್ದಲ್ವಾ. ಅವರು ನಮ್ಮನ್ನ ಎಷ್ಟು ಜೋಪಾನ ಮಾಡಿರ್ತಾರೆ, ಒಂದು ಮಗು ಬಿದ್ರೆ ಅವ್ರು ಎಷ್ಟು ತಾಯಿ ಹೃದಯ ಎಷ್ಟು ನೋವಿಂದ ನರಳುತ್ತಲ್ವಾ, ಹಾಗೆ ಆಕೆ ಅದನ್ನ ಹೇಗೆ ಜೋಪಾನ ಮಾಡಿರ್ತಾಳೋ, ಅಥವಾ ತಾಯಿ ಆಗ್ಲಿ ಇರ್ಬೋದು ತಂದೆ ಆಗಿರ್ಬೋದು, ಅವ್ರು ಕೂಡ ಮಕ್ಕಳನ್ನ ತುಂಬಾ

0: ಸೋಪಾನವಾಗಿ ಜವಾಬ್ದಾರಿಯಿಂದ ನೋಡ್ಕೊಂಡಿರ್ತಾರಲ್ವಾ, ಆ ಒಂದು ಋಣ ತೀರಿಸಬೇಕು ನಾವು ಸಂದಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವರ ಕಡೆಗಾಲದಲ್ಲಿ ಅವ್ರಿಗೆ ಕೈಕಾರ ಆಗ್ತಾ ಇರದೆ ಇರುವಂತಹ ಸಂದರ್ಭದಲ್ಲಿ ನಾವು ಅವರನ್ನ ಜೋಪಾನವಾಗಿ ನೋಡ್ಕೊಂಡ್ರೆ ಅಲ್ವಾ, ಅದೇ ನಾವು ಒಂದು ಸೊಸೈಟಿಗೆ ಕೊಡ್ತಾ ಇರೋ ಒಂದು ಸಂದೇಶ ಅಂತ ಅನ್ಸುತ್ತೆ. ನಮ್ಮ ಲೋಕೇಶ್ವರ ಅವರು ಅದನ್ನೇ ಹೇಳಿದ್ರು. ಈಗ ನೋಡೋಣ ಮುಂದಿನ ಕಾಲರ್ ಏನ್ ಹೇಳ್ತಾರೆ. ಹಲೋ, ನಮಸ್ತೆ. ಚೆನ್ನಾಗಿದ್ದೀವಿ ಚಿಕ್ಕಪ್ಪ ಅವರೇ, ನೀವು ಹೇಗಿದ್ದೀರಾ? ಹೇಳಿ ಹೇಳಿ ಹೇಳಿ ಚಿಕ್ಕಪ್ಪ ಅವರೇ, ಏನ್ ಹೇಳ್ತೀರಾ? ಇವತ್ತು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ. ಅಂದ್ರೆ ಹಿರಿಯರು ಅಂದ್ರೆ ಉಪೇಕ್ಷೆಗೆ ಒಳಗಾಗ್ತಾ ಇದಾರೆ ಎಷ್ಟೊಂದ್ ಕಡೆ ಅಲ್ವಾ. ಅಂದ್ರೆ ತಂದೆ ತಾಯಿಯಿಂದಾನೇ ಬರಲ್ಲ, ಇಲ್ಲಿ ಎಲ್ಲರೂ ಬರ್ತಾರೆ ಪ್ರಪಂಚದಲ್ಲಿ. ಅಯ್ಯೋ ಇವ್ರಿಗೆ ಏನ್ ಗೊತ್ತು ಅಂತ ಹೇಳಿ. ಹಾಗಾಗಿ ಪರವಾಗಿಲ್ಲ ಪರವಾಗಿಲ್ಲ, ಶುರು ಮಾಡಿ ಹೇಳ್ಬಿಡಿ ಬೇಗ ಬೇಗ.
1: ಹಿರಿಯರಿಗೆ ನಾವು ಮೊದಲು ಕೊಡ್ಬೇಕು, ಆಮೇಲೆ ಅವ್ರನ್ನ ಯಾವತ್ತ ನಾವು ಕಡೆಗಣಿಸಬಾರ್ದು. ಯಾಕೆಂದ್ರೆ ಅವರು ನಮಗೆಲ್ಲ ನಮ್ಗೋಸ್ಕರ ಅವ್ರು ಎಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನ ಸಾಕಿ ಸಲುವಿ ನಮ್ಗೊಂದು ದಾರಿ ತೋರ್ತಿರ್ತಾರ ಅವ್ರು. ಹಾಗಿದ್ದಾಗ ನಾವು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅವ್ರೇನ್ ನಮ್ಮನ್ನೇನ ಒಂದು ಆಸ್ತಿ ಮನೆ ಬಂಗಾರ ಕೊಡ್ತೀರಿ ಅಂತ ಅವ್ರೇನು ಕೇಳೋದಿಲ್ಲ ನಮ್ಗೆ.
0: ಖಂಡಿತ ಹೌದು.
1: ಅವ್ರು ಏನಪ್ಪಾ ಅಂದ್ರೆ ಅದ್ ಮಕ್ಕಳ ಪ್ರೀತಿ, ಅವ್ರು ಒಂದು ಹೊತ್ತು ಊಟ ಅಷ್ಟೇ ಅವ್ರು ಕೇಳೋದು. ಅದನ್ನ ಬಿಟ್ರೆ ಬೇರೆ ಏನು ಕೇಳೋದಿಲ್ಲ ಅವ್ರು. ಅಷ್ಟು ಮಾತ್ರಕ್ಕೆ ಕೆಲವರೆಲ್ಲ ಏನ್ ಮಾಡ್ತಾರೆ, ತಗೊಂಡೋಗಿ ಆಶ್ರಮಕ್ ಸೇರ್ಕೋದು ಆತರ ಎಲ್ಲ ಮಾಡಿದ್ರೆ ಅದು ತುಂಬಾ ಬೇಸರದ ಸಂಗತಿ.
0: ಅದು
1: ಆತರ ಮಾಡ್ಲೇಬಾರ್ದು. ಯಾರೇ ಆಗಿರ್ಲಿ, ನಮ್ಮ ಅಪ್ಪ ಅಮ್ಮ ಆಗಿರ್ಲಿ, ಯಾರೇ ಆಗಿರ್ಲಿ, ಹಿರಿಯರು ಅಂದ್ಮೇಲೆ ಎಲ್ಲರೂ ಪ್ರತಿಯೊಬ್ಬರಿಗೂ ಬಂತು. ಅವ್ರು ನಮ್ಮನ್ನ ಎಷ್ಟು ಮಟ್ಟಿಗೆ ಮಾಡಿರ್ತಾರೆ ಅನ್ನೋದು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ನಾವು ಅವ್ರನ್ನ ತಡೆಗಣಿಸಕ್ಕಿಂತ ಮುಂಚೆ.
0: ಅಂದ್ರೆ ನಾವು ಕೂಡ ಅಲ್ಲ, ನಾವು ಕೂಡ ವೃದ್ಧಾಪ್ಯದ ಹಂತಕ್ಕೆ ಹೋಗ್ತೀವಿ ಅನ್ನೋದು ನಮಗೆ ಗೊತ್ತಿರ್ಬೇಕು, ಅರಿವಿರ್ಬೇಕು. ಖಂಡಿತ ಖಂಡಿತ. ಆಯ್ತು ಚಿಕ್ಕಪ್ಪ ಅವ್ರೆ, ಹೌದು. ಆಯ್ತು, ನಮಸ್ತೆ. ಹಾ ನಮಸ್ತೆ. ಹೌದಲ್ವಾ, ಹಿರಿಯರ ಛತ್ರ ಛಾಯ ಅಂತ ಹೇಳ್ತೀವಿ, ನೆರಳು. ಅವರ ನೆರಳು ನಮಗೆ ಅಗತ್ಯ, ಅತ್ಯಗತ್ಯ. ಅಂದ್ರೆ ಅವ್ರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೀತಾ ಇರ್ತೀವಿ, ನಡಿಬೇಕು ಕೂಡ. ಹಾಗಿದ್ದಾಗ ಏನ್ ಹೇಳ್ತೀವಿ, ಸ್ವಾಸ್ಥ್ಯ ಸಮಾಜ ಕೂಡ ನಿರ್ಮಾಣ ಆಗತ್ತೆ ಅಲ್ವಾ. ಹಲೋ
2: ಹಲೋ,
0: ನಮಸ್ತೆ. ಯಾರು ಮಾತಾಡ್ತಿರೋದು?
2: ನಾನು ಪದ್ಮಾ ಅಂತ ಮಾತಾಡ್ತಿರೋದು ಮೇಡಮ್.
0: ಹಾ ಹೇಳಿ, ವಿಷಯ ಗೊತ್ತಲ್ವಾ?
2: ಓ ವಿಷಯ ಗೊತ್ತಾಯ್ತು. ಈಗ ನನ್ ಮಗ ಅಂತಾನೆ ಮದ್ವೆ ಆಗಿ ಒಂದ್ ತಿಂಗಳಾದ್ಮೇಲೆ ಸತ್ತೋಗ್ಬಿಡ್ಬೇಕು ವಯಸ್ಸಾದವರು. ನೀವು ಇಷ್ಟು ವರ್ಷ ಇರ್ಬಾರ್ದು ಅಂತ ಒಡೆಯಕ್ಕೆ ಬರ್ತಾರೆ.
0: ಅಯ್ಯೋ ದೇವ್ರೆ, ಏನ್ ಹೇಳೋದು ನಾವು ಇಂಥವ್ರಿಗೆ. ಮೊದಲಿಂದನು ನೀವು ದೊಡ್ಡವ್ರ ಮೇಲೆ ಒಂದ್ ಗೌರವ ಭಕ್ತಿನ ಬೆಳೆಸ್ಬೇಕಾಗಿತ್ತು ಅಂತ ಅನ್ಸಲ್ವಾ?
2: ಒಂದ್ ತಿಂಗಳಿದ್ರೆ ಸಾಕು, ನಮ್ ಮದ್ವೆ ಆದ ತಕ್ಷಣ ಒಂದ್ ತಿಂಗಳಾದ್ಮೇಲೆ ಇರ್ಬಾರ್ದು. ನಮ್ಗೂ ನಿಮ್ಮನ್ ನೋಡಕ್ ಆಗಲ್ಲ, ನಮ್ ಕೆಲ್ಸಗಳು ಕಾರ್ಯಗಳು ಇರುತ್ತಲ್ಲ ಅಂತಾರೆ.
0: ಅವ್ರು ಹುಟ್ಟದಾಗ ನೀವು ಹಾಗೆ ಮಾಡಿದ್ರೆ ಏನಾಗ್ತಿತ್ತಂತೆ?
2: ಏನಂತಂದ್ರೆ ವಯಸ್ಸಾದ್ಮೇಲೆ ಬಾಯಿ ಬಿಸ್ಕೊಂಡಿರ್ಬೇಕು, ನಾವು ಕೊಟ್ಟಿ ತಿನ್ಕೊಂಡಿ ಅಂತ.
0: ಇಲ್ಲ, ಅದಕ್ಕೆಲ್ಲ ಸಲಹಾ ಕೇಂದ್ರಗಳಿರತ್ತೆ. ಎಲ್ಲ ನೀವು ಪೊಲೀಸ್ ಸ್ಟೇಷನ್ ಏನಂತೀವಿ ಅಂತ ಸೆಂಟರ್ಗಳಿಗೆಲ್ಲ ಹೋಗಿ ನೀವು ಸಹಾಯ ಯಾಚನೆ ಮಾಡಬಹುದು. ಆಯ್ತಾ ಪದ್ಮ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇರೋದು?
2: ವಯಸ್ಸಾದವರಿಗೆ ಹೇಳೋದು.
0: ಎಲ್ಲಿಂದ ಕರೆ ಮಾಡ್ತಾ ಇರೋದು ಪದ್ಮ ಅವರು?
2: ಸಾಯಿಬಾಬಾ ಸ್ಕೂಲಿಂದ ಮಾತಾಡ್ತಿರೋದು.
0: ಸಾಯಿಬಾಬಾ ಸ್ಕೂಲು ಅಂದ್ರೆ ಭದ್ರಾವತಿನ?
2: ಭದ್ರಾವತಿನೇ.
0: ಆಯ್ತು, ಏನ್ ಮಾಡ್ತೀರಾ ಅಲ್ಲಿ?
2: ನಾವ್ ಏನು ಇಲ್ಲ, ಮನೇಲೆ ಇದೀವಿ. ಒಬ್ಬ ಮಗ ಅಂಗವಿಕಲರಿದ್ದಾನೆ, ದೊಡ್ಡವನು ಪೊಲೀಸು. ಅವ್ನು ನಾವ್ ತಂದೆ ಸಾಯ್ಬೇಕಾದ್ರೆ ಐದನೇ ಕ್ಲಾಸ್ ಹುಡುಗ.
0: ಹೌದಾ?
2: ನಾನು ಎಂಎ ಓದ್ತಿದ್ದೀನಿ.
0: ಹೌದಾ?
2: ಅವ್ನ್ ಕೆಲ್ಸಕ್ಕೆ ಅಂತಾನೆ ಒಂದೊಂದ್ ದುಡ್ಡೆಲ್ಲ ಅವ್ನ ಕೆಲ್ಸಕ್ಕೆ ಒಂದೂವರೆ ಲಕ್ಷ ಕೊಟ್ಟು ಲಂಚ ಸೇರ್ಸಿದೀನಿ. ಈಗ ನಮ್ಮನ್ ನೋಡಲ್ಲ, ನೀನು ಎಲ್ಲಾರ ಹೋಗು, ಏನಾರ ಮಾಡು, ಹೋಗು, ರೈಲ್ ಕಂಬಿ ಇದೆಯಲ್ಲ ಅದೆಲ್ಲ ತಂದು ವಿಷ ತಂದು ಕೊಡ್ ಸಾಯಿ ಅಂತಾನೆ.
0: ನೋಡಿ, ಇದಕ್ಕೆ ನಾವೇನ್ ಹೇಳಕ್ ಆಗತ್ತೆ ಅಂದ್ರೆ, ನೀವು ಚಿಕ್ಕವರಿಂದಾನೇ ನಾವು ದೊಡ್ಡವ್ರ ಬಗ್ಗೆ ಉಪೇಕ್ಷೆ ಮಾಡದೇ ಇರೋ ರೀತಿಯಲ್ಲಿ ಬೆಳೆಸ್ಬೇಕೇನೋ ಅಂತ ಅನ್ಸುತ್ತೆ ಅಲ್ವಾ? ನೀವೇನ್ ಕ್ರಮ ತಗೊಳ್ತೀರಾ, ಏನು ಏನ್ ಮಾಡ್ಬೇಕು ಅಂತಿದ್ದೀರಾ? ನೋಡಿ, ಎಲ್ಲ ನೆರವು ಸಿಕ್ಕತ್ತೆ ನಿಮಗೆ, ಖಂಡಿತ ಸಿಗ್ಲಿ ಅಂತ ನಾನಾದ್ರೂ ಆಶಿಸ್ತೀನಿ. ಆಗ್ಬೋದಾ ಪದ್ಮ ಅವರೇ? ಆಯ್ತು, ನಮಸ್ಕಾರ. ನಮಸ್ಕಾರ. ನೋಡಿ ಕೆಳಗ್ರೆ, ಜೀವಂತ ಜ್ವಲಂತ ಉದಾಹರಣೆ ಅಲ್ವಾ. ಈ ತರ ಪ್ರಜ್ಞಾವಂತರಾಗಿ ಕೂಡ ಅವರು ಕಾನೂನು ಸೇವೆಯಲ್ಲೇ ಇದ್ದಾರೆ, ಅವರ ಮಗ ಕೂಡ. ಅವ್ರು ಕೂಡ ಹೀಗೆ ಮಾಡಿದ್ರು ಅಂತ ಅವರು ದುಃಖ ತೋಡ್ಕೊಂಡ್ರು, ನಮಗೆ ತುಂಬಾ

0: ಕೂಡ ಹರ್ಟ್ ಆಗುತ್ತೆ. ಆದರೆ ಏನು ಮಾಡಬಹುದು ನಾವು ಪ್ರಜ್ಞಾವಂತ ನಾಗರಿಕರಾಗಿ ಅಂತಂದ್ರೆ, ನಾವು ಕೂಡ ಪ್ರಾರಂಭದಿಂದನೂ ಹೇಳಬೇಕು, ಆಮೇಲೆ ಅಕ್ಕಪಕ್ಕದವರು ಯಾರೇ ಇರ್ಬೋದು ಸಮಾಜದವರು ಖಂಡಿತ ಅವ್ರಿಗೆ ನೆರವಾಗಬೇಕು ಅಂತ ನಾನಾದರೂ ಬಯಸ್ತೀನಿ. ನೋಡೋಣ ಮುಂದಿನ ಕಾಲರ್ ಏನು ಹೇಳ್ತಾರೆ. ಹಲೋ ನಮಸ್ತೆ. ಹಾ ಹೇಳಿ. ಚಿತ್ರ ಅವರೆ ಹೇಳಿ. ಚಿತ್ರ ಅವರೇ ಏನ್ ಹೇಳ್ತೀರಾ?
1: ಮ್ಯಾಮ್ ನಿಜವಾಗ್ಲು ಹಿರಿಯರು ಮನೆಗೆ ಇರ್ಬೇಕು ಮ್ಯಾಮ್. ಒಬ್ರ ಈಗ ಅತ್ತೆ ಮಾಮ ಈಗ ಅಪ್ಪ ಅಮ್ಮ ಈ ತರ ಇರ್ತಾರಲ್ಲ, ಆತರ ಯಾರಾದ್ರು ಒಬ್ರು ಇದ್ರು ಮ್ಯಾಮ್ ಮಕ್ಕಳು ಶಿಸ್ತಾಗಿ ಬೆಳೀತಾರೆ. ಯಾಕಂದ್ರೆ ಅವರಿಗೆ ಅವ್ರ ಕಾಲದಲ್ಲಿ ಅವ್ರು ಹೇಗಿದ್ರು ಅಂತ ನಮ್ಗೆ ಹೇಳ್ಕೊಂಡ್ ಬರ್ತಾರಲ್ಲ, ಅದ್ರಿಂದಾನೇ ನಾವ್ ಅರ್ಧ ಎಷ್ಟೋ ಮಾನವೀಯತೆ ಅನ್ನ ಕಲ್ತು ಬಿಡ್ಬೋದು ಮ್ಯಾಮ್.
0: ಖಂಡಿತ.
1: ಹಾಗಾಗಿ ಹಿರಿಯರು ಇರ್ಬೇಕು. ಹಿರಿಯರು ಇದ್ದವ್ರನ್ನ ನಾವು ಕೂಡ ಮನೆಗ್ ಬಂದವರು ಅಥವಾ ನಮ್ ಮನೆಗ್ ಯಾರು ಬರ್ತಾರಲ್ಲ ಅವ್ರು ತುಂಬಾ ಗೌರವದಿಂದ ಪ್ರೀತಿಯಿಂದ ನೋಡ್ಕೋಬೇಕು ಮ್ಯಾಮ್. ಯಾಕಂದ್ರೆ ಅದು ನಾವು ನಮ್ಗೆ ಅಪ್ಪ ಅಮ್ಮ ಅದನ್ನೇ ಹೇಳ್ಕೊಟ್ಟಿದ್ದು ನಾನು ಅದನ್ನೇ ಅನುಸರಿಸಿದೀನಿ. ನಾನು ಈಗ್ಲೂ ಅದನ್ನೇ ಹೇಳೋದೇನಂದ್ರೆ, ನಾವು ದೊಡ್ಡವರು ರೆಸ್ಪೆಕ್ಟ್ ಮಾಡಿದ್ರೆ ನಮ್ ಮಕ್ಕಳು ಅದನ್ನೇ ಕಲಿತಾರೆ. ನಾವು ನಾವೇ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ನಾಳೆ ದಿನ ಅದೇ ಪ್ರಶ್ನೆನೆ ನಮ್ ಮಕ್ಳು ನಮ್ಮನ್ ಕೇಳ್ತಾರೆ.
0: ಅಲ್ಲ, ಅವ್ರಷ್ಟೊಂದು ಜೋಪಾನ ಮಾಡಿರ್ತಾರೆ ಚಿತ್ರ ಅವರೇ, ನಿನ್ಗೇನು ಗೊತ್ತಾಗಲ್ಲ ಅಂತ ಹೇಳ್ಬಿಡ್ತೀವಿ ಅಂದ್ರೆ ಮಕ್ಕಳು ಏ ನಿನ್ಗೇನು ಗೊತ್ತಾಗಲ್ಲ ನಿಂಗ್ ವಯಸ್ಸಾಯ್ತು ಅಂತ ಹೇಳ್ತಾರೆ ಅಲ್ವಾ. ಅದನ್ನ ಹೇಳೋದಲ್ಲ, ಅವರು ಪ್ರಪಂಚ ಕಂಡು ಅವರು ವಯಸ್ಸಾಗಿರುತ್ತೆ ಅವ್ರಿಗೆ ಅಲ್ವಾ.
1: ಯಾಕಂದ್ರೆ ಅವರು ಏನ್ ಕಷ್ಟಪಟ್ಟಿರ್ತಾರೆ ಅಂತ ನಮಗೆ ಹೇಳ್ತಾರಲ್ಲ, ನಾವ್ ಅದನ್ನ ಪಾಸಿಟಿವ್ ಆಗಿ ತಗೋಬೇಕು. ಹೌದು, ಅವ್ರು ಕಷ್ಟಪಟ್ಟಿರಕ್ಕೆ ನಾವ್ ಇವತ್ತು ಈ ಸ್ಥಾನದಲ್ಲಿ ಇದ್ವಿ ಅನ್ನೋದು ನಾವು ಫಸ್ಟ್ ನಾವು ದೊಡ್ಡವ್ರು ತಿಳ್ಕೊಬೇಕು ಮ್ಯಾಮ್. ಮನೇಲಿ ನಾವು ತಿಳ್ಕೊಂಡ್ರೆ ನಾವು ನಮ್ಮ ಮಕ್ಳು ತಿಳ್ಸಕ್ ಆಗೋದು.
0: ಹೌದು,
1: ನಾವು ಮಕ್ಳ ಮುಂದೆನೆ ಅವ್ರಿಗೆ ಅಗೌರವ ನಡ್ಕೊಂಡ್ರೆ ನಾಳೆ ಅದೇ ನಮಿಗೂ ರಿಪೀಟ್ ಆಗುತ್ತೆ ಮ್ಯಾಮ್.
0: ಖಂಡಿತ
1: ಹೇಳೋದು, ಯಾಕೆ ನಾವು ಏನು ಮಕ್ಕಳನ್ನ ನಾವ್ ಯಾವ ರೀತಿ ಗಿಡಗಳನ್ನ ನೀರಾಕಿ ಬೆಳೆಸ್ತೀವಿ ಅದೇನ್ ಅದು ಮರವಾಗುತ್ತೋ ಇಲ್ಲ ಸಸಿಲೇ ಅದು ಕಷ್ಟೋಗುತ್ತೋ ಅನ್ನೋದು ಎಲ್ಲ ನಮ್ ಕೈಲೇ ಇದೆ ಮ್ಯಾಮ್.
0: ಖಂಡಿತ. ಹೌದು ಚಿತ್ರ ಅವರೇ, ಒಳ್ಳೆ ಮಾತು ಹೇಳಿದ್ರೆ ಧನ್ಯವಾದ.
1: ಹಿರಿಯರಿಗೆ ಮ್ಯಾಮ್ ನಾನ್ ಹೇಳೋದು ಬರೀ ಮನೇಲೇ ಅಲ್ಲ, ಹೊರಗಡೆನು ಅಷ್ಟೇ. ನಾವು ಒಂದು ಅಂಗಡಿಗೆ ಹೋಗ್ಲಿ ಎಲ್ಲಿಗೆ ಹೋಗ್ಲಿ ಯಾರು ಬಸ್ಸಲ್ಲಿ ಅದೊಂದು ತುಂಬಾ ಕಡೆ ನಾನು ತುಂಬಾ ಕಡೆ ನೋಡಿದೀನಿ ಮ್ಯಾಮ್. ಬಸ್ಸಲ್ಲಿ ಯಾರು ಒದ್ರು ಬಂದ್ರೆ ಈ ಚಂದ್ ಸಣ್ಣ ಮಕ್ಕಳೇ ಕುತ್ಕೊಂಡು ಮಾತಾಡೋದು ಮೊಬೈಲ್ ನೋಡ್ತಿರ್ತಾರೆ, ಅವ್ರಿಗೆ ಯಾರು ಜಾಗನೇ ಕೊಡಲ್ಲ ಕುತ್ಕೊಳಕ್ಕೆ.
0: ಆಮೇಲೆ ಮೊದ್ಲೆಲ್ಲ ಹಿರಿಯರು ದಾರಿ ರೋಡ್ ಕ್ರಾಸ್ ಮಾಡ್ತಾ ಇದ್ರೆ ಎಲ್ಲ ಮಾಡ್ತಾ ಇದ್ರೆ ಬಸ್ ಇಳಿತಾ ಇದ್ರೆ ಸ್ವಲ್ಪ ಸಹಾಯ ಮಾಡ್ತಿದ್ರು, ಈಗ ಗಮನನೇ ಕೊಡಲ್ಲ. ನಂದಾಯ್ತು ನಾನಾಯ್ತು ಅಂತ ಹೋಗ್ತಾ ಇರೋದು ನಾನು ಎಷ್ಟೊಂದ್ ಕಡೆ ನೋಡಿದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ.
1: ಮೊಬೈಲ್ ಮೇಲೆ ಇರುತ್ತೆ, ಹಂಗಾಗಿ ಯಾರ್ ಬರ್ತಿದಾರೆ ಯಾರ್ ಹೋಗ್ತಿದಾರೆ ಅನ್ನೋದು ಗೊತ್ತಿಲ್ಲ ನಮ್ಗೆ ಮ್ಯಾಮ್. ನನಗ್ ಗೊತ್ತಿರಂಗೆ ನಮ್ ತಾತ 103 ವರ್ಷ ಇದ್ರು ಮೈಸೂರಲ್ಲಿ, ಅಂದ್ರೆ ಅವ್ರ ಕಣ್ಣೆಲ್ಲ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇತ್ತು ಮ್ಯಾಮ್. ಆದ್ರೂ ಅವ್ರು ನಾವೇನ್ ಮಾಡ್ತೀವಿ ಸ್ಕೂಲಿಂದ ಬರೋಕ ನಮ್ ತಾತ ಬೇರೆ ಫಸ್ಟ್ ನಮ್ ತಾತನ ಹತ್ತಿ ನಾವು ಕೂತಿರೋರು ಜೋರ್ ಮಾಡಿ ಎದುರಿಸಿ ಸೀಟ್ ಕೊಡಿಸ್ತಿದ್ವಿ ಮ್ಯಾಮ್.
0: ಖಂಡಿತ
1: ಆತರ ಮಾಡ್ತಾ ಇದ್ವಿ. ಹಂಗಿದ್ದಾಗ ಫಸ್ಟ್ ಹಿರಿಯರಿಗೆ ನಾವು ಗೌರವ ಕೊಡೋದನ್ನ ಮೊದ್ಲು ಕಲಿಬೇಕು ಮ್ಯಾಮ್.
0: ಖಂಡಿತ, ನಾವು ಕೊಡೋಣ, ನಾವು ಕೊಡೋಣ, ನಾವು ನಾವು ಬೇರೆಯವ್ರಿಗೆ ಮಾದರಿ ಆಗೋಣ ಅಲ್ವಾ ಚಿತ್ರ ಅವರೇ. ಆಯ್ತು, ಧನ್ಯವಾದ, ನಮಸ್ತೆ. ಏನ್ ಹೇಳೋದು ಕೇಳಿದ್ರೆ ಮುಂದಿನ ಕಾಲರ್ ಏನ್ ಹೇಳ್ತಾ ಇದಾರೆ ನೋಡೋಣ ಅಲ್ವಾ. ಹಲೋ
2: ಮೇಡಮ್ ನಮಸ್ತೆ, ರಾಧಾ ನಿಧಿಗೆ
0: ಹೇಳಿ. ರಾಧಾ ಅವರೇ ಏನ್ ಹೇಳ್ತೀರಾ?
2: ಮೇಡಮ್ ಈಗ ಒಬ್ರು ಪದ್ಮಾ ಅಂತ ಹೇಳಿ ಮೇಡಮ್ ಮಾತಾಡಿದ್ರು ನಿಮ್ಮ ಹತ್ರ, ಅವರು ಜೂನ್ 1 ತಾರೀಕು ಮಾತಾಡಿದ್ರು ಮೇಡಮ್. ಅವತ್ತು ತುಂಬಾ ಬೇಜಾರಿನ ಮೇಲೆ ಅತ್ಕಂತ ಮಾತಾಡಿದ್ರು ಮೇಡಮ್. ನಾನ್ ನಿಮ್ಗೆ ಅವತ್ತು ಆಮೇಲೆ ಹಿಂಗೆ ಮಧ್ಯಾಹ್ನ ಪ್ರೋಗ್ರಾಮ್ ಅಲ್ಲೂ ಒಂದ್ ದಿವಸ ಹಿಂಗೆ ಕೇಳಿದ್ದೆ ನಾನು, ಕೇಳಿದ್ರೆ ಯಾರಿಗಾದ್ರೂ ಅವ್ರದ್ದು ಅಡ್ರೆಸ್ ಏನಾದ್ರು ಮಾಹಿತಿ ಇದ್ರೆ ಕೊಡಿ ಅಂತ. ಇವತ್ತು ಅವರೇನೆ ಮಾತಾಡಿದ್ರು, ನೀವು ಅದನ್ನ ಚೆನ್ನಾಗಿ ಮಾತಾಡ್ತಿದ್ರಿ ಅಂದ್ರೆ ಅವ್ರ ಅಡ್ರೆಸ್ ಕೇಳೋತರ ಎಲ್ಲಿ ಎಲ್ಲಿಂದ ಅಂತೇಳಿ, ಸಾಯಿಬಾಬಾ ಮಂದಿರ ಅಂತ
0: ಹೇಳಿದ್ರು.
2: ಅಂದ್ರೆ ಎಂಎ ಗ್ರಾಜುಯೇಟ್ ನಾನು ಎಂಎ ಮಾಡ್ತಾ ಇದ್ದೀನಿ
0: ಮಾಡ್ಸಿದೀನಿ ಅಂದ್ರು ಮಗನಿಗೆ ಓದ್ಸಿ ಅವ್ರಿಗೆ ದುಡ್ಡೆಲ್ಲ ಕೊಟ್ಟು ಕೆಲ್ಸಕ್ಕೆ ಸೇರಿಸಿದೀನಿ ಅಂತ
2: ಹೇಳಿದ್ರು ಮೇಡಮ್. ಅವತ್ತು 1.5 ಲಕ್ಷ ಕೊಟ್ಟು ಪೊಲೀಸ್ ಕೆಲ್ಸ ಕೊಡ್ತಿದೀನಿ ಮಗನಿಗೆ, ಇನ್ನೊಬ್ಬ ಮಗ ಹ್ಯಾಂಡಿಕ್ಯಾಪ್ ನಾವೇ ಅವ್ರು ನೋಡ್ಕೋಬೇಕು ಅಂತ. ಆದ್ರೆ ಅವ್ರದ್ದು ಡೀಟೇಲ್ಸ್ ಗೊತ್ತಾಗಿರ್ಲಿಲ್ಲ, ಅಡ್ರೆಸ್ ಗೊತ್ತಾಗಿರ್ಲಿಲ್ಲ, ಇವತ್ತು ಗೊತ್ತಾಯ್ತು. ಅವತ್ತು ಎಂಕೆ ಸರ್ ಇದ್ರು
0: ಸರಿ,
2: ಅವರು ಆ ತಕ್ಷಣಕ್ಕೆ ಹೇಳದ್ಬಿಟ್ಟು ಆಮೇಲೆ ಹೇಳ್ಬಿಟ್ರು ಮೇಡಮ್ ಅವ್ರಿಗೆ ಆಪ್ತ ಸಹಾಯವಾಣಿ ಇರುತ್ತಂತೆ, ಎಸ್ಪಿ ಆಫೀಸ್ ಅಲ್ಲಿ ಅವ್ರಿಗೆ ಸಹಾಯ ಸಿಗುತ್ತಂತೆ. ನಾವ್ ಕೊನೆಯಲ್ಲಿ ಹೇಳಿದ್ವಿ ಮೇಡಮ್ ಅವತ್ತು, ಇವ್ರು ಕೇಳಿಸ್ಕೊಂಡ ಇತ್ತು ಇಲ್ಲೋ ಗೊತ್ತಿಲ್ಲ. ಅವ್ರು ಅಲ್ಲೋಗಿ ಅಪ್ರೋಚ್ ಮಾಡಿದ್ರೆ ಅವ್ರಿಗೆ ಸಿಗುತ್ತಂತೆ.
0: ಈಗ ಅವರು ಲಾಯರ್ ಕನ್ಸಲ್ಟ್ ಮಾಡಿದ್ದಾರೆ, ಹಾಗಾಗಿ ಅವರು ಅದ್ರ ಕುರಿತಾಗೆಲ್ಲ ಹೇಳ್ತಾರೆ,
2: ನೋಟಿಸ್ ಕೊಡ್ಬೇಕು
0: ಹೇಳ್ತಾರೆ ಹೇಳ್ತಾರೆ ಅವ್ರು ಮಾಡ್ತಾರೆ.
2: ನಾನು ಈಗ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ನಿಮ್ಮ ಲೈನ್ ಸಿಗುತ್ತೋ ಬಿಡುತ್ತೋ ಮೆಸೇಜ್ ಆದ್ರೂ ಹಾಕ್ಬೇಕು ಅಂತ ಮಾಡಿದ್ದೆ, ಅಕಸ್ಮಾತ್ ಅವ್ರೇನಾದ್ರೂ ಮಾತಾಡಿದ್ರಿ ಅಂತ. ನಾನು ಕೇಳಿಸ್ಕೊಂಡೆ ಅವ್ರು ಮಾತಾಡಿದ್ದು, ಅವತ್ತು ತುಂಬಾ ಬೇಜಾರಿನ ಮಾತಾಡಿದ್ರು ಮೇಡಮ್. ಅವತ್ತು ಅವತ್ ಮಾತಾಡೋದು

0: ಅವ್ರ ಬಗ್ಗೆನೂ ಬಹಳ ಮಾತಾಡಿದ್ರು ತ್ರಿಮೂರ್ತಿ.
1: ಸರಿ ಸರಿ ಸರಿ.
0: ಇಂತ ಪೋಷಕರು ತುಂಬಾ ಜನ ಇದಾರೆ ಮೇಡಮ್, ಮನೇಲಿ ಒಂದೇ ಅಂತ ನಾವುಗಳು ಇದ್ ಮಾಡೋದಲ್ಲ.
1: ಹೌದು ಹೌದು,
0: ನಮ್ಮನೇಲಿ ಇಲ್ಲ ಅಂತಾನೆ ತಿಳ್ಕೊಳ್ಳಿ. ಹಿಂಗ್ ಯಾರಾದ್ರೂ ಹೊರಗಿನವರು ಸಿಕ್ಕರು ಒಟ್ಟು ಮನುಷ್ಯತ್ವ ಅನ್ನೋದಂತೂ ಎಲ್ಲರಲ್ಲೂ
1: ಇರುತ್ತೆ ಇರುತ್ತೆ. ಹೌದು ಹೌದು,
0: ಅದ್ ಯಾವ್ದೋ ಒಂದ್ ಕ್ಷಣದಲ್ಲಿ ಅವ್ರಿಗೂ ಇದಾಗ್ಬಿಟ್ಟಿರುತ್ತೆ.
1: ಒಮ್ಮೊಮ್ಮೆ ಏನಾಗುತ್ತೆ ಗೊತ್ತಾ ಆರಾಧ ಅವ್ರೆ, ನಾವು ಬೆಳೆಸುವ ರೀತಿನಲ್ಲೂ ತಪ್ಪಿರುತ್ತೋ ಏನೋ, ಅತಿಯಾದ ಪ್ರೀತಿ ವಿಶ್ವಾಸ ಏನು ಮಕ್ಕಳಿಗೆ, ಅವ್ರು ಓದಿ ಅವರೇ ಕೆಲಸ ತಗೊಳ್ಬೇಕು, ಅವ್ರಿಗೆ ಇವ್ರು ಏನ್ ಮಾಡಿರ್ತಾರೆ ಪೂರ್ತಿ ಸಹಕಾರ ಕೊಟ್ಟಿದ್ದಾರೆ. ಅಮ್ಮನಿಂದ ಹೆಲ್ಪ್ ಆಗೋವರೆಗೂ ಬೇಕಾಯ್ತು, ಆಮೇಲೆ ಬೇಡ ಅಂತ ಕಾಲಲ್ಲಿ ಒದೆಯೋದು ಹತ್ತಿದ್ಯ ಏನಿನ ಅಂತ ಆಗಿದೆ.
0: ಅಟ್ಟ ಹತ್ತಿ ಮೇಲೆ ಏನೇ ಜಾಡ್ ಹೊಡೆಯೋ ಅಂತ ಅಂದ್ರೆ ಪ್ರಪಂಚದ ಮೇಲೆ ಎಲ್ಲಾ ತರದವ್ರು ಇದಾರೆ ಮೇಡಮ್, ಒಂದೇ ತರ ಏನಲ್ಲ.
1: ಇಲ್ಲ, ನಾವೆಲ್ಲ ನಮ್ ಕೈಯಲ್ಲಿ ಆಗಿರೋದನ್ನ ನಾವು ಮಾಡೋಣ ಅಲ್ವಾ, ಆ ತರ ಏನೇ ಆದ್ರೂ ನಾವು ತಿಳಿಸೋಣ.
0: ನಿಮ್ಗಳಿಗೆ ಆಕಾಶವಾಣಿಯಿಂದ ನೆರವು ಕೇಳಿದ್ರು ಅಂದ್ರೆ ಸಹಾಯ ಮಾಡೋಣ ಮೇಡಮ್ ನಾವು.
1: ಆಯ್ತು ಆಯ್ತು, ಖಂಡಿತ ಖಂಡಿತ.
0: ಹಂಗಿದ್ರೆ ಯಾರಾದ್ರೂ ಅಪ್ರೋಚ್ ಮಾಡಿದ್ರು ಅಂದ್ರೆ ನಮ್ ಕಡೆಯಿಂದನು ಇರುತ್ತೆ ಮೇಡಮ್.
1: ಆಯ್ತು ರಾಧಾ ಅವ್ರೆ, ಖಂಡಿತ ರಾಧಾ ಅವ್ರೆ, ನಮಸ್ತೆ,
0: ಧನ್ಯವಾದಗಳು,
1: ಧನ್ಯವಾದ, ಧನ್ಯವಾದ,
0: ಒಳ್ಳೆ ಕಾರ್ಯಕ್ರಮ
1: ಆಯ್ತು,
0: ಆಕಾಶವಾಣಿ ಭದ್ರಾವತಿ ಕೇಳಿದಕ್ಕೆ ಮತ್ತೊಮ್ಮೆ ಧನ್ಯವಾದ.
1: ಆಯ್ತು, ನಮಸ್ತೆ. ಓಕೆ, ಕೇಳಿದ್ರೆ ಅವು ಏನು ಒಂಥರ ನೊಂದ ಜೀವಗಳು ಅಲ್ವಾ. ಅವ್ರಿಗೇನು ಕೇಳ್ತಾರೆ ಕೇಳಿದ್ರೆ, ಅವ್ರಿಗೂ ಲಘುವಾದ ಆಹಾರ ಏನು ಗಂಜಿನೋ, ಗಂಜಿನೇ ಅಂತ ಅಲ್ಲ ಕಿಚಡಿ ಈ ಥರದ, ತುಂಬ ವಯಸ್ಸಾದವ್ರಿಗೆ ನಾನು ಹೇಳ್ತಾ ಇರೋದು, ಲಘು ಆಹಾರಗಳು ಅಥವಾ ಬಿಸಿ ಕಾಫಿನೋ ಬಿಸಿ ಹಾಲು, ಸಂಜೆ ಹೋದ ರಾತ್ರಿ ಒಂದು ಮಲಗೋ ಮುಂದೆ ಒಂದು ಸ್ವಲ್ಪ ಹಾಲು ಕೊಡೋದು, ಬೆಳಿಗ್ಗೆ ಹೊತ್ತು ಅವ್ರು ಕಾಫಿ ಕೇಳಿದ್ರೆ ಕಾಫಿ, ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನು ಕೊಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ನಮಗೆ ಆಪ್ತರ ಒಬ್ಬರು ತಾಯಿ ತೀರೋಗ್ಬಿಟ್ರು, ಅವರು ಹುಷಾರಿಲ್ಲ ಅಂದಾಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ ಅವರು ಪ್ರತಿ ದಿವಸ ನನಗೆ ಒಂದು ತೊಟ್ಟು ಕಾಫಿ ಬೇಕು ಅಂದರೆ, ವಯಸ್ಸಾಕಿತ್ತು ವೃದ್ಧರವರು, ಕಾಫಿ ಬೇಕು ಕಾಫಿ ಬೇಕು ಅಂತ ಹೇಳ್ತಾ ಇದ್ರಂತೆ. ಆದರೆ ಅಲ್ಲಿ ಆಸ್ಪತ್ರೆ ಅದಕ್ಕೆಲ್ಲ ಅಲೋ ಮಾಡಲ್ಲ, ನಿಮಗೆ ಗೊತ್ತಿರುತ್ತೆ ಅಲ್ವಾ. ಅವ್ರಿಗೆ ಎಲ್ಲ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ರು, ಟ್ಯೂಬ್ ಎಲ್ಲ ಹಾಕಿದ್ರು, ಆಕ್ಸಿಜನ್ ಪೈಪು ಎಲ್ಲ ಪ್ರತಿಯೊಂದು ಇದ್ದಿದ್ರಿಂದ ಅವ್ರಿಗೆ ಅದು ಅಲೋ ಆಗಲಿಲ್ಲ. ಆದರೆ ಕೊನೆಯಲ್ಲಿ ಅವ್ರಿಗೆ ಕೊನೆ ಮೂಮೆಂಟಲ್ಲಿ ನಮಗೆ ನೋಡ್ಕೊಳಕ್ಕಾಗಲ್ಲ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ, ಎರಡು ದಿವಸ ಮನೆಯಲ್ಲಿದ್ದು ಅವರು ಕೋಮಾದಲ್ಲೇ ಇದ್ದು ಎಚ್ಚರಿಕೆ ಆಗಲೇ ಇಲ್ಲ ಅವ್ರಿಗೆ. ಹಾಗೆ ಅವರು ಕೊನೆಯುಸಿರು ಹೇಳಿದ್ರು, ಅಂದರೆ ಕೊನೆಯಲ್ಲೂ ಅವರು ಒಂದು ಹನಿ ಕಾಫಿ ಕುಡಿಲಿಕ್ಕೆ ಆಗಲಿಲ್ಲ. ಅವ್ರ ಜೀವ ಹೋಗೇ ಹೋಗುತ್ತೆ, ಅವ್ರು ಬದುಕಕ್ಕೆ ಸಾಧ್ಯನೇ ಇಲ್ಲ ಅಂತಂದಾಗ, ಅವ್ರ ಆಸೆಗಳನ್ನೆಲ್ಲ ಪೂರೈಸೋದು ಕೂಡ ನಮ್ಮ ಒಂದು ಆದ್ಯ ಕರ್ತವ್ಯ ಆಗುತ್ತೆ ಏನೋ ಅಂತ ನಂಗೆ ತುಂಬ ನನಗೆ ಕೂಡ ಅನಿಸಿದ ವಿಷಯ ಇದು. ಹಾಗಾಗಿ ಹೇಳ್ಕೊಂಡೆ, ನೋಡೋಣ ಮುಂದಿನ ಕಾಲರ್ ಏನು ಹೇಳ್ತಾರೆ. ಹಲೋ ಹಲೋ, ಹಾಂ ನಮಸ್ತೆ, ಹಾಂ ಗುಡ್ ಈವ್ನಿಂಗ್ ಮಯೂರ್ ಕೋಟಿಯವರೇ, ಹೇಳಿ ಕೋಟಿಯವರೇ, ಏನು ಹೇಳ್ತೀರ ಮಯೂರ್ ಕೋಟಿಯವರೇ.
2: ಇವತ್ತಿಂದ ಒಳ್ಳೆ ಟಾಪಿಕ್ ಮೇಡಮ್ ಅದು.
1: ಹೌದು ಹೌದು ಹೌದು,
2: ನಾವು ಅಪ್ಪ ಅಮ್ಮಂಗೆ ಒಳ್ಳೆ ರೀತಿಲಿ ನಾವು ಎಲ್ಲ ನೋಡ್ಕೋಬೇಕು. ಈಗ ಅವರಿಂದಾನೇ ನಾವಾದ್ಮೇಲೆ ನಮ್ಮಿಂದ ಅವ್ರು ಆಗ್ಬೇಕು, ಯಾಕಂದ್ರೆ ಅವರು ಇವಾಗ ನಮ್ಗೆ ನೋಡ್ಕೊಂಡು ಸಾಕಿ ಕಲಿ ಈ ಮಟ್ಟಕ್ಕೆ ತಂದಿರ್ತಾರೆ, ಒಂದು ಜವಾಬ್ದಾರಿ ನಮ್ಗೂ ಕೊಡ್ತಿರ್ತಾರೆ. ಈಗ ನಾವು ಅವರು ವಯಸ್ಸಾದಾಗ ಅವರಿಗೆ ಕಡ್ಗಣಿಸ್ಬಾರ್ದು, ಅವರಿಗೆ ಚೆನ್ನಾಗಿ ನೋಡ್ಕೋಬೇಕು. ಮತ್ತೆ ಇನ್ನೊಂದು ಏನಂದ್ರೆ, ಅವರು ಎಲ್ಲಾ ರೀತಿ ಕಷ್ಟ ನಷ್ಟಗಳಲ್ಲಿ ಎಲ್ಲದರಲ್ಲೂ ಭಾಗಿಯಾಗಿ ನಮ್ಮ ಒಂದು ವಿದ್ಯಾಭ್ಯಾಸಕ್ಕಾಗ್ಲಿ ಅಥವಾ ಇನ್ನೊಂದು ಒಂದು ಹಂತಕ್ಕೆ ತಲುಪಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ. ನಾವು ಇವತ್ತು ನಾವು ಮದುವೆ ಆಗಿದ್ದಾಗ ನಮ್ಮ ಹೆಂಡತಿಯ ಜೊತೆ ನಾವು ಈಗ ಮಾಮೂಲಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಾವು ಅವ್ರಿಗೆ ಕಡೆಗಣಿಸಿದ್ರೆ ಅದಕ್ಕೆ ಬೆಲೆನೇ ಇರೋದಿಲ್ಲ.
1: ನಿಜವಾಗ್ಲೂ
2: ನಡೀತಾ ಇರೋದೇ ಜಾಸ್ತಿ ಹಂಗೆ ಮೇಡಮ್,
1: ಉಪೇಕ್ಷೆ ಮಾಡ್ತಾ ಇದ್ದಾರೆ ತುಂಬಾ. ಹೌದು ಹೌದು, ಆಗ್ಬಾರ್ದು.
2: ಫ್ಯಾಮಿಲಿಯಲ್ಲಿ ಎಲ್ಲ ಚೆನ್ನಾಗಿರ್ತಾರೆ, ಒಳ್ಳೆ ಮರ್ಯಾದೆ ಫ್ಯಾಮಿಲಿ ಆಗಿ ಬೆಳೆದಿರುತ್ತೆ, ಬಟ್ ಯಾವಾಗ ಅವರಿಗೆ ಮದುವೆ ಆಗಿ ಮಕ್ಕಳಾಗಿ ಸಂಸಾರ ಸ್ವಲ್ಪ ಚೇಂಜಸ್ ಆದಾಗ ಅಪ್ಪ ಮುಂದಿರನ್ನ ದೂರ ನೋಡದೆ ಮಾಡೋದೇ ಇದಾಗ್ಬಿಡುತ್ತೆ. ಯಾಕಂದ್ರೆ ಈಗ ಹೆಂಡತಿ ಮಾತು ಎಷ್ಟು ಕೇಳ್ಬೇಕು ಅಷ್ಟು ಕೇಳ್ಬೇಕು, ಈಗನೂ ಅವ್ರಿಗೆ ಸ್ವಲ್ಪ ಬೇರೆ ರೀತಿಲಿ ನೋಡಂತದ್ದು ಇದೆಲ್ಲ ಮಾಡಕ್ ಹೋಗ್ಬಾರ್ದು ಹೆಣ್ಮಕ್ಳು. ಯಾಕಂದ್ರೆ ಅವರು ಅವ್ರ ತಾಯಿ ತಂದೆಯಿಂದ ಅವ್ರು ಬಂದಿರ್ತಾರಲ್ವಾ. ಈಗ ಇನ್ನೊಂದ್ ಮನೆಗೆ ಅವ್ರು ಬಂದಾಗ ಯಾವ ತರ ನಾವು ನಮ್ಮ ಅಪ್ಪ ಅಮ್ಮನ ತರನೇ ನಮ್ಮ ಅತ್ತೆ ಮಾವರಿಗೆ ನೋಡ್ಕೋಬೇಕು ಅನ್ನೋದು ಭಾವನೆ ಅವ್ರಿಗೂ ಇರ್ಬೇಕಲ್ವಾ.
1: ಅಂದ್ರೆ ಇವ್ರು ಕೂಡ ಅವರಲ್ಲಿ ಆ ಭಾವನೆ ಮೂಡಿಸ್ಬೇಕು, ಆ ತರ ಬರೋ ರೀತಿ ನಡ್ಕೊಳ್ಬೇಕೆ. ನಮ್ಮ ಅಪ್ಪ ಅಮ್ಮ ಮಾತ್ರ ನಾವು ಅವ್ರನ್ನ ನೋಡ್ಕೊಳ್ಳೇಬೇಕು, ನೀನ್ ಅವ್ರನ್ನ ನೋಡ್ಕೊಳ್ಳೇಬೇಕು ಅನ್ನೋದಕ್ಕಿಂತ ಅವರು ನಿನ್ನ ತಂದೆ ತಾಯಿ ಹೇಗೋ ನನ್ನ ತಂದೆ ತಾಯಿನೂ

0: ಹಾಗೇನೆ, ನಿಮ್ ತಂದೆ ತಾಯಿನೂ ನನಗ್ ಹಾಗೇನೆ ಅಂತ ಇವರು ಅವರಿಗೆ ವಿಶ್ವಾಸ ಭರವಸೆ ಮೂಡಿಸ್ಬೇಕು ಅಲ್ವಾ. ಅವಾಗ ಏನಂತೀವಿ, ಸಮಾನವಾಗಿ ಕಾಣುವಂತದ್ದು ನಾವು ಮಾಡಿದಾಗ ಅವಾಗ ಅವ್ರು ಕೂಡ ನಾವು ಮಾದರಿ ಆಗ್ಬೇಕು ಅವ್ರಿಗೆ ಅಲ್ವಾ. ಆಯ್ತು, ಧನ್ಯವಾದ ಮಯೂರ್ ಕೋಟಿ ಅವರೇ, ಧನ್ಯವಾದಗಳು. ಖಂಡಿತ, ಹೀಗೆ ಒಬ್ಬೊಬ್ಬರೇ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಹಂಚ್ಕೊಳ್ತಾ ಇದ್ದೀರಾ ಕೇಳಿದ್ರೆ ತುಂಬಾ ಸ್ಪಂದನೆ ಬರ್ತಾ ಇದೆ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ಕಾರ್ಯಕ್ರಮ ಸ್ವಾಗತ.
0: ಹಾ ಹೇಳಿ, ಯಾರು ಮಾತಾಡ್ತಾ ಇರೋದು?
1: ಕೃಷ್ಣಪ್ಪ, ಜನಪುರ ನಂದಿನಿ ಸರ್ಕಲ್.
0: ಹಾ ಕೃಷ್ಣಪ್ಪ ಅವ್ರ ಹೋಟ್ಲ್ ಅಲ್ವಾ?
1: ಮೇಡಮ್.
0: ಓಕೆ ಓಕೆ, ಹಾ ಹೇಳಿ ಕೃಷ್ಣಪ್ಪ.
1: ಹಲೋ.
0: ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ, ಅವ್ರ ಮೇಲೆ ದೌರ್ಜನ್ಯಗಳ ನಡೀತಾ ಇದೆ ಅಲ್ವಾ,
1: ಹೇಗೆ ಕಾಪಾಡಬೇಕು,
0: ದೊಡ್ಡವ್ರನ್ನ ಹೇಗೆ ನೋಡ್ಕೊಳ್ಬಹುದು ಅಂತ.
1: ತಂದೆ ತಾಯಿಗಳು ಹೇಗೆ ನೋಡ್ಕೋಬೇಕು ಅಂದ್ರೆ ಮನೇಲಿ ದೇವ್ರ ಪೂಜೆ ತರ ನೋಡ್ಕೋಬೇಕು ಮೇಡಮ್ ಅವ್ರಿಗೆ ಮೊದಲು. ಯಾಕೆ ನಮ್ಗೆ ಅವರು ಪ್ರಕೃತಿ ತೋರ್ದರೆ, ಅವರು ಭೂಮಿನ
0: ಹೌದು
1: ದೇವರು ರೂಪದಲ್ಲಿ ಬಂದು ಪ್ರಕೃತಿ ತೋರಿಸೋದೆ ಫಸ್ಟ್ ಬಾರಿಗೆ. ಗುಡ್ಗಳಾಗ್ಲಿ ಯಾರ್ಯಾರು ದೇವರಾಗ್ಲಿ ತೋರಲ್ಲ, ತಂದೆ ತಾಯಿ ಪ್ರಕೃತಿ ತಂದು ಬಿಟ್ಟಿದ್ದಾರೆ. ಅವ್ನು ಹೇಗೆ ದೇವ್ರ ಪೂಜೆ ಮಾಡ್ತೋ ಆ ತರ ವ್ಯವಸ್ಥೆ ಕಾಲ ಸೇವೆ ಮಾಡಿದ್ರೆ ಭಗವಂತನಿಗೆ ಅಷ್ಟೇ ತೃಪ್ತಿ ಆಗುತ್ತೆ ಅಂತ ಒಂದು ನನ್ನ ತಿಳುವಳಿಕೆ ಮೇಡಮ್.
0: ಖಂಡಿತ, ಹೌದೌದು.
1: ರೈತರು ಒಂಥರ ಸಣ್ಣ ಸಸಿ ಬೆಳೆದಂಗೆ ತನ್ನ ತಾಯಿ ಗರ್ಭದಿಂದ ಅವ್ರನ್ನ ಆರೈಕೆ ಮಾಡ್ಕೊಂಡು 8-9 ತಿಂಗಳು ಅದನ್ನೆಲ್ಲ ಇದ್ ಮಾಡ್ಕೊಂಡು ನಮ್ಮನ್ನ ಕಾಪಾಡಿ ಈ ಮಟ್ಟಕ್ಕೆ ತಂದಿರ್ತಾರಲ್ಲ, ಅವ್ರೊಂದ್ ದೊಡ್ಡ ನಮಸ್ಕಾರ ಹಾಕಿ, ಎಷ್ಟು ನಮಸ್ಕಾರ ಹಾಕಿ ಸಾಕಲ್ಲ ಬಿಡಿ ತಂದೆ ತಾಯಿಗೆ
0: ಅಲ್ವಾ. ಹೌದು,
1: ಮನೆಯಲ್ಲಿ ಅವ್ರಿಲ್ಲ ಅಂದ್ರೆ ದೇವಸ್ಥಾನದಲ್ಲಿ ದೇವ್ರಲ್ಲಿರ್ತಾರ, ಮನೆ ಇರುತ್ತೆ ದೇವ್ರಿದ್ದಂಗ ಅವರೆಲ್ಲ ಮನೆಯೊಳಗೆ. ಅವ್ರು ಬದುಕೋ ಮಾತು ಹೇಳ್ತಾರೆ, ಕೆಟ್ಟ ಮಾತು ಯಾವತ್ತು ಹೇಳಲ್ಲ ಸರ್.
0: ಖಂಡಿತ ಖಂಡಿತ ಖಂಡಿತ, ಹೌದು ಹೌದು.
1: ನಾವು ಸತ್ ತಿಳ್ಕೊತೀವಿ ಅಷ್ಟೇ, ನೀನ್ ತಿಳುವಳಿಕೆ ಇಲ್ಲ, ನಿನ್ಗೇನು ಗೊತ್ತಿಲ್ಲ, ನೀನಿಂದ ರಾಮಾಯಣ ಕಾಲದಲ್ಲಿ ಇದ್ಯಾ ಮಹಾಭಾರತ
0: ಅದನ್ ಬಿಡ್ಬೇಕು ನಾವು ಹೇಳೋದು ಅಲ್ವಾ.
1: ಅವ್ರ ಆಶೀರ್ವಾದದಿಂದ ಚೆನ್ನಾಗಿರ್ತಾರೆ ಮಕ್ಕಳು,
0: ಇರ್ತಾರೆ ಇರ್ತಾರೆ ಖಂಡಿತ.
1: ಅವ್ರ ಸಾಧುದಾರಿ ಹೋಗ್ಬೇಕಾದ್ರೆ ಒಳ್ಳೆ ರೀತಿ ತಿಳ್ಕೊಳಲ್ಲ ಮೇಡಮ್ ಅವರು.
0: ಹೌದು ಹೌದು,
1: ನಾವು ಅವ್ರಿಗೆ ಏನ್ ಸೇವೆ ಮಾಡ್ತೀವಿ ಅದೇ ದೇವ್ರ ತೃಪ್ತಿ ಆಗೋದು. ನಾವು ದೇವಸ್ಥಾನದಲ್ಲಿ ಗಣಕ ಮಾಡ್ಕೊಂಡ್ಬರ್ದು, ಪೂಜೆ ಮಾಡ್ದೆ, ಅಭಿಷೇಕ ಮಾಡ್ದೆ, ಅದೇನು ತಪ್ಪಲ್ಲ, ಬಕ್ಕಲ್ಲ ಅವ್ರಿಗೆ.
0: ಹೌದಾ? ಹೌದು ಹೌದು ಹೌದು.
1: ಮನೇಲಿ ನಾವು ಏ ಹುಷಾರಿಲ್ದ ನೋಡ್ಕೋತೀವೋ, ಅವ್ರಿಗೆ ಏನ್ ಬಿಸಿನೀರು ಊಟ ತಿಂಡಿ ಬಿಸಿದು ಆರೈಕೆ ಮಾಡ್ತೀವಲ್ಲ, ಆ ಭಗವಂತ ಮಕ್ಳಿಗೆ ಆದಷ್ಟು ಜಾಸ್ತಿ ಕೊಡ್ತಾನ. ಪರವಾಗಿಲ್ಲ, ಈ ಪ್ರಕೃತಿ ಮೇಲೆ ಬಿಟ್ಟಿದ್ಕು ಭಗವಂತ ನಮ್ಗೆ ಆನಂದ ಕೊಟ್ಟಿದೆ ಅಂತ ಅವ್ರಿಗೆ ಅಷ್ಟೇ ಆನಂದ ಆಗತ್ತೆ ತಂದೆ ತಾಯಿಗೆ. ಫಸ್ಟ್ ನಾವ್ ಏನಂದ್ರೆ ಅವ್ರ ಮಾತು ಕೇಳ್ಬೇಕು ಮೇಡಮ್.
0: ಹಾ ಸರಿ ಸರಿ ಸರಿ, ಓಕೆ ಆಯ್ತು ಕೃಷ್ಣಪ್ಪ.
1: ಆಶ್ರಮ ಸೇರಿಸೋದು, ನಮ್ಗೆ ದುಡ್ಡಿದೆ, ಕೆಲಸ ಇದೆ, ಸೊಸೆ ನೋಡ್ಕೊಳಲ್ಲ, ಮಕ್ಳು ನೋಡ್ಕೊಳ್ಳ ಅಂತ ಅವ್ರನ್ನ ದೂಡ್ಬಾರದು ಮೇಡಮ್.
0: ಹೌದು ಮೇಡಮ್, ಅಂದ್ರೆ ಅವರಿಂದ ಸಾಕಷ್ಟು ಸಲಹೆ ತಗೋಬಹುದು ನಾವಲ್ವಾ. ಅವ್ರನ್ನ ನಾವು ಗುರುಗಳ ರೀತಿಯಲ್ಲಿ ನೋಡ್ಬಿಡ್ಬೇಕು ಅಂತ ಅನ್ಸುತ್ತೆ ಅಲ್ವಾ. ಆಯ್ತು ಆಯ್ತು ಕೃಷ್ಣಪ್ಪ. ಇಲ್ಲ, 4 ಜನ ಸೇರ್ಕೊಂಡ್ ಬುದ್ಧಿ ಹೇಳಿದ್ರೆ ಬರುತ್ತೆ ಬುದ್ಧಿ. ಆಯ್ತು ಆಯ್ತು ಕೃಷ್ಣಪ್ಪ ಅವರೇ, ನಮಸ್ತೆ. ಆಯ್ತು, ಧನ್ಯವಾದಗಳು. ನೋಡೋಣ ಕೇಳಿದ್ರೆ ಮುಂದಿನ ಕಾಲರ್ ಒಂದು ಕರೆ ತಗೊಳ್ಬಹುದು, ಸಮಯ ಕಡಿಮೆ ಇದೆ. ಹಲೋ, ಅದೇ ನಿನ್ಗೇನ್ ಗೊತ್ತಿದೆ ಅಂತ ಉಪೇಕ್ಷೆ ಮಾಡೋ ಬದಲು ಅವರು ಏನ್ ಮಾಡ್ತಾ ಇದ್ರು ಮುಂಚೆ, ಅಥವಾ ನಾವು ದಿನನಿತ್ಯದಲ್ಲಿ ಹಿರಿಯರನ್ನ ಯಾವ ರೀತಿ ಏನ್ ಹೇಳ್ತೀವಿ, ಅವರ ಮಾರ್ಗದರ್ಶನವನ್ನು ಎಷ್ಟೊಂದು ತಗೊಳ್ಬಹುದು ನಾವು ಅಲ್ವಾ. ಅಮ್ಮ ನೀನ್ ಇದನ್ ಮಾಡ್ತಿದ್ಯಲ್ಲ, ಹೇಗ್ ಮಾಡ್ತಿದ್ದಿ, ಅಪ್ಪ ನೀನು ಈ ತರ ಮಾಡ್ತಾ ಇದ್ದೆ ಅಲ್ವಾ, ಹೇಗ್ ಮಾಡ್ತಿದ್ದಿ, ಇದನ್ನ ಕೇಳಿದ್ರೆ ಜೊತೆ ಕೂತ್ಕೊಂಡು 5 ನಿಮಿಷ ಮಾತಾಡಿ ಸಾಕು ಅಲ್ವಾ ದೊಡ್ಡವ್ರನ್ನ. ಅವಾಗ ಅವ್ರಿಗೂ ಒಂದು ಮಾರಲ್ ಸಪೋರ್ಟ್ ಸಿಗತ್ತೆ, ಒಂಥರ ಏನಂತೀವಿ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಇಲ್ಲ ಅಂದ್ರೆ ನಾನು ವೇಸ್ಟ್ ಬಾಡಿ, ನಾನು ವಯಸ್ಸಾಯ್ತು ನನಗೆ, ಈ ತರ ಅವರು ಅನ್ಕೊಳ್ಳೋದಕ್ಕಿಂತ ಅವ್ರಿಗೆ ನಾವು ತುಂಬಬೇಕು, ವಯಸ್ಸಾಗಿರೋದಲ್ಲ, ನಿಮಗೆ ಅನುಭವ ಹೆಚ್ಚಾಯ್ತಷ್ಟೇ, ವಯಸ್ಸಾಗಿರೋದಲ್ಲ ಅಂತ ಹೇಳ್ತಾ ಬರಬೇಕು. ಆಗ ಅವರು ಚಟುವಟಿಕೆಯಿಂದನೇ ಇರ್ತಾರೆ ಅಂತ ನನ್ಗನ್ಸುತ್ತೆ. ನೋಡೋಣ ಮುಂದಿನ ಕಾಲರ್ ಏನ್ ಹೇಳ್ತಾರೆ. ಹಲೋ ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ತೆ,
0: ಯಾರು ಮಾತಾಡ್ತಾ ಇರೋದು?
2: ಲಕ್ಷ್ಮಿ, ಜನ್ನಾಪುರ.
0: ಹೇಳಿ ಲಕ್ಷ್ಮಿ ಅವರೇ, ಏನ್ ಹೇಳ್ತೀರಾ ಇವತ್ತು?
2: ತಂದೆ ತಾಯಿ ಅಂದ್ರೆ ದೇವ್ರ ಸಮಾನ. ನಾವು ನಮ್ಮ ತಂದೆ ತಾಯಿನ ಹೆಂಗ್ ನೋಡ್ಕೊಂತೀವಿ ನಮ್ಮಲ್ಲಿ ಬರ್ತಕ್ಕಂತ ಮಕ್ಕಳು ಸಹಿತ ಅದೇ

0: ಅದೇ ಆಯ್ತು ಆಯ್ತು ಲಕ್ಷ್ಮಿ ಅವ್ರೆ. ಹಾ ನಮಸ್ಕಾರ,
1: ಧನ್ಯವಾದಗಳು.
0: ಧನ್ಯವಾದಗಳು. ನಮ್ಮ ಕೇಳುಗರೆಲ್ಲ ಸಾಕಷ್ಟು ಕರೆ ಮಾಡಿ ಇಷ್ಟೋ ತನಕ ಹಂಚ್ಕೊಂಡ್ರಿ. ಯಾಕಂದ್ರೆ ದೌರ್ಜನ್ಯ ಜಾಗೃತಿ ದಿವಸ ಆಗಿರೋದ್ರಿಂದ ಬರೀ ಇವತ್ತೊಂದೇ ದಿವಸ ಅವ್ರ ಬಗ್ಗೆ ಚಿಂತನೆ ಮಾಡೋದಲ್ಲ, ಇದು ಅನುದಿನವೂ ನಮ್ಮ ಜೊತೆಗೆ ಇರಬೇಕು ದೊಡ್ಡವರು ಅಲ್ವಾ. ಹೇಳದ್ನಲ್ಲ, ಅವರ ಆಶೀರ್ವಾದ ನಮ್ಮ ತಲೆ ಮೇಲೆ ಇದ್ರೆ ಮಾತ್ರ ನಾವು ಏನಂತೀವಿ ಎಲ್ಲದರಲ್ಲೂ ಯಶಸ್ಸು ಕಾಣ್ಲಿಕ್ಕೆ ಸಾಧ್ಯ ಅಂತ ನನ್ನ ಭಾವನೆ. ನೋಡೋಣ, ಇನ್ನೊಬ್ರು ಕಾಲರ್ದು ಕರೆ ತಗೊಂಡ್ಬಿಡ್ತೀನಿ. ಹಲೋ,
2: ಹಲೋ,
0: ನಮಸ್ತೆ.
2: ಮಂಜುನಾಥ್, ಲಕ್ಷ್ಮೀ ಸೆಕ್ರೆಟರಿ ಹತ್ರ
0: ಹೇಳಿ. ಮಂಜುನಾಥ್ ಅವ್ರೆ, ಏನ್ ಹೇಳ್ತೀರಾ?
2: ನಾನೇನ್ ಹೇಳಿ, ಎಲ್ಲ ಕೇಳಿದವರು ಮಾತಾಡಿದ್ರು. ನಾನೇ ಹೇಳಕ್ ಇಷ್ಟಪಡ್ರಿ, ಹಿರಿಯರ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಈ ತಂದೆ ತಾಯಿನಾಗ್ಲಿ ಅಜ್ಜಾಜಿನಲ್ಲಿ ಅವ್ರು ನೋಡಿದ್ರೆ ನಮ್ ಬದುಕು ಚೆನ್ನಾಗಿರುತ್ತೆ. ಏನೇ ಮಾಡಿ ನಮ್ಮ ಅವ್ರನ್ನ ಆಶೀರ್ವಾದ ನಮ್ ಮೇಲಿದ್ರೆ ಅವ್ರು ನಾವು ಚೆನ್ನಾಗಿ ನೋಡ್ಕೊಂಡು ನಮ್ಮ ಬದುಕು ಮುಂದೆ ಚೆನ್ನಾಗಿರುತ್ತೆ ಅಂತ ಆಶೆ ಪಡ್ತೀನಿ.
0: ಅವ್ರಿಲ್ದೆ ನಾವಿಲ್ಲ ಅಲ್ವಾ, ಅವರಿಂದ ನಾವು ಅಂದಾಗ ಅವ್ರಿಗೆ ನಾವು ಮಾಡೋದ್ರಲ್ಲಿ ಸೇವೆ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಹೌದು ಹೌದು, ಹಾ ಖಂಡಿತ ಖಂಡಿತ.
2: ಮಂಜುನಾಥ್
0: ಅವ್ರೆ, ಹೌದು ಖಂಡಿತ.
2: ತಂದೆ ತಾಯಿ ಅಂದ್ರೆ ದೇವ್ರಿದ್ದಂಗೆ.
0: ಹೌದು ಹೌದು ಹೌದು,
2: ಹಿಂದೆ ಎಲ್ಲ ಕಡೆ ಅಜ್ಜಿ ಕತೆ ಹೇಳೋದು ಆತರ ಎಲ್ಲ ಈಗ ಆತರ ಎಲ್ಲ ಇಲ್ವೇ ಇಲ್ಲ.
0: ಈಗಲೂ ಮಕ್ಕಳು ಕತೆ ಇಷ್ಟಪಡ್ತಾರೆ ಮಂಜುನಾಥ್ ಅವ್ರೆ. ಮಕ್ಕಳು ಈಗ್ಲೂ ಕತೆ ಹೇಳೋದು ಇಷ್ಟಪಡ್ತಾರೆ, ಕತೆ ಕೇಳಕ್ಕೆ. ಆದ್ರೆ ಹೇಳೋರು ಇಲ್ಲ, ಹೇಳೋರು ಇಲ್ಲ, ಜೊತೆಗೆ ಹೇಳಕ್ ಬಿಡಲ್ಲ ಅಲ್ವಾ, ಕೇಳಕ್ಕೂ ಬಿಡಲ್ಲ. ಹೌದೌದೌದು, ಖಂಡಿತ ಖಂಡಿತ, ನಿಜವಾಗ್ಲು. ಆಯ್ತು, ಧನ್ಯವಾದಗಳು, ಧನ್ಯವಾದಗಳು. ಹೌದಲ್ವಾ ಕೇಳಿದ್ರೆ, ಕತೆ ಹೇಳೋದು ಕೇಳೋದು ಅಂದಾಗ ಎಲ್ಲಿ ಅಜ್ಜ ಅಜ್ಜಿನ ಮಕ್ಕಳು ಅವಲಂಬಿತರಾಗ್ಬಿಡ್ತಾರೋ ಅನ್ನೋ ಇದು ಆತಂಕ ಕೂಡ ಕೆಲವರಿಗೆ ಇದೆ ಇವಾಗ. ಆದರೆ ಅವರು ಯಾವುದೇ ರೀತಿಯ ಏನಂತೆ ಯಾವುದೇ ರೀತಿಯಲ್ಲಿ ಅವ್ರಿಗೆ ಮತ್ಸರ ಇರಲ್ಲ. ಅಂದರೆ ನಾವು ಈ ಮಕ್ಕಳನ್ನ ನಮ್ಮ ವಶ ಮಾಡ್ಕೊಳ್ಬೇಕು ಈ ಥರದ್ದೆಲ್ಲ ಇರಲ್ಲ. ಆದರೆ ಆ ಥರ ಮಾಡೋದು ನಾನು ಅಂತ ಕೂಡ ತುಂಬ ನೋಡಿದ್ದೀನಿ. ಆ ಮೊಮ್ಮಕ್ಕಳ ಜೊತೆಗೆ ಬೆರೆಯೋಕ್ಕೆ ಬಿಡೋದಿಲ್ಲ ಮನೆಗಳಲ್ಲಿ ಈ ಥರದ್ದೆಲ್ಲ. ಮೊದಲಿಂದನೂ ಅವರು ನಮ್ಮ ಒಂದೇ ಸದಸ್ಯರಲ್ವ, ನಾವು ಅವರಾದ್ಮೇಲೆ ನಾವು ಬಂದಿರ್ತೀವಿ. ಅದನ್ನು ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಒಂದಾಗಿ ನಮ್ಮ ತಂದೆ ತಾಯಿ ಹೇಗೋ ಅವರು ತಂದೆ ತಾಯಿನ ಹಾಗೆ ಅನ್ನೋದು ನಮ್ಮ ಭಾವನೆ ಬಂದರೆ, ಈಗ ನಮ್ಮ ತಂದೆ ತಾಯಿ ಏನಾದರೂ ಆದರೆ ನಾವು ಬಿಟ್ಬಿಡ್ತೀವ? ಹಾಗೆ ಅಲ್ವಾ. ಈಗ ಗಂಡನ ಮನೆ ಗಂಡನ ತಂದೆ ತಾಯಿನೂ ಹಾಗೆ ಅಂತ ಹೆಂಡತಿ ಅನ್ಕೊಳ್ಬೇಕು, ಹೆಂಡತಿಯ ತಂದೆ ತಾಯಿನೂ ನಮ್ಮ ತಂದೆ ತಾಯಿ ಥರನೇ ಅಂತ ಗಂಡನು ಅನ್ಕೊಳ್ಬೇಕು. ಪ್ರಾರಂಭದಲ್ಲಿ ಅಲ್ಲಿಂದ ಶುರು ಆಗುತ್ತೆ ಇಡೀ ಕುಟುಂಬಕ್ಕೆ. ಅದು ನಾವು ಹರಡಬೇಕು ನಮ್ಮ ಒಂದು ಪ್ರೀತಿ ವಿಶ್ವಾಸವನ್ನು. ಆ ಒಂದು ಜಾಗೃತಿ ಸಮಾಜಕ್ಕೆ ಹರಡುತ್ತೆ. ಆಗ ಎಲ್ಲರೂ ಹಿರಿಯರನ್ನು ಗೌರವದಿಂದ ಕಾಣಲಿಕ್ಕೆ, ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳೋದು ನನ್ನ ಅನಿಸಿಕೆ ಕೂಡ. ನೀವೆಲ್ಲ ಇಷ್ಟು ತನಕ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ತಮಗೆಲ್ಲ ಧನ್ಯವಾದಗಳು. ಕೇಳಿದ್ರೆ ನೀವು ಕೇಳ್ತಾ ಇದ್ದೀರಾ FM 101.4, 103.5 ಮತ್ತು ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಕಾರ್ಯಕ್ರಮಗಳನ್ನು. ಹಾಗೆ ನಾನು ನಿಮ್ಮ ಜೊತೆಗೆ ಇಷ್ಟೊತ್ತು ಇದ್ದಿದ್ದು ವಿದ್ಯಾ ಕಾರಂತ್. ಸಮಯ 6:20 ಸೆಕೆಂಡ್ಗಳು.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದಡ ಮಾಡ್ಲಿಕತ್ತದ? ಎಂಥ ತಪ್ಪು ಮಾಡ್ಲಿಕತ್ತಿದಿ?
3: ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಳಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸೇವಾ ಮಾಹಿತಿ. ಶಿವಮೊಗ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಇವರ ವತಿಯಿಂದ ಜೂನ್ 16 ಅಂದರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಂದ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಂದರ್ಶನದಲ್ಲಿ ವಿವಿಧ ಕಂಪನಿಗಳು ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದು, ಪಿಯುಸಿ, ಐಟಿಐ, ಬಿಇ ಮತ್ತು ಯಾವುದೇ ಪದವಿ ಪೂರೈಸಿದ 18 ರಿಂದ 30 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದ್ದು, ಸಂದರ್ಶನಕ್ಕೆ ಬರುವಾಗ ತಮ್ಮ ಬಯೋಡಾಟಾ, ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾ ನಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿಗೆ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9380666606 ಅನ್ನು ಸಂಪರ್ಕಿಸಬಹುದು. ಸೇವಾ ಮಾಹಿತಿ ಪ್ರಸಾರವಾಯಿತು. ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ. ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ನಿಲಯವು ಪ್ರಸಾರ ಮಾಡಲಿರುವ ಈ ಸಂಜೆ ಮತ್ತು ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:51ಕ್ಕೆ ಕೃಷಿರಂಗ, ಕಬ್ಬಿನ ಬೆಳೆಯಲ್ಲಿ ಕಂಡುಬರುವ ಕೀಟಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಕುರಿತು ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಲತಾ ಎಂ ಅವರೊಂದಿಗೆ ನಡೆಸಿದ್ದ ಸಂದರ್ಶನದ ಮರುಪ್ರಸಾರ ಕೇಳಲಿದ್ದೀರಿ. ಬಳಿಕ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿ, ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ರಾತ್ರಿ 7:45ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಹಾಗೂ 10:00ಗೆ ಚಿತ್ರಗೀತೆಗಳು, 9:15ಕ್ಕೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು, 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಮುಖ್ ಮಂಜುನಾಥ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. 10:30ಕ್ಕೆ ಕೇಂದ್ರ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ವಿದೇಶ್ ನೀತಿ.

ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನ ಕೇಳುವಿರಿ. 6:35 ಕರುಣಾಳು ಬಾಬೆಳಕೆ, ಡಾಕ್ಟರ್ ಗುರುರಾಜ ಕರ್ಜಗಿ ಅವರಿಂದ ಕರುಣಾಳು ಬಾಬೆಳಕೆ ಕಥನಗಳ ಪ್ರಸ್ತುತಿ. 6:40 ನೇಗಿಲ ಮಿಡಿತ, 6:45 ಹೆಲ್ತ್ ಹಿಂಟ್ಸ್. ಆರೋಗ್ಯ ಸೂತ್ರದಲ್ಲಿ ಉತ್ತಮ ಆಹಾರ ಪದ್ಧತಿ ಕುರಿತು ಡಾ ಕೆಪಿ ಪುಟ್ಟರಾಯ ಅವರಿಂದ ಮಾಹಿತಿ ಕೇಳುವಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಗಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು, 7:15 ಬದುಕು ಜಟಕಾಬಂಡಿ. ಸಾಮಾಜಿಕ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಪರ ಹೋರಾಟಗಾರ್ತಿ ಅಕ್ಕೈ ಪದ್ಮಶಾಲಿ ಅವರೊಂದಿಗೆ ಎಸ್ಆರ್ ಭಟ್ ಅವರು ನಡೆಸಿದ್ದ ಸಂವಾದದ ಎರಡನೇ ಭಾಗ ಕೇಳಲಿದ್ದೀರಿ. 7:45 ಹಾಗೂ 11:00 ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗದಲ್ಲಿ ಬರುವ ಷಟ್ ಕ್ರಿಯೆಗಳ ಕುರಿತು ಶಿವಮೊಗ್ಗ ಟಿಎಂಎಇಎಸ್ ಆಯುರ್ವೇದ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ತ್ರಿಶೂಲ್ ದೇವ್ ಅವರಿಂದ ಮಾಹಿತಿ ಕೇಳುವಿರಿ. 9:05 ಮಿಕ್ಸ್ ಮೆಲೋಡಿ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. 9:35 ಭಾವಗೀತೆಗಳು, 10:00 ಹಾಡು ಮಾತಾಡು, 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳ ಕಾರ್ಯಕ್ರಮ. 11:45 ಜನಪದ ಸಂಗೀತ. ಭದ್ರಾವತಿ ತಾಲೂಕು ಎರೇಹಳ್ಳಿಯ ಶ್ರೀಮತಿ ಕೆಂಚಮ್ಮ ಮತ್ತು ಸಂಗಡಿಗರಿಂದ ಗೆಳತಿಯರ ಪದ ಕೇಳುವಿರಿ. ಮಧ್ಯಾಹ್ನ 12:05 ವನಿತಾ ವಿಹಾರ, ಕವನಮಾಲೆ ಕವಯತ್ರಿಯವರಿಂದ ಸ್ವರಚಿತ ಕವನ ವಾಚನ ಕೇಳುವಿರಿ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ.

ನಾಳೆ ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಸಂಚಿಕೆ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ ಕುರಿತು ಹುಬ್ಬಳ್ಳಿಯ ಮನೋವೈದ್ಯರಾದ ಡಾ ಶಿವಾನಂದ ಹಿರೇಮಠ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಬಳಿಕ ಪಾರ್ಶ್ವವಾಯು ಎಂದರೇನು, ಕಾರಣ, ಚಿಕಿತ್ಸೆ ಕುರಿತು ಮಾಹಿತಿ ನೀಡುತ್ತಾರೆ ಡಾ ಬಸವರಾಜ್ ಬಣಕಾರ್. ಪ್ರಸ್ತುತಿ ಮಂಜುಳಾ ಪುರಾಣಿ, ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ, ಪಿಎಂ ಸೂರ್ಯ ಘರ್ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. 1:20ಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ, 2 ಗಂಟೆಗೆ ಭಾವಗೀತೆಗಳು, 3 ಗಂಟೆಗೆ ಚಾಟ್ ಶೋ, 4 ಗಂಟೆಗೆ ಮಿಕ್ಸ್ ಮೆಲೋಡಿ. ನಾಳೆ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ, 6 ಗಂಟೆಗೆ ಸೇವಾ ಮಾಹಿತಿ, 6:30ಕ್ಕೆ ಅವಲೋಕನ. ಇನ್ನು 6:51ಕ್ಕೆ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಕಸಿ ಮಾಡುವುದರಿಂದ ಆಗುವ ಲಾಭ, ಅದರ ವಿಧಾನ ಮತ್ತು ಪ್ರಾಮುಖ್ಯತೆ ಕುರಿತು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದ ತೋಟಗಾರಿಕಾ ವಿಜ್ಞಾನಿ ಡಾ ರೇಖಾ ಬಿ ಅವರೊಂದಿಗೆ ಡಾ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನ ಮೂಡಿಬರಲಿದೆ. ನಾಳೆ ರಾತ್ರಿ 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8 ಗಂಟೆ ಹಾಗೂ 10 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ, 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ಶರ ಸೇತು ಬಂಧನ. ಇದರ ಮೊದಲನೇ ಭಾಗ ಕೇಳುವಿರಿ. ನಡೆಸಿಕೊಡುತ್ತಾರೆ ಕುಂಕಿಮನೆ ಯಲ್ಲಾಪುರದ ನರಸಿಂಹ ಭಟ್ ಮತ್ತು

ಬಿಗರು. 10:30ಕ್ಕೆ ಕೇಂದ್ರ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ವಿಷಯ ಆತಂಕವಾದ ಮೂಡಿಬರಲಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೂ ನಿಲಯವು ಪ್ರಸಾರ ಮಾಡಲಿರುವ ಈ ಸಂಜೆ ಮತ್ತು ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಕಾರ್ಯಕ್ರಮಗಳ ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ಸಹ ತಿಳಿಯಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಸಮಯ 6:20.

0: प्रदेशे ओडिशायां मध्य प्रदेशे च झंझावातस्य नारंगवर्णीय संचेतना प्रसारिता अपि च उक्तं यत् दक्षिण पश्चिम प्रावेट प्रभावाय स्थितिः अनुकूला वर्तते। इषुना फीफा विश्व चषक स्पर्धायां स्वीडन देश अद्य मेक्सिको देशस्य मोंटेरी क्रीडांगणे स्वस्य ग्रुप एफ क्रीडायां ट्यूनीशिया देशं पंच अंकांतरालेन पराजयत्। स्वीडन देश द्वितीयार्धे प्रबलं प्रदर्शनं कृत्वा विश्वसनीय विजयं प्राप्नोत्। अनेन विजयेन स्वीडन देश स्वस्य विश्व कपस्य अभियानस्य प्रबलं आरंभम् अकरोत् इति वार्ताः।
1: ये आकाशवाणी दिल्ली का इंद्र प्रेस चैनल है। मीडियम वेव 366.3 मीटर यानी आप
2: आकाशवाणी बागलकोटे हागू विजयनगर जिले वार्ता पत्र ओदुत्तिरुववरु विवेकादित्य कनियाल। मोदलिगे बागलकोटे जिले वार्ता पत्र ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂಬರುವ ದಿನಗಳಲ್ಲಿ ವಿಶ್ವದ ಪ್ರಮುಖ ಉತ್ಪಾದನಾ ತಾಣವಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬಾಗಲಕೋಟೆ ನಗರದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಜರುಗಿದ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮಧ್ಯದ ಸಂಘರ್ಷ ಹಾಗೂ ರಷ್ಯಾ ಉಕ್ರೇನ್ ಮಧ್ಯದ ಯುದ್ಧದಂತಹ ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತ ಆರ್ಥಿಕವಾಗಿ ಸುದೃಢತೆಯತ್ತ ಹೆಜ್ಜೆ ಇರಿಸಿದೆ ಎಂದರು. ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯದ ಭಾಗವಾಗಿ ಈ ತಿಂಗಳ 30ರಿಂದ ಜುಲೈ 29ರವರೆಗೆ ಮತಗಟ್ಟೆ ಹಂತದ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 1785 ಮತಗಟ್ಟೆಗಳಿವೆ. ಪ್ರತಿಯೊಂದು ಮತಗಟ್ಟೆಗೂ ಓರ್ವ ಅಧಿಕಾರಿಯನ್ನು ನೇಮಕ ಮಾಡಲಾಗಿದೆ ಎಂದರು. ಮತದಾರರು ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 1950 ಸಂಪರ್ಕಿಸಲು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆದ ಜಿಲ್ಲಾಧಿಕಾರಿ ಸಂಗಪ್ಪ ಕೋರಿದ್ದಾರೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಜಾರಿಗೊಳಿಸಿರುವ ಪರಿಷ್ಕೃತ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಲಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಕನ್ನಡ ವೃತ್ತಿರಂಗಭೂಮಿಯ ಹಿರಿಯ ನಾಟಕಕಾರ ಪಿಬಿ ದುತ್ತರಗಿ ಅವರ ಸ್ಮರಣಾರ್ಥ ಸ್ಥಾಪಿತ ಪಿಬಿ ದುತ್ತರಗಿ ಟ್ರಸ್ಟ್ ವತಿಯಿಂದ 2022-23 2023-24 ಹಾಗೂ 2024-25 ಸಾಲಿನ ವಾರ್ಷಿಕ ಗೌರವ ಮತ್ತು ರಂಗ ಗೌರವ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದೆ. 2022-23 ಸಾಲಿನ ಗೌರವ ಪ್ರಶಸ್ತಿಗೆ ವಿರೂಪಾಕ್ಷಪ್ಪ ಗಾಯತ್, ರಂಗ ಗೌರವ ಪ್ರಶಸ್ತಿಗೆ ಕುಸುಮ ಕಂದಗಲ್ ಹಾಗೂ ಅರುಣ್ ಕೃಷ್ಣಾಜಿ ಥೋರತ್ ಆಯ್ಕೆಯಾಗಿದ್ದಾರೆ. 2023-24 ಸಾಲಿನ ಬಿಬಿಜಾನ ಕಂದಗಲ್ ಅವರಿಗೆ ಗೌರವ ಪ್ರಶಸ್ತಿ, ಭೀಮರಾಯ ಭಂಡಾರಿ ಹಾಗೂ ವೀರಭದ್ರಪ್ಪ ಬಡಿಗೇರ್ ಅವರಿಗೆ ರಂಗ ಗೌರವ ಪ್ರಶಸ್ತಿ ಪ್ರಕಟಿಸಲಾಗಿದೆ. 2024-25 ಸಾಲಿನ ಅನಂತ ಬಬಲೇಶ್ವರ ಅವರಿಗೆ ವಾರ್ಷಿಕ ಗೌರವ ಪ್ರಶಸ್ತಿ ಹಾಗೂ ಬಸವರಾಜ್ ಮಠ್ ಮತ್ತು ಬಂಗಾರೆವ್ವ ಚಿಮಲ್ ರಂಗ ಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ವಾರ್ಷಿಕ ಗೌರವ ಪ್ರಶಸ್ತಿ 25,000 ರೂಪಾಯಿ ನಗದು ಹಾಗೂ ಸ್ಮರಣಿಕೆ, ರಂಗ ಗೌರವ ಪ್ರಶಸ್ತಿ 10,000 ರೂಪಾಯಿ ನಗದು ಬಹುಮಾನ ಹಾಗೂ ಸ್ಮರಣಿಕೆ ಒಳಗೊಂಡಿದೆ ಎಂದು ಟ್ರಸ್ಟ್ ವಿಶ್ವಸ್ಥರು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ಸಹಯೋಗದಲ್ಲಿ ಸಾಹಿತಿಗಳು, ಕಲಾವಿದರು, ಪತ್ರಕರ್ತರು ಹಾಗೂ ಸಂಘಟಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ತಿಂಗಳಾಂತ್ಯದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವಾನಂದ್ ಶೆಲ್ಲಿಕೇರಿ ತಿಳಿಸಿದ್ದಾರೆ. ಈಗ ವಿಜಯನಗರ ಜಿಲ್ಲೆ ವಾರ್ತಾ ಪತ್ರ. ಕೇಂದ್ರ ಹಣಕಾಸು ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಜಿಲ್ಲಾ ಕೇಂದ್ರ ಹೊಸಪೇಟೆಯ ತುಂಗಭದ್ರಾ ಅಣೆಕಟ್ಟೆ ರಸ್ತೆಯ ಜಿಲ್ಲಾಧಿಕಾರಿ ಕಚೇರಿ ಸಮೀಪ ನೂತನವಾಗಿ ನಿರ್ಮಾಣವಾಗಲಿರುವ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ರಂಗಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ರಂಗಮಂದಿರ ಒಟ್ಟು 3 ಎಕರೆ ಜಾಗೆಯಲ್ಲಿ ನಿರ್ಮಾಣಗೊಳ್ಳಲಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ

0: ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ, 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in.
1: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳ ಬಂತ? ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಇಂದು ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಮೊದಲಿಗೆ ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಬಳಿಕ ಸಹಕಾರ ಮತ್ತು ಕೃಷಿ ಮಾರುಕಟ್ಟೆ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅತಿವೃಷ್ಟಿ ಅನಾವೃಷ್ಟಿ ಎದುರಿಸಲು ಸನ್ನದ್ದರಾಗುವಂತೆ ಕರೆ ನೀಡಿದ್ದಾರೆ. ರಾಜ್ಯದ 12 ಜಿಲ್ಲೆಗಳಿಗೆ ಮಾತ್ರ ಈ ಬಾರಿ ಮುಂಗಾರು ನಿರೀಕ್ಷೆಯಷ್ಟು ಮಳೆ ತಂದಿದೆ. 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಕಂಡುಬಂದಿದೆ. ಭಾರತೀಯ ಹವಾಮಾನ ಇಲಾಖೆಯ ಬೆಂಗಳೂರು ಕೇಂದ್ರ ಜೂನ್ 1 ಜೂನ್ 14 ಮಳೆಯ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದು, ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದರೂ ಹೆಚ್ಚಿನ ಭಾಗದಲ್ಲಿ ಮಳೆಯಾಗಿಲ್ಲ ಎಂದು ತಿಳಿಸಿದೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ವಾಡಿಕೆಗಿಂತ 100% ಅಧಿಕವಾಗಿರುವುದು ವಿಶೇಷ. ದಾವಣಗೆರೆ, ಮೈಸೂರು, ರಾಮನಗರ, ಹಾವೇರಿ ಜಿಲ್ಲೆಗಳಲ್ಲಿ ಕೊರತೆ ಪ್ರಮಾಣ 50% ಮಳೆ ನಿರೀಕ್ಷಿತ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕೊರತೆ ಕಂಡುಬಂದಿದೆ. ಕಳೆದ 2 ಅವಧಿಯಲ್ಲಿ ಒಟ್ಟು 17% ಮಳೆ ಕೊರತೆ ಉಂಟಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವಾಡಿಕೆ ಮಳೆ ಕಡಿಮೆಯಾಗಿದ್ದು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಕೊರತೆ ಪ್ರಮಾಣವು 31%. ಬೆಂಗಳೂರು ನಗರದಲ್ಲಿ 14%, ಚಾಮರಾಜನಗರ ಜಿಲ್ಲೆಯಲ್ಲಿ 15%, ಶಿವಮೊಗ್ಗ ಜಿಲ್ಲೆಯಲ್ಲಿ 49%, ವಿಜಯನಗರ ಜಿಲ್ಲೆಯಲ್ಲಿ 78% ಮಳೆ ಕೊರತೆ ಕಂಡುಬಂದಿದೆ ಎಂದು ಹವಾಮಾನ ಇಲಾಖೆ ವರದಿ ತಿಳಿಸಿದೆ. ದೈನಂದಿನ ಜೀವನದಲ್ಲಿ ಹಿತ ಮಿತ ಆಹಾರ ಸೇವನೆ ಮತ್ತು ಉತ್ತಮ ರೀತಿಯ ಜೀವನ ಶೈಲಿ ಅಳವಡಿಸಿಕೊಳ್ಳುವುದರಿಂದ ರೋಗ ನಿಯಂತ್ರಣ ಸಾಧ್ಯ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಪಾವೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿಂದು ಆರೋಗ್ಯ ಕಾರ್ಡ್ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮನೆಯಲ್ಲಿಯೇ ತಯಾರಿಸುವ ಆಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಆಗಾಗ್ಗೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಹೇಳಿದ್ದಾರೆ. ಉಳ್ಳಾಲ ತಾಲೂಕು ಮಟ್ಟದ ಆಸ್ಪತ್ರೆಯನ್ನು ಮುಡುಪಿವಿನಲ್ಲಿ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸಾಧ್ಯವಾಗದೆ ಸರ್ಕಾರ ಲಕ್ಷಾಂತರ ಫಲಾನುಭವಿಗಳನ್ನು ಕಡಿತ ಮಾಡಲು ಹೊರಟಿರುವುದು ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ವಿಚಾರವಾಗಿ ಕೊಟ್ಟ ಮಾತಿನಂತೆ ನಡೆಯುವುದು ಈ ಸರ್ಕಾರದ ಆದ್ಯ ಕರ್ತವ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿಗಳು ಬೆಳಕು ಚೆಲ್ಲಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ವಾಸ್ತವಿಕ ಸತ್ಯವನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡುವ ಕೆಲಸವನ್ನು ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಭವಿಷ್ಯದ ದೃಷ್ಟಿಯಿಂದ ಎಲ್ಲಾ ಸಂಘಟನೆಗಳು ಹಾಗೂ ನಾಗರಿಕರು ಕಸ ಟೆಂಡರ್ ಹಗರಣದ ವಿರುದ್ದ ರಾಜ್ಯಪಾಲರಿಗೆ ಹಾಗೂ ರಾಷ್ಟಪತಿಯವರಿಗೆ ಪತ್ರ ಬರೆಯಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಇದೇ ವೇಳೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಿಸಲು ಮುಂದಾಗಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಗದಗ ಜಿಲ್ಲೆಯ ರಸಗೊಬ್ಬರ ಮಾರಾಟಗಾರರು ಅಥವಾ ಸಹಕಾರ ಸಂಘಗಳು ನಿಗದಿಪಡಿಸಿದ ಗರಿಷ್ಠ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ರಸಗೊಬ್ಬರ ನಿಯಂತ್ರಣ ಕಾಯ್ದೆಯಡಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಸಾಂಪ್ರದಾಯಿಕ ಹರಳು ರೂಪದ ರಸಗೊಬ್ಬರಗಳ ಜೊತೆ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿಎಪಿ ರಸಗೊಬ್ಬರಗಳನ್ನು ರೈತರು ಬಳಸಬೇಕು ಎಂದು ಸೂಚಿಸಿದ್ದಾರೆ. ರೈತರು ಅಧಿಕೃತ ರಸಗೊಬ್ಬರ ಮಾರಾಟಗಾರರ ಮೂಲಕವೇ ರಸಗೊಬ್ಬರಗಳನ್ನು ಖರೀದಿಸಬೇಕು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ರೈತರು ಬೆಳೆ ಪರಿವರ್ತನೆಯ ಜೊತೆಗೆ ಮಣ್ಣು ಪರಿವರ್ತನೆಗೆ ಒತ್ತು ನೀಡಬೇಕು ಎಂದು ಕೋಲಾರ ತೋಟಗಾರಿಕೆ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ಎಂ ಆಂಜಿನಪ್ಪ ತಿಳಿಸಿದ್ದಾರೆ. ನೈಸರ್ಗಿಕ ಕೃಷಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರು ರಾಸಾಯನಿಕ ಗೊಬ್ಬರ ದೂರವಿಟ್ಟು ಸಾವಯವ ಪದ್ಧತಿಗೆ ಒತ್ತು ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನೈಸರ್ಗಿಕ ಸಾವಯವ ಕೃಷಿಯ ಜಾಗೃತಿ ಹಾಗೂ ಪ್ರೋತ್ಸಾಹಕ್ಕೆ ವಿಶೇಷವಾದ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈ ಸಂಬಂಧ ಪ್ರಯೋಗಗಳನ್ನು ಹೆಚ್ಚಿಸಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಕೇಂದ್ರ ಪುರಸ್ಕೃತ ಕೃಷಿಯೋನ್ನತಿ ಯೋಜನೆಯಡಿ ದೇಶೀಯ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಷ್ಟೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಖಾದ್ಯ ತೈಲಗಳ ಆಮದು ಪ್ರಮಾಣವನ್ನು ತಗ್ಗಿಸುವುದು ಹಾಗೂ ಎಣ್ಣೆಕಾಳು ಬೆಳೆಗಾರರನ್ನು ನೇರವಾಗಿ ಸಂಸ್ಕರಣಾದಾರರೊಂದಿಗೆ ಸಂಪರ್ಕಿಸಿ ಉತ್ತಮ ಮಾರುಕಟ್ಟೆ ಕಲ್ಪಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸ್ಥಳೀಯವಾಗಿ ಉದ್ಯೋಗಾವಕಾಶ ಸೃಷ್ಟಿಸಲು ಮತ್ತು ಶುದ್ದ ಖಾದ್ಯ ತೈಲ ಬಳಕೆಯನ್ನು ಉತ್ತೇಜಿಸಲು ಈ ಕಾರ್ಯಕ್ರಮ ಪೂರಕವಾಗಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಅಗತ್ಯವಿರುವ ಯಂತ್ರೋಪಕರಣಗಳನ್ನು ಖರೀದಿಸಲು ಹಾಗೂ ಪ್ರಾಥಮಿಕ ಮತ್ತು ದ್ವಿತೀಯ ಕೊಯ್ಲೋತ್ತರ ಮೂಲಸೌಕರ್ಯ ಸೌಲಭ್ಯ ಪಡೆಯಲು ಗರಿಷ್ಠ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಸೌಲಭ್ಯ ಪಡೆಯಲು ಜುಲೈ 4 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಧಾರವಾಡದಲ್ಲಿ ಯೋಗಾಭ್ಯಾಸ ಪ್ರಾರಂಭಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಶಶಿಧರ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 9 ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ದಿನನಿತ್ಯ ಯೋಗ ತರಬೇತಿ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ವೈಬ್ರೇಕ್ ಎಂಬುದು ಕೇಂದ್ರ ಆಯುಷ್ ಸಚಿವಾಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ 5 ನಿಮಿಷಗಳ ಯೋಗ ಆಪ್ ಆಗಿದ್ದು, ಕಚೇರಿಯಲ್ಲಿ ದೀರ್ಘಕಾಲ ಕುಳಿತು ಕೆಲಸ ಮಾಡುವವರ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
4: ವೈಬ್ರೇಕ್ ಎಂಬ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ, ಯುವಜನತೆಗೆ ಹಾಗೂ ವೃತ್ತಿಪರರಿಗೆ ಆಯುಷ್ ಇಲಾಖೆಯಿಂದ ಕಾರ್ಯಕ್ರಮ ಮತ್ತು ನಿತ್ಯ ಯೋಗ ಕಾರ್ಯಕ್ರಮವನ್ನು ಜೂನ್ 22, 2026 1 ವರ್ಷದ ಕಾಲ ರಾಜ್ಯಾದ್ಯಂತ ಒಂದೇ ಲಿಂಕ್ ಮೂಲಕ ಅನುಷ್ಠಾನಗೊಳ್ಳಲಿದೆ. ಧಾರವಾಡ ಜಿಲ್ಲೆಯಲ್ಲಿ ಜೂನ್ 21 ಜಿಲ್ಲಾಡಳಿತ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಬೆಳಿಗ್ಗೆ 6:45 to 8 ಆರ್ಎನ್ ಶಕ್ತಿ ಕ್ರೀಡಾಂಗಣ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿದೆ.
3: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಇದೇ 21 ಉತ್ತಮ ಆರೋಗ್ಯಕ್ಕಾಗಿ ಯೋಗ, ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷಣೆಯೊಂದಿಗೆ 12ನೇ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಇದಕ್ಕಾಗಿ ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸೂಚಿಸಿದ್ದಾರೆ. ವಿಶ್ವ ಯೋಗ ದಿನದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ದೈನಂದಿನ ಕೆಲಸ ಕಾರ್ಯಗಳ ಜೊತೆಗೆ ಆರೋಗ್ಯ ಕಾಪಾಡಿಕೊಳ್ಳುವುದು ಎಲ್ಲರ ಆದ್ಯತೆಯಾಗಿದೆ. ಯೋಗ ದಿನಾಚರಣೆ ಯಶಸ್ಸಿಗೆ ಎಲ್ಲಾ ಇಲಾಖೆಗಳ ಅಧಿಕಾರಿ ಸಿಬ್ಬಂದಿ, ವಿವಿಧ ಯೋಗ ಸಂಸ್ಥೆಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದ ಪ್ರಮುಖ ಯಾತ್ರಾ ಸ್ಥಳವಾದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇಂದು ಅಧಿಕ ಮಾಸದ ಸೋಮಾವತಿ ಅಮಾವಾಸ್ಯೆ ಪ್ರಯುಕ್ತ ರಾಜ್ಯದ ನಾನಾ ಭಾಗದಿಂದ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ದರು. ಸಾಲೂರು ಬೃಹನ್ಮಠದ ಪೀಠಾಧಿಪತಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ನೇತೃತ್ವದಲ್ಲಿ ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರಿಗೆ

0: ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
2: ಮಗಳೇ,
1: ನೆನ್ಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
2: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಏನೋ ಆಪರೇಟಿವ್ ಆಗಿರ್ಬೇಕು.
3: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್ ಪೂರ್ತಿ ಫ್ರೀ.
4: ಸಮಯ 6:50:30 ಸೆಕೆಂಡ್ಗಳು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: जानते हो दोस्तों, जिसे हम सिर्फ चिलचिलाती धूप कहते थे, आज उसी धूप से हम अपनी छतों पर ऊर्जा बना लेते हैं. तभी तो आज लगभग 37 लाख घर पीएम सूर्य घर बने हैं, जिससे देश का बिजली बिल घटा है और आत्मविश्वास बढ़ा है.
2: एक दशक पहले भारत सोलर पावर के मामले में बहुत पीछे था, लेकिन आज सोलर पावर के मामले में भारत दुनिया के टॉप 5 देशों में आ गया.
1: 12 साल विश्वास के, विकास के, जन कल्याण के.
3: आकाशवाणी के 90 संभ्रम, भद्रावती केंद्र के 60 संतस.
4: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
0: ರೈತ ಬಾಂಧವರೇ, ಇಂದಿನ ಕೃಷಿರಂಗದಲ್ಲಿ ಕೇಳಿ, ಕಬ್ಬಿನ ಬೆಳೆಯಲ್ಲಿ ಕಂಡುಬರುವ ಕೀಟಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಕುರಿತು ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಎಂ ಅವರಿಂದ ಮಾಹಿತಿ.
5: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಲತಾ ಎಂ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಕೀಟಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ, ಇರುವಕ್ಕಿ, ಶಿವಮೊಗ್ಗ. ಇಂದು ನಾನು ನಿಮಗೆ ಕಬ್ಬಿನಲ್ಲಿ ಬರುವ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆಯ ಬಗ್ಗೆ ತಿಳಿಸಿಕೊಡ್ತೇನೆ. ಕಬ್ಬು ನಮ್ಮ ದೇಶದ ಒಂದು ಆರ್ಥಿಕ ಹಾಗೂ ವಾಣಿಜ್ಯ ಬೆಳೆಯಾಗಿದೆ. ಕಬ್ಬನ್ನು ಭಾರತದ ಉಗಮ ಸ್ಥಾನ ಎಂದೇ ನಂಬಲಾಗಿದೆ. ಸಕ್ಕರೆ ಉತ್ಪಾದನೆಯಲ್ಲಿ 61% ಭಾಗ ಕಬ್ಬಿನಿಂದ ಆಗ್ತಿದೆ. ಕರ್ನಾಟಕದಲ್ಲಿ ಕಬ್ಬನ್ನು ನಿಮಗೆ 6.9 ಲಕ್ಷ ಹೆಕ್ಟೇರ್ ಜಾಗದಲ್ಲಿ ಬೆಳೆಯಲಾಗುತ್ತಿದ್ದು 36 ಲಕ್ಷ ಟನ್ ಉತ್ಪಾದನೆ ಆಗ್ತಿದೆ. ಕಬ್ಬು ಬೆಳೆಯ ವಿಸ್ತೀರ್ಣವು ಹೆಚ್ಚುತ್ತಿದ್ದಂತೆ ಕಬ್ಬಿನಲ್ಲಿ ಹಲವಾರು ಕೀಟ ರೋಗಗಳ ಬಾಧೆ ಹೆಚ್ಚಾಗುತ್ತಿದೆ. 40-50% ಭಾಗ ಇಳುವರಿಯಲ್ಲಿ ಕುಂಠಿತವಾಗಲು ಕೀಟಗಳೇ ಕಾರಣವಾಗಿದೆ. ಇಂದು ನಾನು ನಿಮಗೆ ಕಬ್ಬಿನಲ್ಲಿ ಬರುವ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆಯ ಬಗ್ಗೆ ವಿಸ್ತಾರವಾಗಿ ವಿವರಿಸುತ್ತೇನೆ. ಮೊದಲನೇ

ಹಾಗೆ ಕಬ್ಬಿನಲ್ಲಿ ಬರುವ ಪ್ರಮುಖ ಕೀಟ ಅಂದರೆ ಆದಿ ಸುಳಿ ಕೊರೆಯುವ ಹುಳು. ಹೆಸರೇ ಹೇಳುವಂತೆ ಇದು ಆದಿ ಅಂದರೆ ಕಬ್ಬಿನ ಬೆಳೆಯ ಮೊದಲ ನಾಟಿ ಮಾಡಿದ 3 ತಿಂಗಳಲ್ಲಿ ಇವುಗಳ ಬಾಧೆ ಕಂಡು ಬರುತ್ತೆ. ಸುಳಿ ಕೊರೆಯುವ ಹುಳು ಅಂದರೆ ಇವು ಸುಳಿಯ ಭಾಗವನ್ನು ಕೊರೆದು ಗಿಡವನ್ನು ಸಾಯುವಂತೆ ಮಾಡುತ್ತೆ. ಆದ್ದರಿಂದ ಇದಕ್ಕೆ ಆದಿ ಸುಳಿ ಕೊರೆಯುವ ಹುಳು ಅಂತ ಕರೆಯುತ್ತಾರೆ. ವೈಜ್ಞಾನಿಕವಾಗಿ ಕೈಲು ಇನ್ಫೆಸ್ಕ್ಯುಟಲಸ್ ಅಂತ ಕರೆಯುತ್ತಾರೆ. ಈ ಹುಳುವು ಅಲ್ಪಾವಧಿ ಕಬ್ಬಿನ ಬೆಳೆಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ನಿಮಗೆ ದಕ್ಷಿಣ ಭಾರತದಲ್ಲಿ ಇವುಗಳ ಹಾನಿ ಅಧಿಕವಾಗಿದೆ. ಇವುಗಳ ಜೀವನ ಚಕ್ರ ಬಗ್ಗೆ ಹೇಳೋದಾದ್ರೆ, ಹೆಣ್ಣು ಪತಂಗ ಏನ್ ಮಾಡುತ್ತೆ, ಎಲೆಯ ಕೆಳಭಾಗದಲ್ಲಿ 300-400 ಮೊಟ್ಟೆಗಳನ್ನು 2-3 ಸಾಲುಗಳಲ್ಲಿ ಇಡುತ್ತೆ. ಮೊಟ್ಟೆಯಿಂದ ಹೊರಬಂದ ಮರಿ ಹುಳುಗಳು ಬೆಳೆಯನ್ನು ತಿನ್ನಲು ಆರಂಭಿಸುತ್ತದೆ. ಇಲ್ಲಿ ನಿಮಗೆ ಮೊಟ್ಟೆ ಆಗಿರ್ಬೋದು, ಕೋಶಾವಸ್ಥೆ ಆಗಿರ್ಬೋದು, ಪ್ರೌಢಾವಸ್ಥೆ ಆಗಿರ್ಬೋದು, ಈ 3 ಹಂತದಲ್ಲಿ ಬೆಳೆಗಳಿಗೆ ಯಾವುದೇ ರೀತಿಯ ಹಾನಿ ಆಗುವುದಿಲ್ಲ. ಮರಿ ಹುಳುಗಳ ಅಂತಲದಲ್ಲಿ ಮಾತ್ರ ಬೆಳೆಗಳಿಗೆ ಹಾನಿಯಾಗುತ್ತೆ. ಈ ಮರಿ ಹುಳುಗಳು ಬಿಳಿ ಬಣ್ಣದಲ್ಲಿದ್ದು ದೇಹದ ಮೇಲೆ 5 ಉದ್ದನೆಯ ಪಟ್ಟಿಯನ್ನು ಹೊಂದಿರುತ್ತದೆ. ಈ ಮರಿ ಹುಳುಗಳು ಕಾಂಡದ ಒಳಗೆ ಕೋಶಾವಸ್ಥೆಯನ್ನು ಹೋಗಿ ನಂತರ ಪ್ರೌಢ ಕೀಟಗಳಾಗಿ ಹೊರಬರುತ್ತದೆ. ಜೀವಿತಾವಧಿ ಇದು ನಿಮಗೆ 45-50 ದಿನಗಳ ಕಾಲ ಇರುತ್ತೆ. ಹಾನಿಯ ಲಕ್ಷಣ ಹೇಳದಿದ್ರೆ, ಮೊದಲು ಹೇಳಿದಂತೆ ಮರಿ ಹುಳುಗಳು ಸುಳಿಯ ಭಾಗವನ್ನು ಕೊರೆದು ರಂಧ್ರಗಳನ್ನು ಮಾಡಿ ತಿನ್ನುತ್ತದೆ. ಇದರಿಂದ ಏನಾಗುತ್ತೆ, ಸುಳಿ ಭಾಗ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಹೊಣುಕ್ತಾ ಬರುತ್ತೆ. ಇಂಥ ಸುಳಿಯನ್ನು ನಾವು ಕೈಯಲ್ಲಿ ಹಿಡಿದು ಹಿಂಗೆ ಎತ್ತಿದಾಗ ಮೇಲಕ್ಕೆ ಹೇಳಿದ್ರೆ ಸುಲಭವಾಗಿ ಇದು ಕಿತ್ತು ಬರುತ್ತೆ, ಮತ್ತು ಅದ್ರ ಬುಡದಲ್ಲಿ ನಿಮಗೆ ಕೊಳೆತ ವಾಸನೆ ಬರ್ತಾ ಇರುತ್ತೆ. ಈ ತರ ಕೊಳೆತ ವಾಸನೆ ಬರ್ತಾ ಇದೆ ಅಂದ್ರೆ ಇದು ಆದಿ ಸುಳಿ ಕೊರೆಯುವ ಹುಳುವಿನ ಲಕ್ಷಣಗಳಾಗಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಮೊದಲು ಹುಟ್ಟಿದ ಸಸಿಗಳು ಇವುಗಳ ಬಾಧೆಗೆ ಹೆಚ್ಚಾಗಿ ಒಳಗಾಗುತ್ತೆ. ಇದರಿಂದಾಗಿ ಗಿಡಗಳು ಸಾಲುಗಳಲ್ಲಿ ಅಲ್ಲಲ್ಲಿ ಸಾಯುತ್ತದೆ, ಮತ್ತು ಇವುಗಳ ಸಂಖ್ಯೆಯು ಕಡಿಮೆ ಆಗ್ತಾ ಹೋಗುತ್ತೆ. ಈ ಸತ್ತ ಸಸಿಗಳ ಸುತ್ತ ಹೊಸ ತೆಂಡೆಗಳು ಹುಟ್ಕೊಳ್ಳುತ್ತೆ. ಈ ಮರಿ ಹುಳುಗಳ ನಂತರ ಹೊಸ ತೆಂಡೆಗಳಿಗೂ ಸಹ ಹಾನಿಯನ್ನು ಮಾಡುತ್ತದೆ. ಇವುಗಳ ಹಾನಿ ನಿಮಗೆ ಏಪ್ರಿಲ್ ಜೂನ್ ತಿಂಗಳಲ್ಲಿ ಕಂಡು ಬರುತ್ತೆ, ಮತ್ತೆ ಜುಲೈ ನಂತರ ಇವುಗಳ ಹಾನಿ ಕಡಿಮೆ ಆಗ್ತಾ ಹೋಗುತ್ತೆ. ನಿರ್ವಹಣಾ ಕ್ರಮಗಳು ಹೇಳೋದಾದ್ರೆ, ನೀವು ನಾಟಿ ಮಾಡಬೇಕಾದ್ರೆ ಆರೋಗ್ಯವಂತ ಬಿತ್ತನೆ ತುಂಡುಗಳನ್ನು ನಾಟಿಗೆ ಉಪಯೋಗಿಸಬೇಕು. ಬೀಜೋಪಚಾರ ಮಾಡುವುದು ಒಂದು ಉತ್ತಮ ಸಲಹೆ ಅಂತ ಹೇಳಬಹುದು. ಬೀಜೋಪಚಾರ ಅಂದರೆ, ನೀವು ಬಿತ್ತನೆ ಸೆಲೆಕ್ಟ್ ಮಾಡಿರುವ ತುಂಡುಗಳನ್ನು 50-50 ಡಿಗ್ರಿ ಸೆಲ್ಸಿಯಸ್ ನೀರಿನಲ್ಲಿ 3 ಗಂಟೆಗಳ ಕಾಲ ಉಪಚರಿಸಬೇಕಾಗುತ್ತೆ, ಅಥವಾ ಕ್ಲೋರೋಪೈರಿಪಾಸ್ 20 EC 2 ಮಿಲಿ 1 ಲೀಟರ್ಗೆ ಹಾಕಿ ಉಪಚರಿಸಬಹುದು. ದ್ವಿದಳ ಧಾನ್ಯಗಳಾದ ಅಲಸಂದೆ, ತೊಗರಿ, ಹೆಸರು ಇವುಗಳನ್ನು ನೀವು ಅಂತರ್ ಬೆಳೆಯಾಗಿ ಬೆಳೆಯಬಹುದು. ಈರುಳ್ಳಿ, ಕೊತ್ತಂಬರಿಯನ್ನು ಸಹ ಅಂತರ್ ಬೆಳೆಯಾಗಿ ಬೆಳೆಯಬಹುದು. ನಿರೋಧಕ ತಳಿಗಳು, ಆದಿ ಸುಳಿ ಕೊರೆಯುವ ಹುಳುವಿಗೆ ನಿರೋಧಕ ತಳಿಗಳು ತಮಿಳುನಾಡು ಕೊಯಂಬತ್ತೂರಲ್ಲಿ ಬಿಡುಗಡೆಗೊಂಡಿದೆ. ಅಂತಹ ನಿರೋಧಕ ತಳಿಗಳಲ್ಲಿ ಪ್ರಮುಖವಾದವುಗಳೆಂದರೆ CO240, CO281, CO285, CO1048. ಇವುಗಳನ್ನು ನೀವು ಬಿತ್ತನೆಗೆ ಬಳಸಬೇಕಾಗುತ್ತೆ. ಈ ಆದಿ ಸುಳಿ ಕೊರೆಯುವ ಹುಳುವಿನ ಪ್ರಮುಖ ಒಂದು ನಿರ್ವಹಣಾ ಕ್ರಮ ಅಂದ್ರೆ, ನೀವೇನ್ ಮಾಡಬೇಕು, ನಾಟಿ ಮಾಡಿದ 1.5 ತಿಂಗಳಲ್ಲಿ ಸಸಿಗಳ ಬುಡಕ್ಕೆ ಮಣ್ಣನ್ನು ಹೇರ್ ಹಾಕಬೇಕಾಗುತ್ತೆ. ಈ ತರ ಮಣ್ಣನ್ನು ಹೇರ್ ಹಾಕೋದ್ರಿಂದ ಮರಿ ಹುಳುಗಳು ಕಾಂಡವನ್ನು ಪ್ರವೇಶಿಸದಂತೆ ಮಾಡಬಹುದು. ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಮ್ಯಾನೇಜ್ಮೆಂಟ್ ಆಗಿದೆ. ನಂತರ ನೀವು ಜೈವಿಕ ಮ್ಯಾನೇಜ್ಮೆಂಟ್ ನಿರ್ವಹಣಾ ಕ್ರಮಕ್ಕೆ ಹೋಗೋದಾದ್ರೆ, ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳು ನಿಮಗೆ ಎಲ್ಲಾ ಕಡೆಯೂ ಲಭ್ಯವಿದೆ. ಈ ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳನ್ನು ಎಕರೆಗೆ ನಿಮಗೆ 6,000 ಕಬ್ಬನ್ನು ನೆಟ್ಟಿ 4 ವಾರದಿಂದ ತಿಂಗಳಿಗೊಮ್ಮೆ ಬಿಡಬೇಕಾಗುತ್ತೆ. ಇದರಿಂದಾಗಿ ನಿಮಗೆ ಆದಿ ಸುಳಿ ಕೊರೆಯುವ ಹುಳು ಅಲ್ಲದೆ ಇತರ ಕೊರೆಯುವ ಹುಳುಗಳಿಗೂ ಸಹ ಹತೋಟಿಯನ್ನು ನಾವು ಮಾಡಬಹುದು. ಕಬ್ಬಿದ ಒಣಗಿನ ಗರಿಗಳನ್ನು ಏನ್ ಮಾಡಬೇಕು, ಗದ್ದೆಯಲ್ಲಿ ಅಲ್ಲಲ್ಲಿ ಕೂಡಿ ಹಾಕಿ ಅವುಗಳಿಗೆ ಪತಂಗಗಳು ಆಕರ್ಷಿಸುವಂತೆ ಮಾಡಬೇಕಾಗುತ್ತೆ. ಅಂತಹ ಪತಂಗಗಳನ್ನು ಹಿಡಿದು ನೀವು ಕೊಲ್ಲಬೇಕಾಗುತ್ತೆ. ಆಮೇಲೆ ಈ ಹುಳುಗಳ ಹಾವಳಿಯಿಂದ ಪೈರಿನ ಮೊದಲನೇ ಗರಿಯನ್ನು ಕೀಳುವುದರಿಂದಲೂ ಸಹ ಎಳೆಯ ರಕ್ಷಾ ಕವಚದಲ್ಲಿರುವ ಹುಳುಗಳು ಕಾಂಡವನ್ನು ಪ್ರವೇಶಿಸದಂತೆ ತಡೆಗಟ್ಟಬಹುದು. ಬಾಧಿತ ಬೆಳೆಗಳನ್ನು ನಾವು ಯಾವತ್ತೂ ಕೂಳೆ ಬೆಳೆಯಾಗಿ ಉಳಿಸಿಕೊಳ್ಬಾರದು, ಮತ್ತೆ ಹೆಚ್ಚಿನ ಪೊಟ್ಯಾಶ್ ಗೊಬ್ಬರ ಕೊಡುವುದರಿಂದ ಈ ಹುಳುಗಳನ್ನು ನಿಯಂತ್ರಣ ಮಾಡಬಹುದು. ನೀವು ಎಕರೆಗೆ 1 ಬೆಳಕಿನ ಬಲೆಯನ್ನು ಅಳವಡಿಸಿ ಪತಂಗಗಳನ್ನು ಆಕರ್ಷಿಸಿ ಕೊಲ್ಲಬಹುದು. ಮೋಹಕ ಬಲೆ ಆದ್ರೆ 4-5 ಒಂದು ಎಕರೆಗೆ ಹಾಕಬೇಕಾಗುತ್ತೆ. ಬೆಳಕಿನ ಬಲೆ ಆದ್ರೆ ಎಕರೆಗೆ 1 ಸಾಕು. ಇವುಗಳನ್ನು ಅಳವಡಿಸಿ ನೀವು ಪತಂಗಗಳನ್ನು ಹಿಡಿದು ನಾಶ ಪಡಿಸಬಹುದು. ಈ ಆದಿ ಸುಳಿ ಕೊರೆಯುವ ಹುಳುಕಂತಾನೆ ಗ್ರಾನ್ಯುಲೋಸಿಸ್ ವೈರಾಣು 100 ಎಲಿ ಈ ವೈರಾಣು ಸಿಗುತ್ತೆ. ಇದನ್ನು ನೀವು ಸಿಂಪಡಿಸಿ ಸಹ ಈ ಕೀಟಗಳನ್ನು ಹತೋಟಿಗೆ ತರಬಹುದು. ರಾಸಾಯನಿಕ ಕೀಟನಾಶಕಗಳಂತ ಹೋಗೋದಿದ್ರೆ ಓಲ್ಡ್ ಕೆಮಿಕಲ್ ಅಂದ್ರೆ ನಿಮಗೆ ಕ್ಲೋರೋಪೈರಿಪಾಸ್ ಸಿಗುತ್ತೆ, 2 ಮಿಲಿ 1 ಲೀಟರ್ಗೆ ಹಾಕಿ ಸಿಂಪಡಿಸಬಹುದು. ಅಲ್ಲದೆ ನೀವು 5% ಬೇವಿನ ಬೀಜದ ಕಷಾಯವನ್ನು ಉಪಯೋಗಿಸಬಹುದು, ಅಥವಾ ಇತರ ಬೇವಾಧಾರಿತ ಕೀಟನಾಶಕಗಳಂತ ಅಂದ್ರೆ ಗ್ರೋನೀಮು, ನೀಮಾಜಲ್, ಎಕೋಕು, ನಿಂಬಿಸಿಗಿನ್, ಇತರ ನಿಮಗೆ ಬೇರೆ ಬೇವಾಧಾರಿತ ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ

ಲಭ್ಯವಿದೆ. ಇವು ನಿಮಗೆ ಇಂಥ ಬೇವಾಧಾರಿತ ಕೀಟನಾಶಕವನ್ನು 2-3 ಮಿಲಿ 1 ಲೀಟರ್ಗೆ ಹಾಕಿ ಸಿಂಪರಣೆ ಮಾಡಬಹುದು. ನಂತರ ಎರಡನೆಯ ಪ್ರಮುಖ ಕೀಟ, ಕಬ್ಬನ್ನು ಬಾಧಿಸುವ ಪ್ರಮುಖ ಕೀಟ ಅಂದರೆ ಅಂತರ ಗೆಣ್ಣು ಕೊರೆಯುವ ಹುಳು. ಇದು ಸಹ ಹೆಸರು ಹೇಳುವಂತೆ ಗೆಣ್ಣುಗಳ ಅಂತರದಲ್ಲಿ ಇವು ಈ ಹುಳು ಮರಿ ಹುಳುಗಳು ಕಬ್ಬನ್ನು ಕೊರೆಯುತ್ತದೆ. ಈ ಕೀಟಗಳು ನಿಮಗೆ ನಾಟಿ ಮಾಡಿದ 3-4 ತಿಂಗಳ ನಂತರ ಬರುತ್ತೆ. ಮಾದಿಸುಳಿ ಕೊರೆಯುವ ಹುಳು ನಿಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಬಂದ್ರೆ ಇವು ಜುಲೈ ನಂತರ ಬೆಳೆಗಳಿಗೆ ಹಾನಿಯನ್ನು ಮಾಡುತ್ತದೆ. 80% ಹುಳುಗಳು ನೀವು ತುದಿಯ 5 ಗೆಣ್ಣುಗಳ ಮಧ್ಯೆ ನೀವು ನೋಡಬಹುದು. ಮೇಲಿನ ತುದಿ ಇರುತ್ತಲ್ವ ಗೆಣ್ಣುಗಳು, ಅಲ್ಲೇ ನಿಮಗೆ 80% ಮರಿ ಹುಳುಗಳು ಕಂಡು ಬರುತ್ತೆ. ಅವುಗಳನ್ನು ಸಹ ಹಿಡಿದು ನೀವು ಸಾಯಿಸಬಹುದು. ಇವುಗಳ ಜೀವನ ಚಕ್ರಕ್ಕೆ ಬರೋದಾದ್ರೆ ಹೆಣ್ಣು ಪತಂಗಗಳು ಕಡುಕೊಂದು ಬಣ್ಣವೊಂದೊಂದಿರುತ್ತೆ. ಆದಿ ಸುಳಿ ಕೊರೆಯುವ ಹುಳು ಕೆಳಭಾಗದಲ್ಲಿ ಮೊಟ್ಟೆ ಇಟ್ಟರೆ ಈ ಅಂತರ್ಗೆಣ್ಣು ಕೊರೆಯುವ ಹುಳು ಎಲೆ ಮೇಲ್ಭಾಗದಲ್ಲಿ ಸುಮಾರು 400 ಮೊಟ್ಟೆಗಳನ್ನು ಇಡುತ್ತದೆ. ಈ ಮರಿ ಹುಳುಗಳು ಹೇಗಿರುತ್ತೆ ಅಂದ್ರೆ ಇವು ಸಹ ಬೆಳ್ಳಗಿರುತ್ತೆ. ಇದರ ದೇಹದ ಮೇಲೆ ನೇರಳೆ ಅಥವಾ ಗುಲಾಬಿ ಬಣ್ಣದ 4 ಪಟ್ಟೆಗಳನ್ನು ಹೊಂದಿರುತ್ತೆ. ಇವುಗಳು ಕೋಶಾವಸ್ಥೆಯನ್ನು ಎಲೆಗಳಲ್ಲಿ ಹೋಗುತ್ತೆ. 7-10 ದಿನಗಳು ಕೋಶಾವಸ್ಥೆಯಲ್ಲಿ ಇರುತ್ತೆ. ಆ ನಂತರ ಪತಂಗಗಳಾಗಿ ಹೊರಬರುತ್ತೆ. ಒಟ್ಟಾರೆ ಜೀವಿತಾವಧಿ ಹೇಳದಿದ್ರೆ ನಿಮಗೆ 50-70 ದಿನಗಳು ಆಗಿರುತ್ತದೆ. ಹಾನಿಯ ಲಕ್ಷಣಗಳು, ಇವುಗಳ ಹಾನಿಯನ್ನು ಸುಲಭವಾಗಿ ನಾವು ಗುರುತಿಸಬಹುದು. ಯಾಕಂದ್ರೆ ಈ ಮರಿ ಹುಳುಗಳು ಕಬ್ಬನ್ನು ಕೊರೆಯುವುದರಿಂದ ಕಾಂಡದ ಒಳಗೆ ನಿಮಗೆ ಸಾಮಾನ್ಯವಾಗಿ ಕೆಂಪು ಬಣ್ಣ ತಾಳುತ್ತದೆ. ನೀವು ಎಲ್ಲ ಸುಮಾರು ನೀವು ಕಬ್ಬನ್ನು ನೋಡಿದ್ರೆ ಒಳಗಡೆ ಕೆಂಪು ಬಣ್ಣ ಹೊಂದಿರುತ್ತೆ. ಈ ಕಾಂಡ ಈ ತರ ಕೆಂಪು ಬಣ್ಣ ಆಗಿರೋದಕ್ಕೆ ಕಾರಣನೇ ಅಂತರ್ಗೆಣ್ಣ ಕೊರೆಯುವ ಹುಳು. ಇವು ಗೆಣ್ಣುಗಳ ಹತ್ತಿರದಲ್ಲಿ ಕಬ್ಬನ್ನು ಕೊರೆಯುತ್ತೆ. ಇದರಿಂದಾಗಿ ಒಳಗಡೆ ಭಾಗ ಕೆಂಪಾಗಿ ಆಗಿರುತ್ತೆ. ಅಲ್ಲದೆ ಈ ಕೊರೆದ ರಂಧ್ರವನ್ನು ಏನ್ ಮಾಡುತ್ತೆ, ತಮ್ಮ ವಿಸರ್ಜಕ ಪದಾರ್ಥದಿಂದ ಮುಚ್ಚಿರುತ್ತದೆ. ಈ ರಂಧ್ರಗಳನ್ನು ವಿಸರ್ಜಕ ಪದಾರ್ಥಗಳಿಂದ ಮುಚ್ಚಿರುತ್ತದೆ. ಇದರಿಂದ ಏನಾಗುತ್ತೆ, ಗೆಣ್ಣುಗಳ ಅಂತರ ಕಡಿಮೆ ಆಗ್ತಾ ಹೋಗುತ್ತೆ. ನಿರ್ವಹಣಾ ಕ್ರಮ ಅಂದ್ರೆ ನಾವು ಆದಿಸುಳಿ ಕೊರೆಯುವ ಹುಳು ಹೇಳಿದ್ನಲ್ವಾ, ಆ ನಿರ್ವಹಣಾ ಕ್ರಮಗಳನ್ನು ಇದಕ್ಕೂ ಸಹ ಅಳವಡಿಸಿಕೊಳ್ಬಹುದು. ಅಂದ್ರೆ ನಿಮಗೆ ಆರೋಗ್ಯವಂತ ಬಿತ್ತನೆ ತುಂಡುಗಳನ್ನು ಉಪಯೋಗಿಸಬೇಕಾಗುತ್ತೆ. ನಾಟಿ ಮಾಡಬೇಕಾದ್ರೆ ಕೂಳೆ ಬೆಳೆ ಬೆಳೆಯಬಾರದು, ಬೀಜೋಪಚಾರ ಮಾಡುವುದು, ಟ್ರೈಕೋಗ್ರಾಮ ಪರತಂತ್ರ ಜೀವಿ ಉಪಯೋಗಿಸೋದು, ಬೆಳಕಿನ ಬಲೆ, ಮೋಹಕ ಬಲೆ, ರಾಸಾಯನಿಕಗಳ ಸಿಂಪರಣೆ, ಇವೆಲ್ಲವೂ ಸಹ ಈ ಅಂತರ್ಗೆಣ್ಣು ಹುಳು ಕೊರೆಯುವ ಹುಳುಗಳಿಗೂ ಸಹ ನೀವು ಅಳವಡಿಸಿಕೊಳ್ಳಬಹುದು. ಇದಕ್ಕಂತಾನೆ ಬೇರೆ ಮ್ಯಾನೇಜ್ಮೆಂಟ್ ಏನೋ ಹೇಳೋದಿದ್ರೆ, ಸಾಮಾನ್ಯವಾಗಿ ಮುಂಗಾರು ಬೆಳೆಯ ವೇಳೆಯಲ್ಲಿ ಈ ಕೀಟದ ಹಾನಿ ಜಾಸ್ತಿ ಇರೋದ್ರಿಂದ ಜೂನ್ ಜುಲೈ ತಿಂಗಳಲ್ಲಿ ಕಬ್ಬನ್ನು ನಾಟಿ ಮಾಡಬಾರದು. ಇದು ಇದಕ್ಕಂತಾನೆ ಸ್ಪೆಸಿಫಿಕ್ ಆಗಿರುವ ನಿರ್ವಹಣಾ ಕ್ರಮ ಆಗಿದೆ. ಬಿತ್ತನೆ ತುಂಡುಗಳನ್ನು 2 ಮಿಲಿ ಕ್ಲೋರೋಪ್ರೈಸ್ ಅಲ್ಲಿ ಬೀಜೋಪಚಾರ ಮಾಡಬೇಕಾಗುತ್ತೆ. ಸಿಪ್ಪೆ ಗಟ್ಟಿಯಾಗಿರುವ ಕಬ್ಬಿನ ತಳಿಗಳಾದ CO 999, CO 313, CO 413 ಬಿತ್ತನೆಗೆ ಬಳಸಿಕೊಳ್ಬೇಕು. ನಿರೋಧಕ ತಳಿಗಳು ನಿಮಗೆ ಸಿಗುತ್ತೆ CO 285, CO 453, CO 513. ಇವೆಲ್ಲವೂ ನಿಮಗೆ ಅಂತರ್ಗೆಣ್ಣು ಕೊರೆಯುವ ಹುಳುವಿನ ನಿರೋಧಕ ತಳಿಗಳಾಗಿದೆ. ಆಮೇಲೆ ಆಶ್ರಯ ಗಿಡಗಳೇನಾದ್ರೂ ಗದ್ದೆ ಪಕ್ಕದಲ್ಲಿದ್ರೆ ಅವುಗಳನ್ನು ನಾಶಪಡಿಸಬೇಕು, ಅಥವಾ ಅದ್ರ ಮೇಲೂ ಸಹ ನೀವು ಕೀಟನಾಶಕಗಳ ಸಿಂಪರಣೆಯನ್ನು ಕೈಗೊಳ್ಳಬೇಕು. ರೈತರು ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಬೇಕು. ಹೆಚ್ಚಾಗಿ ನೀವು ಸಾರಜನಕವನ್ನು ಅಪ್ಲೈ ಮಾಡ್ತೀರಿ, ಯೂರಿಯಾ ಗೊಬ್ಬರ ಅಪ್ಲೈ ಮಾಡ್ತೀರಿ, ಇದರಿಂದಾಗಿ ಏನಾಗುತ್ತೆ, ಎಲೆ ಇನ್ನು ದೊಡ್ಡ ದೊಡ್ಡಾಗಿ ಇವುಗಳ ಹಾನಿ, ಹುಳುಗಳಿಗೆ ಒಂದು ಒಳ್ಳೆ ಊಟ ಕೊಟ್ಟಂಗಾಗುತ್ತೆ, ಇವುಗಳ ಹಾನಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದ ನೀವು ಸಾರಜನಕವನ್ನು ನಿಯಮಿತವಾಗಿ ಕೊಡಬೇಕು. ನೀರನ್ನು ಸಹ, ನೀರಿನ ನಿರ್ವಹಣೆಯಲ್ಲೂ ಸಹ ನೀವು ಸರಿಯಾಗಿ ಮಾಡಬೇಕಾಗುತ್ತೆ. ಇವೆರಡು ಬೇಸಿಕ್ ನಿರ್ವಹಣಾ ಕ್ರಮ ನೀವು ಅಳವಡಿಸಿಕೊಂಡ್ರೆ 20% ಹಾನಿಯನ್ನು ತಡೆಗಟ್ಟಬಹುದು. ಆಮೇಲೆ ಇದಕ್ಕೂ ಸಹ ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳು ಹೆಕ್ಟೇರಿಗೆ 1.5 ಲಕ್ಷದಂತೆ 5 ಕಂತುಗಳಲ್ಲಿ 10 ದಿನಗಳ ಅಂತರದಲ್ಲಿ ಜುಲೈ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೂ ಬಿಡುಗಡೆ ಮಾಡಬೇಕಾಗುತ್ತೆ. ಈ ಹುಳ ಇದೆಯಲ್ವಾ ಅಂತರ್ಗೆಣ್ಣು ಹುಳ, ನಾಟಿ ಮಾಡಿದ 3 ತಿಂಗಳ ನಂತರ ಕಟಾವಾಗುವವರೆಗೂ ಇರುತ್ತೆ. ಅದರಿಂದಾಗಿ ನೀವು ಇದನ್ನ ಏನ್ ಮಾಡಬೇಕು, ಜುಲೈಯಿಂದ ಅಕ್ಟೋಬರ್ ತಿಂಗಳವರೆಗೂ ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳನ್ನು ಬಿಡುಗಡೆ ಮಾಡಬೇಕು. ಇವು ನೈಸರ್ಗಿಕವಾಗಿ ಹುಳುಗಳನ್ನು ಕೊಲ್ಲುತ್ತಾ ಬರುತ್ತೆ. ಮೂರನೇ ಕಬ್ಬನ್ನು ಬಾಧಿಸುವ ಹುಳು ಅಂದ್ರೆ ಕಬ್ಬಿನ ನೆತ್ತಿ ಸುಳಿ ಕೊರೆಯುವ ಹುಳು. ನೆತ್ತಿ ಸುಳಿ ಕೊರೆಯುವ ಹುಳು ಅಂದ್ರೆ ಇವು ಕಬ್ಬಿನ ನೆತ್ತಿ ಸುಳಿ ಭಾಗವನ್ನು ಕೊರೆಯೋದ್ರಿಂದ ಇದನ್ನು ನೆತ್ತಿ ಸುಳಿ ಕೊರೆಯುವ ಹುಳು ಅಂತ ಕರೀತಾರೆ. ಇವು ನಾಟಿ ಮಾಡಿದ 3-6 ತಿಂಗಳ ನಂತರ ಅವಧಿಯಲ್ಲಿ ನಿಮಗೆ ಕಬ್ಬಿನ ಬೆಳೆಯನ್ನು ಬಾಧಿಸುತ್ತದೆ. 20-30% ಕಬ್ಬಿನ ಹಾನಿಯು ಈ ಕೀಟದಿಂದ ಆಗ್ತಾ ಇದೆ. ಇಲ್ಲಿ ಜೀವನ ಚಕ್ರಕ್ಕೆ ಬರೋದಿದ್ರೆ ಈ ಕಬ್ಬಿನ ನೆತ್ತಿ ಸುಳಿ ಕೊರೆಯುವ ಹುಳು ಇದೆಯಲ್ಲ, ಇದು ಸೇಮ್ ನಿಮಗೆ ಭತ್ತದಲ್ಲಿ ಕಾಂಡ ಕೊರಕು ಹುಳು ಬರುತ್ತಲ್ಲ ಅದೇ ತರ ಇರುತ್ತೆ. ನೋಡೋದಿಕ್ಕೆ ಭತ್ತದಲ್ಲಿ ಕಾಂಡ ಕೊರೆಯುವ ಹುಳು ಹೇಗಿರುತ್ತೆ, ಹಳದಿ ಬಣ್ಣದಲ್ಲಿ ಇರುತ್ತೆ. ಆದರೆ ಕಬ್ಬಿನ ನೆತ್ತಿ ಸುಳಿಯುವ ಕೊರೆಯುವ ಹುಳುಯಲ್ಲಿ ಮೊದಲ 2 ರೆಕ್ಕೆಗಳು ಹಾಗೂ ಹಿಂಬದಿಯ 2 ರೆಕ್ಕೆಗಳು ಸಹ ಫುಲ್ಲು ಬಿಳಿ ಬಣ್ಣದಲ್ಲಿ ಹೊಂದಿರುತ್ತೆ. ಆಮೇಲೆ ಹೆಣ್ಣು ಹುಳುವಿನ ತುದಿಗೆ ನಿಮಗೆ ಕೇಸರಿ ಬಣ್ಣದ ಕೂದಲುಗಳನ್ನು ಹೊಂದಿರುತ್ತೆ. ಈ ಕೂದಲುಗಳು ನಿಮಗೆ ಮೊಟ್ಟೆ ಇಟ್ಟಾಗ ನಂತರ ಈ ಕೂದಲುಗಳಿಂದ ಮೊಟ್ಟೆಯನ್ನು ಇವು ಕವರ್ ಮಾಡುತ್ತೆ. ಸೇಮ್ ನಿಮಗೆ

ಭತ್ತದಲ್ಲಿ ಕಾಂಡ ಕೊರೆಹುಳು ತರನೇ ಇದು ಸಹ ಇರುತ್ತೆ, ನೆತ್ತಿ ಸುಳಿಯ ಕೊರೆಹುಳು. ಇವುಗಳ ಜೀವನ ಚಕ್ರವು ಅದೇ ತರ ಇರುತ್ತೆ. ಇವು ಎಲೆಗಳ ಮೇಲೆ 250-300 ಮೊಟ್ಟೆಗಳನ್ನು ಒಟ್ಟಾಗಿ ಇಡುತ್ತೆ, ಗುಂಪಲ್ಲಿ ಇಡುತ್ತೆ. ಮರಿ ಹುಳುಗಳು ಮೊದಲ ಹಂತದಲ್ಲಿ ಹಳದಿ ಬಣ್ಣದಲ್ಲಿದ್ದು ನಂತರ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಇವುಗಳು ಕೋಶಾವಸ್ಥೆಯನ್ನು ಎಲೆಗಳಲ್ಲಿ ಕಾಂಡಗಳಲ್ಲಿ ಸುರಂಗದ ರೇಷ್ಮೆ ಹುಳುಗಳಿಂದ ನೇಯ್ದ ಗ್ಯಾಲರಿಗಳಲ್ಲಿ ಕೋಶಾವಸ್ಥೆಯನ್ನು ಹೋಗುತ್ತದೆ. ಲಹಾನಿಯ ಲಕ್ಷಣಗಳಂದ್ರೆ ಹೇಳಿದಂಗೆ ಇವು ನೆತ್ತಿ ಭಾಗದಲ್ಲಿ ಕೊರೆಯಲು ಪ್ರಾರಂಭಿಸುತ್ತದೆ. ಮರಿ ಹುಳುಗಳು ಏನ್ ಮಾಡುತ್ತೆ, ನಡುದಿಂಡುಗಳನ್ನು ಕೊರೆದು ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡಿ ಸುರಂಗಗಳನ್ನು ಮಾಡಿಕೊಂಡು ಸುಳಿ ಭಾಗಕ್ಕೆ ಹೋಗುತ್ತೆ. ನಂತರ ಸುಳಿ ಭಾಗದಲ್ಲಿ ನಿಮಗೆ ಕೊರೆದು ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡುತ್ತೆ. ಇದರಿಂದಾಗಿ ಏನಾಗುತ್ತೆ, ನಿಮಗೆ ಕೊರೆದ ಭಾಗದಲ್ಲಿ ಹೊಸ ತೆಂಡೆಗಳು ಹುಟ್ಕೊಳ್ಳುತ್ತೆ. ಹೊಸ ತೆಂಡೆಗಳು ಹುಟ್ಕೊಂಡು ನಿಮಗೆ ಒಂದು ಪೊರಕೆ ತರ ಕಾಣ್ತಿರತ್ತೆ. ಅಂದ್ರೆ ನಿಮಗೆ ಇದನ್ನು ಗೊಂಚಲು ತುದಿ ಅಂತಾರೆ, ಆಂಗ್ಲ ಭಾಷೆಯಲ್ಲಿ ಬಂಚಿ ಟಾಪ್ ಡಿಸೀಸ್ ಅಂತ ಕರೀತಾರೆ. ಯಾಕಂದ್ರೆ ನಿಮಗೆ ತುದಿ ಕೊರೆಯೋದ್ರಿಂದ ಅಲ್ಲಿ ಹೊಸ ತೆಂಡೆಗಳು ಉತ್ಕೊಂಡು ಸುಮಾರು ತೆಂಡೆಗಳು ಹುಟ್ಕೊಳ್ಳೋದ್ರಿಂದ ನಿಮಗೆ ಅದು ಪೊರಕೆ ತರ ಕಾಣ್ತಾ ಇರುತ್ತೆ. ಅದಕ್ಕೆ ಬಂಚಿ ಟಾಪ್ ಅಥವಾ ಗೊಂಚಲು ತುದಿ ಅಂತ ಕರೀತಾರೆ. ನಂತರ ಮರಿ ಹುಳುಗಳು ಈ ಹೊಸ ತೆಂಡೆಗಳಿಗೂ ಸಹ ಕೊರೆಯಲು ಪ್ರಾರಂಭಿಸುತ್ತದೆ. ಇದು ಮೇನ್ ಆಗಿ ಹುಳುಗಳು ಏನ್ ಮಾಡುತ್ತೆ ಅಂದ್ರೆ ಆಶ್ರಯ ಗಿಡಗಳ ಮೇಲೆ ಇರುತ್ತೆ. ಯಾವಾಗ ನೀವು ಕಬ್ಬು ನಾಟಿ ಮಾಡ್ತಿರಲ್ಲ ಅವಾಗ ಆಶ್ರಯ ಗಿಡಗಳನ್ನು ಬಿಟ್ಟು ಕಬ್ಬಿನ ಬೆಳೆಗೆ ಬರುತ್ತೆ. ಇವು ಸಹ ಜುಲೈ ತಿಂಗಳ ನಂತರ ಇವುಗಳ ಹಾನಿ ಅಧಿಕವಾಗ್ತಾ ಹೋಗುತ್ತೆ. ಯಾಕಂದ್ರೆ ಮುಂಗಾರು ಮಳೆ ಆದ ನಂತರ ಇವುಗಳ ಬೆಳವಣಿಗೆ ಶೀಘ್ರಗತಿಯಲ್ಲಿ ಹೋಗುತ್ತೆ, ಮತ್ತೆ ಸಂಖ್ಯಾಭಿವೃದ್ಧಿಯು ಹೆಚ್ಚಾಗಿ ಹೋಗೋದ್ರಿಂದ ಈ ಸಮಯದಲ್ಲಿ ಕಬ್ಬನ್ನು ಹೆಚ್ಚಾಗಿ ಹಾನಿ ಮಾಡುತ್ತದೆ. ನಿರ್ವಹಣಾ ಕ್ರಮ ಹೇಳೋದಿದ್ರೆ ಪ್ರಮುಖ ನಿರ್ವಹಣಾ ಕ್ರಮ ಅಂದ್ರೆ ಆಸರೆ ಗಿಡಗಳನ್ನು ಕಿತ್ತು ನಾಶ ಪಡಿಸಬೇಕಾಗುತ್ತೆ. ಇಲ್ಲಿ ನಿಮಗೆ ನಿರೋಧಕ ತಳಿಗಳಂತ CO-419, CO-1108, CO-7224, CO-767 ಇವುಗಳನ್ನು ಸಹ ನೀವು ಬಿತ್ತನೆಗೆ ಬಳಸಬಹುದು. ಆಮೇಲೆ ಎಲೆಯ ಕೆಳಗಭಾಗದಲ್ಲಿರುವ ರೋಮಗುಚ್ಛದಿಂದ ಆವೃತವಾಗಿರುವ ಮೊಟ್ಟೆಯ ಗುಂಪುಗಳನ್ನು ಹಿಡಿದು ನಾಶಪಡಿಸಬೇಕಾಗುತ್ತೆ. ಬೆಳಕಿನ ಬಲೆ ಮೋಹಕ ಬಲೆಗಳನ್ನು ಅಳವಡಿಸಿಕೊಳ್ಬೇಕಾಗುತ್ತೆ. ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳನ್ನು ಉಪಯೋಗಿಸಬೇಕಾಗುತ್ತೆ. ಇದಕ್ಕಂತಾನೆ ನಿಮಗೆ ಒಂದು ಸ್ಪೆಸಿಫಿಕ್ ಆಗಿರುವ ಟ್ರೈಕೋಗ್ರಾಮ ಸ್ಪೀಶೀಸ್ ಇದೆ. ಯಾವ್ದು ಅಂದ್ರೆ ಟ್ರೈಕೋಗ್ರಾಮ ಜಪಾನಿಕಮ್ ಅಂತ. ಇದು ನಿಮಗೆ ಎಕರೆಗೆ 20,000 10 ದಿನಗಳ ಅಂತರದಲ್ಲಿ 2-3 ಸಲ ಬಿಡುಗಡೆ ಮಾಡಬೇಕಾಗುತ್ತೆ. ಇನ್ನು ಸುಮಾರು ಪರತಂತ್ರ ಜೀವಿಗಳು ಕಬ್ಬಿನ ನೆತ್ತಿ ಸುಳಿಯ ಹುರುಗಳನ್ನು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅವುಗಳನ್ನು ಸಹ ನೀವು ಉಪಯೋಗಿಸಬಹುದು. ಅವುಗಳಲ್ಲಿ ತುಂಬಾ ಪ್ರಮುಖವಾದದ್ದು ಅಂದ್ರೆ ಐಸೋಟೆಮಾ ಜಾವನ್ಸಿಸ್ ಮತ್ತೆ ಟೆಲಿನೋಮಸ್ ಬೆನಿಫಿಷಿಯನ್ಸ್. ಇವೆರಡು ಸಹ ನೀವು ಪರತಂತ್ರ ಜೀವಿಗಳನ್ನು ತಂದು ಬಿಡುಗಡೆ ಮಾಡಿ ಕಬ್ಬಿನ ನೆತ್ತಿ ಸುಳಿಯ ಹುರುಗಳನ್ನು ಹತೋಟಿಗೆ ತರಬಹುದು. ಆಮೇಲೆ ಈ ಹುಳುಗಳನ್ನು ಹತೋಟಿಗೆ ರಾಸಾಯನಿಕಗಳೆಂದರೆ ಕಾರ್ಬೋಫ್ಯೂರಾನ್ 3G ಎಕರೆಗೆ ನಿಮಗೆ 10 kg ಅಂತೆ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಗದ್ದೆಗಳಿಗೆ ಹಾಕಬೇಕಾಗುತ್ತೆ. ಜೂನ್ ಆದ್ಮೇಲೆ ಮಳೆ ಬಿದ್ದ ನಂತರ ಕಾರ್ಬೋಫ್ಯೂರಾನ್ ಹರಳನ್ನು ಹಾಕಬೇಕಾಗುತ್ತೆ. ಇದರಿಂದ ನಿಮಗೆ ನತ್ತಿ ಸುಳಿ ಕೊರೆಯುವ ಹುಳು ಅಲ್ಲದೆ ಬೇರೆ ಗೊಣ್ಣೆ ಹುಳು ಅವುಗಳನ್ನು ಸಹ ಹತೋಟಿ ಮಾಡಬಹುದು. ಮುಂದಿನ ಕೀಟ ಎಂದರೆ ಗೊಣ್ಣೆ ಹುಳು. ಇದನ್ನು ವೈಜ್ಞಾನಿಕವಾಗಿ ಹೊಲೋಟ್ರೇಕಿಯಾ ಸೆರಾಟಾ ಅಂತಾನು ಕರೀತಾರೆ. ಇನ್ನೊಂದು ಜಾತಿ ಇದೆ, ಹೊಲೋಟ್ರೇಕಿಯಾ ಕಾನ್ಸಂಗ್ವಿನಿಯ ಅಂತ ಕರೀತಾರೆ. ಈ ಗೊಣ್ಣೆ ಹುಳುಗಳು ಅಂದ್ರೆ ನೀವು ಕೆಲವರು ಇದನ್ನು ಬೇರು ಹುಳು ಅಂತ ಕರೀತಾರೆ. ಯಾಕಂದ್ರೆ ಇವು ಬೇರು ಭಾಗವನ್ನು ತಿನ್ನುವುದರಿಂದ ಬೇರು ಹುಳು ಅಂತಾನು ಕರೀತಾರೆ. ಈ ಗೊಣ್ಣೆ ಹುಳುಗಳು ಕಬ್ಬು ಬೆಳೆಯುವ ಎಲ್ಲಾ ಪ್ರದೇಶಗಳಲ್ಲೂ ಕಂಡು ಬರುತ್ತೆ. ಮರಳು ಮಿಶ್ರಿತ ಮಣ್ಣುಗಳಲ್ಲಿ ಇವುಗಳ ಬಾಧೆ ಜಾಸ್ತಿ ಇರುತ್ತೆ. ಪ್ರೌಢದಿಂಬುಗಳು ನಿಮಗೆ ಕಂದು ಬಣ್ಣದಲ್ಲಿರುತ್ತೆ. 30-45% ಬೆಳೆ ಹಾನಿ ಈ ಗೊಣ್ಣೆ ಹುಳುವಿನಿಂದ ಆಗ್ತದೆ. ನೋಡಿ, 30-45% ಹಾನಿ ಗೊಣ್ಣೆ ಹುಳುವಿನಿಂದ ಆಗ್ತಿದೆ. ನಿಮಗೆ ಜೂನ್ ತಿಂಗಳಲ್ಲಿ ಮೊದಲು ಮಳೆ ಬಿದ್ದ ತಕ್ಷಣ ನೀವು ಇದಕ್ಕೆ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಇದು ಬರೀ ಕಬ್ಬಷ್ಟೇ ಅಲ್ಲದೆ ಜೋಳ, ಶೇಂಗಾ, ಮುಸ್ಕಿನ ಜೋಳ, ಕಡಲೆ, ಅಡಿಕೆಯಲ್ಲಿ ನಿಮಗೆ ಹೆಚ್ಚು ಹಾನಿ ನೋಡಬಹುದು. ಅರಿಶಿನ ಮತ್ತೆ ಇವಾಗ ಬಾಳೆ ಬೆಳೆಗೂ ಸ್ವಲ್ಪ ಮಟ್ಟಿಗೆ ಹಾನಿಯನ್ನು ಉಂಟು ಮಾಡುತ್ತದೆ. ನಿಮಗೆಲ್ಲ ಜೀವನ ಚಕ್ರ ಗೊತ್ತಿರುತ್ತೆ. ಇಲ್ಲಿ ನಿಮಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇ ಏಪ್ರಿಲ್ ತಿಂಗಳಲ್ಲಿ ಇವುಗಳ ಹಾನಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೀರಾವರಿ ಪ್ರದೇಶ ಅಂದ್ರೆ ನಿಮಗೆ ಫೆಬ್ರವರಿ ಏಪ್ರಿಲ್ ತಿಂಗಳಲ್ಲಿ ಇವುಗಳ ಹಾನಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇವುಗಳು ಹೆಚ್ಚಾಗಿ ಅಂದ್ರೆ ನಿಮಗೆ ಹೆಣ್ಣು ಮತ್ತು ಗಂಡು ದುಂಬಿಗಳು ಆಶ್ರಯ ಸಸ್ಯಗಳಾದ ಬೇವು, ಜಾಲಿ ಅವುಗಳ ಮೇಲಿರುತ್ತೆ. ಅವುಗಳ ಮೇಲೆ ಬೇವು ಮತ್ತೆ ಜಾಲಿ ಗಿಡಗಳ ಮೇಲೆನೆ ಇವು ಸಂಭೋಗ ಹೊಂದಿದ ನಂತರ ತೆಂಗು, ಅಡಿಕೆ ಆಗಿರ್ಬೋದು ಅಥವಾ ಕಬ್ಬಿನ ಬುಡೋದಕ್ಕೆ ಬಂದು ಇವು ಮೊಟ್ಟೆಗಳನ್ನು ಇಡುತ್ತೆ. ಆದ್ರೆ ಅವು ಇರೋದು ಆಶ್ರಯ ಸಸ್ಯಗಳ ಮೇಲೆ, ಆದ್ರೆ ಮೊಟ್ಟೆ ಇಡೋದು ಬಂದು ಈ ಬೆಳೆಗಳಿಗೆ ತರ ಮಣ್ಣಿನ ಭಾಗದಲ್ಲಿ ಇಡುತ್ತೆ. 8-10 ದಿನಗಳ ನಂತರ ಮೊಟ್ಟೆಯಿಂದ ಹೊರಬಂದ ಮರಿ ಹುಳುಗಳು ಸಾವಯವ ಪದಾರ್ಥಗಳನ್ನು ತಿನ್ನತ್ತೆ. ಇಲ್ಲಿ ನಿಮಗೆ ಮೊದಲನೇ ಮರಿ ಹುಳು ಹಂತ ಸಾವಯವ ಪದಾರ್ಥ ತಿನ್ನತ್ತೆ, ಆದ್ರೆ 2nd and 3rd ಹಂತಗಳು ಮಾತ್ರ ಸುಮಾರು 3-4 ದಿನಗಳ ಕಾಲ ವಿವಿಧ ಬೆಳೆಯ ಬೇರುಗಳನ್ನು

ತಿಂದು ಹಾನಿ ಮಾಡುತ್ತದೆ. ನಂತರ ಈ ಎರಡನೇ ಮತ್ತು ಮೂರನೇ ಹಂತದ ಮರಿಹುಳುಗಳು ಬೆಳೆಯ ಬೇರುಗಳನ್ನು ತಿನ್ನಲು ಪ್ರಾರಂಭಿಸುತ್ತದೆ. ಇವು ಸುಮಾರು ನಿಮಗೆ 120-200 ದಿನಗಳ ಕಾಲ ಬೇರನ್ನು ತಿನ್ನುತ್ತಿರುತ್ತೆ. ನಂತರ ಇವು ಅಕ್ಟೋಬರ್ ತಿಂಗಳಲ್ಲಿ ಕೋಶಾವಸ್ಥೆಗೆ ಹೋಗುತ್ತೆ. ಕೋಶಾವಸ್ಥೆಯಲ್ಲಿ ಹೋಗಿ ಮಣ್ಣಿನಲ್ಲಿ ಇರುತ್ತೆ, ಮತ್ತೆ ಮಳೆ ಆದ ನಂತರ ಭೂಮಿಯಿಂದ ಹೊರಬಂದು ಮತ್ತೆ ದುಂಬಿಗಳಾಗಿ ಹೊರಬರುತ್ತೆ. ಇದೇ ರೀತಿ ಇದು ತಮ್ಮ ಸಂತಾನವನ್ನು ಮುಂದುವರಿಸುತ್ತದೆ. ಇವುಗಳ ಜೀವಿತಾವಧಿ ಹೇಳದಿದ್ರೆ ನಿಮಗೆ 141-248 ದಿನಗಳ ಕಾಲ ಇರುತ್ತೆ. ಹಾನಿಯ ಲಕ್ಷಣ ಅಂದ್ರೆ ಬೇರು ಹುಳು, ಹೆಸರು ಹೇಳದಂತೆ ಇವು ಭೂಮಿಯೊಳಗೆ ಹೋಗಿ ಬೇರನ್ನು ತಿನ್ನೋದ್ರಿಂದ ಏನಾಗುತ್ತೆ, ಗಿಡಕ್ಕೆ ಆಹಾರ ಮತ್ತು ನೀರನ್ನು ಪೋಷಣೆ ಇಲ್ಲದಂತಾಗಿ ಗಿಡ ಏನಾಗುತ್ತೆ, ಒಣಗ್ತಾ ಬರುತ್ತೆ, ಬೇರೆ ಇರೋದಿಲ್ಲ. ಅದರಿಂದಾಗಿ ಗಿಡಗಳೇನಾಗುತ್ತೆ, ನಾವು ಸುಲಭವಾಗಿ ಮುಟ್ಟಿದ್ರೆ ಇದು ಅಲ್ಲಾಡ್ತಿರುತ್ತೆ. ಸಾಧಾರಣ ಗಾಳಿ ಬೀಸಿದ್ರು ಸಹ ಇಂತ ಗಿಡಗಳು ನೆಲಕ್ಕೆ ಉರುಳಿ ಬೀಳುತ್ತದೆ. ನಿರ್ವಹಣಾ ಕ್ರಮ ಹೇಳೋದಿದ್ರೆ, ಇವು ನೀವು ಮೊದಲು ಆಸರೆ ಸಸ್ಯಗಳನ್ನ ಇರುತ್ತಲ್ವಾ, ಆಸರೆ ಸಸ್ಯಗಳ ಹತ್ರ ಹೋಗ್ಬೇಕಾಗುತ್ತೆ. ಯಾವುದು ಜಮೀನು ಅಥವಾ ಗದ್ದೆ ಸುತ್ತಮುತ್ತ ಇರುತ್ತಲ್ಲ, ಬೇವು, ಜಾಲಿ, ಹುಣ್ಸೆ ಮತ್ತೆ ಪೇರಳೆ ಗಿಡಗಳು ಇಂತ ಆಶ್ರಯ ಸಸ್ಯಗಳ ಹತ್ರ ಸಾಯಂಕಾಲ ನಿಮಗೆ 6-8 ಅಷ್ಟೋದ್ರಲ್ಲಿ ಹೋಗಿ ಆಶ್ರಯ ಸಸ್ಯಗಳನ್ನು ನೀವು ಒಂದ್ ಸ್ವಲ್ಪ ಶೇಕ್ ಮಾಡಬೇಕಾಗುತ್ತೆ. ಈ ತರ ಅಲ್ಲಾಡಿಸೋದ್ರಿಂದ ಏನಾಗುತ್ತೆ, ಪ್ರೌಢ ದುಂಬಿಗಳೆಲ್ಲ ಕೆಳಗೆ ಬೀಳತ್ತೆ. ಅಂತ ದುಂಬಿಗಳನ್ನು ಹಿಡಿದು ಸಾಯಿಸಬೇಕಾಗುತ್ತೆ. ಅಥವಾ ನೀವು ಯಾವ್ದಾದ್ರು ಒಂದು ಕೀಟನಾಶಕಗಳನ್ನು, ಇಂತ ಆಸರೆ ಸಸ್ಯಗಳಿಗೆ ಕೀಟನಾಶಕಗಳ ಸಿಂಪರಣೆಯನ್ನು ಮಾಡಬಹುದು. ಕ್ಲೋರೋಪೈರಿಪಸ್ 2 ml/L ಹಾಕಿ ಆಶ್ರಯ ಸಸ್ಯಗಳ ಮೇಲೆ ಸಿಂಪರಣೆ ಮಾಡಬೇಕಾಗುತ್ತೆ. ಇದರಿಂದಾಗಿ ಪ್ರೌಢ ದುಂಬಿಗಳನ್ನು ನಾಶ ಮಾಡಬಹುದು. ಆಮೇಲೆ ಮೊದಲನೇ ಮಳೆ ಆದ ನಂತರನೇ ಏನ್ ಮಾಡಬೇಕು, ಏಪ್ರಿಲ್ ಮೇ ತಿಂಗಳಲ್ಲಿ ಎಕರೆಗೆ ಒಂದರಂತೆ ಬೆಳಕಿನ ಬಲೆಯನ್ನು ಅಳವಡಿಸಿಕೊಳ್ಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ದುಂಬಿಗಳೆಲ್ಲ ಆಕರ್ಷಿಸಿಕೊಳ್ಳುತ್ತೆ. ಇದರಿಂದ ನಿಮಗೆ 20% ಹತೋಟಿಯನ್ನು ಬೆಳಕಿನ ಬಲೆ ಉಪಯೋಗಿಸಿ ಮಾಡಬಹುದಾಗುತ್ತೆ. ಅಥವಾ ಬೆಳಕಿನ ಬಲೆ ಹತ್ರ ನಿಮಗೆ ಒಂದು ಬಿಳಿ ಪಂಚೆಯನ್ನು ಅಥವಾ ಬಿಳಿ ಬಟ್ಟೆಯನ್ನು ಒಂದು 2 ಮರ ಸಂಜೆ ಹೊತ್ತು ಹಿಂಗ್ ಕಟ್ಟಿದ್ರೇನು ಅದಕ್ಕೆಲ್ಲ ಹೊಡೆದಿ ಆ ಬೆಳಕಿಗೆ ಬಟ್ಟೆಗಳಿಗೆ ಹೊಡೆದಿ ಅವು ಕೆಳಗಡೆ ಬಿದ್ದಿರುತ್ತೆ. ಅಂತ ಹುಳುಗಳನ್ನು ಸಹ ನೀವು ಹಿಡಿದು ಸಾಯಿಸಬೇಕಾಗುತ್ತೆ. ಇವು ನೀವು ಸಂಜೆ ಟೈಮಲ್ಲಿ ಮಾಡಿದ್ರೆ ಇದು ತುಂಬಾ ಹುಳುಗಳನ್ನು ನೀವು ಆಕರ್ಷಿಸಿ ಕೊಲ್ಲಲು ಉಪಯೋಗ ಆಗುತ್ತೆ. ನಂತರ ಈ ಕಬ್ಬಿನ ಕಟಾವಾದ ತಕ್ಷಣನೇ ನೀವೇನ್ ಮಾಡಬೇಕು, ಆಳವಾದ ಉಳುಮೆ ಮಾಡಬೇಕಾಗುತ್ತೆ. ಈಗ ಮಾಡೋದ್ರಿಂದ ಮಣ್ಣಿನಲ್ಲಿರುವ ಕೋಶಾವಸ್ಥೆ ಮೊಟ್ಟೆಗಳನ್ನು ಹಿಡಿದು ಸಾಯಿಸೋದಕ್ಕೆ ತುಂಬಾ ಸಹಾಯವಾಗುತ್ತೆ. ಆಮೇಲೆ ತುಂಬಾ ಬಾಧೆ ಇರುವ ಪ್ರದೇಶದಲ್ಲಿ ಕಬ್ಬು ಕಟಾವಾದ ನಂತರ ಭತ್ತ ಬೆಳೆಯುವುದು ಸೂಕ್ತ ಅಂತ ಹೇಳ್ಬೋದು. ಮರಳು ಮಿಶ್ರಿತ ಮಣ್ಣಿನಲ್ಲಿ ಇವುಗಳ ಹಾವಳಿ ಜಾಸ್ತಿ ಆಗಿರುತ್ತೆ. ಇಂಥ ಮಣ್ಣಿನಲ್ಲಿ ನೀರಾವರಿಯನ್ನು ಚೆನ್ನಾಗಿ ಕೊಟ್ಟು ಹುಳುಗಳನ್ನು ಸಾಯಿಸಬೇಕಾಗುತ್ತೆ. ಕಾರ್ಬೋಫ್ಯೂರಾನ್ 3G ಅನ್ನು ನೀವು ಎಕರೆಗೆ 10 kg ಅಂತೆ ಜೂನ್ ತಿಂಗಳ ಕೊನೆ ವಾರದಲ್ಲಿ ಗದ್ದೆಗೆ ಹಾಕಬೇಕಾಗುತ್ತೆ. ಅಥವಾ ನಿಮಗೆ ಕಾರ್ಬೋಫ್ಯೂರಾನ್ ಇಲ್ಲ ಅಂದ್ರೆ ಕ್ಲೋರೋಪೈರಿಪಸ್ 20 cc 10 ml ಅಂತೆ 1 L ಹಾಕಿ ಭೂಮಿಗೆ ಸುರಿಬೇಕಾಗುತ್ತೆ. ಇದರಿಂದಾಗಿ ಭೂಮಿಯಲ್ಲಿರುವ ಮರಿ ಹುಳುಗಳು ಸಹ ಸಹಾಯವಾಗುತ್ತೆ. ಅಲ್ಲದೆ ಮಾರುಕಟ್ಟೆಯಲ್ಲಿ ನಿಮಗೆ ಮೆಟ್ರೈಸಮ್ ಅನಿಸೋಫಿಲೆ ಅಂತ ಶಿಲೀಂಧ್ರ ಸಿಗುತ್ತೆ. ಇದು ನಿಮಗೆ ಎಕರೆಗೆ 5 kg ಹಂಗೆ 1500 kg ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಬೆಳೆಯ ಸಾಲಿನಲ್ಲಿ ಇವುಗಳನ್ನು ಹಾಕಿ ನೀರನ್ನು ಕೊಡಬೇಕಾಗುತ್ತೆ. ಅಂದ್ರೆ ಇದು ನೀವು ಜೂನ್ ತಿಂಗಳಲ್ಲಿ ಮಳೆ ಆದ ತಕ್ಷಣ ಗೊಬ್ಬರ ಕೊಡ್ತಿರಲ್ವಾ, ಆ ಗೊಬ್ಬರ 1,500 kg ಗೊಬ್ಬರದ ಜೊತೆಗೆ 1-5 kg ಅಷ್ಟು ಈ ಮೆಟ್ರೈಸಮ್ ಅನಿಸೋಫಿಲೆ ಬೆರೆಸಿ ನೀವು ಹಾಕಬೇಕಾಗುತ್ತೆ. ಇದರಿಂದಾಗಿ ಇವು ಮೆಟ್ರೈಸಮ್ ಅನಿಸೋಫಿಲೆ ಇದೆಯಲ್ಲ, ಈ ಶಿಲೀಂಧ್ರವು ನೈಸರ್ಗಿಕವಾಗಿ ಹುಳುಗಳನ್ನು ಹುಡುಕಿ ಅವುಗಳ ಮೇಲೆ ಇವು ಶಿಲೀಂಧ್ರ ಬೆಳೆದು ಹುಳುಗಳನ್ನು ಸಾಯಿಸುತ್ತವೆ. ನಂತರ ಮುಂದಿನ ಕಬ್ಬು ಬೆಳೆಯಲ್ಲಿ ಬರುವ ಕೀಟ ಅಂದ್ರೆ ಗೆದ್ದಲು ಹುಳುಗಳು. ಈ ಗೆದ್ದಲು ಹುಳುಗಳು ಕಬ್ಬು ಅಷ್ಟೇ ಅಲ್ಲದೆ ನಿಮಗೆ ಎಲ್ಲಾ ಬೆಳೆಯನ್ನು ಸಹ ಬಾಧಿಸುತ್ತದೆ. ಕಬ್ಬಿನಲ್ಲಿ ನಿಮಗೆ ಸುಮಾರು 50 ಜಾತಿ ಗೆದ್ದಲು ಹುಳುಗಳು ಬಾಧಿಸುತ್ತದೆ. ಅವುಗಳಲ್ಲಿ ಪ್ರಮುಖವಾದವೆಂದ್ರೆ ಒಡೆಂಟೋಟರ್ಮಸ್ ಒಬೆಸಸ್ ಅಂತ ಒಂದು ಜಾತಿ, ಇನ್ನೊಂದು ಮೈಕ್ರೋಟರ್ಮಸ್ ಒಬೆಸಿ ಅನ್ನೋದೊಂದು ಜಾತಿ. ಇವೆರಡು ಪ್ರಮುಖ ಜಾತಿಗಳಾಗಿದೆ. ಕಬ್ಬಲ್ಲಿ ಇದು ತುಂಬಾ ಗೆದ್ದಲು ಹುಳುಗಳ ಹಾನಿ ತುಂಬಾ ಅಧಿಕವಾಗಿರುತ್ತೆ. ಏನ್ ಮಾಡುತ್ತೆ ಅಂದ್ರೆ ಇವು ಮೊದಲ ಮಳೆ ಆದ ನಂತರ ನಿಮಗೆ ರೆಕ್ಕೆ ಇರುವ ಗೆದ್ದಲು ಹುಳುಗಳು ಬಂದು ಬೆಳಕಿನ ಕಡೆಗೆ ಹೆಚ್ಚಾಗಿ ಆಕರ್ಷಿಸಿಕೊಳ್ಳುತ್ತೆ. ಆ ಬೆಳಕಿನ ಕಡೆಗೆ ಆಕರ್ಷಿಸಿಕೊಂಡು ಈ ಸಮಯದಲ್ಲಿ ಅವು ಸಮ್ಮಿಲನ ಹೊಂದು ರೆಕ್ಕೆಗಳನ್ನು ಕವಚುತ್ತೆ. ನಂತರ ಇವು ಹೊಸ ಗೂಡನ್ನು ಕಟ್ಟಿಕೊಂಡು ಅಲ್ಲಿ ಜೀವಿಸಲು ಪ್ರಾರಂಭಿಸುತ್ತದೆ. ನಂತರ ರಾಣಿ ಹುಳುಗಳು ಏನ್ ಮಾಡುತ್ತೆ, ಮೊಟ್ಟೆ ಇಡಲು ಪ್ರಾರಂಭಿಸುತ್ತದೆ. ಈ ಹುಳುಗಳು ಹಾನಿಯ ಲಕ್ಷಣ ಅಂದ್ರೆ ಕಬ್ಬು ನಾಟಿ ಮಾಡಿದ ತಕ್ಷಣವೇ ಕಬ್ಬಿನ ಕುಡಿ, ಕಾಂಡ ಮತ್ತೆ ಬೇರು ಹಾಗೂ ಗರಿಗಳನ್ನು ತಿಂದು ನಾಶ ಮಾಡುತ್ತೆ. ಬಿತ್ತನೆ ತುಂಡುಗಳ ಒಳಭಾಗವನ್ನು ಸಂಪೂರ್ಣವಾಗಿ ಇವು ತಿನ್ನುತ್ತೆ. ಅದರಿಂದಾಗಿ ಏನಾಗುತ್ತೆ, ಬಿತ್ತನೆ ತುಂಡುಗಳೆಲ್ಲ ಟೊಳ್ಳಾಗಿರುತ್ತೆ, ಒಳಗಡೆ ನಿಮಗೆ ಮಣ್ಣಿರೋದನ್ನು ನೋಡಬಹುದು. ಮಣ್ಣು ಏನಾದ್ರೂ ಇತ್ತು ನಿಮಗೆ ಅಂದ್ರೆ ಇದು ಪಕ್ಕ ಗೆದ್ದಲು ಹುಳ ಅಂತ ಹೇಳ್ಬೋದು. ನಂತರ ಏನಾಗುತ್ತೆ, ಕಬ್ಬಿನ ಬೇರು ತಿನ್ನೋದ್ರಿಂದ ಇವು ಕಾಂಡ ಆಗಿರ್ಬೋದು ಎಲೆ ಎಲ್ಲ ಒಣಗಿ ಸೊರಗಿ ಹೋಗುತ್ತೆ. ಗೆದ್ದಲು ಹುಳಿಯಿಂದಾಗಿ ಸರಾಸರಿ ಉತ್ಪಾದನೆಯಲ್ಲಿ 2.5% ನಷ್ಟವಾಗ್ತಾ ಇದೆ ಅಂತ ಹೇಳ್ಬೋದು. ನಿರ್ವಹಣಾ ಕ್ರಮ ಅಂದ್ರೆ ಹಿಂದಿನ ಬೆಳೆಯ ಉಳಿಕೆಗಳೇನಾದ್ರೂ ಇದ್ರೆ

ಅವುಗಳನ್ನು ನಾವು ಸುಡಬೇಕಾಗುತ್ತೆ. ಅಲ್ಲೇ ನಿಮಗೆ ಸುಮಾರು ಗೆದ್ದಲನ್ನು ನಾವು ಹತೋಟಿ ಮಾಡಬಹುದು. ಆಮೇಲೆ ಗದ್ದೆಗಳಿಗೆ ಚೆನ್ನಾಗಿ ಕಳಿತ ಗೊಬ್ಬರಗಳನ್ನೇ ಹಾಕಬೇಕಾಗುತ್ತೆ. ಬಿತ್ತನೆ ಮಾಡುವಾಗ ಬೀಜೋಪಚಾರ ಮಾಡೋದು ತುಂಬಾ ಇಂಪಾರ್ಟೆಂಟ್, ಅದು ಗೆದ್ದಲು ಹುಳುಗಂತೂ ಮಾಡಲೇಬೇಕಾಗುತ್ತೆ. ಈ ಕಬ್ಬಿನ ತುಂಡುಗಳನ್ನು ಕ್ಲೋರೋಪೈರಿಪಾಸ್ 20 cc ನಿಮಗೆ 2 ml/1 L ಅಂತೆ ಹಾಕಿ ಕಬ್ಬನ್ನು ನಾಟಿ ಮಾಡುವ ಮುಂಚೆ ಉಪಚರಿಸಬೇಕಾಗುತ್ತೆ. ಆಮೇಲೆ ಕಬ್ಬಿನ ಗದ್ದೆಯ ಸಮೀಪದಲ್ಲಿರುವ ಗೆದ್ದಲು ಹುಳುಗಳ ಹುತ್ತವನ್ನು ನೀವು ಅಗೆದು ರಾಣಿ ಹುಳುಗಳನ್ನು ಹಿಡಿದು ನಾಶಪಡಿಸಬೇಕಾಗುತ್ತೆ. ಹುತ್ತದಲ್ಲಿ ನಿಮಗೆ ಏನಾದರೂ ತೆರೆದ ಹುತ್ತಗಳಿದ್ದರೆ ಆ ಹುತ್ತದೊಳಗೆ ಅಲ್ಯೂಮಿನಿಯಂ ಫಾಸ್ಫೇಟ್ ಗುಳಿಗೆಗಳು ಸಿಗುತ್ತೆ, ಮಾತ್ರೆಗಳು, ಅವುಗಳನ್ನು ಹಾಕಿ ಆ ಹುತ್ತದ ರಂಧ್ರಗಳನ್ನು ನೀವು ಮಣ್ಣಿಂದ, ಹಸಿ ಮಣ್ಣಿಂದ ಮುಚ್ಚಬೇಕಾಗತ್ತೆ. ಅದರಿಂದಾಗಿ ಅಲ್ಯೂಮಿನಿಯಂ ಫಾಸ್ಫೇಟ್ ಇಂದ ಬರುವ ಒಂದು ಗ್ಯಾಸ್ ಇದೆಯಲ್ವಾ, ಪಾಯ್ಸನ್ ಗ್ಯಾಸ್, ಅದು ಹೊರಗಡೆ ಹೋಗೋದಿಲ್ಲ. ಆ ರಂಧ್ರಗಳನ್ನು ಮುಚ್ಚೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅಥವಾ ಕ್ಲೋರೋಪೈರಿಪಾಸ್ 5 ml/1 L ಹಾಕಿ ಆ ದ್ರಾವಣವನ್ನು ಹುತ್ತದೊಳಗೆ ಸುರಿದು ನಂತರ ರಂಧ್ರಗಳನ್ನು ಮುಚ್ಚಬೇಕಾಗುತ್ತೆ. ಇದು ಗೆದ್ದಲು ಹುಳುಗಳ ಪ್ರಮುಖ ನಿರ್ವಹಣಾ ಕ್ರಮ ಅಂತ ಹೇಳಬಹುದು. ಇತ್ತೀಚಿನ ದಿನಗಳಲ್ಲಿ ಕಬ್ಬಿನಗಳಿಗೆ ಹೆಚ್ಚಾಗಿ ಬಾಧಿಸುತ್ತಿರುವುದು ಅಂದ್ರೆ ರಸ ಹೀರುವ ಕೀಟಗಳು. ನಿಮಗೆ 5-10 ರಸ ಹೀರುವ ಕೀಟಗಳು ಬರುತ್ತೆ, ಕಬ್ಬನ್ನು ಹೆಚ್ಚಾಗಿ ಬಾಧಿಸುತ್ತಿದೆ. ಅವುಗಳಲ್ಲಿ ನಿಮಗೆ ತೆಂಗಿಗೆ ಬಂದಂಗೆ ಇದರಲ್ಲೂ ಸಹ ಕಬ್ಬಿನಲ್ಲೂ ಸಹ ಬಿಳಿ ನೊಣ ಇರುತ್ತೆ. ಈ ಬಿಳಿ ನೊಣ ಎಲ್ಲಾ ಕಬ್ಬು ಬೆಳೆಯುವ ಪ್ರದೇಶದಲ್ಲೂ ಸಾಮಾನ್ಯವಾಗಿ ಕಂಡು ಬರುತ್ತೆ. ಇವು ಪ್ರೌಢ ಬಿಳಿ ನೊಣಗಳೇನ್ ಮಾಡುತ್ತೆ, ಇವೆಲ್ಲವೂ ಮೊಟ್ಟೆಗಳನ್ನು ಎಲೆಯ ಕೆಳಭಾಗದಲ್ಲಿ ಗುಂಪುಗಳಲ್ಲಿ ಇಡುತ್ತೆ. ಇಲ್ಲಿ ನಿಮಗೆ ಅಪ್ಸರ ಕೀಟಗಳು ಮತ್ತೆ ಪ್ರೌಢ ಕೀಟಗಳು ಎರಡೂ ಸಹ ಹಾನಿಯ ಹಂತಗಳಾಗಿದೆ. ಈ ಅಪ್ಸರ ಕೀಟಗಳು ಮತ್ತೆ ಪ್ರೌಢ ಕೀಟಗಳು ಎಲೆಯ ಕೆಳಭಾಗದಲ್ಲಿ ಕೂತು ರಸವನ್ನು ಹೀರುತ್ತೆ. ಈ ತರ ರಸ ಹೀರೋದ್ರಿಂದ ಏನಾಗುತ್ತೆ, ಕಬ್ಬಿನ ಗರಿಗಳು ಏನಾಗುತ್ತೆ, ಹಳದಿ ಬಣ್ಣಕ್ಕೆ ತಿರುಗುತ್ತೆ, ನಂತರ ಗುಲಾಬಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಒಣಗ್ತಾ ಬರುತ್ತೆ. ಈ ಬಿಳಿ ನೊಣಗಳು ಏನ್ ಮಾಡುತ್ತೆ ಅಂದ್ರೆ ಸಿಹಿ ದ್ರವ್ಯ, ಈ ಬಿಳಿ ನೊಣ ಅಂತಲ್ಲ ಎಲ್ಲಾ ರಸ ಹೀರುವ ಕೀಟಗಳು ಮಾಡೋದಿಷ್ಟೇ, ಇವು ಏನ್ ಮಾಡುತ್ತೆ ಸಿಹಿ ದ್ರವ್ಯವನ್ನು ಹೊರ ಹಾಕುತ್ತೆ. ಈ ಸಿಹಿ ದ್ರವ್ಯದಿಂದ ಏನಾಗುತ್ತೆ, ಕಪ್ಪು ಶಿಲೀಂಧ್ರ, ಕಪ್ಪು ಬೂಸ್ಟ್ ಅಂತೀವಲ್ಲ, ಅವು ನಿಮಗೆ ಎಲೆಯ ಮೇಲ್ಭಾಗದಲ್ಲಿ ಆವೃತ್ತಿಗೊಳ್ಳುತ್ತೆ. ಈ ತರ ಕಪ್ಪು ಬೂಸ್ಟ್ ಎಲೆಯ ಮೇಲ್ಭಾಗದಲ್ಲಿ ಆವೃತಗೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅಡಚಣೆ ಮಾಡುತ್ತೆ. ಇದರಿಂದಾಗಿ ನಿಮಗೆ ಪತ್ರ ಹರಿತಿನ ಅಂಶ ಕಡಿಮೆ ಆಗಿ ಗಿಡ ಸಾಯ್ತಾ ಬರುತ್ತೆ. ಈ ಹುಳುಗಳನ್ನು ಅಥವಾ ರಸ ಇರುವ ಕೀಟಗಳನ್ನು ನೀವು ನಿರ್ಮಾಣ ಕ್ರಮ ಅಂದ್ರೆ ಬಾಧಿತ ಒಣಗಿದ ಗರಿಗಳನ್ನು ಕೋಶಗಳ ಸಮೇತ ಹಿಡಿದು ನಾಶಪಡಿಸಬೇಕಾಗುತ್ತೆ. ಇಮಿಡಕ್ಲೋಪ್ರಿಡ್ ರಸ ಕೀಟನಾಶಕ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ನಿಮಗೆ 0.3 ml/1 L ಹಾಕಿ ಸಿಂಪರಣೆ ಮಾಡಬೇಕು. ಅದರಲ್ಲಿ ನಿಮಗೆ 2 ಇಮಿಡಕ್ಲೋಪ್ರಿಡ್ ಎರಡು ಫಾರ್ಮುಲೇಷನ್ ಇರುತ್ತೆ. 17.8 SL ಇಮಿಡಕ್ಲೋಪ್ರಿಡ್ ಅದನ್ನು 0.3 ml/1 L ಹಾಕಿ ಸಿಂಪರಣೆ ಮಾಡಬೇಕು. ಅಥವಾ 1.7 ml ಡೈಮೆಥವೇಟ್ 30 cc ಸಹ ಪ್ರತಿ ಲೀಟರ್ಗೆ ಹಾಕಿ ಸಿಂಪರಣೆಯನ್ನು ಮಾಡಬಹುದು. ಗುಲಾಬಿ ಹಿಟ್ಟು ತೆಗಣೆ ಅಂತ ಬರುತ್ತೆ, ಆ ಹುಳುಗಳನ್ನು ಸಹ ಇದೇ ನಿರ್ವಹಣಾ ಕ್ರಮವನ್ನು ಅಳವಡಿಸಿ ಹತೋಟಿಗೆ ತರಬಹುದು. ನಂತರ ಇವಾಗ ಎಲ್ಲಾ ಕಬ್ಬಿನಲ್ಲಿ ಬರುವ ಶಲ್ಕ ಕೀಟ ಸ್ಕೇಲ್ಸ್ ಅಂತೀವಿ, ನಿಮಗೆ ಇದೊಂದು ಆರ್ನಮೆಂಟಲ್, ಎಲ್ಲಾ ಆರ್ನಮೆಂಟಲ್ ಪ್ಲಾಂಟ್ಸ್ ಗೂ ಬರ್ತಾ ಇದೆ. ಎಲ್ಲಾ ಗಿಡಗಳಿಗೂ ಸ್ಕೇಲ್ಸ್ ತುಂಬಾ ಹಾನಿಯನ್ನು ಉಂಟು ಮಾಡುತ್ತಿದೆ. ಇದು ಸಹ ಹಾನಿಯ ಲಕ್ಷಣಗಳಂದ್ರೆ ಈ ಶಲ್ಕ ಕೀಟಗಳನ್ನು ನೀವು ಹೇಗೆ ಗುರುತಿಸುವುದು ಅಂದ್ರೆ, ಇವು ಅಂಡಾಕಾರದಲ್ಲಿರುತ್ತೆ. ಹೆಣ್ಣು ಶಲ್ಕ ಕೀಟಗಳು ಅಂಡಾಕಾರದಲ್ಲಿದ್ದು ಬೂದು ಕಪ್ಪು ಅಥವಾ ಕಂದು ಬಣ್ಣದಲ್ಲಿ ಕೂಡಿರುತ್ತೆ. ಇವು ಗುಂಪು ಗುಂಪುಗಳಲ್ಲಿ ಎಲೆಗಳಿಗೆ ಅಂಟ್ಕೊಂಡಿರುತ್ತೆ. ಆಮೇಲೆ ಇವು ಪಾರ್ಥೆನೋಜೆನೆಸಿಕ್ ಅಂತಾನೆ, ಅಂದ್ರೆ ನಿಮಗೆ ಇದಕ್ಕೆ ಮೇಲ್ ಗಂಡು ಕೀಟಗಳು ಬೇಕಾಗಿರಲ್ಲ, ಹೆಣ್ಣು ಕೀಟವೇ ತಾನೇ ವಂಶಾಭಿವೃದ್ಧಿಯನ್ನು ಮಾಡೋದ್ರಿಂದ ಇವುಗಳು ಅಧಿಕ ಸಂಖ್ಯೆಯಲ್ಲಿ ಬೆಳೆಗಳನ್ನು ಬಾಧಿಸುತ್ತದೆ. ಅಪ್ಸರಿ ಮತ್ತು ಪ್ರೌಢ ಕೀಟಗಳು ಎಲೆಯ ಕೆಳಭಾಗದಲ್ಲಿ ಕುತ್ತು ಕಬ್ಬನ್ನು ರಸ ಇರುವುದರಿಂದ ಎಲೆಯ ಗರಿಗಳೆಲ್ಲ ಏನಾಗುತ್ತೆ, ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಗಿಡಗಳು ಸಾಯುತ್ತೆ. ಇಲ್ಲಿ ಶಲ್ಕ ಕೀಟಗಳು ಏನ್ ಮಾಡುತ್ತೆ ಅಂದ್ರೆ ಇಂಪಾರ್ಟೆಂಟ್, ಇದು ಹಾನಿ ಏನು ಅಂದ್ರೆ ಇವು ಕಬ್ಬಿನ ಕಾಂಡದ ಮೇಲೆ ಕುತ್ಕೊಳ್ಳುತ್ತೆ, ಗರಿಗಳ ಮೇಲೂ ಕೂಳುತ್ತೆ, ಆದ್ರೆ ಕಬ್ಬಿನ ಕಾಂಡದ ಮೇಲೆ ಕೂರುತ್ತೆ. ನಿಮಗೆ ಬಿಳಿ ನೋಣ ಅವೆಲ್ಲವೂ ಎಲೆ ಗರಿಗಳ ಮೇಲೆ ಇರುತ್ತೆ, ಆದ್ರೆ ಶಲ್ಕ ಕೀಟ ಎಲೆಗಳ ಜೊತೆಗೆ ಕಾಂಡದ ಮೇಲೆ ಕುತ್ಕೊಂಡು ರಸ ಇರುತ್ತೆ. ಅದರಿಂದಾಗಿ ಏನಾಗುತ್ತೆ, ಕಾಂಡದಿಂದ ರಸವನ್ನು ಡೈರೆಕ್ಟ್ ಆಗಿ ಇರೋದ್ರಿಂದಾಗಿ ಕಬ್ಬಿನಲ್ಲಿ ಏನಾಗುತ್ತೆ, ಸುಕ್ರೋಸ್ ಅಥವಾ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ. ನಿಮಗೆ ಸಕ್ಕರೆ ಅಂಶ ಇರೋದೇ ಇಲ್ಲ, ಅಂತ ಕಬ್ಬುಗಳು ಜೊಳ್ಳಾಗಿರುತ್ತೆ, ಒಂಥರ ಡ್ರೈ ಡ್ರೈ ಆಗಿರುತ್ತೆ, ಶ್ರಿಂಕ್ ಆಗಿರುತ್ತೆ, ಒಣಗಿದ ತರ ಇರುತ್ತೆ. ನಿಮ್ ನೋಡಿದ್ರೇನು ಗೊತ್ತಾಗ್ಬಿಡತ್ತೆ ಇದು ಶಲ್ಕ ಕೀಟದ ಲಕ್ಷಣ ಅಂತ. ಸಕ್ಕರೆ ಅಂಶ ನಿಮಗೇನು ಸಿಗೋದೇ ಇಲ್ಲ, ಇಳುವರಿಯು ಸಹ ಕುಂಠಿತಗೊಳ್ಳುತ್ತೆ. ನಿರ್ವಹಣಾ ಕ್ರಮ ಅಂದ್ರೆ ಆರೋಗ್ಯಕರ ಬಿತ್ತನೆ ತುಂಡುಗಳನ್ನು ಆಯ್ಕೆ ಮಾಡಬೇಕು, ಮತ್ತೆ ಅದ್ ಹೇಳಿದಾಗೆ ಕ್ಲೋರೋಪೈರಿಪಾಸ್ ಇಂದ ಬೀಜೋಪಚಾರ ಮಾಡಬೇಕಾಗುತ್ತೆ. ಕೂಳೆ ಬೆಳೆಯನ್ನು ಯಾವುದೇ ಕಾರಣಕ್ಕೂ ಬೆಳೆಯಬಾರದು. ಆಮೇಲೆ ಒಣಗಿದ ಗರಿಗಳನ್ನು ನಿಮಗೆ 150-250 ದಿನಗಳ ಅಂತರದಲ್ಲಿ ತೆಗೆದು ಸ್ವಚ್ಛ ಮಾಡಬೇಕಾಗುತ್ತೆ. ನಿರೋಧಕ ತಳಿಗಳಂದ್ರೆ ನಿಮಗೆ CO 617, CO 678, CO

630 ಬಿತ್ತನೆಗೆ ಬಳಸಬೇಕು. ಆಮೇಲೆ ಶಲ್ಕ ಕೀಟಗಳಿಗೆ ಒಂದು ಪರವಲಂಬಿ ಹುಳುಗಳು ಅಂದ್ರೆ ಗುಲಗಂಜಿಗಳು, ಲೇಡಿ ಬರ್ಡ್ ಬೀಟಲ್ ಅಂತ ಕರೀತಾರಲ್ಲ, ಈ ಗುಲಗಂಜಿ ಹುಳುಗಳನ್ನು ನೀವು ನಿಮಗೆ ಬೆಂಗಳೂರಿನಲ್ಲಿ NBIR ಅಲ್ಲೂ ಇವು ಗುಲಗಂಜಿ ಹುಳುಗಳು ಲಭ್ಯವಿದೆ. ಮಾರುಕಟ್ಟೆಯಲ್ಲೂ ಕೆಲವು ಕಡೆ ಇವು ಲಭ್ಯವಿದೆ. ಇವುಗಳನ್ನು ಗದ್ದೆಯಲ್ಲಿ ಇರುವಂತೆ ಮತ್ತೆ ನೈಸರ್ಗಿಕವಾಗಿ ಇವು ಗದ್ದೆಯಲ್ಲಿ ಇರೋದ್ರಿಂದ ಇವುಗಳ ಸಂಖ್ಯೆಯನ್ನು ಗದ್ದೆಯಲ್ಲಿ ಇರುವಂತೆ ಕಾಪಾಡಿಕೊಳ್ಬೇಕಾಗುತ್ತೆ. ಕೀಟನಾಶಕಗಳಿಗೆ ಬರೋದಾದ್ರೆ 0.3 ಮಿಲಿ ಇಮಿಡಾಕ್ಲೋಪ್ರಿಡ್, 17.8 SL ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಈ ಶಲ್ಕ ಕೀಟಗಳನ್ನು, ಬಿಳಿ ನೋಣ ಮತ್ತೆ ಗುಲಾಬಿ ಬಣ್ಣದ ಕೀಟಗಳು ಅವುಗಳನ್ನು ಗುಲಾಬಿ ಹಿಟ್ಟು ತಿಗಣೆಯನ್ನು ಹತೋಟಿ ಮಾಡಬಹುದು. ಮುಂದಿನ ಹುಳ ಬಗ್ಗೆ ಹೇಳೋದಾದ್ರೆ ಪೈರಿಲ ಪರ್ಪಸಿಲ್ಲ ಅಂತ ಕರೀತಾರೆ. ವೈಜ್ಞಾನಿಕವಾಗಿ ಪೈರಿಲ ಹುಳ ಅಂತಾನು ಕರೀತಾರೆ, ಏರೋಪ್ಲೇನ್ ಹುಳ ಅಂತಾನು ಕರೀತಾರೆ, ಕಬ್ಬಿನ ಜಿಗಿ ಹುಳ ಅಂತಾನು ಕರೀತಾರೆ. ಈ ಪೈರಿಲ ಹುಳ ಇದೆಯಲ್ವಾ, ಕಬ್ಬು ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಜೋಳದಲ್ಲೂ ಸಹ ತುಂಬಾ ಹಾನಿಯನ್ನು ಕಾಣ್ತಿದೀವಿ. ಜೋಳ, ಗೋಧಿ, ಭತ್ತ, ಮಾವು ಮತ್ತೆ ಓಟ್ಸ್, ಬಾರ್ಲಿಯಲ್ಲೂ ಸಹ ಇವುಗಳ ಹಾನಿ ಅಧಿಕವಾಗಿರುತ್ತೆ. ಈ ಹುಳನ್ನು ನಾವು ಗುರುತಿಸುವುದು ತುಂಬಾ ಈಸಿ, ಯಾಕಂದ್ರೆ ಇಂಗ್ಲಿಷ್ ಅಕ್ಷರದಲ್ಲಿನ ವೈ ಅಕ್ಷರದಂತೆ ಇವುಗಳ ರೆಕ್ಕೆ ಇರುತ್ತೆ. ಇಂಗ್ಲಿಷ್ ಅಕ್ಷರದಲ್ಲ ವೈ ಇರುತ್ತಲ್ವಾ, ಆ ತರ ಇದ್ರ ರೆಕ್ಕೆ ಸಣ್ಣಕ್ಕೆ ಇದರ ವೈ ಶೇಪ್ ಅಲ್ಲೇ ಇರುತ್ತೆ. ಇವು ಮೊದಲ ಬಾರಿಗೆ ಪಂಜಾಬ್, ಉತ್ತರ ಪ್ರದೇಶ, ಬಿಹಾರ ಮತ್ತು ಮಹಾರಾಷ್ಟ್ರಗಳಲ್ಲಿ ಹೆಚ್ಚಿನ ಹಾನಿ ಉಂಟು ಮಾಡ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಇವು ಕಬ್ಬನ್ನು ಸಹ ಹಾನಿಯನ್ನು ಮಾಡುತ್ತಿದೆ. ಈ ಹುಳುಗಳ ಹಾನಿಯು ಬೇರೆ ರಸ ಇರೋ ಕೀಟಗಳ ತರನೇ ಇರುತ್ತೆ. ಅಪ್ಸರ ಮತ್ತೆ ಪ್ರೌಢ ಕೀಟಗಳು ಎಲೆಗಳಿಂದ ಸತತವಾಗಿ ರಸವನ್ನು ಇರುತ್ತೆ. ಇದರಿಂದಾಗಿ ಕಬ್ಬಿನ ಬೆಳವಣಿಗೆ ಕುಂಠಿತಗೊಂಡು ಸಕ್ಕರೆ ಅಂಶವು ಕಡಿಮೆ ಆಗುತ್ತೆ. ಇವು ಸಹ ಸಿಹಿ ದ್ರವ್ಯವನ್ನು, ಸಿಹಿ ಅಂಟನ್ನು ಹೊರಹಾಕೋದ್ರಿಂದ ಕಪ್ಪು ಬೂಸ್ಟ್ ಎಲೆ ಮೇಲೆ ಆವೃತ್ತಿಕೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಹಾನಿಯುಂಟು ಮಾಡುತ್ತದೆ. ಇವುಗಳ ನಿರ್ವಹಣಾ ಕ್ರಮ ಹೇಳೋದಿದ್ರೆ, ಕೂಳೆ ಬೆಳೆಯನ್ನು ನಾವು ಯಾವತ್ತು ಮಾಡಬಾರದು. ಆಮೇಲೆ ಕಬ್ಬಿನ ಬೆಳೆ ಕಟಾವಾದ ಕೂಡಲೇ ಕಬ್ಬಿನ ಉಳಿಕೆಯನ್ನು ಬಿಡಬಾರದು, ಎಲ್ಲ ಸುಟ್ಟಾಕಬೇಕಾಗುತ್ತೆ. ಯಾಕಂದ್ರೆ ಅವುಗಳೆಲ್ಲ ನಿಮಗೆ ಮರಿ ಹುಳುಗಳು, ಮೊಟ್ಟೆಗಳು ಎಲ್ಲ ಇರೋದ್ರಿಂದ ಅವುಗಳನ್ನು ಸುಟ್ಟಾಕೋದ್ರಿಂದ ನಿಮಗೆ 20% ನಿರ್ವಹಣೆಯನ್ನು ಅದರಿಂದ ಮಾಡಬಹುದು. ಪೈರಿಲ್ಲಗಂತಾನೆ ಒಂದು ಶತ್ರು ಕೀಟ ಇದೆ. ಇದು ಒಂದು ಪತಂಗ ಜಾತಿಗೆ ಸೇರಿದ ಶತ್ರು ಕೀಟ ಆಗಿದೆ. ಈ ಪೈರಿಲ್ಲ ಅನ್ನೋದು ಒಂದು ನಿಮಗೆ ಸಣ್ಣ ಹೆಮಿಪ್ಟೆರಾ ಗುಂಪಿಗೆ ಸೇರಿದ ಸಣ್ಣ ಜಿಗಿ ಹುಳು, ಆದ್ರೆ ಇದನ್ನು ತಿನ್ನುವ ಪರತಂತ್ರ ಹುಳು ಒಂದು ಪತಂಗ ಜಾತಿಗೆ ಸೇರಿದೆ. ಅದನ್ನ ಎಪಿರಿಕ್ರೇನಿಯಾ ಅಂತ ಕರೀತಾರೆ. ಇವು ಸಹ NBIR ಅಲ್ಲಿ ಬೆಂಗಳೂರಲ್ಲಿ ಲಭ್ಯವಿದೆ. ಅವುಗಳನ್ನು ನೈಸರ್ಗಿಕವಾಗಿಯೂ ಸಹ ಇವು ಇರುತ್ತೆ. ಅವುಗಳನ್ನು ತಂದು ಬಿಡೋದ್ರಿಂದ ನಾವು ಪೈರಿಲ್ಲವನ್ನು ಹತೋಟಿಗೆ ತರಬಹುದು. ಅಥವಾ ಬೇವು ಆಧಾರಿತ ಕೀಟನಾಶಕಗಳು ಹೇಳಿದ್ನಲ್ಲ, ನಿಮಗೆ ನಿಂಬಿಸಿಡಿನ್ ಆಗಿರ್ಬೋದು, ನೀಮಸಾಲ ಆಗಿರ್ಬೋದು, ಅವುಗಳನ್ನು 1 ಲೀಟರ್ಗೆ 2-3 ಮಿಲಿ ಅಂತ ಹಾಕಿ ಸಿಂಪರಣೆ ಮಾಡಬಹುದು. 5% ಬೇವಿನ ಬೀಜದ ಕಷಾಯವನ್ನು ಹಾಕಿ ಸಹ ಇವು ಹುಳುಗಳನ್ನು ಹತೋಟಿ ಮಾಡಬಹುದು. ಮುಂದಿನ ಕಬ್ಬಿನಲ್ಲಿ ಬರುವ ಬೇರೆ ಹುಳ ಯಾವ್ದು ಅಂತ ನೋಡೋಣ. ಕಬ್ಬಿನಲ್ಲಿ ಉಣ್ಣೆ ಹೇನು, ಉಣ್ಣೆ ಹೇನು ಅಂತ ಇದೆಯಲ್ವಾ, ಇವು ನೋಡಿ ನಿಮಗೆ ಉಣ್ಣೆ ಹೇನಿದೆಯಲ್ಲ, ಇವು ಭಾರತದಲ್ಲಿ 1974 ಫಸ್ಟ್ ಟೈಮ್ ಹಾನಿ ಮಾಡಿದ್ದು ಎಲ್ಲಿತ್ತು ಅಂದ್ರೆ, ಇದು 1974 ಅಸ್ಸಾಮು, ನಾಗಾಲ್ಯಾಂಡ್, ಸಿಕ್ಕಿಂ, ತ್ರಿಪುರ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಾಣಿಸ್ಕೊಂತ. ಆ ಟೈಮಲ್ಲಿ ನಿಮಗೆ ಭಾರತದ ಉತ್ತರ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂತು. ಅದೇ ನಿಮಗೆ ಕರ್ನಾಟಕದಲ್ಲಿ 2003 ಫಸ್ಟ್ ಟೈಮ್ ಇದ್ರದ್ದು ಬಾಧೆ ಕಾಣಿಸ್ಕೊಂತು. 2004 ಮಂಡ್ಯ ಜಿಲ್ಲೆಯಲ್ಲಿ ಇವುಗಳ ಹಾನಿ ಅಧಿಕವಾಗಿತ್ತು. ಇವಾಗ ಇದು ನೀವು ಎಲ್ಲಾ ಕಡೆನೂ ನೋಡಬಹುದು. ಇಲ್ಲೂ ಸಹ ಪ್ರೌಢ ಮತ್ತು ಅಪ್ಸರ ಕೀಟಗಳು ಎಲೆಯ ಕೆಳಭಾಗದಲ್ಲಿ ಕೂತ್ಕೊಂಡು ರಸವನ್ನು ಇರುತ್ತೆ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಗಿಡದ ಬೆಳವಣಿಗೆ ಕುಂಠಿತಗೊಳ್ತಾ ಹೋಗುತ್ತೆ. ಸಿಹಿ ದ್ರವ್ಯವನ್ನು ಹೊರಹಾಕೋದ್ರಿಂದ ಕಪ್ಪು ಶಿಲೀಂಧ್ರವು ಎಲೆ ಮೇಲ್ಭಾಗದಲ್ಲಿ ಆವೃತ್ತಿಗೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅಡಚಣೆಯನ್ನು ಮಾಡುತ್ತೆ. ನಿರ್ವಹಣಾ ಕ್ರಮಗಳು ಹೇಳೋದಾದ್ರೆ, ಕಬ್ಬಿನ ಉಣ್ಣೆ ಹುಳಗೆ ಕಬ್ಬನ್ನು 2 ಸಾಲುಗಳಲ್ಲಿ 5 ಅಡಿ ಅಂತರದಲ್ಲಿ ನೆಡಬೇಕಾಗುತ್ತೆ. ಬೆಳೆ ಪರಿವರ್ತನೆ ಅಂತೂ ಕಂಪಲ್ಸರಿ ಅನುಸರಿಸಲೇಬೇಕಾಗುತ್ತೆ. ಬೆಳೆ ಪರಿವರ್ತನೆ ಮಾಡೋದಕ್ಕೆ ಮುಸುಕಿನ ಜೋಳ ಆಗಿರ್ಬೋದು, ಗೋಧಿ, ಈರುಳ್ಳಿ, ಸೋಯಾಬರೆ, ದ್ವಿದಳ ಧಾನ್ಯಗಳಾದ ತೊಗರಿ, ಅಲಸಂದಿ ಅಂತಗಳನ್ನು ಎಣ್ಣೆ ಕಾಳುಗಳ ಜೊತೆ ಮಾಡಬಹುದು. ಆಮೇಲೆ ಹೆಚ್ಚಾಗಿ ಸಾರಜನಕ ಗೊಬ್ಬರ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಸಹ ಕೊಡಬಾರದು. ಸಾರಜನಕ ಗೊಬ್ಬರ ಹೆಚ್ಚಾಗಿ ಕೊಡಲೇಬಾರದು, ನೀರನ್ನು ಸಹ ಕೊಡಬಾರದು. ಇದರಿಂದಾಗಿ ಏನಾಗುತ್ತೆ, ನೀವು ಹುಳುಗಳನ್ನು ಸುಲಭವಾಗಿ ಹತೋಟಿ ಮಾಡಬಹುದು. ಆಮೇಲೆ ಬಾಧಿತ ಎಲೆಗಳಲ್ಲಿ ಕೀಟಗಳನ್ನು ಸಮೇತ ಕಿತ್ತು ಹಾಕಿ ನಾಶಪಡಿಸಬೇಕಾಗುತ್ತೆ. ಮರದ ಅಡಿಯಲ್ಲಿ ಕಬ್ಬನ್ನು ಯಾವತ್ತೂ ಬೆಳೆಯಬಾರದು. ಪ್ರತಿರೋಧಕ ತಳಿಗಳು ನಿಮಗೆ COVC 2003 ಹಾಗೂ SNK 44 ಅನ್ನು ಬಿತ್ತನೆಗೆ ಬಳಸಬೇಕಾಗುತ್ತೆ. ಇವೆರಡು ನಿಮಗೆ ಪ್ರತಿರೋಧಕ ತಳಿಗಳಿದೆ. ಪರೋಪಜೀವಿಗಳಂದ್ರೆ ನಿಮಗೆ 2 ಪರೋಪಜೀವಿಗಳಿದೆ. ಇದಕ್ಕಂತಾನೆ ನಿಮಗೆ ಹುಣ್ಣೆ ಹುಳುಗಂತಾನೆ 2 ಪರತಂತ್ರ ಜೀವಿಗಳಿದೆ. ಒಂದು ಡೈಫಾ ಫಿಡಿವೋರಾ ಅಂತ, ಇನ್ನೊಂದು ಮೈಕ್ರೋಮಸ್ ಸಿಗರೇಟಸ್ ಅಂತ. ಇವು ಹೆಕ್ಟೇರಿಗೆ 1000

ಇಂದ 2000 ಹುಳುಗಳನ್ನು ಬಿಡುಗಡೆ ಮಾಡಬೇಕು. ಇವುಗಳಿಂದಲೂ ಸಹ ಈ ಉಣ್ಣೆ ಹುಳುವನ್ನು ಹತೋಟಿಗೆ ಮಾಡಬಹುದು. ರಾಸಾಯನಿಕಗಳಿಗೆ ಅಂದರೆ 1.7 ಮಿಲಿ ಡೈಮೆಥೋವೇಟ್ 30 ಇಸಿ,

ಪರಿಸರ ಗೀತೆ ಕೇಳಿದ್ರಲ್ಲ ರೈತ ಬಾಂಧವರೇ, ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆ 6:51 ಮೂಡಿ ಬರುವ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಕಸಿ ಮಾಡುವುದರಿಂದ ಲಾಭ, ಅದರ ವಿಧಾನ ಮತ್ತು ಪ್ರಾಮುಖ್ಯತೆ ಕುರಿತು ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದ ತೋಟಗಾರಿಕಾ ವಿಜ್ಞಾನಿ ಡಾ ರೇಖಾ ಬಿ ಅವರೊಂದಿಗೆ ಡಾ ಎಸ್ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ರೈತ ಬಾಂಧವರೇ. ಅಲ್ಲಿವರೆಗೂ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.

ಇದೊಂದು ಪ್ರಕಟಣೆ. ರಾಷ್ಟೀಯ ಹೆದ್ದಾರಿ 169A ಆಗುಂಬೆ ಘಾಟಿಯಲ್ಲಿ ಭಾರಿ ವಾಹನಗಳ ಅಂದರೆ ಚೆಲ್ಲಿ ಮತ್ತು ಸರಕು ಸಾಗಣೆ ತುಂಬಿದ ವಾಹನಗಳ ಸಂಚಾರವನ್ನ ಇಂದಿನಿಂದ ಮಳೆಗಾಲ ಮುಗಿಯುವವರೆಗೂ ನಿಷೇಧಿಸಿ ಪರ್ಯಾಯ ಮಾರ್ಗದಲ್ಲಿ ಸಂಚರಿಸಲು ಜಿಲ್ಲಾಧಿಕಾರಿಗಳು ಆದೇಶ ನೀಡಿರುತ್ತಾರೆ. ಶಿವಮೊಗ್ಗದಿಂದ ಹೊಸನಗರ ಮಾಸ್ತಿಕಟ್ಟೆ ಮಾರ್ಗವಾಗಿ ಕುಂದಾಪುರ ಮತ್ತು ಉಡುಪಿಗೆ ಸಂಪರ್ಕ ಕಲ್ಪಿಸುವ ಹುಲಿಕಲ್ ಘಾಟಿಯಲ್ಲಿ ಭೂಕುಸಿತ ಸಂಭವಿಸಿದ ನಂತರ ತಾತ್ಕಾಲಿಕ ರಕ್ಷಣಾತ್ಮಕ ಕಾಮಗಾರಿ ಪೂರ್ಣಗೊಳ್ಳದಿರುವುದರಿಂದ ರಾಷ್ಟೀಯ ಹೆದ್ದಾರಿ 169A ತೀರ್ಥಹಳ್ಳಿ ಮಲ್ಪೆ ಉಡುಪಿ ರಸ್ತೆಯ ಆಗುಂಬೆ ಘಾಟಿಯಲ್ಲಿ ಭಾರಿ ವಾಹನಗಳ ಹೆಚ್ಚಿನ ಓಡಾಟವಿದ್ದು ಮುಂದಿನ ದಿನಗಳಲ್ಲಿಯೂ ಇದು ಮುಂದುವರಿದಲ್ಲಿ ಅಲ್ಲಲ್ಲಿ ರಸ್ತೆ ಬದಿಯ ಭೂಕುಸಿತ ಆಗುವ ಅಪಘಾತವಾಗುವ ಮತ್ತು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಉಂಟಾಗುವ ಸಂಭವ ಇರುತ್ತದೆ. ಹಾಗೂ ಆರೋಗ್ಯ ಸಮಸ್ಯೆಯ ಕುರಿತು ಮಣಿಪಾಲ್ ಉಡುಪಿ ಮಂಗಳೂರಿಗೆ ಹೋಗುವ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಮತ್ತು ಹಾವೇರಿ ಜಿಲ್ಲೆಯ ನಾಗರಿಕರಿಗೆ ಇರುವ ಸಂಪರ್ಕ ಬಂದ್ ಆದರೆ 4 ಜಿಲ್ಲೆಯ ನಾಗರಿಕರಿಗೆ ತುಂಬಾ ತೊಂದರೆಯಾಗುವ ಹಿನ್ನೆಲೆಯಲ್ಲಿ ಈ ಆದೇಶವನ್ನು ಹೊರಡಿಸಲಾಗಿದೆ. ಪರ್ಯಾಯ ಸಂಚಾರ ಮಾರ್ಗಗಳಾದ ತೀರ್ಥಹಳ್ಳಿ ಉಡುಪಿ ಕಡೆಗೆ ಹೋಗುವ ವಾಹನಗಳು ತೀರ್ಥಹಳ್ಳಿ ನಗರ ನಾಗೋಡಿ ಕೊಲ್ಲೂರು ಕುಂದಾಪುರ ಉಡುಪಿ ಮತ್ತು ತೀರ್ಥಹಳ್ಳಿ ಶೃಂಗೇರಿ ಕೆರೆಕಟ್ಟೆ ಬಜಗೋಳಿ ಕಾರ್ಕಳ ಉಡುಪಿ ಮಾರ್ಗವಾಗಿ ಸಂಚರಿಸುವುದು. ಉಡುಪಿ ತೀರ್ಥಹಳ್ಳಿ ಕಡೆಗೆ ಹೋಗುವ ವಾಹನಗಳು ಉಡುಪಿ ಕುಂದಾಪುರ ಕೊಲ್ಲೂರು ನಾಗೋಡಿ ನಗರ ತೀರ್ಥಹಳ್ಳಿ ಮತ್ತು ಕಾರ್ಕಳ ಬಜಗೋಳಿ ಕೆರೆಕಟ್ಟೆ ಶೃಂಗೇರಿ ತೀರ್ಥಹಳ್ಳಿ ಮಾರ್ಗವಾಗಿ ಸಂಚರಿಸುವಂತೆ ಆದೇಶದಲ್ಲಿ ಸೂಚಿಸಲಾಗಿದೆ. ಪ್ರಕಟಣೆ ಕೇಳಿದ್ರಿ. ಸಮಯ 7:34. ಇನ್ನೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ ಶೇಕಡ 6.4% ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರ ನಡುವೆ ಇಂದು ಬ್ರಾಟಿಸ್ಲಾವಾದಲ್ಲಿ ನಿಯೋಗ ಮಟ್ಟದ ಉನ್ನತ ಮಾತುಕತೆ ಜರುಗಿತು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಸ್ಲೋವಾಕಿಯಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ ಎಂದು ಪ್ರಕಟಿಸಿದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವು ಪರಸ್ಪರ ನಂಬಿಕೆ ಮತ್ತು ಕಾರ್ಯತಂತ್ರದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ ಎಂದ ಪ್ರಧಾನಿ, ರಕ್ಷಣಾ ಕ್ಷೇತ್ರದಲ್ಲಿ ಉಭಯ ರಾಷ್ಟಗಳು ಪರಸ್ಪರ ಸಹಕಾರದ ಆಶಯ ಪತ್ರಕ್ಕೆ ಸಹಿ ಹಾಕಿವೆ ಎಂದು ತಿಳಿಸಿದರು. ಇಂದು ಡಿಜಿಟಲ್ ತಂತ್ರಜ್ಞಾನ ವಲಯದಲ್ಲಿ ಸಹಿ ಮಾಡಲಾದ ತಿಳುವಳಿಕೆ ಒಪ್ಪಂದವು ಉಭಯ ದೇಶಗಳ ನಡುವೆ ಸಹಕಾರದ ಹೊಸ ಮಾರ್ಗಗಳನ್ನು ಮುಕ್ತಗೊಳಿಸಲಿದೆ ಎಂದು ಪ್ರಧಾನಿ ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ, ಭಾರತದ ಕ್ಷಿಪ್ರ ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ಪರಿವರ್ತನೆ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದ ಪ್ರಗತಿಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತವನ್ನು ಖಾಯಂ ಸದಸ್ಯ ರಾಷ್ಟವನ್ನಾಗಿ ಸೇರ್ಪಡೆಗೊಳಿಸಬೇಕು ಎಂದು ಒತ್ತಿ ಹೇಳಿದರು. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ರಾಷ್ಟಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ ನೀತಿ ಚರ್ಚೆಗಳು ಹಾಗೂ ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ಒದಗಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟ್ರದ ಚರ್ಚೆಯ ಮುಖ್ಯ ವಾಹಿನಿಗೆ ತರುವ ಒಂದು ಚಳುವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೇಶದ ನಗರ ಪ್ರದೇಶಗಳಲ್ಲಿ 15 ವರ್ಷ ಮೇಲ್ಪಟ್ಟವರ ಒಟ್ಟಾರೆ ನಿರುದ್ಯೋಗ ದರವು ಪ್ರಸಕ್ತ ವರ್ಷದ ಮೇ ತಿಂಗಳಿನಲ್ಲಿ ಶೇಕಡ 6.4% ಕುಸಿದಿದೆ ಎಂದು ರಾಷ್ಟೀಯ ಸಾಂಖ್ಯಿಕ ಕಚೇರಿ ಇಂದು ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ತಿಳಿಸಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಈ ದರವು ಶೇಕಡ 6.9%. ಇದೇ ವೇಳೆ ನಗರ ಪ್ರದೇಶದ ಮಹಿಳಾ ನಿರುದ್ಯೋಗ ದರವು ವರ್ಷದ ಕನಿಷ್ಠ ಮಟ್ಟವಾದ ಶೇಕಡ 8.2%ಕ್ಕೆ ಇಳಿಕೆಯಾಗಿದೆ. ಮತ್ತೊಂದೆಡೆ ಗ್ರಾಮೀಣ ಭಾಗದ ನಿರುದ್ಯೋಗ ದರವು ಕಳೆದ ವರ್ಷದ ಮಟ್ಟದಲ್ಲೇ ಅಂದರೆ ಶೇಕಡ 5.1%ರಷ್ಟು ಸ್ಥಿರವಾಗಿ ಕಾಯ್ದುಕೊಂಡಿದೆ. ಪಶ್ಚಿಮ ಏಷ್ಯಾದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಜಾಗತಿಕ ಸಂಘರ್ಷವನ್ನು ಕೊನೆಗಾಣಿಸುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಏರ್ಪಟ್ಟರುವ ಒಪ್ಪಂದವನ್ನು ಭಾರತ ಸ್ವಾಗತಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಮಹತ್ವದ ಒಪ್ಪಂದವು ಪ್ರಾದೇಶಿಕವಾಗಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸಲು ನೆರವಾಗಲಿದೆ ಎಂದು ಭಾರತ ಆಶಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಮುಕ್ತ ನೌಕಾಯಾನ ಮತ್ತು ಜಾಗತಿಕ ವಾಣಿಜ್ಯ ಚಟುವಟಿಕೆಗಳು ಸುಗಮವಾಗಿ ಸಾಗಲು ಇದು ದಾರಿಯಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾದ

ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು ತೈಲ ಸಂಸ್ಕರಣಾಗಾರಗಳು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಕಳೆದ 4 ದಿನಗಳಲ್ಲಿ 1,84,00,000 ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು ಇಂಧನ ಕೊರತೆಯಾಗಿಲ್ಲ ಎಂದರು. ರಸಗೊಬ್ಬರ ಇಲಾಖೆಯ ಜಂಟಿ ಕಾರ್ಯದರ್ಶಿ ಬಂದನ ಪ್ರೇಯಸಿ ಮಾತನಾಡಿ, ಪ್ರಸಕ್ತ 2026ರ ಮುಂಗಾರು ಹಂಗಾಮಿಗೆ ಅಗತ್ಯವಿರುವ 383.9 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದಲ್ಲಿ ಈಗಾಗಲೇ ಶೇಕಡ 37ರಷ್ಟು ವಿತರಣೆಯಾಗಿದ್ದು ದಾಸ್ತಾನು ಸಾಮಾನ್ಯವಾಗಿದೆ ಎಂದು ತಿಳಿಸಿದರು. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಶರ್ಮಾ 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ದಿಶಾ ಎಲ್ಎನ್ಜಿ ನೌಕೆಯು ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದ್ದು ಗುರುವಾರ ಗುಜರಾತ್ ತಲುಪಲಿದೆ. ಗಲ್ಫ್ ಪ್ರದೇಶದ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಕಳೆದ 96 ಗಂಟೆಗಳಲ್ಲಿ 50 ನಾವಿಕರು ಸೇರಿದಂತೆ ಇದುವರೆಗೆ ಒಟ್ಟು 3,587ಕ್ಕೂ ಹೆಚ್ಚು ಭಾರತೀಯ ಕಡಲ ಕಾರ್ಮಿಕರನ್ನು ಸುರಕ್ಷಿತವಾಗಿ ಸ್ವದೇಶಕ್ಕೆ ಕರೆತರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 2026ರ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಭವ್ಯವಾಗಿ ಆಯೋಜಿಸಲು ಯೋಜಿಸಿರುವ ಆಯುಷ್ ಸಚಿವಾಲಯ ನವದೆಹಲಿಯಲ್ಲಿ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನದ ಪೂರ್ವಭಾವಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಆಯುಷ್ ಸಚಿವಾಲಯದ ಕೇಂದ್ರ ಸ್ವತಂತ್ರ ಉಸ್ತುವಾರಿ ಸಚಿವ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವ ಪ್ರತಾಪ್ರಾವ್ ಜಾಧವ್, ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. 2026ರ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷವಾಕ್ಯದಡಿ ಆಚರಿಸಲು ಸಿದ್ದತೆಗಳು ನಡೆಯುತ್ತಿವೆ. ಈ ಸಂದರ್ಭದಲ್ಲಿ 45 ನಿಮಿಷಗಳ ಯೋಗ ಶಿಷ್ಟಾಚಾರದ ಪ್ರದರ್ಶನವನ್ನು ನಡೆಸಲಾಗುವುದು ಮತ್ತು ಪ್ರಧಾನ ಕಾರ್ಯಕ್ರಮದ ಜೊತೆ ಜೊತೆಗೆ ಹುಗ್ಲಿ ನದಿಯಲ್ಲಿ 500 ದೋಣಿಗಳಲ್ಲಿ ಯೋಗ ಪ್ರದರ್ಶನಗಳನ್ನು ನಡೆಸಲು ಯೋಜಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಗೋವಾದಲ್ಲಿ ನಡೆದ ಜಾಗತಿಕ ಪವನ ದಿನ 2026 ರಾಷ್ಟೀಯ ಸಮ್ಮೇಳನದಲ್ಲಿ ವಿಂಡ್ ಟರ್ಬೈನ್ ಪೂರೈಕೆ ಸರಪಳಿ ನಿರ್ವಹಣಾ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದರು. ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಮತ್ತು ಇಂಡಿಯನ್ ವಿಂಡ್ ಟರ್ಬೈನ್ ಉತ್ಪಾದನಾ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಡಬ್ಲ್ಯೂಟಿ ಮಾರುತ್ ಪೋರ್ಟಲ್ ಪವನ ಇಂಧನ ಪೂರೈಕೆ ಸರಪಳಿಯನ್ನು ಸುಗಮಗೊಳಿಸುವ ಉದ್ದೇಶವನ್ನು ಹೊಂದಿರುವ ದೇಶದ ಮೊದಲ ಡಿಜಿಟಲ್ ವೇದಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳು ಭಾರತದ ಅಭಿವೃದ್ಧಿ ಪಥದ ಪ್ರೇರಕ ಶಕ್ತಿಗಳಾಗಿ ಹೊರಹೊಮ್ಮಿದ್ದು ಆಡಳಿತ ಮತ್ತು ಸಾರ್ವಜನಿಕ ಕಲ್ಯಾಣದ ಪ್ರಮುಖ ಸ್ತಂಭಗಳಾಗಿ ಮಾರ್ಪಟ್ಟಿವೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಸುಲಭವಾಗಿ ಹಣಕಾಸು ಲಾಭ ಗಳಿಸುವ ಭರವಸೆ ನೀಡುವ ಹೂಡಿಕೆ ವೇದಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಬಲಿಸಿರುವಂತೆ ಬಿಂಬಿಸಿರುವ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋವನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯ ಶೋಧನಾ ಘಟಕ ವಿಡಿಯೋ ನಕಲಿ ಮತ್ತು ಎಐ ತಂತ್ರಜ್ಞಾನದ ಮೂಲಕ ಸೃಷ್ಟಿಸಲಾಗಿದೆ ಎಂದು ತಿಳಿಸಿದೆ. ಜೆಕ್ ಗಣರಾಜ್ಯದಲ್ಲಿ ಇದೇ 17ರಿಂದ 21ರವರೆಗೆ ನಡೆಯಲಿರುವ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗಾಗಿ ಭಾರತೀಯ ಬಾಕ್ಸಿಂಗ್ ಫೆಡರೇಷನ್ 12 ಸದಸ್ಯರ ತಂಡವನ್ನು ಪ್ರಕಟಿಸಿದೆ. ಒಲಿಂಪಿಕ್ ಪದಕ ವಿಜೇತೆ ಲವ್ಲಿನಾ ಬೊರ್ಗೊಹೈನ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಚಿನ್ನದ ಪದಕ ವಿಜೇತೆ ಪ್ರೀತಿ ಪವಾರ್ ಮಹಿಳಾ ತಂಡವನ್ನು ಮುನ್ನಡೆಸುತ್ತಿದ್ದು ಸಾಕ್ಷಿ, ಪ್ರಿಯಾ ಮತ್ತು ಪರ್ವಿನ್ ತಂಡದ ಉಳಿದ ಸದಸ್ಯರಾಗಿದ್ದಾರೆ. ಗಾಯದ ಸಮಸ್ಯೆಯಿಂದಾಗಿ ತಾರಾ ಬಾಕ್ಸರ್ಗಳಾದ ಜೈಸ್ಮಿನ್ ಲ್ಯಾಂಬೋರಿಯಾ ಮತ್ತು ಅರುಂಧತಿ ಚೌಧರಿ ಈ ಪ್ರವಾಸದಿಂದ ಹೊರಗುಳಿದಿದ್ದಾರೆ. ಅಮೆರಿಕದ ಜಾರ್ಜಿಯಾದ ಅಟ್ಲಾಂಟಾದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಕಾಬೋವರ್ಡಿ ಮುಖಾಮುಖಿಯಾಗಲಿವೆ. ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ನಡೆಯಲಿದೆ. ಇಂದು ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30ಕ್ಕೆ ನಡೆಯಲಿರುವ ಜಿ ಗುಂಪಿನ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ ಶೇಕಡ 6.4ಕ್ಕೆ ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ.
ಫಿಫಾ ವಿಶ್ವಕಪ್ ಫುಟ್ಬಾಲ್ ಇಂಡಿಯಾ

ಉದಿತ್ ನಾರಾಯಣ್ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ಸಮೀರ್ ಅವರ ಸಾಹಿತ್ಯಕ್ಕೆ ಜತಿನ್ ಲಲಿತ್ ಅವರ ಸಂಗೀತ.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 101.4 ಮತ್ತು ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಲಿಸಿದ್ರಿ. ಸಮಯ 7:59:30.
1: ಜಯ ಹಿಂದ್. ಪಿಛಲೇ ಏಕ ದಶಕ ಮೇ ಆಪ್ನೆ ಏಕ್ ಬದಲಾವ್ ನೋಟಿಸ್ ಕಿಯಾ. ಅಬ್ ಭಾರತ ಆತಂಕವಾದ ಕಿ ಜಡೋಂ ಪರ್ ಕಡಾ ಪ್ರಹಾರ ಕರ್ನೆ ಲಗಾ ಹೈ. ನಕ್ಸಲ್ವಾದ್ ಕೋ ತೋ ಖತ್ಮ ಹಿ ಕರ್ ದಿಯಾ ಹೈ. ಡಿಫೆನ್ಸ್ ಕೆ ಹಥಿಯಾರ್ ಪಹಲೆ ಹಮ್ ಬಾಹರ್ ಸೆ ಮಂಗಾತೆ ಥೆ, ಅಬ್ ರೆಕಾರ್ಡ್ ನಂಬರ್ ಮೇ ಎಕ್ಸ್ಪೋರ್ಟ್ ಕರ್ತೆ ಹೈ. ಅಬ್ ಭಾರತ ಚುಪ್ ನಹಿ ರಹತಾ, ಅಬ್ ನಹಿ ಸಹತಾ.
2: ಹಮೇ ಗರ್ವ ಹೈ ಕಿ ಪಿಛಲೇ ಏಕ್ ದಶಕ್ ಸೆ ಹಮಾರಿ ಸೇನಾ ಹೈ ತೇಜಿ ಸೆ ಆತ್ಮ ನಿರ್ಭರ್ತಾ ಕಿ ಓರ್ ಕದಮ್ ಬಢಾ ರಹಿ.
1: 12 ಸಾಲ್ ವಿಶ್ವ

0: के, विकास के, जन कल्याण के।
1: पूरा रशिया का जनसंख्या कितना है बताओ? 14 करोड़ जितनी। बहुत बड़ा नंबर है ना? पर बड़ा नंबर तो ये है कि भारत में लगभग इतने ही घरों में लगे हैं नल पिछले 12 सालों में। 16 करोड़ घरों में हर दिन हर मौसम आता है नल से निर्मल जल, जिससे करोड़ों महिलाओं को पानी ढोने से तो मुक्ति मिली ही, साथ गाँव में जल व्यवस्थापन की शक्ति भी मिली।
2: जल जीवन मिशन का विजन सिर्फ लोगों तक पानी पहुंचाने का ही नहीं है, ये डिसेंट्रलाइजेशन का, विकेंद्रीकरण का उसका भी एक बहुत बड़ा मूवमेंट है। ये विलेज ड्रिवन, विमेन ड्रिवन मूवमेंट है।
1: 12 साल विश्वास के, विकास के, जन कल्याण के।
3: ಸಮಯ 8:01 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಳಿದ್ರೆ ತಾವು ಸಂಜೆ ಸಂದೇಶಗಳನ್ನು ಕಳಿಸಿದ್ರಲ್ಲ, ನೋಡ್ಲಿಕ್ಕಾಗಿರ್ಲಿಲ್ಲ, ಅದನ್ನು ನೋಡಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣವಂತೆ. ಬಿ ಹೆಚ್ ಆಂಜನೇಯ ವೋಲ್ಟೌನ್ ಹನುಮಂತ ನಗರ ಭದ್ರಾವತಿಯಿಂದ ಕಳಿಸ್ತಾರೆ, ಕಳಿಸಿದ್ರು. ಹಾಯ್, ಗುಡ್ ಈವ್ನಿಂಗ್ ವಿದ್ಯಾ ಅಕ್ಕ, ಈವ್ನಿಂಗ್ ಪ್ರೋಗ್ರಾಮ್ ಗೆ ವೆಲ್ಕಮ್, ಆಲ್ ಸಾಂಗ್ಸ್ ಸೂಪರ್ ಅಂತ ಕಳಿಸಿದ್ರು. ಹಾಗೆ ಉಮಾದೇವಿ ಅವರು PWD ಕಾಲೋನಿ BR ಪ್ರಾಜೆಕ್ಟಿಂದ ಕಳಿಸಿದ್ರು. ನಮಸ್ತೆ ಮೇಡಮ್, ಹಿರಿಯ ನಾಗರಿಕರಿಗೆ ಯಾರೂ ನೋಡ್ಕೊಳ್ಳಲ್ಲ ಮೇಡಮ್, ಸುಮ್ಮನೆ ಬರೀ ಬಾಯಿ ಮಾತಲ್ಲಿ ಹೇಳೋದಷ್ಟೇ. ನನ್ನ ತಂದೆಗೆ ಬಿಟ್ಟಿದ್ದಾರೆ, ನನ್ನ ಸೊಸೆ ಮತ್ತು ಮೊಮ್ಮಕ್ಕಳು ಎಲ್ಲ ಇದ್ರೂ ಯಾರು ತಿರುಗೇ ನೋಡ್ತಾ ಇಲ್ಲ. ಮನೆ ಬೇಕಾಗಿತ್ತು, ಮನೆ ತಗೊಂಡ್ರು, ತಿರುಗಿ ನೋಡ್ತಾನೆ ಇಲ್ಲ ಮೇಡಮ್ ಅಂತ ಹೇಳ್ತಾರೆ. ಹಾಗಿದ್ರೆ ಅವ್ರು ನಿಮಗೆ ತಂದೆ ಅಲ್ವಾ ಅವರು, ಹಾಗಾಗಿ ನೀವು ಕೂಡ ಗಮನ ಹರಿಸ್ಬೋದು ಅಂತ ನಾನು ಅನ್ಕೊಳ್ತೀನಿ. ಹಾಗೆ ಸಾಧ್ಯವಾದ್ರೆ ಅವ್ರ ಮನ ಒಲಿಸಿ, ಯಾಕಂದ್ರೆ ಬೇರೆ ಮನೆಯವರಲ್ವಲ್ಲ, ನಿಮ್ಮ ಮನೆಯವರೇ ಆಗಿರೋದ್ರಿಂದ ನೀವು ಅದಕ್ಕೆ ಏನಂತೀವಿ ಸೂಕ್ತ ಪರಿಹಾರ ನೀವೇ ಕಂಡುಕೊಳ್ಬೇಕು. ಯಾಕಂದ್ರೆ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಮೊದಲು ಮಾಡೋಣ ಕೆಲಸಗಳನ್ನ, ಆಮೇಲೆ ಬೇರೆ ಪಕ್ಕದ ಮನೆ ವಿಚಾರಕ್ಕೆ ಅಥವಾ ಸೊಸೈಟಿ ವಿಚಾರಕ್ಕೆ ಹೋಗೋಣ ಅಲ್ವಾ ಕೆಳಗ್ರೆ, ಏನ್ ಹೇಳ್ತೀರಾ? ಹಾಗೆ ಉಮಾದೇವಿಯವರು ಮುಂದೆ ಇದನ್ನ ಸರಿಯಾದ ಸೂಕ್ತ ಕ್ರಮ ತಗೊಳ್ತಾರೆ ಅಂತ ಅನ್ಕೊಳ್ಳೋಣ. ಯಾಕಂದ್ರೆ ನಮ್ಮ ಕೈಯಲ್ಲಿ ಶಕ್ತಿ ಇದ್ದಾಗ ನಾವು ಹಿರಿಯರನ್ನ ರಕ್ಷಣೆ ಮಾಡೋಣ ಅಲ್ವಾ? ಹಾಗೆ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಅವರು ಹಿರಿಯರನ್ನ ಗೌರವಿಸಿ ಅವರು ನಮ್ಮಂತೆ ಎಂದು ಭಾವಿಸಿ ಮುಂದೊಂದು ದಿನ ನಾವು ಹಿರಿಯರಾಗಬಹುದು, ಆದ್ದರಿಂದ ಅವರನ್ನ ನಮ್ಮ ಮೊಮ್ಮಕ್ಕಳಂತೆ ಚಿಕ್ಕ ಮಕ್ಕಳಂತೆ ಕಾಣಿರಿ, ಅನಾಥಾಶ್ರಮಕ್ಕೆ ಸೇರಿಸಬೇಡಿ, ನಿಮ್ಮಲ್ಲಿಯ ಊಟವನ್ನ ಒಂದು ತುತ್ತು ಅವರಿಗೆ ಕೊಡಿ ಅಂತ ಅವರು ಹೇಳ್ತಾರೆ. ಹೌದು, ಹಾಗೆ ಹಿರಿಯರನ್ನ ಗೌರವಿಸೋಣ, ಅವರ ಹಕ್ಕುಗಳನ್ನ ರಕ್ಷಿಸೋಣ, ಅವರ ಅನುಭವ ನಮ್ಮ ಸಂಪತ್ತು, ನಮ್ಮ ಸಂಪತ್ತು ಆಗಿರಲಿ ನಾ ಇದು ಓಕೆ, ಆರೈಕೆ ನಮ್ಮ ಜವಾಬ್ದಾರಿ, ಅವರ ಆರೈಕೆ ನಮ್ಮ ಜವಾಬ್ದಾರಿ ಅಂತಾರೆ ಸಲ್ಮಾ ಟೀಚರ್ ತರೀಕೆರೆಯಿಂದ. ಹಾಗೆ ನಮಸ್ತೆ, ಸಂಜೆ ಬಾನಿನಲ್ಲಿ ಸುಮಧುರವಾದ ಮಾಹಿತಿ, ಹಾಡುಗಳು ಅದ್ಭುತ, ಧನ್ಯವಾದಗಳು ಅಂತಾರೆ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರ ಪದ್ಮಾ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಅವರು, ಧನ್ಯವಾದಗಳು ಅಂತ ಹೇಳಿ ಅವರು ಕಳಿಸಿರ್ತಾರೆ. ಹಾಗೆ ಓಕೆ, ನ್ಯೂಸ್ ಆನ್ ಯುವರ್ ಆ್ಯಪಲ್ಲಿ ಸೌಂಡ್ ಕ್ವಾಲಿಟಿ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಯಾರು ಶಿವಲಿಂಗಪ್ಪ ಭದ್ರೆ ಮಾದನ ಹಿಪ್ಪರ್ಗಿ ಗ್ರಾಮ ಕಲಬುರಗಿ ಜಿಲ್ಲೆಯಿಂದ ಕಳಿಸಿದ್ರು, ಮೋಸ್ಟ್ಲಿ ಈಗ ಬಂದಿದೆ, ಸರಿಯಾಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಸ್ವಲ್ಪ ಗಾಳಿ ಮಳೆ ಅದೆಲ್ಲ ಪ್ರಭಾವ ಕೂಡ ಇರುತ್ತಲ್ವಾ ಮಧ್ಯದಲ್ಲಿ, ಹಾಗಿರ್ಬೋದೇನೋ ಗೊತ್ತಿಲ್ಲ. ನೆಟ್ವರ್ಕ್ ಸರಿಯಾಗಿದೆಯಾ ಅಂತಲೂ ಕೂಡ ನೀವು ನೋಡಬೇಕು, ಯಾಕಂದರೆ ನ್ಯೂಸ್ ಆನ್ ಏರ್ ಆ್ಯಪ್ ಅಂದಾಗ ನೆಟ್ವರ್ಕ್ ಬೇಕೇ ಬೇಕು ಅಲ್ವಾ, ನೆಟ್ ಬೇಕೇ ಬೇಕು. ಹಾಗಾಗಿ ಅದೇನಾದರೂ ಸಮಸ್ಯೆ ಆದರೆ ಖಂಡಿತ ತಾವು ಗಮನ ಕೊಡಿ ಅದ್ರ ಬಗ್ಗೆ. ಇಲ್ಲಿದೆ ಏನಾದ್ರು ತೊಂದರೆ ಆದರೆ ಖಂಡಿತ ನಮ್ಮ ಇಂಜಿನಿಯರ್ಸು ತಾಂತ್ರಿಕ ವರ್ಗದವರು ಅದನ್ನು ಸರಿ ಮಾಡೇ ಮಾಡ್ತಾರೆ. ಆಯಿತು, ಹಾಗೆ ತಂದೆ ತಾಯಿಗಳು ನಿತ್ಯ ಪಾಠ ಹೇಳಿಕೊಡಲು ಆಗದಿದ್ದಲ್ಲಿ ಹಾಸ್ಟೆಲ್ನಲ್ಲಿ ಬಿಟ್ಟು ಹೋಗ್ತಾರೆ, ಆದರೆ ಮಕ್ಕಳು ಕೆಲಸಕ್ಕೆ ಹೋಗೋ ಒತ್ತಡದಲ್ಲಿ ಅಪ್ಪ ಅಮ್ಮಂದಿರನ್ನು ನೋಡಿಕೊಳ್ಳಲಾಗದೆ ವೃದ್ಧಾಶ್ರಮದಲ್ಲಿ ಬಿಡ್ತಾರೆ. ಅಂದರೆ ತಂದೆ ತಾಯಿಗಳು ದಿನ ಅವ್ರಿಗೆ ಪಾಠ ಹೇಳ್ಕೊಡೋಕೆ ಸಾಧ್ಯ ಆಗಲ್ಲ ಅಂಥೇಳಿ ಹಾಸ್ಟೆಲಲ್ಲಿ ಬಿಟ್ಬಿಡ್ತಾರೆ, ಹಾಗೆಯೇ ಮಕ್ಕಳು ಕೂಡ ಕೆಲಸಕ್ಕೆ ಹೋಗೋ ಒತ್ತಡದಲ್ಲಿ ನೋಡ್ಕೊಳ್ಳೋಕೆ ಸಾಧ್ಯ ಆಗಲ್ಲಲ್ಲ. ಮತ್ತು ಈಗ ಎಲ್ಲ ಸಾಮಾನುಗಳು ತುಟ್ಟಿ ಅಲ್ವಾ, ಹಾಗಾಗಿ ಅವ್ರು ನೋಡ್ಕೊಳ್ಳೋಕ್ಕಾಗಲ್ಲ, ವೃದ್ಧಾಶ್ರಮದಲ್ಲಿ ಬಿಡ್ತಾರೆ ಅಂತ ಹೇಳಿ ಕರೆ ಸಿಕ್ಕಿದ್ರೆ ಪೂರ್ತಿ ವಿವರಣೆ ಕೊಡ್ತಾ ಇದ್ದೆ, ಸಂದೇಶದಲ್ಲಿ ಸ್ವಲ್ಪ ಮಾತ್ರ ಕಳಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮುರಳೀಧರ ಶಿವಮೊಗ್ಗದಿಂದ. ಹೌದಲ್ವಾ, ಆಯಿತು. ಮನೆಯಲ್ಲೇ ಇರ್ತಾರೆ ಅಂತಾದ್ರೂ ಅವ್ರನ್ನೊಬ್ಬರು ಮೇಡ್ ಅಥವಾ ಯಾರದನ್ನಾದರೂ ಇಟ್ಟು ಅಟೆಂಡರ್ನ ಇಟ್ಟು ನೋಡ್ಕೊಳ್ಳೋಕ್ಕೆ ಕಷ್ಟ ಸಾಧ್ಯ ಆಗುತ್ತೆ, ಯಾಕಂದರೆ ಈಗಿನ ವರಮಾನದಲ್ಲಿ. ಹಾಗಾಗಿ ತಂದೆ ತಾಯಿಗಳನ್ನು ನಾವು ಜವಾಬ್ದಾರಿಯಿಂದ ಹೇಗೆ ನಿಭಾಯಿಸ್ಬೋದು, ಅವ್ರು ನಮ್ಮನ್ನು ನಿಭಾಯಿಸಿರ್ತಾರಲ್ವ, ಹಾಗೆ

ನಾವು ಅದನ್ನ ಜಾಣತನದಿಂದ ಅವರನ್ನ ನಿಭಾಯಿಸ್ಬೇಕಾಗತ್ತೆ. ನೋಡಿ, ಬೀದಿಪಾಲು ಮಾಡಿ ನೀವೇ ಅವಮಾನಕ್ಕೀಡಾಗ್ತೀರಾ, ನಾಳೆ ನೀವು ಒಂದು ದಿವಸ ಅದೇ ಗತಿಗೆ ಇಳಿತೀರಾ, ನಿಮಗೆ ಖಂಡಿತ ಅದು ಪಾಠವಾಗಬೇಕು, ನಿಮಗೂ ಅದೇ ಗತಿ ಬರುತ್ತೆ ಅನ್ನೋದು ಎಚ್ಚರಿಕೆ ಇರಬೇಕು ನಿಮಗೆ ಅಂತ ಹೇಳಿ ನಾನಾದ್ರೂ ಹೇಳಿಕೆ ಇಷ್ಟಪಡ್ತೀನಿ. ಹಾಗೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ನಮಸ್ತೆ ಮೇಡಮ್. ತಂಪಾದ ವಾತಾವರಣದಲ್ಲಿ ಇಂಪಾದ ಹಿಂದಿ ಚಿತ್ರಗೀತೆಗಳು ತುಂಬಾ ಸೊಗಸಾಗಿದ್ವು. ಕಭಿ ಖುಷಿ ಕಭಿ ಗಮ್ ಹಮ್ ದಿಲ್ ದೇ ಚುಕೆ ಸನಮ್ ಚಿತ್ರದ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೆನಡಾದಿಂದ ಜಯ ಪುಟ್ಟಸ್ವಾಮಿ ಅವರು ಕಳಿಸ್ತಾರೆ, ನಮಸ್ತೆ ಮೇಡಮ್. ನೀವು ಆರಿಸಿಕೊಂಡ ಹಿರಿಯ ನಾಗರಿಕರ ಬಗ್ಗೆ ವಿಷಯ ತುಂಬಾ ಚೆನ್ನಾಗಿದೆ. ಮನೆಯಲ್ಲಿ ಹಿರಿಯರು ಇದ್ರೆ ಆಸ್ತಿ ಸಂಪತ್ತು ಇದ್ದ ಹಾಗೆ ಮೇಡಮ್. ಹಿರಿಯರು ಇರಬೇಕಾದ್ರೆ ಮನೆ ನಂದಗೋಕುಲ ಇದ್ದಂತೆ. ಅವರ ನಡೆ ನುಡಿ ಮಾತುಕತೆ ಹಿತ ನುಡಿ ಮಾರ್ಗದರ್ಶಕವಾಗಿರ್ತದೆ, ದಾರಿದೀಪವಾಗ್ತದೆ. ನಾನಂತೂ ಹಿರಿಯರನ್ನ ತುಂಬಾ ಗೌರವಿಸ್ತೇನೆ. ನನಗೆ ಅತ್ತೆ ಇದ್ರು, ನಾನು ಅವರನ್ನ ನನ್ನ ತಾಯಿ ಅಂತ ನೋಡ್ಕೊಳ್ತಾ ಇದ್ದೆ. ಅವರಿಗೆ ಯಾವುದೇ ಗಂಡು ಮಕ್ಕಳಿಗೆ ಮನೆಗೆ ಹೋದ್ರೆ ನನ್ನ ಮನೆಗೆ ಹೋಗ್ಬೇಕಂತ ಆಶಿಸಿ ಇಷ್ಟಪಟ್ಟು ಬರ್ತಾ ಇದ್ರು. ಅವರಿಗೆ ಹೆಣ್ಣು ಮಕ್ಕಳು ಇರಲಿಲ್ಲ, ಆದ್ರಿಂದ ಅವರು ತುಂಬಾ ಚೆನ್ನಾಗಿ ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ. ಯಾರ ಮನೆಯಲ್ಲಿ ಹಿರಿಯರು ಬಂದ್ರೆ, ಯಾರೇ ಮನೆಯಲ್ಲಿ ಹಿರಿಯರು ಬಂದ್ರೆ ಅವರನ್ನ ತುಂಬಾ ಗೌರವದಿಂದ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಹೌದು, ಇದು ಒಳ್ಳೆ ಸಂದೇಶವಾಗಿರಬೇಕು ಎಲ್ಲರಿಗೂ ಅಂತ ಅನ್ಸುತ್ತೆ. ಜಯ ಪುಟ್ಟಸ್ವಾಮಿ ಅವರು ಇನ್ನೊಂದು ಮೆಸೇಜ್ ಹಾಕ್ತಾರೆ, ನೀವು ಪ್ರಸಾರ ಮಾಡಿದ ಎಲ್ಲ ಹಿಂದಿ ಹಾಡುಗಳು ತುಂಬಾ ಇಷ್ಟ ಆದವು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಹಿಂದಿ ಹಾಡುಗಳು ಅದ್ಭುತವಾಗಿ ಮೂಡ್ ಬರ್ತಾ ಇವೆ, ಆಕಾಶವಾಣಿಗೆ ಧನ್ಯವಾದಗಳು ಅಂತಾರೆ ಮಯೂರ್ ಕೋಟಿ ಜನ್ನಾಪುರದಿಂದ. ಹಾಗೆ ಕೇಳಿದ್ರೆ ಸಮಯ 8:06:30. ಕೆಳಗಡೆ ಸಹಾಯವಾಣಿ ಬಗ್ಗೆ ಹೇಳಬೇಕಾಗಿತ್ತು ನಾನಾಗ. ಹಿರಿಯರ ಸಹಾಯವಾಣಿ 1090 ತಾವು ಕರೆ ಮಾಡಬಹುದು. ಮಾಡಿ ಯಾರೇ ಹಿರಿಯರು ಕಷ್ಟದಲ್ಲಿ ಇದ್ರೆ ಅವರು ಏನಂತೀವಿ ಅಲ್ಲಿಂದ ಸಲಹೆ ಪಡೆಯಬಹುದು. ಹಾಗೆಯೇ 1091 ಮಹಿಳಾ ಸಹಾಯವಾಣಿ ಆಗುತ್ತೆ, 1090 ಹಿರಿಯರ ಸಹಾಯವಾಣಿ. ಹಾಗೆ ವಿಕಲಚೇತನರ ಮತ್ತು ಹಿರಿಯರ ಸಹಾಯವಾಣಿ ಸಂಖ್ಯೆ 1456-67. ಇದು ಕೇವಲ ಒಂದು ನಿಗದಿತ ಸಮಯದಲ್ಲಿ ಕೆಲಸ ಮಾಡುತ್ತೆ, ಅಂದ್ರೆ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ. ಹಾಗಾಗಿ ಆ ಹೆಲ್ಪ್ ಲೈನ್ ನಂಬರ್ ಕೂಡ ತಗೊಳ್ಬಹುದು ನೀವು, 1456-67. ಆಯ್ತಾ. ಹಾಗೇನೆ ಹಿರಿಯರ ಸಹಾಯವಾಣಿ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ, 1090. ಖಂಡಿತ ಇದ್ರ ಮೂಲಕ ತಾವು ಕರೆ ಮಾಡಿ ತಾವು ಸಹಾಯವನ್ನ ಪಡೆಯಬಹುದು. ಇದಕ್ಕೆ ಯಾವುದೇ ಶುಲ್ಕ ಕೂಡ ಇರೋದಿಲ್ಲ. ಹಾಗೆಯೇ ಶಾಂತಾಚಾರ ಬಡಿಗೇರ ಅವರು ಒಂದು ಸಂದೇಶ ಕಳಿಸಿದ್ದಾರೆ, ನಮಸ್ತೆ ಮೇಡಮ್. FM ಭದ್ರಾವತಿಯಲ್ಲಿ ಹಿರಿಯರ ಕುರಿತು ಪ್ರಸಾರವಾದ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸಿಕೊಟ್ಟ ನಿರೂಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಿರಿಯರು ನಮ್ಮ ಕುಟುಂಬದ ಮತ್ತು ಸಮಾಜದ ಅಮೂಲ್ಯ ಸಂಪತ್ತು. ಅವರ ಅನುಭವ, ಮಾರ್ಗದರ್ಶನ ಮತ್ತು ಆಶೀರ್ವಾದಗಳು ನಮ್ಮ ಜೀವನಕ್ಕೆ ದಾರಿದೀಪವಾಗಿವೆ. ಅವರ ಆರೋಗ್ಯ ಆರೈಕೆ ಮತ್ತು ಭಾವನೆಗಳ ಬಗ್ಗೆ ವಿಶೇಷ ಗಮನ ನೀಡುವುದು ನಮ್ಮೆಲ್ಲರ ಕರ್ತವ್ಯ. ಹಿರಿಯರನ್ನ ಗೌರವಿಸಿ ಪ್ರೀತಿ ಮತ್ತು ಕಾಳಜಿಯಿಂದ ನೋಡಿಕೊಂಡ್ರೆ ನಮ್ಮ ಜೀವನವೂ ಸುಖಮಯ ಹಾಗೂ ಸುಗಮವಾಗಿರ್ತದೆ. ತುಂಬಾ ಉತ್ತಮವಾದ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಶ್ರೋತೃಗಳಿಗೆ ಅರಿವು ಮೂಡಿಸಿದ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅಂತ ಹೇಳಿ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಕಳಿಸಿದ್ರು. ಹಾಗೆ ಶ್ಯಾಮ್ ಸುರೇಶ್ BH ರೋಡ್ ಭದ್ರಾವತಿಯಿಂದ, ನಮಸ್ತೆ ಮೇಡಮ್. ನೀವು ಈಗ ಒಳ್ಳೆ ವಿಷಯ ಹೇಳಿದ್ದೀರಿ. ನಾವು ನಮ್ಮ ತಂದೆ ತಾಯಿಯವರನ್ನ ಅವರ ಕೊನೆಯವರೆಗೂ ನಮ್ಮ ಜೊತೆಯಲ್ಲಿ ನೋಡಿಕೊಂಡು ಅವರು ಸೇವೆ ಮಾಡಿದ್ದೇನೆ. ಅವರು ನಮ್ಮನ್ನ ಹೇಗೆ ನೋಡಿಕೊಳ್ತಾರೋ ಹಾಗೆ ಅವರನ್ನ ನೋಡ್ಕೊಳ್ಬೇಕು, ಆಗ ದೇವರು ಮೆಚ್ಚಿಕೊಳ್ತಾರೆ ಅಂತ ಹೇಳ್ತಾರೆ ಅಲ್ವಾ. ಖಂಡಿತ ನಮ್ಮ ಆತ್ಮ ತೃಪ್ತಿಗೆ ಮಾಡೋಣ ಅಷ್ಟೇ, ನಾವು ದೇವರು ಮೆಚ್ಚುತ್ತಾರೆ ಅಥವಾ ಇಲ್ಲ ಅನ್ನೋದು ಅದು ಎರಡನೇ ಏನಂತೀವಿ ಪರಿ. ಆದ್ರೆ ನಾವು ನಮ್ಮ ಆತ್ಮ ಸಂತೋಷಕ್ಕೆ ನಮ್ಮನ್ನು ನೋಡ್ಕೊಂಡಿರ್ತಾರೆ, ನಮ್ಮ ಋಣ ಸಂದಾಯ ಹೇಗೆ ಮಾಡ್ತೀವಿ ಅಲ್ವಾ. ನಾವು ಭೂಮಿಗೆ ಬರ್ಲಿಕ್ಕೆ ಕಾರಣರೇ ಅವರು ಹಿರಿಯರು. ಹಾಗಾಗಿ ಆ ವಿಷಯವನ್ನ 5:30-6 ಗಂಟೆವರೆಗೆ ನಡೆಸಿಕೊಟ್ಟಿದ್ದು, ಹಾಗೆ ತಾವೆಲ್ಲ ಭಾಗವಹಿಸಿದಕ್ಕೆ ತಮಗೆ ಧನ್ಯವಾದಗಳು. ಹಾಗೆ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ ಕೇಳಿದ್ರೆ, ಇವತ್ತು ವಿಶೇಷವಾಗಿ ನಾನು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ವಿಶೇಷವಾಗಿ ನಡೆಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗೆ ಯಾಕೆ ಅನ್ನೋದಕ್ಕೆ ಮೊದಲು ನಾನು ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಆ ಗೀತೆಯ ಕೇಳಿದ ನಂತರ ಮಾಹಿತಿಯನ್ನು ನಾನು ಕೊಡ್ತೀನಿ. ಆಗ್ಬೋದಾ ಕೇಳಿದ್ರೆ?

ಕ್ಕೆ ಕೆಳಗ್ರೆ ಹಾಡನ್ನ ಕೇಳ್ಕೊಂಡು ಬಂದ್ರಲ್ಲ, ಈ ಗೀತೆಯ ರಚನೆಕಾರರು ಯಾರು ಅಂತ ಹೇಳಿದ್ರೆ ಲಕ್ಷ್ಮಣರಾವ್ ಮೋಹಿತೆ. ಹಾಗಂದ್ರೆ ಯಾರು ಅಂತ ಹೇಳಿದ್ರೆ ತಮ್ಗೆ ತಕ್ಷಣ ಗೊತ್ತಾಗಲ್ಲ ಅಲ್ವಾ? ಗೀತಪ್ರಿಯ ಅಂತ ಹೇಳಿದ್ರೆ ತಮ್ಗೆ ಸಡನ್ ಅಂತ ಗೊತ್ತಾಗ್ಬಿಡತ್ತೆ ಅಲ್ವಾ? ಯಾವುದೇ ಹಾಡುಗಳಾಗಿಲಿ ರಚನೆಕಾರರ ಪೂರ್ವ ಹೆಸರುಗಳನ್ನ ಹೇಳಿದ್ರೆ ತಕ್ಷಣ ಯಾರಿಗೂ ಗೊತ್ತಾಗಲ್ಲ. ಹಾಗೆಯೇ ನಮ್ಮ ಜನಪ್ರಿಯ ಏನಂತೀವಿ ಗೀತ ಸಾಹಿತಿ ಆಗಿರ್ಬೋದು ಅಥವಾ ನಿರ್ದೇಶಕರಾಗಿರ್ಬೋದು, ಗೀತಪ್ರಿಯ ಅವರ ಈ ಗೀತೆ ಎಲ್ಲರಿಗೂ ಎಷ್ಟೊಂದು ಮುಟ್ಟುತ್ತೆ ಅಲ್ವಾ? ಯಾಕಪ್ಪ ಈಗ ಇಷ್ಟೊತ್ತಿಗೆ ಈ ಗೀತೆ ಅಂತ ಅಂತೀರಾ ಕೇಳಿದ್ರೆ, ಇವತ್ತು ನಮ್ಮ ಗೀತಪ್ರಿಯ ಅವರ ಜನ್ಮದಿನ. ಇವತ್ತು June 15, 1931 ಅವರು ಜನಿಸಿದ್ರು. ಹಾಗಾಗಿ ಅವರ ಜನ್ಮದಿನದ ಪ್ರಯುಕ್ತ ಇವತ್ತು ನಮ್ಮ ನಿರ್ದೇಶಕ ಗೀತ ರಚನೆಕಾರ ಹಾಗೆಯೇ ತನ್ನ ನಿರ್ದೇಶನದ ಮೊದಲ ಚಿತ್ರಕ್ಕೇನೆ ರಾಷ್ಟ್ರ ಪ್ರಶಸ್ತಿ ಪಡೆದವರು ಅವರು. ಸರಳ ಸಜ್ಜನಿಕೆಯ ನಿಸ್ಪೃಹ ವ್ಯಕ್ತಿಯವರು. ಹಾಗೆ ಒಂದು ಪುಟ್ಟ ಇರುವೆಯನ್ನ ಕೂಡ ಸಾಯೋದನ್ನ ನೋಡೋಕೆ ಅವರು ಇಷ್ಟಪಡ್ತಾ ಇರಲಿಲ್ವಂತೆ. ಇವತ್ತು ಇಂತಹ ಅದ್ಭುತ ವ್ಯಕ್ತಿ ಅಂದ್ರೆ ಯಾಕೆ ಅದ್ಭುತ ವ್ಯಕ್ತಿ ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಅತ್ಯಮೂಲ್ಯ ಕೊಡುಗೆಗಳನ್ನ ನೀಡಿದಂತಹ ಅವರು. ಎಲ್ಲ ಮೊದಲಿಗರನ್ನ ಕೊಟ್ಟವಂಥವ್ರು ಯಾರ್ಯಾರು ಅಂತ ಆ ಬಳಿಕ ನಾನು ಹೇಳ್ತೀನಿ ಯಾರನ್ನೆಲ್ಲ ಪರಿಚಯಿಸಿದ್ರು ಇವರು, ಏನೆಲ್ಲ ಕೆಲಸ ಮಾಡಿದ್ರು ಅಂತ ಹೇಳಿ. ಹಾಗಾಗಿ ಅಂತಹ ಮಹಾನ್ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಇಂದಿನ ದಿನಕ್ಕೆ ಸೂಕ್ತವಾದಂತಹ ವಿಷಯ ಇದು. ಹಾಗಾಗಿ ಅವರ ಕುರಿತಾಗಿ ನಾವು ಸ್ವಲ್ಪ ತಿಳಿದುಕೊಳ್ತಾ ಅವರ ಗೀತೆಗಳನ್ನ ಕೇಳ್ಕೊಂಡು ಬರೋಣ. ಕೇಳಿದ್ರೆ ನಿಮಗೆ ಗೊತ್ತಿದೆ, ಒಬ್ಬನು ತನ್ನಯ್ಯ ಸಲುವಾಗಿ ಹಲವರ ದೋಚಿ ನಗುವಂತ, ಒಬ್ಬನಲ್ಲೇ ನಗುತ್ತಿರಲು ಕೋಟಿ ಮಂದಿ ಅಳುವಂತ ಅಂಥೇಳಿ ಹಾಡನ್ನ ಇವರು ರಚನೆ ಮಾಡಿದ್ದಾರೆ ಗೀತಪ್ರಿಯ ಅವರು. ಹಾಗೆ ಗೀತಪ್ರಿಯ ಅವರ ಇಡೀ ಕುಟುಂಬನೇ ಸೈನ್ಯಕ್ಕೆ ಸೇರಿದವರದ್ದಾಗಿತ್ತು, ಅಂದ್ರೆ ಸೈನ್ಯದಲ್ಲಿ ಇತ್ತು. ಇವರ ಕುಟುಂಬದ ಹಿರಿಯರೆಲ್ಲ ಸೈನ್ಯದಲ್ಲೇ ಇದ್ರು ಕೇಳಿದ್ರೆ. ಹಾಗೆ ಸೈನಿಕರ

ಕುಟುಂಬದಲ್ಲಿ ಇವ್ರ ತಂದೆ ಮೊದಲನೇ ಜಾಗತಿಕ ಯುದ್ಧದಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ರಂತೆ. ಹಾಗೆ ಕಾಲಾನಂತರದಲ್ಲಿ ಅವರು ಅಂದ್ರೆ ಮುಂದೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅವ್ರಿಗೆ, ಸಾಕಷ್ಟು ಅವರ ಕೊಡುಗೆಗಳನ್ನ ಕೊಟ್ಟರು. ಕಾಲಾನಂತರದಲ್ಲಿ ಅವ್ರಿಗೆ ಅಪಘಾತವಾಯಿತು, ಸ್ವಲ್ಪ ತೊಂದರೆ ಆಗಿ ಆ ಬಳಿಕ ಮೈಸೂರು ಲ್ಯಾನ್ಸರ್ಸ್ ಅಂತ ಹೇಳಿ ಬೆಂಗಳೂರಲ್ಲಿ ಇತ್ತು ಅಶ್ವದಳ, ಅಲ್ಲಿ ಕ್ಲರ್ಕ್ ಆಗಿ ಅವರು ಮಿಲಿಟರಿ ಕ್ಯಾಂಪ್ ಅಲ್ಲಿ ಸೇರ್ಕೊಳ್ತಾರೆ. ಹಾಗೇನೆ ಅಲ್ಲಿ ಪುತಿನ ಅವರನ್ನ ಇವರು ಪರಿಚಯ ಮಾಡ್ಕೊಳ್ತಾರೆ. ಅಂದ್ರೆ ಯಾರು, ನಮ್ಮ ಮಿಲಿಟರಿ ಸ್ಕೂಲಲ್ಲಿ ಗೀತಪ್ರಿಯ ಅವರು ಓದ್ತಾ ಇರ್ತಾರೆ, ಅವ್ರ ತಂದೆ ಹೇಳದ್ನಲ್ಲ, ನಾನು ಮೈಸೂರು ಲ್ಯಾನ್ಸರ್ಸ್ ಅಲ್ಲಿ ಅಶ್ವದಳದಲ್ಲಿ ಇವ್ರ ತಂದೆ ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳಿ ಗೀತಪ್ರಿಯ ಅವ್ರ ತಂದೆ. ಹಾಗಾಗಿ ಈ ಇವರನ್ನ ಅಲ್ಲಿ ಶಾಲೆಗೆ ಸೇರಿಸಿರ್ತಾರೆ, ಮಿಲಿಟರಿ ಶಾಲೆಗೆ. ಅಲ್ಲಿ ಇವರಿಗೆ ಪುತಿನ ಅವರು ಸಿಗ್ತಾರೆ, ಅಂದ್ರೆ ಗುರುವಾಗಿ ಸಿಗ್ತಾರೆ. ನಿಮಗೆ ಗೊತ್ತಿದೆ ಹೊನಲ ರಾಣಿನ ಸ್ಥವಿರಗಿರಿಯ ಚಲನದಾಸಿ ಮೂಕವನದ ಗೀತದಾಸಿ ಅಂತ ಒಂದು ಹಾಡಿದೆ ನೋಡಿ ಅಲ್ವಾ, ಹೊನಲಿಗೋಸ್ಕರ ನದಿಗೋಸ್ಕರ ಅವರು ಹರಿವಿಗೋಸ್ಕರ ಬರೆದಿರುವಂತಹ ಪುತಿನ ಅವರ ಪದ್ಯ ಏನಿತ್ತೋ ಅದನ್ನ ಇವರು ಓದಿದ್ರು. ಅಂದ್ರೆ ಸುಮಾರು ಸಲ ಓದಿ ಭಾರಿ ಪ್ರಭಾವಿತರಾಗ್ಬಿಟ್ಟಿದ್ರಂತೆ ಯಾರು, ಗೀತಪ್ರಿಯ ಅವರು. ಹಾಗಾಗಿ ಅವರು ಸಿಕ್ಕದ್ರಲ್ಲ, ಅವರ ಒಡನಾಟ ಇವರಿಗೆ ತುಂಬಾ ಚೆನ್ನಾಗಾಯ್ತು. ಹಾಗೆ ಇವರಿಗೆ ಓದಿನಲ್ಲಿ ಅಪಾರವಾದ ಹಸಿವನ್ನ ಹೊಂದಿದ್ರಂತೆ ನಮ್ಮ ಗೀತಪ್ರಿಯ ಅವರು. ಹಾಗೇನೆ ಕ್ರಿಯೇಟಿವ್ ವ್ಯಕ್ತಿ ಕೂಡ, ಅಂದ್ರೆ ತುಂಬಾ ಚಟುವಟಿಕೆಗಳಿಂದ ಕೂಡಿದಂತಹ ವ್ಯಕ್ತಿ ಕೂಡ ಗೀತಪ್ರಿಯ ಅವರು ಆಗಿದ್ರು. ಹಾಗೆ ಸದಾರಮೆ ನಾಟಕ, ಆಮೇಲೆ ಏನಂತೀವಿ, ಜೊತೆ ಕನ್ನಡದ ಮೊಟ್ಟ ಮೊದಲ ವಾಕ್ಚಿತ್ರ ಏನು ಸತಿ ಸುಲೋಚನಾ ಅನ್ನೋ ಚಿತ್ರ ಬಂತಲ್ಲ, ಆ ಚಿತ್ರಕ್ಕೆ ಚಿತ್ರಕಥೆ ಸಂಭಾಷಣೆ ಬರೆದಿದ್ರಲ್ಲ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಅಂತ ಹೇಳಿ ಅವರನ್ನ ಪರಿಚಯ ಮಾಡಿಕೊಡ್ತಾರೆ ಪುತಿನ ಅವರು. ಅವರ ಜೊತೆಗೆ ಇವರು ಸೇರ್ಕೊಂಡು ಅವರ ಮಾರ್ಗದರ್ಶನ ಇವರು ಪಡೀತಾರೆ, ಯಾರು, ಗೀತಪ್ರಿಯ ಅವರು. ಹಾಗೆ ನಾನು ಹೇಳಿದೆ ನಿಮಗೆ, ಒಬ್ಬನು ತನ್ನಯ್ಯ ಸಲುವಾಗಿ ಹಲವರ ದೋಚಿ ನಗುವಂತ, ಒಬ್ಬನಲ್ಲೇ ನಗುತ್ತಿರಲು ಕೋಟಿ ಮಂದಿ ಅಳುವಂತ ಅಂತೇಳಿ ಆ ಹಾಡನ್ನ ಎಷ್ಟು ಚೆನ್ನಾಗಿ ರಚನೆ ಮಾಡಿದರೆ ನಮ್ಮ ಗೀತಪ್ರಿಯ ಅವರು, ಆ ಒಂದು ಗೀತೆಯನ್ನು ನಿಮಗೆ ಕೇಳಿಸ್ತೀನಿ ಬನ್ನಿ ಕೇಳಿದ್ರೆ.

ಕೆ ಕೆಳಗ್ರೆ ಬೆಟ್ಟದ ಹುಲಿ ಚಿತ್ರಕ್ಕೆ ನಮ್ಮ ಗೀತ ಪ್ರಿಯ ಅವರ ರಚನೆಯ ಗೀತೆಯನ್ನು ಕೇಳಿದ್ರಿ. ಟಿ ಜಿ ಲಿಂಗಪ್ಪ ಅವರು ಸಂಗೀತ ಸಂಯೋಜನೆ ಮಾಡಿದ್ರು ಈ ಗೀತೆಗೆ. ಹಾಗೆಯೇ ಈ ಗೀತೆಯ ನಂತರವೇ ಡಾಕ್ಟರ್ ರಾಜ್ಕುಮಾರ್ ಅವರ ನಿಕಟ ಸಂಪರ್ಕದ ಭಾಗ್ಯ ಇವರಿಗೆ ದೊರೆಯಿತು. ಯಾರಿಗೆ? ಗೀತ ಪ್ರಿಯ ಅವರಿಗೆ. ಯಾಕೆ ಅಂತ ಹೇಳೋಣ. ಹಾಗೆ ನೃತ್ಯ ಏನಂತೀವಿ, ನಮ್ಮ ಗೀತ ಪ್ರಿಯ ಅವರು ನೃತ್ಯದಲ್ಲಿ ಅಪಾರ ಆಸಕ್ತಿಯನ್ನ ಕೂಡ ಹೊಂದಿದ್ರಂತೆ. ಅಂದ್ರೆ ಇರುತ್ತಲ್ಲ ತಂದೆ ತಾಯಿಗೆ ಒಂದು ಆಸೆ ಆಸಕ್ತಿ, ಹಾಗಾಗಿ ಮಗನ, ಇವರು ಮೊದಲನೇ ಮಗ, ಹಾಗಾಗಿ ಇವರನ್ನ ನೃತ್ಯ ಶಾಲೆಗೆ ಸೇರಿಸ್ತಾರೆ. ಹಾಗೆ ಗೀತ ಪ್ರಿಯ ಅವರಿಗೆ ನೃತ್ಯದ ಗೀಳು ಕೂಡ ಅಂಟಿರುತ್ತೆ. 1942 ತೆಲುಗು ಸಿನಿಮಾ ನೋಡಿ ಆ ಬಳಿಕ ಸತ್ಯ ಹರಿಶ್ಚಂದ್ರ ಚಿತ್ರವನ್ನ ಕೂಡ ನೋಡ್ತಾರೆ. ಅಂದ್ರೆ ಪ್ರಾರಂಭದ ಚಿತ್ರ, ಅವರು ತೆಲುಗು ಚಿತ್ರಗಳನ್ನ ನೋಡ್ತಾರೆ. ಅದರಿಂದ ಪ್ರಭಾವಿತರಾಗಿ ಅವ್ರಿಗೆ ಏನನ್ಸುತ್ತೆ, ಸಹಜವಾಗಿ ಅವರು ನೃತ್ಯಗಾರ ಅಂತ ಕೂಡ ಅವ್ರಿಗೆ ಚಿತ್ರ ನಟರಾಗ್ಬೇಕು, ನನಗೆ ನೃತ್ಯ ಕೂಡ ಬರುತ್ತಲ್ವಾ, ನಟರಾಗ್ಬೇಕು ಅಂತ ಹೇಳಿ ಅವರು ಆಸಕ್ತಿಯನ್ನ ಹೊಂದುತ್ತಾರೆ. ಆದ್ರೆ ಇವ್ರಿಗೆ ಇಬ್ರು ತಂಗಿ ತಮ್ಮಂದ್ರು, ಹಾಗೆ 3 ಜನ ತಂಗಿಯರಿರ್ತಾರೆ. ಕುಟುಂಬದ ಜವಾಬ್ದಾರಿ ಕೂಡ ಇವ್ರ ಮೇಲೆ ಇರುತ್ತೆ. ಅಂದ್ರೆ ಆ ಬಳಿಕ ತಂದೆ ತೀರ್ ಹೋದ್ಮೇಲೆ, ಇಂದು ಕತೆ ಹೇಳ್ತೀನಿ ನಾನೀಗ ಇದನ್ನ, ತಂದೆ ತೀರ್ ಹೋದ್ಮೇಲೆ ಇವರಿಗೆ ಕುಟುಂಬದ ಜವಾಬ್ದಾರಿ ಹೆಚ್ಚಾಗುತ್ತೆ. ತಂದೆಯ ಕೆಲಸವನ್ನ ಇವರಿಗೆ ಕೊಡ್ತಾರೆ. ಆದ್ರೆ ಇವರು ನಟನಾಗ್ಬೇಕು ಅನ್ನೋ ಬಯಕೆ ಇತ್ತು ನೋಡಿ, ಅದು ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ಆಗ ಏನ್ ಮಾಡ್ತಾರೆ, ತಾಯಿ ಇರ್ಲಿ ಮಗ ನೀನು ಹೋಗು, ನಿನ್ನ ಒಂದು ಆಸೆನ ನಾವು ಇದು ಮಾಡಲ್ಲ, ಏನಂತೀವಿ ತಿರಸ್ಕಾರ ಮಾಡಲ್ಲ, ನೀನು ಹೋಗು ಅಂತ ಹೇಳಿ ಅವ್ರನ್ನ ಮದ್ರಾಸ್ಗೆ ಕಳಿಸ್ತಾರೆ ತಾಯಿ. ಜವಾಬ್ದಾರಿನ ನಾನು ನೋಡ್ಕೋತೀವಿ ಅಂತ ಹೇಳಿ ಅವ್ರು ಈ ಕಡೆ ಗಮನ ಕೊಟ್ಕೊಳ್ತಾರೆ. ಹಾಗಾಗಿ ಅವರು ಮದ್ರಾಸ್ಗೆ ಹೋಗಿ ಅಲ್ಲಿ ಆರ್ ನಾಗೇಂದ್ರ ರಾಯರ್ ಇರ್ತಾರಲ್ಲ, ಅವರನ್ನ ಕನ್ಸಲ್ಟ್ ಮಾಡ್ತಾರೆ, ಅಂದ್ರೆ ಭೇಟಿಯಾಗ್ತಾರೆ. ಭೇಟಿಯಾಗಿ ಅಲ್ಲಿಂದ ಬಳಿಕ ನಮ್ಮ ಸುಂದರ ಕೃಷ್ಣ ಅರಸ್ ಇದಾರಲ್ಲ, ಅವರ ತಮ್ಮ ಕೆಂಪರಾಜ ಅರಸ್ ಅವರನ್ನ ಕೂಡ ಮೀಟ್ ಮಾಡ್ತಾರೆ. ಅವರನ್ನ ನೋಡಿ ಅವ್ರು ಏನ್ ಮಾಡ್ತಾರೆ, ಬುದ್ಧಿ ಹೇಳಿ ಕಳಿಸ್ತಾರೆ, ಏನು ನೀನು ಇಲ್ಲಿ ಚಿತ್ರರಂಗಕ್ಕೆ ಸೇರ್ಬೇಕು ಅಂತ ಹೇಳ್ತೀಯಾ, ಇದೊಂದು ಅಪಾರವಾದ ದೊಡ್ಡ ಒಂದು ಸರೋವರ, ಹಾಗಾಗಿ ನೀನ್ ಕಷ್ಟ ಆಗತ್ತೆ ಅಂತ ಹೇಳಿ ಕಳಿಸ್ತಾರೆ. ಬಿ ಎ ಅರಸುಕುಮಾರ್, ಚಿ ಉದಯಶಂಕರ್, ಹಾಗೇನೆ ಆರ್ ಎನ್ ಜಯಗೋಪಾಲ್ ಅವರೆಲ್ಲರ ಸಾಂಗತ್ಯವನ್ನ ಇವರು ಬೆಳೆಸ್ಕೊಳ್ತಾರೆ. ಬಳಿಕ ಕ್ರಮೇಣ ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿಕ್ ಪ್ರಯತ್ನ ಮಾಡ್ತೀನಿ. ಆದ್ರೂ ಏನೋ ಒಂದು ದುಃಖ. ಹಾಗೆ ಏನಂದ್ರೆ ಈ ಕಡೆ ಮನೆ ಸಂಸಾರನೂ ನೋಡ್ಕೊಳಕ್ ಆಗ್ತಿಲ್ಲ, ಈ ಕಡೆ ಇವರಿಗೆ ಕೆಲಸನೂ ಸಿಗ್ತಾ ಇಲ್ಲ ಚಿತ್ರರಂಗದಲ್ಲಿ, ಹಾಗಾಗಿ ತುಂಬಾ ದುಃಖ ಆಗತ್ತೆ. ಅವಾಗ ಇವರು ಹೀಗೆ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಆ ಕಡೆ ಎಲ್ಲ ಓಡಾಡ್ತಾ ಇರ್ತಾರೆ. ಏನಂತೀವಿ, ವಾಪಸ್ಸು ಬೆಂಗಳೂರಿಗೆ ಬಂದು ಅವರು ಕುಟುಂಬದ ಜವಾಬ್ದಾರಿಯನ್ನು ಮತ್ತೆ ತಗೊಂಡು ಏನಂತೀವಿ ವಿಧಾನಸೌಧದ ಮಾರ್ಗವಾಗಿ ಬರ್ತಾ ಇರ್ಬೇಕಾದ್ರೆ ಇವ್ರಿಗೆ ತುಂಬಾ ದುಃಖ ಆಗುತ್ತೆ. ಆಮೇಲೆ ರಾತ್ರಿ ಎಲ್ಲ ಕುತ್ಕೊಂಡು ಮನೆಗೆ ಹೋಗಿ ಹಾಡು ಬರೀತಾರೆ, ದೇವ ನಿನ್ನ ರಾಜ್ಯದ ನ್ಯಾಯವಿದೇನ ಅಂತೇಳಿ. ಭಾಗ್ಯ ಚಿತ್ರಕ್ಕೆ ಆ ನಂತರ ಅದು ಹಾಡು ಅಳವಡಿಕೆ ಆಯ್ತು, ಮೊದಲು ಆಗಿರ್ಲಿಲ್ಲ. ಜಸ್ಟ್ ಅವರು ಹಾಗೆ ಬರೆದಿರ್ತಾರೆ, ಅವರು ಅದೊಂದು ಹಾಬಿ ಪ್ಯಾಷನ್ ಬರೆಯೋದು, ಹಾಗಾಗಿ ಬರೀತಾರೆ. ಆಮೇಲೆ ಬರ್ತಾ ಬರ್ತಾ ಅದು ಏನಾಗ್ತಾರೆ, ಇವ್ರಿಗೆ ವಿಜಯ ಭಾಸ್ಕರ್ ಅವ್ರನ್ನೆಲ್ಲ ಭೇಟಿ ಆಗ್ತಾರೆ. ಆ ಬಳಿಕ ಅವ್ರಿಗೆ ಶ್ರೀರಾಮ ಪೂಜಾ ಅನ್ನೋ ಚಿತ್ರಕ್ಕೆ ಇವರನ್ನ ಗೀತ ರಚನೆಕಾರರಾಗಿ ಇವರನ್ನ ತಗೊಳ್ತಾರೆ. ಮೊದಲನ ಸಿನಿಮಾ ಶ್ರೀರಾಮ್ ಪೂಜಾ, ಇವರು ಎಲ್ಲಾರ ಮೋಹಿತೆ ಅಂತಾನೆ ಇದೆ ಅವರು ರಚನೆಯ ಹಾಡು. ಹಾಗಾಗಿ ಅದರಲ್ಲಿ ಅವರು ಗೀತ ರಚನೆಕಾರರಾಗಿ ಸೇರ್ಕೊಳ್ತಾರೆ. ಹಾಗೆ ನಾವು ನಮ್ಮ ಗೀತ ಪ್ರಿಯ ಅವರ ರಚನೆಯ ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ಬರೋಣ. ಒಂದೇ ಬಳ್ಳಿಯ ಹೂಗಳು ಚಿತ್ರದ ಅಣ್ಣ ನಿನ್ನ ಸೋದರಿ

ಹಾಗೆಯೇ ಮೊಟ್ಟ ಮೊದಲ ಚಿತ್ರ ನಿರ್ದೇಶಕ ಏನಿದ್ದೀವಿ, ಕನ್ನಡದ ಮೊಟ್ಟ ಮೊದಲ ಚಿತ್ರ ನಿರ್ದೇಶಕ ಅಂತ ಅನ್ನಿಸ್ಕೊಂಡ್ರಲ್ಲ, ವೈ ವಿ ರಾವ್ ಅಂತ ಹೇಳಿ. ಅಂದರೆ ಅವ್ರು ಯಾರಪ್ಪ ಅಂತಂದರೆ ಜೋಲಿ ಲಕ್ಷ್ಮಿ ಅಂತ ಏನೇ ಇದ್ದಾರಲ್ಲ ನಮ್ಮ ಲಕ್ಷ್ಮಿ ಅವರು, ಕನ್ನಡ ಚಿತ್ರದಲ್ಲಿ ಬಹುಭಾಷಾ ತಾರೆ ನಟಿ, ಆ ಲಕ್ಷ್ಮಿ ಅವರ ತಂದೆ. ಇವರು ನಿರ್ದೇಶನದ ಭಾಗ್ಯಚಕ್ರ ಅನ್ನೋ ಚಿತ್ರ ನಿರ್ಮಾಣ ಆಗ್ತಾ ಇರುತ್ತೆ. ಆವಾಗ ಗೀತಪ್ರಿಯ ಅವರ ಹಾಡನ್ನ, ದೇವನಿನ್ನ ರಾಜ್ಯದ ನ್ಯಾಯವಿದೇನ ಹಾಡನ್ನ ಅಳವಡಿಸ್ಕೊಳ್ತಾರೆ. ಆ ಹಾಡು ತುಂಬಾ ಜನಪ್ರಿಯವಾಗುತ್ತೆ. ಅದು ಘಂಟಸಾಲ ಅವರು ಆ ಗೀತೆಯನ್ನ ಹಾಡ್ತಾರೆ ಭಾಗ್ಯಚಕ್ರ ಚಿತ್ರಕ್ಕೆ. ಅದು ತುಂಬಾ ಜನಪ್ರಿಯವಾಗುತ್ತೆ. ಇವರ ಏನಂತೀವಿ ಗೀತೆಯನ್ನ ವಿಜಯಭಾಸ್ಕರ್ ಅವರು ಇವ್ರ ಸಾಹಿತ್ಯವನ್ನ ಅಪಾರವಾಗಿ ಮೆಚ್ಕೊಳ್ತಾರೆ. ನಾನು ಹೇಳದ್ನಲ್ಲ ಗೀತಪ್ರಿಯ ಅಂತ ಹೆಸರು ಕೊಟ್ಟವರೇ ವಿಜಯಭಾಸ್ಕರ್ ಅವರು. ಹಾಗೆ ಆ ಬಳಿಕ ಏನಾಗುತ್ತೆ, ಸುಶೀಲಾ ಬಾಯಿ ಅವರೊಂದಿಗೆ ನಮ್ಮ ಗೀತಪ್ರಿಯ ಅವರ ವಿವಾಹ ಕೂಡ ಆಗುತ್ತೆ. ಆ ಬಳಿಕ ಶ್ರೀರಾಮಾಂಜನೇಯ ಯುದ್ಧ ಚಿತ್ರ ಪೂರ್ಣ ಪ್ರಮಾಣದ ಕಥೆ, ಚಿತ್ರಕಥೆ, ಸಂಭಾಷಣೆ, ಗೀತೆ ಎಲ್ಲವನ್ನ ರಚನೆ ಮಾಡಲಿಕ್ಕೆ ಇವರಿಗೆ ದೊಡ್ಡ ಅವಕಾಶವೊಂದು ಸಿಗುತ್ತೆ. ಅತ್ಯದ್ಭುತ ಸಂಭಾಷಣೆಕಾರ, ಗೀತ ರಚನೆಕಾರ ಇವರು. ಎಲ್ಲವೂ ಅತ್ಯದ್ಭುತವಾಗಿ ಮೂಡಿ ಬರುತ್ತೆ. ನೀವು ಪ್ರಾರಂಭದ ಗೀತೆಯನ್ನು ಕೇಳಿದ್ರಿ, ಜಗದೀಶನ ಆಡುವ ಜಗವೇ ನಾಟಕರಂಗ ಅಂತ ಹೇಳಿ ಹಾಡಾಕಿದ್ದೆ. ಹನುಮನ ಪ್ರಾಣ ಪ್ರಭು ರಘುರಾಮ ಅಂತೇಳಿ ಹಾಡಿದೆ ನೋಡಿ. ಹಾಗೆ ಆ ಗೀತೆಗಳೆಲ್ಲ ಸಂಗೀತ ನಿರ್ದೇಶನ ಅಲ್ವಾ, ರಚನೆ ಗೀತಪ್ರಿಯ ಅವರು ಸಂಗೀತ ನಿರ್ದೇಶನ ಮಾಡ್ತಾರೆ. ಹಾಗೆ ಬೆಟ್ಟದ ರಚನೆ ಮತ್ತೆ ಇದು ಮಾಡ್ತಾರೆ. ಬೆಟ್ಟದ ಹುಲಿ ಚಿತ್ರದೇನು ನಾವು ಕೇಳಿದ್ವಿ ಅಲ್ಲ, ಆಡುತ್ತಿರುವ ಮೋಡಗಳೇ ಅದು. ಆ ಬಳಿಕ ರಾಜ್ಕುಮಾರ್ ಅವರ ನಿಕಟ ಸಂಪರ್ಕ ಭಾಗ್ಯ ಕೂಡ ದೊರಕುತ್ತೆ ಅಂತ ನಾನು ಹೇಳಿದ್ದೀನಿ. ಅದಕ್ಕಿಂತ ಮೊದಲು ಏನು ಹೂವು ಮುಳ್ಳು ಚಿತ್ರ ಒಂದು, ಅದಕ್ಕೆ ಕೂಡ ಗೀತ ರಚನೆ ಮಾಡ್ತಾರೆ ಗೀತಪ್ರಿಯ ಅವರು. ಸತ್ಯಂ ಅವರು ಸಂಗೀತ ನಿರ್ದೇಶನ ಆ ಚಿತ್ರಕ್ಕೆ ಮಾಡಿರ್ತಾರೆ. ಅದು ಹೇಗಪ್ಪ ಅಂತಂದ್ರೆ, ಅವರು ಒಂದು ಬಾಡಿಗೆ ಮನೆಯಲ್ಲಿರ್ತಾರೆ, ಅದರಲ್ಲಿ ಪವರ್ ಸಪ್ಲೈ ಅಂದ್ರೆ ಅವರು ಬೀಗ ಹಾಕೊಂಡು ಪಕ್ಕದ ಮನೆ ಕೊಟ್ಟು ಹೋಗಿರ್ತಾರೆ. ಅವರು ಪಕ್ಕದ ಮನೆಯವರು ಎಲ್ಲ ಹೋಗ್ಬಿಟ್ಟಿರ್ತಾರೆ, ರಾತ್ರಿ ಬಂದು ಗೀತ ರಚನೆ ಮಾಡ್ಬೇಕಾಗಿರುತ್ತೆ. ಆಗ ಏನ್ ಮಾಡೋದು ಅಂತ ಹೇಳಿ ಕಡೆಗೆ ಇದೇ ಇವರಿಬ್ರು ಸೇರ್ಕೊಂಡು, ನಮ್ಮ ಗೀತಪ್ರಿಯ ಅವರು ಮತ್ತೆ ಸತ್ಯಂ ಅವರು ಸೇರ್ಕೊಂಡ್ಬಿಟ್ಟು ಮ್ಯಾಚ್ ಬಾಕ್ಸ್ ಇಟ್ಕೊಂಡ್ಬಿಟ್ಟು ಆ ಕಡ್ಡಿ ಗೀರ್ಬಿಟ್ಟು ಅದರಲ್ಲಿ ಇಡೀ ಹೂವು ಮುಳ್ಳು ಚಿತ್ರದ ರಚನೆ ಈ ಮ್ಯಾಚ್ ಬಾಕ್ಸ್ ಅನ್ನ ಇಟ್ಕೊಂಡು ಮಾಡಿದ್ದಾರೆ ಅಂತೆ. ಅದೊಂದು ಹೊಸ ಪ್ರಯೋಗವಾಗಿ ಮಾರ್ಪಡ್ತು. ಹಾಗೆ ಆ ಬಳಿಕ ನಾವು ಈಗಿನ್ನು ಕೇಳಿದ್ವಿ ಒಂದೇ ಬಳಿಯ ಹೂಗಳು, ಆ ಗೀತೆಯನ್ನ ಕೂಡ ಗೀತಪ್ರಿಯ ಅವರು ರಚನೆ ಮಾಡಿದ್ರು. ಹಾಗೆ ನಮ್ಮ ಕನ್ನಡದ ಮೊಹಮ್ಮದ್ ರಫಿ, ಕನ್ನಡದಲ್ಲಿ ಮೊಹಮ್ಮದ್ ರಫಿ ಅವರು ಹಾಡಿರೋ ಏಕೈಕ ಗೀತೆ ಅಂದ್ರೆ ನೀನೆಲ್ಲಿ ನಡೆವೆ ದೂರ ಅಲ್ವಾ, ಅದು ಒಂದೇ ಬಳಿಯ ಹೂಗಳು ಚಿತ್ರಕ್ಕೆ ಅಳವಡಿಕೆ ಆಗಿದೆ. ಆ ಗೀತೆಯನ್ನ ಕೂಡ ನಮ್ಮ ಗೀತಪ್ರಿಯ ಅವರೇ ರಚನೆ ಮಾಡಿದ್ದು. ಆ ಗೀತೆಗಂತೂ ಮೊಹಮ್ಮದ್ ರಫಿ ಅವರು ತುಂಬಾ ಮೆಚ್ಚಿಕೊಂಡು, ಅವರು ಇವರು ಮುಂಬೈಗೆ ಹೋದಾಗೆಲ್ಲ ಅವರು ಬಿಡದೇನೆ ಭೇಟಿ ಆಗೋಕ್ಕೆ ಪ್ರಯತ್ನ ಪಡ್ತಾ ಇದ್ರಂತೆ. ಅವರು ಫೋನ್ ಮಾಡಿನಾದ್ರೂ ಮಾತಾಡಿಸಿ, ನೀವು ತುಂಬ ಚೆನ್ನಾಗಿ, ನನಗೊಂದೇ ಗೀತೆ ಆದ್ರೂ ಆ ಗೀತೆಯಲ್ಲಿ ಎಷ್ಟು ಜನ ಮೆಚ್ಚುಗೆ ಗಳಿಸೋ ಹಾಗೆ ಮಾಡಿದ್ರಿ ಗೀತಪ್ರಿಯ ಅವರೇ ಅಂತ ಹೇಳಿ ಅವ್ರು ತುಂಬ ಮೆಚ್ಕೊಂಡಿದ್ರು ಅಂತ ಕೇಳ್ಪಟ್ಟಿದ್ದೀನಿ. ಹಾಗೆ ಆಮೇಲೆ ಏನಂತೀವಿ, ಇವರ ಕುಟುಂಬನೇ ಸೈನಿಕರ ಕುಟುಂಬ ಅಂತ ಹೇಳಿದಾಗ ಹೇಗಂತಂದ್ರೆ ಸಹಜವಾಗಿನೇ ನಮ್ಮ ರಕ್ತದಲ್ಲಿ ಆ ವಂಶವಾಹಿನಿ ಬಂದಿರುತ್ತೆ ಅಲ್ವಾ. ಹಾಗೆ ಇವರು ದೇಶ ಪ್ರೇಮವನ್ನ ಮೆರೆಯಬೇಕು ಅಂತ ಹೇಳಿ, ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಏನು ಕರೆ ಕೊಟ್ಟರು ಅಲ್ವಾ ನಮ್ಮ ದೇಶಕ್ಕೆ, ಅದನ್ನ ಆಧಾರವಾಗಿ ಇಟ್ಕೊಂಡು ಇವರು ಮಣ್ಣಿನ ಮಗ ಅನ್ನೋ ಒಂದು ಹೆಸರು ಇಟ್ಬಿಟ್ಟು ಚಿತ್ರ ತೆಗೆದ್ರು. ಗೀತಪ್ರಿಯ ಅವರ ಮೊಟ್ಟ ಮೊದಲನೆಯ ನಿರ್ದೇಶನದ ಚಿತ್ರ ಮಣ್ಣಿನ ಮಗ ಕೆಳಗೆ. ಅವಾಗ ನಿರ್ದೇಶನ ಮಾಡ್ಬೇಕಲ್ಲ, ಆಗ ಗೀತಪ್ರಿಯ ಅವ್ರಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವಾಗ ಪರಿಚಯ ಆಗಿದ್ದು, ಅಂದ್ರೆ ಆಗ ಅವರನ್ನ ತಗೊಂಡ್ರು. ಆಗ ಇವ್ರು ತುಂಬಾ ಭಯ ಪಟ್ಕೊಂಡ್ರು, ಯಾರೋ ಗೀತಪ್ರಿಯ ಅವರು ಭಯ ಪಟ್ಕೊಂಡಿದ್ರಂತೆ. ಅವಾಗ ರಾಜ್ಕುಮಾರ್ ಅವ್ರು ಹೇಗೆ ಧೈರ್ಯ ತುಂಬಿದ್ರು ಅಂತಂದ್ರೆ, ಅಯ್ಯೋ ಗೀತಪ್ರಿಯ ಅವರೇ ಚಂದ್ರ ಲೋಕಕ್ಕೆ ಹೋಗ್ಬೇಕು ಅಂತಂದ್ರು ಸಹ ಮೊದಲನೇ ಹೆಜ್ಜೆ ಇಟ್ಬಿಟ್ಟೆ ಎರಡನೇ ಹೆಜ್ಜೆ ಇಡ್ಬೇಕು, ಹಾಗಾಗಿ ನೀವು ಧೈರ್ಯವಾಗಿ ಮೊದಲನೇ ಹೆಜ್ಜೆ ಇಡಿ, ಆಮೇಲೆ ನೋಡೋಣಂತೆ ಅದ್ರ ಕಥೆನ ಅಂತ ಹೇಳಿದ್ರಂತೆ. ಅವರು ಅಷ್ಟೊಂದು ಆತ್ಮವಿಶ್ವಾಸ ಅಂತ ದೊಡ್ಡ ಲೆಜೆಂಡರಿ ವ್ಯಕ್ತಿ ಅಂದ್ರೆ, ಈಗನ ಅಷ್ಟು ಅವರು ಹೆಸರುವಾಸಿ ಆಗಿದ್ರು ಅಲ್ವಾ. ಅವಾಗ ಇವ್ರಿಗೆ ಸ್ವಲ್ಪ ಆತ್ಮವಿಶ್ವಾಸ ಹೆಚ್ಚಿಸ್ಕೊಂಡ್ರ,

0: ಅಂತೆ ನಮ್ಮ ಗೀತಾ ಪ್ರಿಯಾ ಅವರು. ಆ ಬಳಿಕ ಚಿತ್ರ ನಿರ್ಮಾಣ ಅಂತೂ ಸರಾಗವಾಗಿ ನಡೆಯಕ್ಕೆ ಶುರುವಾಯಿತು. ಆ ಇಡೀ ಚಿತ್ರ ನಿರ್ಮಾಣ ಒಂದು ಹಳ್ಳಿಯಲ್ಲಿ ಆಗಿತ್ತು ಕೇಳಿದ್ರೆ, ಹಾಗಾಗಿ ಏನಂತೀವಿ, ಈ ಒಂದು ಚಿತ್ರ ಈ ನೋಡ್ಬಿಟ್ಟು ಅನಕ್ಷರಸ್ಥರು ಕೂಡ ಅಕ್ಷರ ಕಲಿಯೋಕೆ ಶುರು ಮಾಡಿದ್ರಂತೆ. ಅಂದರೆ ಪ್ರಭಾವಿ ಚಿತ್ರ, ಎಷ್ಟೊಂದು ಪ್ಲಸ್ ಪಾಯಿಂಟ್ಗಳಿದೆ ಇದರಲ್ಲಿ. ಏನು ಹೇಳ್ತೀವಿ, ಈ ಒಂದು ಚಿತ್ರ ನಿರ್ಮಾಣದ ನಂತರ ಏನೇನು ಬದಲಾವಣೆ ಆಯಿತು ನೋಡೋಣ. ಇದರಲ್ಲಿ ಬರೆಯದ ಕೈಗಳು ಬರೆಯುತ್ತಿವೆ, ಭಾರತ ದೇಶದ ಭಾಗ್ಯವನ್ನು ಅಂತೇಳಿ ಒಂದು ಹಾಡಿದೆ ನೋಡಿ, ಎಸ್ ಜಾನಕಿ ಅವರು ಹೇಳಿದ್ದು ಅಂತ ಅಂದ್ಕೊಳ್ತೀನಿ. ಆ ಗೀತೆಯ ಇಂದ ಅನಕ್ಷರಸ್ಥರು ಬರೆಯೋಕೆ ಶುರು ಮಾಡಿದ್ರು ಅಂತ ನಾನು ಹೇಳಿದೆ ಅಲ್ವಾ. ಈಗ ಆ ಚಿತ್ರದಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು 104 ಡಿಗ್ರಿ ಜ್ವರ, ಅದರಲ್ಲೂ ಕೂಡ ಅವರು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರಂತೆ. ಬೆಳಿಗ್ಗೆ ಹೋಗಿ ಅವರನ್ನು ಹೀಗೆ ಮುಟ್ಟುತ್ತಾರಂತೆ, ಯಾಕೆ ಎದ್ದಿಲ್ಲ ರಾಜ್ಕುಮಾರ್ ಅವರು ಶೂಟಿಂಗಿಗೆ, ಅವರು ಸರಿಯಾದ ಟೈಮಲ್ಲಿ ಬಂದುಬಿಡ್ತಾರೆ, ಅವರು ಹಿಂಗೆ ಭಾಗವಹಿಸ್ತಾ ಇದ್ದಾಗ ಅವ್ರನ್ನ ಮುಟ್ಟಿದಾಗ ಕರೆಂಟ್ ಶಾಕ್ ಹೊಡೆದಂಗೆ ಹೊಡಿತಂತೆ. ಯಾಕಪ್ಪ ನೋಡಿದ್ರೆ ಅವ್ರಿಗೆ 104 ಡಿಗ್ರಿ ಜ್ವರ. ಆದರೆ ಹೇಳಿದ್ರಂತೆ, ಚಿತ್ರ ನಿರ್ಮಾಣ ಎಷ್ಟು ಕಷ್ಟಪಟ್ಟು ಮಾಡ್ತಾ ಇರಬೇಕಾರೆ ನಾನು ಹಿಂದೆ ಸರಿಯೋದಿಲ್ಲ ಅಂತ ಹೇಳಿ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರೆ ಕೇಳಿದಲೇ ಅವರು ಅದರಲ್ಲಿ ಭಾಗವಹಿಸಿದ್ರು ಅನ್ನೋದು ಒಂದು ವಿಶೇಷ. ಹಾಗೆ ಈ ಚಿತ್ರ ಶತದಿನೋತ್ಸವ ಕೂಡ ಕಾಣ್ತು, ಹಾಗೆಯೇ ರಾಷ್ಟ್ರ ಪ್ರಶಸ್ತಿ ಕೂಡ ಈ ಚಿತ್ರಕ್ಕೆ ಬಂತಷ್ಟೇ ಅಲ್ಲ, ಈ ಚಿತ್ರ ಒಂದು ರೈತರ ಮಣ್ಣಿನ ಮಗನಿಗೋಸ್ಕರ ಮಾಡಿದ್ದು, ಅಂದರೆ ರೈತರಿಗೋಸ್ಕರ ಅವರ ಒಂದು ವಿಶೇಷವಾಗಿ ಅವರನ್ನು ಆಧಾರವಾಗಿ ಇಟ್ಕೊಂಡು ತೆಗೆದಂಥ ಚಿತ್ರವಾಗಿರೋದ್ರಿಂದ ಜನಗಳೇ ಹೋಗಿ ಸರ್ಕಾರವನ್ನು ಅವರು ಒತ್ತಾಯ ಮಾಡಿದ್ರಂತೆ, ಮೆರವಣಿಗೆಯಲ್ಲಿ ಹೋಗಿ ಇದಕ್ಕೆ 100% ರಿಯಾಯಿತಿ ಕೊಡಲೇಬೇಕು, 100% ರಿಯಾಯಿತಿ ಕೊಡಲೇಬೇಕು ಅಂತ ಹೇಳಿ 100% ರಿಯಾಯಿತಿ ಪಡೆದಂಥ ಕನ್ನಡದ ಮೊಟ್ಟ ಮೊದಲ ಚಿತ್ರ ಕೂಡ ಇದು ಇರಬಹುದು. ಆ ರೀತಿಯಲ್ಲಿ ಇವರು ತಗೊಂಡು ಆ ಚಿತ್ರ ಯಶಸ್ವಿ ಆಯಿತು. ಹಾಗೆ ರಾಜ್ಕುಮಾರ್ ಅವರಲ್ಲಿ ಒಬ್ಬ ಗಾಯಕ ಇದ್ದಾರೆ ಅನ್ನೋದನ್ನು ಹುಡುಕದವರಲ್ಲಿ ಗೀತಾ ಪ್ರಿಯಾ ಸಹ ಒಬ್ಬರು. ನಿಮಗೆ ಗೊತ್ತು, ಮುಂಚೆ ಎಲ್ಲ ಗೊತ್ತಿತ್ತು ರಾಜ್ಕುಮಾರ್ ಅವರು ಹಾಡ್ತಾರೆ ಅಂತ ಹೇಳಿ, ಆದರೆ ಅವರ ಹತ್ರ ಹಾಡ್ಸೋಣ, ಅವರಲ್ಲೂ ಒಬ್ಬರು ಗಾಯಕರಿದ್ದಾರೆ ಅಂಥೇಳಿ ಗೀತಾ ಪ್ರಿಯಾ ಅವರು ಕೂಡ ಗಮನಿಸಿ ಯಾವ ಹಾಡನ್ನು ಹಾಡಿಸ್ತಾರೆ, ಭಗವಂತ ಕೈಕೊಟ್ಟ, ಅದರಲ್ಲಿ PVB ಶ್ರೀನಿವಾಸ್ ಅವರು ಹಾಡಿರೋದು ಆ ಗೀತೆನ, ಅದರಲ್ಲಿ ಯಾಕಂತ ಅಂತ ಹೇಳಿದ್ದಾರೆ ನೋಡಿ, ಅದನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ದನಿಗೂಡಿಸಿದ್ದಾರೆ. ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ನಡುವೆ ಬರತ್ತಲ್ಲ ವಿಜಯಾಪುರ ಅನ್ನೋ ಹಳ್ಳಿಯಲ್ಲಿ ಈ ಇಡೀ ಚಿತ್ರದ ಚಿತ್ರೀಕರಣ ನಡೆಯಿತು ಕೇಳಿದ್ರೆ, ಮಣ್ಣಿನ ಮಗ ಚಿತ್ರದ್ದು. ರಾಜ್ಕುಮಾರ್ ಅವರು ಕೂಡ ಗುಡಿಸ್ಲಲ್ಲೇ ವಾಸ ಮಾಡಿದ್ರು ಅದರಲ್ಲಿ. ಅಂದರೆ ಅವ್ರು ಹೇಳ್ತಾ ಇದ್ರಂತೆ, ನನಗೆ ಈ ಹೋಟೆಲ್ ಗಿಟೆಲೆಲ್ಲ ಬೇಡ, ನನಗೆ ನಾನು ಕೂಡ ಒಂದು ಗುಡಿಸ್ಲು ಕೊಟ್ಬಿಡಿ, ನನಗೆ ಯಾರ್ದಾದ್ರೂ ಮನೆಯಲ್ಲಾದ್ರೂ ವ್ಯವಸ್ಥೆ ಮಾಡಿಕೊಟ್ಬಿಡಿ, ನಾನು ಇದ್ಬಿಡ್ತೀನಿ, ನಂಗೆ ಹಳ್ಳಿ ವಾತಾವರಣ ತುಂಬ ಇಷ್ಟ ಅಂತ ರಾಜ್ಕುಮಾರ್ ಅವರು ಹೇಳಿದಾಗ ತುಂಬ ಇಷ್ಟಪಡ್ತಾ ಇದ್ರು ನೋಡಿ. ನಿಮಗೆಲ್ಲ ಗೊತ್ತಿದೆ, ಅವರು ಊರಿಗೆ ಯಾವಾಗಲೂ ಹೋಗ್ತಾ ಇದ್ರು, ನೇಟಿವ್ಗೆ, ಗಾಜನೂರಿಗೆ. ಹಾಗಾಗಿ ಅವರಿಗೆ ಒಂದು ಹಳ್ಳಿಯಲ್ಲಿ ಒಂದು ಗುಡಿಸ್ಲನ್ನ ಕೊಡ್ತಾರೆ. ಆವಾಗ ಆ ಗುಡಿಸ್ಲನ್ನು ನೋಡಿ ಅಲ್ಲಿದ್ದು ವಾಸ ಮಾಡಿ ಅವರಿಗೆ ಖುಷಿ ಪಟ್ಕೊಂಡು ಅವರು ಗೀತಾ ಪ್ರಿಯಾ ಅವ್ರನ್ನ ಕರೆದು ಹೇಳಿದ್ರಂತೆ, ಗೀತಾ ಪ್ರಿಯಾ ಅವರೇ, ನಂಗೆ ತುಂಬ ಚೆನ್ನಾಗಿ ವಾಸ್ತವ್ಯ ಮಾಡಿಕೊಟ್ಟಿದ್ದೀರಾ, ಹಾಗಾಗಿ ವಾಸ್ತವ್ಯ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಾ, ಹಾಗಾಗಿ ನಾನು ನಮ್ಮ ತಾಯಿನ ಕರ್ಕೊಂಬರ್ಬೋದಾ, ನೀವೇನು ಅಂದ್ಕೊಂಡಿಲ್ಲ ಅಂದರೆ ನಮ್ಮಮ್ಮನ ಕರ್ಕೊಂಬರ್ಬೋದಾ ಅಂತ ಹೇಳಿ, ಅಂದರೆ ನಾನು ಪಡೋ ಖುಷಿ ನಮ್ಮಮ್ಮನ ಖುಷಿ ಪಡ್ತಾಳೆ ಅಂತ ಅವ್ರಿಗೆ ಅಷ್ಟು ಚೆನ್ನಾಗಿ ಗೊತ್ತಿತ್ತು, ಹಾಗಾಗಿ ಆವಾಗ ಕೇಳ್ಕೊಂಡಿದ್ರಂತೆ. ಅದೊಂದು ಘಟನೆ. ಹಾಗೆಯೇ ನಾವು ಇಷ್ಟೊತ್ತು ಮಣ್ಣಿನ ಮಗ ಬಗ್ಗೆ ಮಾತಾಡಿದ್ವಲ್ಲ ಕೇಳಿದ್ರೆ, ಭಗವಂತ ಕೈಕೊಟ್ಟ ಆ ಗೀತೆನೆ ಕೇಳ್ಕೊಂಡು ಬಂದ್ಬಿಡೋಣ, ಬನ್ನಿ ಕೇಳಿದ್ರೆ.
1: ಭಗವಂತ ಕೈಕೊಟ್ಟ, ಭಗವಂತ ಕೈಕೊಟ್ಟ ದುಡಿಯೋಕಂತ, ಅದನ್ಯಾಕೆ ಎತ್ತುವೆ ಹೊಡಿಯೋಕಂತ,

ಓಕೆ, ಕೇಳಿದ್ರೆ ಮಣ್ಣಿನ ಮಗ ಚಿತ್ರದಲ್ಲಿ ಏನಪ್ಪ ಅಂತಂದ್ರೆ ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ ಅಂತ ಒಂದು ಗೀತೆ ಇದೆ ಗೊತ್ತಾ ನಿಮಗೆ? ಅದರಲ್ಲಿ ಅದು ಏನಂತೀವಿ ಆ ಗೀತೆಯ ಬಗ್ಗೆ ಒಂದು ಹೇಳಬೇಕು. ಕಪಾಲಿ ಥಿಯೇಟರ್ ಅಲ್ಲಿ ಗೀತಪ್ರಿಯ ಅವರು ಪ್ರಾರಂಭದ ಚಿತ್ರ ಅಲ್ವಾ, ಅವ್ರದ್ದು ಮೊಟ್ಟ ಮೊದಲ ಚಿತ್ರ ಅಂತ ಅನ್ಕೊಂಡೆ ಅಲ್ವಾ. ಹಾಗಾಗಿ ಯಶಸ್ವಿ ಚಿತ್ರ ಅಂತ ಹೇಳೋಕ್ ಮುಂಚೆ ಅವರು ಭಯ ಅವ್ರಿಗೆ ಹೇಗ್ ಬಂದಿದೆ ನೋಡ್ಬೇಕು ಅಂತ ಹೇಳಿ ಸಾಮಾನ್ಯರಂತೆ ಟಿಕೆಟ್ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ಹೋದ್ರಂತೆ. ಅಲ್ಲಿ ನೆರೆದಿದ್ರು ಜನ ಏನ್ ಮಾಡಿದ್ರು ಅವ್ರಿಗೂ ಗೊತ್ತಿಲ್ಲ ಗೀತಪ್ರಿಯ ಅವರು ಇದು ಅಂತ ಹೇಳಿ. ಹಾಗಾಗಿ ಅವು ಎಲ್ಲರೂ ಚಿತ್ರ ನೋಡ್ತಾ ನೋಡ್ತಾ ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ, ಹಾಡು ಬಂತು ನೋಡಿ. ಆ ಹಾಡು ಬಂದಾಗ ಎಲ್ಲ ಎದ್ ನಿಂತ್ಕೊಂಡು ಆ ಹಾಡು ಮುಗಿದ ತಕ್ಷಣ ಎಲ್ಲರೂ ಚಪ್ಪಾಳೆ ತಟ್ತಾ ಇದ್ರಂತೆ. ಹಾಗಾಗಿ ಗೀತಪ್ರಿಯ ಅವ್ರಿಗೆ ಒಂಥರ ಧನ್ಯ ಭಾವನೆ ಮೂಡ್ತಂತೆ, ಧನ್ಯೋಸ್ಮಿ ಅಂತ ಅನ್ನಿಸ್ತಂತೆ. ಹಾಗೆ ಈ ಚಿತ್ರ ರೈತರಿಗಾಗಿ ಅಂದ್ರೆ ಆದ್ರೂ ಆಮೇಲೆ ಅದು ನಿರ್ಮಾಪಕರು ಏನಂತೀವ ಆ ಚಿತ್ರದ ಥಿಯೇಟ್ರಿನ ಓನರ್ಗೆ ಕಡೆಗೆ ಗೊತ್ತಾಯ್ತು ಗೀತಪ್ರಿಯ ಅವರು ಬಂದಿದ್ದಾರೆ ಈ ಚಿತ್ರದ ನಿರ್ದೇಶಕರು ಅಂತ ಹೇಳಿ. ಆ ಬಳಿಕ ಅವರು ಅಲ್ಲಿ ಸನ್ಮಾನ ಎಲ್ಲ ಮಾಡಿದ್ರಂತೆ. ಅದನ್ನ ಇತಿಹಾಸ ಅದು. ಈ ಚಿತ್ರ ರೈತರಿಗಾಗಿ ಮಾಡಿದ್ರಿಂದ ಹೇಳಿದೆ ನಿಮಗೆ, ಜನರೇ ಮೆರವಣಿಗೆ ಮಾಡಿ 100% ತೆರಿಗೆ ವಿನಾಯಿತಿ ಕೊಡಿಸಿದ್ರು, ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಎಲ್ಲ ಬಂತು, ಅತ್ಯುತ್ತಮ ಚಿತ್ರ, ಚಿತ್ರಕಥೆ ಅಂತೆಲ್ಲ ಬಂತು. ಆ ಬಳಿಕ ಎರಡನೇ ಚಿತ್ರ ಯಾವುದಪ್ಪ ಅಂದ್ರೆ ಕಾಡಿನ ರಹಸ್ಯ. ಮೈಸೂರು ಬಳಿ ಏನು ಬಂಡೀಪುರ ಆ ಅರಣ್ಯ ಪ್ರದೇಶದಲ್ಲಿ ಈ ಚಿತ್ರ ಚಿತ್ರಿತವಾಯಿತು. ಆ ಚಿತ್ರರಂಗದ ಮೂಲಕ ಚಿತ್ರರಂಗಕ್ಕೆ ಪ್ರಭಾಕರ್ ಅವರನ್ನ ಪರಿಚಯಿಸಿದ ಶ್ರೇಯ ನಮ್ಮ ಗೀತಪ್ರಿಯ ಅವರಿಗೆ ಸಲ್ಲತ್ತೆ ಕೇಳಿದ್ರೆ. ಆ ಬಳಿಕ ಜೈಮಾಲ ಅವರು ಕೂಡ ಚಿತ್ರರಂಗಕ್ಕೆ ಇವರೇ ಪರಿಚಯಿಸಿದ್ದು, ಗೀತಪ್ರಿಯ ಅವರೇ ಜೈಮಾಲ ಅವರನ್ನ ಕೂಡ ಪರಿಚಯಿಸಿದ್ರು. ಹಾಗೆ ಇತ್ತೀಚೆಗೆ ರಮೇಶ್ ಅರವಿಂದ್ ಕೂಡ ಹೇಳಿದ್ದುಂಟು, ಗೀತಪ್ರಿಯ ಅವರು ನನ್ನನ್ನು ಪ್ರಾರಂಭದ ಚಿತ್ರದಲ್ಲಿ ಹಾಕ್ಕೊಂಡಿದ್ರು ನನ್ನನ್ನು ಅಂತ ಹೇಳಿ. ಅವರು ಕೂಡ ಬಾಳೊಂದು ಭಾವಗೀತೆ ಚಿತ್ರದ ಮೂಲಕ ಅವರು ಪ್ರಾರಂಭದಲ್ಲಿ ಪ್ರವೇಶ ಮಾಡಿದ್ದು. ಆ ಬಳಿಕ ಇವರು ಬಾಲಚಂದರ್ ಅವರು ಏನಂತೆ ಸುಂದರ ಸ್ವಪ್ನಗಳು ಚಿತ್ರಕ್ಕೆ ತಗೊಂಡಿದ್ದು ಕನ್ನಡಕ್ಕೆ. ಹಾಗಾಗಿ ಈ ಚಿತ್ರ ಬಿಡುಗಡೆ ಕೊನೆಯಲ್ಲಾದ್ರೂ ಕನ್ನಡದಲ್ಲಿ ಮೊದಲು ನಟನೆ ಮಾಡಿದ್ದು, ಕರ್ಕೊಂಡು ಬಂದು ನಟಿಸಿದ್ದು ಗೀತಪ್ರಿಯ ಅವರು ಅಂತ ಹೇಳಿ ರಮೇಶ್ ಅರವಿಂದ್ ಅವರು ಹೇಳಿದ್ದಾರೆ. ಹಾಗೆ ಇವರು ಯಾವ ಜನ್ಮದ ಮೈತ್ರಿ ಈ ಚಿತ್ರ ಕೂಡ 8 ಭಾಷೆಗೆ ರೀಮೇಕ್ ಆಯ್ತಂತೆ. ಹಾಗೆಯೇ ಅದರಲ್ಲಿ ಜ್ಯೋತಿ ಕಿರಣ ಕಂಡೆ ಆ ಹಾಡೆಲ್ಲ ಇದೆ. ಹಾಗೆ ಜೀವನ ಜೋಕಾಲಿ ಇದೆಲ್ಲ ಕಲ್ಯಾಣಿ ಚಿತ್ರ ಇವರದ್ದು ಅತ್ಯುತ್ತಮ ಚಿತ್ರ. ಹಾಗೆ ನಾರಿ ಮುನಿದರೆ ಮಾರಿ ಅದರಲ್ಲಿ ಕಲ್ಪನಾ ಡ್ಯೂಪಿಲ್ದೆ ಸಿಂಹದ ಜೊತೆಗೆ ಹೋರಾಡೋ ಪಾತ್ರ ಅದು. ಜೊತೆಗೆ ಈ ಚಿತ್ರಕ್ಕೋಸ್ಕರ ಕಲ್ಪನಾ ಅವರು ಹಾರ್ಸ್ ರೈಡಿಂಗ್ ಕೂಡ ಕಲ್ತರಂತೆ. ಅಂದ್ರೆ ಗೀತಪ್ರಿಯ ಅವರು ಹೇಗೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ರು ಅಂತ ಹೇಳಿ. ಹಾಗೆ ಅಹಿರ್ ಭೈರವ್ ಚಕ್ರವಾಕರ ಆಗದ್ದು, ಗೋಪಿ ಲೋಲ ಹೇ ಗೋಪಾಲ ಅದನ್ನ ಕೂಡ ಅದರಲ್ಲಿ ರಚನೆ ಮಾಡಿದ್ದಾರೆ. ಜೊತೆಗೆ ಮಾತೆಯ ಮಮತೆಯ ದೀಪಗಳೇ ಇದು ಗೀತಪ್ರಿಯ ಅವರದೇ.

0: ರಚನೆ ಕೇಳಿದ್ರೆ. ಆಮೇಲೆ ನಮ್ಮೂರ್ನಲ್ಲಿ ನಾನೊಬ್ನೇ ಜಾಣ, ಅದು ನರಸಿಂಹರಾಜು ಅವರು ಬಿ ಜಯ ಅವ್ರ ಜೊತೆಗೆ ನಟಿಸಿದ್ದಾರೆ. ಹಾಗೆ ಭೂಪತಿ ರಂಗದಲ್ಲಿ ರಸಿಕ ಆ ಹಾಡು ಕೂಡ ಅದರಲ್ಲಿ ಕೂಡ ಅದನ್ನ ಕೂಡ ನೀವು ಕೇಳಿರ್ತೀರಾ. ಹಾಗೆ ನಾಗರಿಕ ಮಾನವ ಹಕ್ಕಿಯು ಹಾರುತ್ತಿದೆ ಅದೆಲ್ಲ ನೀವು ಕೇಳಿರ್ತೀರಾ. ಹಾಗೆ ನಾಗರಹೊಳೆಯಲ್ಲಿ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅದು ಕೂಡ ಇವರು ರಚನೆ ಮಾಡಿದ್ದು ನಮ್ಮ ಯಾರೋ ಗೀತಪ್ರಿಯ ಅವರು. ಅದು ಹಾಗೆನೇ ಏನಂತೀವಿ ಅನ್ಮೋಲ್ ಸಿತಾರೆ ಅಂತ ಹೇಳಿ ನಾವು ಪುಟಾಣಿ ಏಜೆಂಟ್ 1-2-3 ಅಂತ ಹೇಳಿ ನಮ್ಮಲ್ಲಿ ಚಿತ್ರ ನಿರ್ಮಾಣ ಮಾಡಿದ್ರು ನಮ್ಮ ಗೀತಪ್ರಿಯ ಅವರು. ಅದು ಅನ್ಮೋಲ್ ಸಿತಾರೆ ಅಂತ ಹೇಳಿ ಹಿಂದಿ ಚಿತ್ರ ಏನಂತೀವಿ ಸೂಪರ್ ಹಿಟ್ ಚಿತ್ರವಾಗಿ ಪರಿವರ್ತಿತವಾಯಿತು. ಹಾಗೆಯೇ 250 ಹೆಚ್ಚು ಕನ್ನಡ ಚಲನಚಿತ್ರ ಗೀತೆಗಳನ್ನು ಬರೆದವರು ನಮ್ಮ ಗೀತಪ್ರಿಯ ಅವರು. ಹಾಗೆ 40 ಚಿತ್ರಗಳ ನಿರ್ದೇಶಕ 1992-93 ನಿರ್ದೇಶನದ ಮೂಲಕ ನೀಡಿದ ಅಪಾರ ಕೊಡುಗೆಗಾಗಿ ಇವರಿಗೆ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಕೂಡ ಕೊಟ್ಟರು. ಹಾಗೆ ಕಲಾ ತಪಸ್ವಿ ರಾಜೇಶ್ ಅವರನ್ನ ಹಾಕೊಂಡು ಬೆಳವಲದ ಮಡಿಲಲ್ಲಿ ಚಿತ್ರ ಮಾಡಿದ್ರು, ಅದು ಅತ್ಯಂತ ಜನಪ್ರಿಯವಾಯಿತು. ಹಾಗೆ ನಿರ್ದೇಶಕರೇ ಗೀತ ರಚನೆಕಾರರು ಆದಾಗ ಈ ಶಕ್ತಿ ಈ ರೀತಿಯಲ್ಲಿ ಪರಿಣಾಮಕಾರಿಯಾಗಿರುತ್ತೆ ಚಿತ್ರ ಅಂತ ನಾವು ಹೇಳ್ಬೋದು. ಹಾಗೆ ವಾಣಿ ಜಯರಾಮ್ ಅವ್ರ ಕಂಠದಲ್ಲಿ ಮಾದಕತೆಯಲ್ಲಿ ಕಂಠ ಸಿರಿಯನ್ನು ತೋರಿಸ್ಬೇಕು ಅಂತ ಹೇಳಿ ಅದರಲ್ಲಿ ಮುತ್ತು ಮಳೆಗಾಗಿ ಹೊತ್ತು ಕಾದಿದೆ ಅಂತ ಹೇಳಿ ಒಂದು ಹಾಡಿದೆ ನೋಡಿ, ಅದನ್ನ ಹಾಡಿಸಿದ್ರು ವಾಣಿ ಜಯರಾಮ್ ಅವ್ರ ಹತ್ರ ಯಾರೋ ನಮ್ಮ ಗೀತಪ್ರಿಯ ಅವರು. ಒಂದು ದಿನದಲ್ಲಿ ಸಾಕಾಗಲ್ಲ ಕೇಳಿದ್ರೆ ಅವರು ಸಾಧನೆಗಳನ್ನು ಹೇಳಬೇಕು ಅಂತಂದ್ರೆ. ಹಾಗೆ ದಾಗ್ ಚಿತ್ರ ಏನಿತ್ತು ಹಿಂದಿಯಲ್ಲಿ, ಅದರಿಂದ ಪ್ರೇರೇಪಿತರಾಗಿ ಅನುರಾಗ ಬಂಧನ ಅನ್ನೋ ಕನ್ನಡ ಚಿತ್ರವನ್ನ ಕೂಡ ನಿರ್ಮಾಣ ಮಾಡಿದ್ರು, ನಿರ್ದೇಶನ ಮಾಡಿದ್ರು. ಹಾಗೆ ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ ಅದು ಆ ಹಾಡು ನಿಮ್ಗೆ ಗೊತ್ತೇ ಇದೆ, ವಿಜಯ ನರಸಿಂಹ ಅವರು ರಚಿಸಿದ್ದು ಆ ಹಾಡು ಇಲ್ಲಿ ಅದಕ್ಕೆ ಅಳವಡಿಸ್ಕೊಂಡ್ರು. ಹಾಗೆ ಪ್ರೀತಿಸಿ ನೋಡು ಸುವರ್ಣ ಸೇತುವೆ ನಿರ್ದೇಶನ ಮಾಡಿದ್ರು. ಹಾಗೆ ಪ್ರೇಮ ಜ್ವಾಲೆ 1979 ಪುಟಾಣಿ ಏಜೆಂಟ್ 1-2-3 ಹೇಳಿದ್ನಲ್ಲ ನಾನು, ಅದ್ರ ಮೂಲಕ ಮಕ್ಕಳ ಚಿತ್ರದ ಟ್ರೆಂಡ್ ಅವಾಗ ಮತ್ತೆ ಪುನರಾರಂಭ ಮಾಡಿದವರು ಇವರು. ಹಾಗೆ ಶುಭ ಮುಹೂರ್ತ ಚಿತ್ರವನ್ನ ಕಲ್ಯಾಣ್ ಕುಮಾರ್ ಅವರನ್ನ ರೀ ಎಂಟ್ರಿಗೆ ಅವಕಾಶ ಕಲ್ಪಿಸಿದ್ರು ಅದರಲ್ಲಿ. ಹಾಗೆ ಬೆಸುಗೆ ನಿಮಗೆ ಗೊತ್ತೇ ಇದೆ, ಅತ್ಯದ್ಭುತವಾಗಿ ಮಂಜುಳಾ ಶ್ರೀನಾಥ್ ಜೋಡಿಯಲ್ಲಿ ಮೂಡ್ ಬಂದಿದೆ. ಹಾಗೆ ಹೊಂಬಿಸಿಲು ಅದು ಆ ವಿಷ್ಣುವರ್ಧನ ಆರತಿ ಅದರಲ್ಲಿ ಏನಂತೀವಿ ಡಾಕ್ಟರ್ ಹೇಗಿರ್ಬೇಕು ಅಂತೇಳಿ ಅವರಿಗೆ ಹೇಳ್ಕೊಟ್ಟವರು, ಹೀಗಿರ್ಬೇಕು ವಿಷ್ಣುವರ್ಧನ್ ಅವರಿಗೆ, ಅವರು ರಾಮಾಚಾರಿ ಮೂಡಿಂದನೇ ಬಂದಿರ್ಲಿಲ್ವಂತೆ, ಹಾಗಾಗಿ ಯಂಗ್ ಅಂಡ್ ಎನರ್ಜೆಟಿಕ್ ಆ ಥರ. ಆಮೇಲೆ ಈ ಚಿತ್ರದಲ್ಲಿ ಅವರು ಎಷ್ಟು ಗಂಭೀರವಾಗಿ ಡಾಕ್ಟರ್ ಹೇಗಿರ್ಬೇಕೋ ಆ ರೀತಿಯಲ್ಲಿ ಪಾತ್ರ ನಿರ್ವಹಣೆ ಮಾಡಿದ್ದಾರೆ, ಅದ್ಭುತವಾಗಿ ವಿಷ್ಣುವರ್ಧನ್ ಅವರು ಇದರಲ್ಲಿ ಪಾತ್ರ ವಹಿಸಿದ್ದಾರೆ ನಿಮಗೆ ಗೊತ್ತಿದೆ. ಆ ಬಳಿಕ ಮೌನಗೀತೆ, ನಾನು ಈಗಿನ್ನೂ ಹೇಳಿದೆ ರಮೇಶ್ ಅರವಿಂದ್ ಅವರನ್ನು ಪರಿಚಯ ಮಾಡಿಕೊಟ್ಟಿದ್ದು ಈ ಚಿತ್ರದ ಮೂಲಕ ಅಂದರೆ ಇವೆಲ್ಲ ಕಾದಂಬರಿ ಆಧಾರಿತ, ಬೆಸುಗೆ ಹೊಂಬಿಸಲು ಮೌನಗೀತೆ ಎಲ್ಲ. ಹಾಗೆ ಶುಭ ಮುಹೂರ್ತ ಮನೆಗೆ ಬಂದ ಮಹಾಲಕ್ಷ್ಮಿ ಇದೆಲ್ಲ ಇದು ಮಾಡಿದ್ರು ಅವರೇ ಏನಂತೀವಿ ನಿರ್ದೇಶನ ಮಾಡಿದ್ದು. ಹಾಗೆ ಹೊಂಬಿಸಿಲು ಮಾಗಿಯ ಚಳಿಯಲ್ಲಿ ಅಲ್ಲಿ ವೈಶಾಲಿ ಕಾಸರವಳ್ಳಿನ ಬಳಸ್ಕೊಂಡು ವೈಶಾಲಿ ಅವರು ಗೀತಪ್ರಿಯ ಇಬ್ಬರು ಸೇರಿ ನೃತ್ಯ ನಿರ್ದೇಶನ ಮಾಡಿದ್ರು. ಹಾಗೆ ನಿಮಗೆ ಗೊತ್ತು ಎಲ್ಲ ಭಾಷೆ ಅಂತ ಹೇಳ್ಬೋದು, ಎಲ್ಲ ಅಂದರೆ ಎರಡು ಭಾಷೆಗಳಲ್ಲೂ ಅಲ್ವಾ. ಹಾಗಾಗಿ ಇಷ್ಟೆಲ್ಲ ಸಾಧನೆ ಮಾಡಿದಂತಹ ನಮ್ಮ ಗೀತಪ್ರಿಯ ಅವರಿಗೆ ನಾವು ಸ್ಮರಣೆ ಮಾಡ್ತಾ ಅವರು ಬಾಳು ಬಂಗಾರ ಮತ್ತೆ ಬಾಳೊಂದು ಭಾವಗೀತೆ ಎಲ್ಲ ಹೇಳಿದೆ ನಾನು ಬಿ ಆರ್ ಅದರಲ್ಲಿ ಬಾಳೊಂದು ಭಾವಗೀತೆಯಲ್ಲಿ ಬೇರೆ ಬೇರೆ ಕವಿಗಳಿಂದ ಕನ್ನಡದ ಕವಿಗಳು ಒಂದು 5 ಹಾಡಿದೆ ಅಂತ, ಅದರಲ್ಲಿ 5 ಹಾಡನ್ನು 5 ಜನ ಕವಿಗಳ ಮೂಲಕ ಅಥವಾ 3 ಜನ ಕವಿಗಳ ಮೂಲಕ 3 ಹಾಡನ್ನು ಬರೆಸಿದ್ದಾರೆ ಅಂತ ಹೇಳಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು, ಬಿ ಆರ್ ಲಕ್ಷ್ಮಣರಾವ್ ಹಾಗೆ ಎಂ ಎನ್ ವ್ಯಾಸರಾವ್ ಅವರನ್ನ 3 ಜನದಿಂದ ಬರೆಸಿದ್ದಾರೆ ಹಾಡನ್ನು. ಅಂದರೆ ಎಲ್ಲ ಮೊದಲುಗಳ ಏನಂತೀವಿ ಮೊದಲುಗಳನ್ನ ಅಂದ್ರೆ ಈ ರೀತಿ ಪ್ರಯೋಗಗಳನ್ನ ಮಾಡಬಹುದು ಅಂತ ತೋರಿಸಿದವರೇ ನಮ್ಮ ಗೀತಪ್ರಿಯ. ಅವರ ಜನ್ಮದಿನದ ಸಲುವಾಗಿ ಅವರನ್ನ ಪುಟ್ಟ ಒಂದು ನೆನಪು ಮಾಡಿಕೊಂಡಿದ್ದಾಯ್ತು. ಸಮಯ 8:44:30 ಕೆಳಗಡೆ 45 ಆಗ್ತಾ ಇದೆ. ಇದೀಗ ನಾವು ದೆಹಲಿ ಕೇಂದ್ರಕ್ಕೆ ಹೋಗ್ಬೇಕಾಗಿರೋದ್ರಿಂದ ನಿಮ್ಮ ಎಲ್ಲ ಸಂದೇಶಗಳನ್ನ ಹಾಗೆ ನಮ್ಮ ಗೀತಪ್ರಿಯ ಅವರ ಉಳಿದ ಹಾಡುಗಳನ್ನ ನಾವು 10 ಚಿತ್ರಗೀತೆಗಳಲ್ಲಿ ಹಾಕ್ತೀನಂತೆ ಹೇಳ್ತಾ ಇಷ್ಟೊತ್ತು ನಿಮ್ಮ ಜೊತೆಗೆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೆ ವಿದ್ಯಾ ಕಾರಂತ್. ಇದೀಗ ನಾವು ದೆಹಲಿ ಕೇಂದ್ರಕ್ಕೆ ಹೋಗೋಣ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿಕ್ಕೆ.
1: नमस्कार, आकाशवाणी से समाचार संध्या के साथ मैं प्रियंका अरोड़ा. मुख्य समाचार. भारत और स्लोवाकिया ने अपने संबंधों को व्यापक साझेदारी के स्तर तक बढ़ाया. श्रमिकों के आवागमन, डिजिटल प्रौद्योगिकी और रक्षा सहित प्रमुख क्षेत्रों में सहयोग बढ़ाने के लिए 11 समझौतों पर हस्ताक्षर. प्रधानमंत्री नरेंद्र मोदी और स्लोवाकिया के प्रधानमंत्री आतंकवाद रोधी

ಆಕಾಶವಾಣಿ ಬೆಂಗಳೂರು. ಸಮಯ 9:15. ಇನ್ನು ಮುಂದೆ ಕೇಳಿ ಭಾವಗೀತೆಗಳು ಕೆಎಂ ಕುಸುಮ ಅವರಿಂದ. ಮೊದಲಿಗೆ ಶಿವಮಂದಿರ ಸಮ, ರಚನೆ ಕುವೆಂಪು.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ.

ಆಕಾಶವಾಣಿ ಬೆಂಗಳೂರು, ಸಮಯ 9:30. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಮುಖ ಮಂಜುನಾಥ್ ಅವರ ಹಾಡುಗಾರಿಕೆ. ವಯೋಲಿನ್ ಕೃತಿಕ ಕೌಶಿಕ್, ಮೃದಂಗ ನೇಸರ ಭಾರ್ಗವ, ಮೋರ್ಚಿಂಗ್ ಕಾರ್ತಿಕ್ ಪ್ರಣವ್. ಮೊದಲಿಗೆ ಸೀತಾಪತೆ ಖಮಾಚ್ ರಾಗ, ಆದಿತಾಳದಲ್ಲಿ ತ್ಯಾಗರಾಜರ ರಚನೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಸುಮುಖ್ ಮಂಜುನಾಥ್ ಅವರ ಹಾಡುಗಾರಿಕೆ ಕೇಳಿದರೆ. ವಯೋಲಿನ್ ಕೃತಿಕ್ ಕೌಶಿಕ್, ಮೃದಂಗ ನೇಸರ ಭಾರ್ಗವ್, ಮೋರ್ಚಿಂಗ್ ಕಾರ್ತಿಕ್ ಪ್ರಣವ್,

ಸಮಯ 10:02 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರೆ, ಇಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗೀತಪ್ರಿಯ ಅವರ ರಚನೆಯ ಗೀತೆಗಳು ಪ್ರಸಾರವಾಗಲಿವೆ. ಪ್ರಾರಂಭಕ್ಕೆ ಕೇಳಿ 1975 ತೆರೆ ಕಂಡ ಬೆಳುವಲದ ಮಡಿಲಲ್ಲಿ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

ಮಾಡಿ ಅವರಿಷ್ಟಂಗೆ ಅಡ ಗುಡ್ಗುಟ್ಟೆ. ನಿನ್ನೆ ಅವರು ಕಲ್ನ ಕರೆದು ಗುಡಿಯ ಕೂಡ್ಬಿಟ್ರು. ನಿನ್ನ ಹೆಸರನ್ ಹೇಳ್ಕಂಡೆಷ್ಟೋ ಪಾಪ

0: ಶಾಹಿ ಬಸ್ಸು ಬಾಡದೆ ಹೋದ್ರು ಭೂಮಿ ಬಾಳ್ಬೇಕು, ಬೆವರು ಮಾತ್ರ ಸುರಿ ಬಾರ್ದು ಮಾತ್ಯ ಮಾತ್ರ ಬೇಕು, ದೇಸಾಯಿ ಬಸ್ಸು ಬಾಡದೆ ಹೋದ್ರು ಭೂಮಿ ಬಾಳ್ಬೇಕು, ಬೆವರು ಮಾತ್ರ ಸುರಿ ಬಾರ್ದು ಮಾತ್ಯ ಮಾತ್ರ ಬೇಕು, ಹುತ್ತು ಬಿತ್ತು ಬೆಳೆಯೊಂದಲ್ವೆ ಸೇರ್ಬೇಕಾದ್ದು ಭೂಮಿ, ದುಡಿಯೊಂದಲ್ವೆ ಒಡೆಯ ಇಂದು ನೀನೇ ಹೇಳು ಸ್ವಾಮಿ.
1: ಓಕೆ, ಕೇಳಿದ್ರೆ ಕೇಳ್ತಾ ಇದ್ರೆ ಎಫ್ಎಂ 103.5, 101.4 ಮತ್ತು 675 ಮೀಡಿಯಂ ವೇವ್ ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನ, ಅದರಲ್ಲಿ ಚಿತ್ರಗೀತೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಹಾಗೆ

ಹೇಳಿದ್ರೆ ಈ ಸಂಜೆ ಏನಂತೀವಿ 8 ಗಂಟೆಯಿಂದ ನಾವೇನು 8:45 ಗೀತಪ್ರಿಯ ಅವರದ್ದೇ ಕುರಿತಾಗಿ ನಾವು ಕಾರ್ಯಕ್ರಮವನ್ನು ನಡೆಸ್ಕೊಟ್ವಲ್ಲ, ಆ ಕುರಿತಾಗಿ ನಮ್ಮ ಕೇಳಿದ್ರು ಸಂದೇಶ ಕಳಿಸಿದ್ದ ಹಾಗೆಯೇ ಇಟ್ಟಿದ್ವಿ, ಅದನ್ನು ಈಗ ಓದ್ತೀವಿ. ಆ ಬಳಿಕ ಮತ್ತೆ ಗೀತೆಗಳನ್ನು ಪ್ರಸಾರ ಮಾಡೋಣ, ಗೀತಪ್ರಿಯ ಅವರದೇ ರಚನೆಯ ಗೀತೆಗಳು. ಹಾಗೆ ನಮಸ್ತೆ ವಿದ್ಯಾ ಮ್ಯಾಮ್, ಪ್ರೋಗ್ರಾಮ್ ಅಂತೂ ಸೂಪರ್ ಆಗಿ ಮಾಡಿ ಬರ್ತಾ ಇದೆ. ನಾವು ಹುತ್ತ ಕಾಲೋನಿ ಭದ್ರಾವತಿಯಿಂದ ಎಲ್ಲೇಗೌಡ ಅಂತ ಹೇಳಿ ಅವರು ಆಗ ಕಳಿಸಿದ್ದು. ಶಾಂತಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ಈ ಜಗತ್ತು ಒಂದು ದೊಡ್ಡ ನಾಟಕ ರಂಗದಂತಿದೆ. ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ವಿವಿಧ ಪಾತ್ರಗಳನ್ನು ನಿರ್ವಹಿಸುತ್ತಾನೆ. ಯಾರೋ ತಂದೆ, ತಾಯಿ, ಮಗ, ಮಗಳು, ಸ್ನೇಹಿತ, ಗುರು ಅಥವಾ ಶಿಷ್ಯನ ಪಾತ್ರ ವಹಿಸುತ್ತಾರೆ. ಈ ಎಲ್ಲ ಪಾತ್ರಗಳ ನಿರ್ದೇಶಕನಂತೆ ದೇವರು ಜಗದೀಶ ಇದ್ದಾನೆ ಎಂಬ ಭಾವವನ್ನ ಈ ಮಾತು ಈ ಹಾಡು ವ್ಯಕ್ತಪಡಿಸುತ್ತದೆ ಅಂತ ಹೇಳಿ ನಾವು ಜಗದೀಶ ನಾಡುವ ಜಗವೇ ನಾಟಕ ರಂಗ ಅಂತ ಹಾಡು ಹಾಕಿದ್ವಲ್ಲಾಗ ಅದರ ಕುರಿತಾಗಿ ಸಂದೇಶ ಕಳೆದಿರುತ್ತಾರೆ. ಹಾಗೆ ಹೆಚ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿಂದ. ಗೀತಪ್ರಿಯ ಅವರ ಮೊದಲ ಚಿತ್ರ ಮಣ್ಣಿನ ಮಗ, ಇದರಲ್ಲಿ ಎಲ್ಲಾ ಗೀತೆಗಳಿಗೆ ತಾವೇ ಸಾಹಿತ್ಯ ರಚನೆ ಮಾಡಿದ್ದಾರೆ. ಈ ಚಿತ್ರದ ಅಳುತಿಹುದು ಮಾನವತೆ, ನಗುತಿಹುದು ದಾನವತೆ ಎಂಬ ಅರ್ಥಪೂರ್ಣ ಗೀತೆಯನ್ನ ದಯಮಾಡಿ ಪ್ರಸಾರ ಮಾಡಿ ಅಂತ ಹೇಳ್ತಾರೆ. ಇದು ಇದೇ ಚಿತ್ರದ ಗೀತೆನಾ? ತುಂಬಾ ಆ ಚಿತ್ರದಲ್ಲಿ ಈ ಗೀತೆ ಕಾಣಿಸ್ಲಿಲ್ಲ. ಓಕೆ, ನೋಡೋಣ ಯಾವತ್ತಾದ್ರೂ ಒಂದ್ ದಿವಸ. ಹಾಗೆ ಜಯಪುಟ್ಟಸ್ವಾಮಿ ಕೆನಡಾ, ನಮಸ್ತೆ ಮೇಡಮ್. ಕಾರ್ಯಕ್ರಮದಲ್ಲಿ ಗೀತಪ್ರಿಯ ಅವರ ಬಗ್ಗೆ ಸಾಕಷ್ಟು ಮಾಹಿತಿ, ಹಾಡುಗಳು ಸಾಕಷ್ಟು ವಿಷಯ ವಿವರಣೆ ತಿಳಿಸಿದ್ರಿ, ತುಂಬಾ ಧನ್ಯವಾದಗಳು. ಹಾಡುಗಳು ಕೂಡ ತುಂಬಾನೇ ಚೆನ್ನಾಗಿತ್ತು, ಧನ್ಯವಾದ ಅಂತ ಕಳಿಸಿದ್ರು. ಹಾಗೆ ವಿದ್ಯಾ ಮೇಡಮ್ ನಮಸ್ತೆ, ರಾಧಾ ನಿಧಿಗೆಯಿಂದ. ಗೀತಪ್ರಿಯ ಅವರನ್ನ ಕುರಿತು ನೀವು ನೀಡಿದ ಮಾಹಿತಿ ಸೊಗಸಾಗಿದೆ, ಧನ್ಯವಾದಗಳು ಅಂತ ಕಳಿಸಿದ್ರು. ಹಾಗೆ ರಾಜಕುಮಾರ್, ತಮ್ಮ ಮೈಯಲ್ಲಿ ಹುಷಾರಿಲ್ಲದೆ 104 ಡಿಗ್ರಿ ಜ್ವರದಲ್ಲಿ ಬಳಲ್ತಾ ಇದ್ರು ಸಹ ಯಾರಿಗೂ ಹೇಳದೆ ಶೂಟಿಂಗ್ ನಲ್ಲಿ ಭಾಗವಹಿಸಿ ಆ ಚಿತ್ರಕ್ಕೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಮತ್ತು 100% ತೆರಿಗೆ ಏನಂತೀವಿ ತೆರಿಗೆ ವಿನಾಯಿತಿ. ಅಂದಿನ ಚಿತ್ರರಸಕರಿಗೆ, ಕೃಷಿಕ ರೈತರಿಗೆ ಸಂತೋಷ ತಂದಿದ್ದು ತುಂಬಾ ಹೆಮ್ಮೆಯ ವಿಷಯ. ಧನ್ಯವಾದಗಳು ಮೇಡಮ್ ಮಾಹಿತಿಗೆ. ಹಾಗೂ ಸಂಜೆ ಫೋನ್ ಕರೆಯಲ್ಲಿ ಹಿರಿಯರ ಬಗ್ಗೆ ಮಾತನಾಡಲು ತುಂಬಾ ಯತ್ನಿಸಿದೆ ಮೇಡಮ್, ಫೋನ್ ಕರೆ ಸಿಗ್ಲೇ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ಓಕೆ, ಪರವಾಗಿಲ್ಲ, ಸಾಕಷ್ಟು ಜನ ಮಾತಾಡಿದ್ರು, ಆಯ್ತು, ಎಲ್ಲರೂ ಗೌರವಿಸೋಣ ಅಲ್ವಾ ಹಿರಿಯರನ್ನ. ಅವರಿಗೆ ಏನಂತೀವಿ ತೊಂದರೆ ಆಗದೇ ಇದ್ದೇನೆ ನೋಡ್ಕೊಳ್ಳೋಣ. ಹಾಗೆ ರೂಪಾ ಹೆಚ್ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಗೀತಪ್ರಿಯ ಕುರಿತ ವಿಚಾರ ತುಂಬಾ ಚೆನ್ನಾಗಿ ತಿಳಿಸಿದ್ದೀರಾ ವಿದ್ಯಾಕಾರಂತ ಮೇಡಮ್, ಚಿತ್ರಗೀತೆಗಳು ಕೂಡ ಸೊಗಸಾಗಿ ಮೂಡಿ ಬರ್ತವೆ, ಧನ್ಯವಾದಗಳು ಮೇಡಮ್ ಅಂತ ಅವರು ಕಳಿಸಿದ್ರು. ಆಯ್ತು, ಹಾಗಿದ್ರೆ ನಾವೀಗ ಮುಂದಿನ ಗೀತೆಯನ್ನ ಪ್ರಸಾರ ಮಾಡೋಣ. ಬೆಳುವೆಲ್ಲದ ಮಡಿಲಲ್ಲಿ ಚಿತ್ರದ್ದೇ ಇನ್ನೊಂದು ಗೀತೆ. ನಾನು ಹೇಳಿದ್ದೆ ವಾಣಿ ಜಯರಾಮ್ ಅವರ ಕೈಯಲ್ಲಿ ಹಾಡಿಸ್ಬೇಕು ಅಂತ ಹೇಳಿ ಹಾಡಿಸಿದ್ರು, ಮಾದಕವಾಗಿ ಹಾಡ್ಲಿಕ್ಕೆ ಅವ್ರಿಗೂ ಬರ್ತದೆ ಅಂತ ಹೇಳಿ ತೋರಿಸ್ಬೇಕು ಅಂತ ಹೇಳಿ ಅವರ ಮೇಲೆ ಈ ಗೀತೆಯನ್ನ ಒಂದು ಪ್ರಯೋಗವಾಗಿ ಮಾಡಿದ್ರು. ಹಾಗಾಗಿ ಬನ್ನಿ ಅದೇ ಗೀತೆಯನ್ನ ನಾವೀಗ ಕೇಳೋಣ.

ಅದ್ಭುತ ಅಲ್ವಾ ಕೆಳಗ್ರೆ? ಹಾಗಿದ್ರೆ ಎರಡು ಸಂದೇಶ ಬಂದಿದೆ, ನೋಡ್ಬಿಡೋಣ. ನಮಸ್ತೆ ಮೇಡಮ್, ಸಭೆ ನೆನಪು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಗೀತಾ ಪ್ರಿಯಾ ಅವರ ಬಗ್ಗೆ ನೀಡಿದ ಮಾಹಿತಿ ಚೆನ್ನಾಗಿತ್ತು. ಊಟ ಆಯ್ತಾ ಮೇಡಮ್ ಅಂತ ಹೇಳಿ ಸುಮಿತ್ರಾ ಮಾಂಡ್ರೆ ನಾಗರಾಜ ಶಿವಮೊಗ್ಗ ನೆನಪಿರಲಿ ಅಂತ ಕಲಿಸ್ತಾ ಇದ್ದಾರೆ. ಏನ್ ನೆನಪಿರಬೇಕು, ಆಯ್ತು ನನ್ನ ಊಟ ಆಯ್ತು. ಹಾಗೇನೆ ಗೀತಾ ಪ್ರಿಯಾ ಅವರ ಕುರಿತು ನೀವು ಮಾಹಿತಿ ನೀಡ್ತಾ ಇರೋ ತುಂಬಾ ಸೊಗಸಾಗಿದೆ ಮೇಡಮ್, ಧನ್ಯವಾದಗಳು. ಅವರು ರಚಿಸಿರುವ ಅನೇಕ ಹಾಡುಗಳಲ್ಲಿ ಬೆಸುಗೆ ಸಿನಿಮಾ ಸಹ ಒಂದು ಅದ್ಭುತ. ಸಾಹಿತಿಗಳು, ನಿರ್ದೇಶಕರು ಗೀತಾ ಪ್ರಿಯಾ ಅವರು ಕನ್ನಡದ ಕರ್ನಾಟಕದ ನಮ್ಮೆಲ್ಲರ ಭಾಗ್ಯ ಮೇಡಮ್ ಅಂತ ಮೋಹನ್ ಕುಮಾರ್, ಮಂಗಳ, ನಿತಿನ್, ಚೇತನ್, ಆಲನಹಳ್ಳಿ, ಮೈಸೂರಿಂದ ಅವರು ಸಂದೇಶ ಕಳಿಸ್ತಾ ಇದ್ದಾರೆ. ಕಳೆದ ಬಾರಿ ತಾವು ಓಕೆ ಈ ಗೀತೆಯನ್ನು ಪ್ರಸಾರ ಮಾಡಿದ್ದೆ, ಹಾಗೆ ಬಹಳ ದಿನಗಳ ನಂತರ ಈ ಹಾಡು ಕೇಳುವಂತಾಯ್ತು. ಬೆಳವಲದ ಮಡಿಲಲ್ಲಿ ಚಿತ್ರದ ಹಾಡು ಅಂತ ಹೇಳಿ ಚಂದ್ರಶೇಖರ್, ಜಯಶ್ರೀ ಮಾದಕ ಅಭಿನಯ ಮೂಕ ವಿಸ್ಮಿತ ಅಂತ ಹೇಳ್ತಾರೆ. ಇದು ಚಂದ್ರಶೇಖರ್ ಜಯಶ್ರೀ ಅವರದು ಮಾದಕ. ಓಕೆ, ಮುರಾರಿ ಕುಲಕರ್ಣಿ ರಾಯಚೂರ್ ಅವರು ಇದನ್ನ ಮಾಹಿತಿ ಕಳಿಸ್ತಾ ಇದ್ದಾರೆ. ಹಾಗೆಯೇ ನಾವು ಗೀತಾ ಪ್ರಿಯಾ ಅವರ ರಚನೆಯ ಮುಂದಿನ ಗೀತೆಯನ್ನ ಕೇಳೋಣ ಬನ್ನಿ. ಭೂಪತಿ ರಂಗ ಚಿತ್ರದ್ದು, ಎಲ್ ಆರ್ ಈಶ್ವರಿ ಅವರ ಕಂಠದಲ್ಲಿ ಮೂಡಿ ಬಂದಿದೆ.

ಕಂತಿನ ಗೀತೆಗೆ ಮುನ್ನ ಎರಡು ಸಂದೇಶ. ನಮಸ್ಕಾರ ಮೇಡಮ್, ಆಕಾಶವಾಣಿ ಭದ್ರಾವತಿ ಕೇಂದ್ರದ ಸವಿ ನೆನಪು ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಹಳೆಯ ಕನ್ನಡ ಹಾಡುಗಳು ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇವೆ. ತಂಪಾದ ಸಮಯದಲ್ಲಿ ಇಂಪಾದ ಹಾಡುಗಳನ್ನು ಕೇಳಲಿಕ್ಕೆ ಮನಸ್ಸಿಗೆ ಹಿತವಾಗಿದೆ. ಧನ್ಯವಾದಗಳು ಮೇಡಮ್. ನಂತರ ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟ್ಟಗೌರಿ ಹಳೇಪೇಟೆ ಬೀದಿ ಭದ್ರಾವತಿಯಿಂದ. ಹಾಗೆ ಟೀಚರ್ ಅಕ್ಕ, ಊಟ ಆಯ್ತಾ? ನಿಮ್ಮ ನಿರೂಪಣೆಯ ಕಾರ್ಯಕ್ರಮ ಮುಗಿದ ನಂತರ ಊಟ ಮಾಡ್ತೇನೆ ಅಂತ ನಾವು ಕಾಯ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಈಗ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀವಿ, ಊಟ ಮಾಡೋಣ ಅಂತ ಇದ್ದೇವೆ, ಈಗ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಮುರಳೀಧರ ಶಿವಮೊಗ್ಗದಿಂದ. ಆಯ್ತು, ಕೇಳಿದ್ರೆ 10:30 ತನಕ ಅಷ್ಟೇ ಈ ಚಿತ್ರಗೀತೆಗಳ ಕಾರ್ಯಕ್ರಮ. ಆ ನಂತರ ನಾವು ದೆಹಲಿ ಕೇಂದ್ರಕ್ಕೆ ಹೋಗ್ಬೇಕಾಗುತ್ತೆ. NDA ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಇರುತ್ತೆ. ಹಾಗಾದ್ರೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಅಂದ್ರೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗೀತಪ್ರಿಯ ಅವರ ರಚನೆಯ ಮುಂದಿನ ಗೀತೆಯನ್ನು ಕೇಳೋಣ. ಮಣ್ಣಿನ ಮಗ ಚಿತ್ರದ ಬಿ ಸುಶೀಲಾ ಅವರ ಗಾಯನದಲ್ಲಿ ಮೂಡಿಬಂದ ಗೀತೆ ಇದೇನ ಸಭ್ಯತೆ.

ಓಕೆ ಕೇಳಿದ್ರೆ ಹಾಗಿದ್ರೆ ಸಂದೇಶವನ್ನ ನೋಡೋಣ. ವೀರೀಲಾ ಅವರು ವಿದ್ಯಾನಗರ ಶಿವಮೊಗ್ಗದಿಂದ. ನಮಸ್ತೆ ವಿದ್ಯಾ ಮ್ಯಾಮ್, ಊಟ ಆಯ್ತಾ? ಸಂಜೆಯಲ್ಲಿ ಪ್ರಸಾರವಾದ ಚಿತ್ರಗೀತೆಗಳನ್ನ ಕೇಳಿದ್ವಿ, ಹಾಗೆಯೇ ಸಂಜೆ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕುಟುಂಬದ ಹಿರಿಯರನ್ನ ಕುರಿತಾದ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೆಸಿಕೊಟ್ರಿ. ನಂಗೂ ಫೋನ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆಯೇ 8 ಗಂಟೆಗೆ ಗೀತಪ್ರಿಯ ಅವರ ಚಿತ್ರಜೀವನದ ಪಯಣದ 7 ಬೀರುಗಳ ಮಾಹಿತಿಗಳು ಹಾಗೂ ಅವರು ರಚಿಸಿದ ಅರ್ಥಪೂರ್ಣವಾದ ಹಾಡುಗಳ ಬಗ್ಗೆ ತಿಳಿಸಿದ್ರಿ, ಕೇಳಿಸಿದ್ರಿ. ಎಂತಹ ಸಾಹಿತ್ಯ ಮೇಡಮ್, ಒಂದೇ ಬಳಿಯ ಹೂಗಳು ಚಿತ್ರದ ಹಾಡಂತೂ ಬಹಳ ಅದ್ಭುತವಾಗಿತ್ತು. ಗೀತಪ್ರಿಯ ಅವರ ಬಗ್ಗೆ ಮಾಹಿತಿ ಹಾಗೂ ಹಾಡುಗಳಿಗಾಗಿ ಧನ್ಯವಾದಗಳು ವಿದ್ಯಾ ಮೇಡಮ್, ಶುಭರಾತ್ರಿ ಮೇಡಮ್ ಅಂತ ಅವರು ಹೇಳ್ತಾ ಇದ್ದಾರೆ. ಆಯ್ತು, ನನ್ನ ಊಟ ಕೂಡ ಆಯ್ತು. ಹಾಗೆ ಧನ್ಯಶ್ರೀ ಸತೀಶ್ ಕುಮಾರ್, ಜಿ ಎಚ್ ಕುಳಗಟ್ಟೆ, ನಮಸ್ಕಾರ ಮೇಡಮ್. ಸವಿನೆಂಪು ಹಾಡುಗಳು ಪ್ರಸ್ತುತ ಆಗ್ತಾ ಇವೆ, ಅದರಲ್ಲೂ ಇದೀಗ ಮೂಡಿ ಬಂದ ಇದನ್ನು ಸಭ್ಯತೆ ತುಂಬಾ ಮಹತ್ವಪೂರ್ಣ ಗೀತೆ ಮೇಡಮ್, ಪ್ರಸಾರಕ್ಕೆ ಧನ್ಯವಾದಗಳು. ಜೊತೆ ಜೊತೆಗೆ ಪ್ರಸಿದ್ಧ ಸಾಹಿತ್ಯ ರಚನೆಕಾರ ಗೀತಪ್ರಿಯ ಅವರ ಪರಿಚಯ ಕೂಡ ಆದರ್ಶಪ್ರಾಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ನಾವು ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಕೇಳೋಣ. ನಾರಿ ಮುನಿದರೆ ಮಾರಿ ಚಿತ್ರದ ಗೀತೆ.

ಹಾಗೆಯೇ ಸಂದೇಶಗಳನ್ನ ನೋಡ್ತಾ ನಾವು 10:30 ದೆಹಲಿ ಕೇಂದ್ರಕ್ಕೆ ಹೋಗುವಂತೆ ಪುಟ್ಟಣ್ಣ ಅವರ ನಂತರದ ಕಾದಂಬರಿ ಆಧಾರಿತ ಚಿತ್ರಗಳಿಗೆ ಒತ್ತು ಕೊಟ್ಟವರು ಗೀತಪ್ರಿಯ. ದೇವೀರಪ್ಪ ಅವರ ಬೆಳುವಲದ ಮಡಿಲಲ್ಲಿ ಉಷಾ ನವರತ್ನ ರಾಮ್ ಅವರ ಹೊಂಬಿಸಿಲು ಕೆಲ ಉದಾಹರಣೆಗಳು ಅಂತಾರೆ. ಮುರಾರಿ ಕುಲಕರ್ಣಿ ರಾಯಚೂರಿನಿಂದ ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಶಿವರಾತ್ರಿ ನಮಸ್ಕಾರ ಮೇಡಮ್ ಸವಿ ನೆನಪು ಹಳೆಯ ಚಿತ್ರಗೀತೆ ಚೆನ್ನಾಗಿ ನೋಡಿ ಬರ್ತಾ ಇವೆ ಧನ್ಯವಾದಗಳು ಅಂತ ಹೇಳಿದ್ರೆ ಸುಮಿತ್ರ ಮಾಂಡ್ರೆ ನಾಗರಾಜ ಶಿವಮೊಗ್ಗದಿಂದ ಕಳಿಸ್ತಾರೆ. ಪ್ರಸಾರವಾದ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದ್ವು. ಇಂಪಾದ ಅರ್ಥಪೂರ್ಣವಾದ ಹಾಡುಗಳ ಪ್ರಸಾರಕ್ಕಾಗಿ ಧನ್ಯವಾದಗಳು ಮೇಡಮ್ ಶಿವರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಚಿತ್ರ ಶಿವಕುಮಾರ್ ಅವರು ಹೊಸಮನಿ ಭದ್ರಾವತಿಯಿಂದ ನಮಸ್ತೆ ಮೇಡಮ್ ಊಟ ಆಯ್ತಾ? ಗೀತಪ್ರಿಯ ಅವ್ರ ಬಗ್ಗೆ ಮಾಹಿತಿ ಹಾಡುಗಳು ತುಂಬಾ ಇಷ್ಟ ಆದ್ವು. ಈಗ ಸವಿನೆನಪು ಕಾರ್ಯಕ್ರಮದಲ್ಲಿ ಒಂದಕ್ಕಿಂತ ಒಂದು ಹಾಡುಗಳು ತುಂಬಾ ಚೆನ್ನಾಗಿವೆ. ಇಂಥ ಉತ್ತಮ ಕಾರ್ಯಕ್ರಮಗಳ ಪ್ರಸಾರಕ್ಕೆ ಧನ್ಯವಾದಗಳು ಮೇಡಮ್ ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾ ಮೇಡಮ್, ಗೀತಪ್ರಿಯ ಅವರ ಹಾಡುಗಳು ಕೇಳಲು ಕರ್ಣಾನಂದವಾಗಿವೆ. ಯಾವ ಜನ್ಮದ ಮೈತ್ರಿ ಚಿತ್ರದ ಜ್ಯೋತಿ ಕಿರಣ ಕಂಡೆ ಹಾಡನ್ನ ಪ್ಲೇ ಮಾಡ್ರಿ ಪ್ಲೀಸ್. ಮಂಗಳ ಮೈಸೂರಿನಿಂದ ಸಮಯ ಆಯ್ತು ನೋಡಿ, ಕಡೆಯ ಗೀತೆಯನ್ನು ಕೂಡ ಕೇಳಿಸ್ತಾ ಇಲ್ಲ, ಸಣ್ಣದಾಗಿ ಹಾಕಿದ್ದೀನಿ. ಹಾಗೆಯೇ ನಾವು 10 ಸರಿಯಾಗಿ ದೆಹಲಿ ಕೇಂದ್ರಕ್ಕೆ ಹೋಗ್ಬೇಕು, ಹಾಗಾಗಿ ಈಗ ಪ್ರಸಾರ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸವಿನೆನಪು ಕಾರ್ಯಕ್ರಮ ಸೂಪರ್ ಮೇಡಮ್ ಅಂತ ರಾಧಾ ನಿಧಿಗೆಯಿಂದ ಹೇಳ್ತಾ ಇದ್ರೆ. ಜಯ ಪುಟ್ಟಸ್ವಾಮಿ ಕೆನಡಾದಿಂದ ಕಳಿಸ್ತಾರೆ, ನಮಸ್ತೆ. ಸವಿನೆನಪು ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಿ. ಗೀತಪ್ರಿಯ ಅವರೇ ರಚಿಸಿದ ಹಾಡುಗಳು ತುಂಬಾನೇ ಸೊಗಸಾಗಿ ಅರ್ಥಪೂರ್ಣವಾಗಿ ಮೂಡ್ ಬರ್ತಾ ಇವೆ. ಹಾಡುಗಳು ತುಂಬಾನೇ ಇಷ್ಟ ಆಗ್ತಾ ಇವೆ. ಮಣ್ಣಿನ ಮಗ ಚಿತ್ರದ ಹಾಡು ನನಗೆ ತುಂಬಾ ಇಷ್ಟ, ಹಾಗೂ ಮಾತೆಯ ಮಮತೆಯ ರೂಪಗಳೇ ಎರಡೂ ಹಾಡು ಕೂಡ ತುಂಬಾ ಇಷ್ಟಪಡ್ತೀನಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಆಯ್ತು ಕೇಳಿದ್ರೆ, ಹಾಕಿದ್ರೆ ಈ ಗೀತೆಯನ್ನ ಕೇಳ್ತಾ ನಾವು ದೆಹಲಿ ಕೇಂದ್ರಕ್ಕೆ ಹೋಗೋಣ. ಇನ್ನೊಂದು ಸಂದೇಶ ಬಂದಿದೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ, ನಮಸ್ತೆ ಮೇಡಮ್. ಎಫ್ಎಂ ಭದ್ರಾವತಿಯಲ್ಲಿ ಪ್ರಸಾರವಾದ ಸವಿ ನೆನಪು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ಬಂತು. ಹಳೆಯ ಮಧುರ ಹಾಡುಗಳು ಮತ್ತು ಅವುಗಳ ನೆನಪುಗಳು ಮನಸ್ಸಿಗೆ ಸಂತೋಷ ನೀಡಿದ್ವು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ನಿರೂಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂತಹ ಉತ್ತಮ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗಲಿ ಎಂದು ಹಾರೈಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆಯ್ತು ಕೇಳಿದ್ರೆ, ಹಾಗಿದ್ರೆ ಸಮಯ 10:30 ಆಗ್ತಾ ಇದೆ. ಇನ್ನೀಗ ನಾವು ಭದ್ರಾವತಿ ಕೇಂದ್ರದಿಂದ ದೆಹಲಿ ಕೇಂದ್ರಕ್ಕೆ ಹೋಗೋಣ. ಇಷ್ಟೊತ್ತು ನಿಮ್ಮ ಜೊತೆಗೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ವಿದ್ಯಾಕಾರಂತ್.

ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.